ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ವೈಶಾಖ ಮಾಸದ 30ನೇ ದಿನ ಅಂದರೆ 2026ನೇ ಇಸ್ವಿಯ ಮೇ ತಿಂಗಳ 20ನೇ ತಾರೀಕು ಬುಧವಾರ. ಈಗ ಸಮಯ 5:58:30. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಡಿ ಕಾವ್ಯ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಯಶಸ್ಸು ಗಳಿಸಬೇಕು ಎಂಬ ಅಚಲ ನಿರ್ಧಾರ ಮಾತ್ರ ನಮ್ಮನ್ನ ಮುಂದಕ್ಕೆ ಕೊಂಡೊಯ್ಯಬಲ್ಲದು ಎಂದಿದ್ದಾರೆ ಅಬ್ರಾಹಂ ಲಿಂಕನ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾ ಕೆ ಶಕ್ತಿಕಾಂತ್ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದುವಿನಲ್ಲಿ ದಾಲ್ಚಿನಿಯ ಔಷಧಿಯ ಗುಣಗಳ ಕುರಿತು ಡಾ ಟಿಆರ್ ದತ್ತಾತ್ರೇಯ ಅವರಿಂದ ಮಾಹಿತಿ ಕೇಳುವಿರಿ. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ನಮ್ಮ ನಿಲಯದಿಂದ 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ, 7:50 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ನಲ್ನುಡಿ ಬಿ ಭಾಸ್ಕರ್ ರಾವ್ ಅವರಿಂದ, 9:10 ಕಾಮನಬಿಲ್ಲು ಕಾರ್ಯಕ್ರಮ, 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಭಾಗವಹಿಸುತ್ತಾರೆ ಸಿದ್ದರಾಮ ಮಾರಿಹಾಳ್ ಜಂಟಿ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿತ್ರದುರ್ಗ. 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ. ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದ ಅಂದು ಇಂದು ಡಾ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಗಾಗಿ ಪ್ರಧಾನಮಂತ್ರಿ ರಾಷ್ಟೀಯ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು,

ಮೂರು ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು. ನಂತರ 4 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಮ್ಮ ನಿಲಯದಿಂದ ಜನರಂಜಿನಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕೊರ್ಲಕುಂಟೆ ಗ್ರಾಮದ ದುರ್ಗಮ್ಮ ಹಾಗೂ ಸಂಘಟಕರಿಂದ ಸೋಬಾನೆ ಪದ, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಕಿಸಾನ್ ಮಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಜಡೇಕುಂಟೆ ಗ್ರಾಮದ ಶ್ರೀಮತಿ ವಿದ್ಯಾ ಎಂ ಅವರೊಂದಿಗೆ ಸಂದರ್ಶನ, 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಜನರಂಜಿನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 8:45 ವಚನಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:15 ಪ್ರಚಲಿತ ವಿದ್ಯಮಾನ, ನಂತರ 9:30 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ 2026 ರಾಜ್ಯ ಮಟ್ಟದ ಹಿರಿಯರ ಈಜು ಸ್ಪರ್ಧೆಯ ಬಾನುಲಿ ವರದಿ ಕೇಳುವಿರಿ. 10 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 6:10:15. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಥಮ ಪೂಜೆಗಳ ಅಧಿಪತಿ ಗಣಾಧಿಪತಿಗಳಿಗೆ ಅಗ್ರಗಣ್ಯ ವಿಘ್ನ ನಿವಾರಕ ಗಣಪತಿಯ ಪೂಜೆ ನಮ್ಮನ್ನ ವಿಜಯಗಳನ್ನಾಗಿ ಮಾಡುತ್ತೆ. ಇಂತಹ ಗಣಪನ ಆರಾಧನೆಗೆ ಹಲವಾರು ವಿಧಾನ. ಗಣೇಶನನ್ನ ತೃಪ್ತಿಗೊಳಿಸಲು ಗಣೇಶನಿಗೆ ಪ್ರಿಯವಾಗಿರುವಂತಹ ವಸ್ತುಗಳು ಕೂಡ ಹಲವಾರು. ಹಾಗಾಗಿ ಇಂದಿನ ನಮನ ಕಾರ್ಯಕ್ರಮದಲ್ಲಿ ಗಣೇಶನಿಗೆ ಪ್ರಿಯವಾಗಿರುವಂತಹ ವಸ್ತುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ ಸ್ನೇಹಿತರೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಗುರು ಜಗನ್ನಾಥದಾಸರ ಕೃತಿ. ಹಾಡಿರುವವರು ಆರತಿ, ರಾಣಿ ಹಾಗೂ ಪದ್ಮ. ಮೂಷಕ ವಾಹನ ದೋಷ ವಿನಾಶನ, ದೋಷವ ನೋಡದೆ ಪೋಷಿಸು ಎನ್ನ.

ಕೇಳುಗರೆ, ಗಣೇಶನ ಪೂಜಾ ಸಮಯದಲ್ಲಿ ಪೂಜಾ ವಿಧಾನದಲ್ಲಿ ಬಳಸುವಂತಹ ಪ್ರಿಯವಾದ ವಸ್ತುಗಳ ಬಗ್ಗೆ ಹಾಗೆ ವಿಷಯಗಳ ಬಗ್ಗೆ ಮಾಹಿತಿ ತಿಳಿಸ್ತೇನೆ ಅಂತ ಹೇಳಿದ್ದೆ ಸ್ನೇಹಿತರೆ. ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಮೋದಕ ಎಂಬುದು ಬಹಳ ಅಚ್ಚುಮೆಚ್ಚು. ಹಾಗಾಗಿ ಗಣೇಶನನ್ನ ಮೋದಕ ಪ್ರಿಯ ಎಂದು ಸಹ ಕರೆಯಲಾಗುತ್ತೆ. ಒಮ್ಮೆ ಪಾರ್ವತೀದೇವಿಯು ಒಂದು ಮೋದಕವನ್ನು ಗಣೇಶ ಮತ್ತು ಕಾರ್ತಿಕೇಯನ ಬಳಿ ಹಂಚಿ ತಿನ್ನುವಂತೆ ಹೇಳಿದಾಗ ಇಬ್ಬರ ನಡುವೆ ಜಗಳ ಆರಂಭವಾಗುತ್ತೆ. ಆಗ ಪಾರ್ವತೀದೇವಿಯು ಯಾರು ಮೊದಲು ಬ್ರಹ್ಮಾಂಡವನ್ನ ಸುತ್ತುತ್ತಾರೋ ಅವರಿಗೆ ಮೋದಕವನ್ನ ನೀಡುತ್ತೇನೆ ಎಂದು ಹೇಳುತ್ತಾರೆ. ಕಾರ್ತಿಕೇಯ ತನ್ನ ವಾಹನವನ್ನೇರಿ ಬ್ರಹ್ಮಾಂಡವನ್ನ ಸುತ್ತಲು ಹೋದರೆ ಗಣೇಶನು ತನ್ನ ತಂದೆ ತಾಯಿಯನ್ನೇ ಪ್ರದಕ್ಷಿಣೆ ಹಾಕಿ ಮೋದಕವನ್ನ ತನ್ನದಾಗಿಸಿಕೊಳ್ತಾನೆ. ಸ್ನೇಹಿತರೆ, ಈ ಒಂದು ಕಥೆಯನ್ನ ಹಣ್ಣಿಗೆ ಸಂಬಂಧಿಸಿದಂತೆ ಕೂಡ ಹೇಳಲಾಗುತ್ತೆ, ಹಾಗೆ ಮೋದಕಕ್ಕೆ ಸಂಬಂಧಿಸಿದಂತೆ ಕೂಡ ಹೇಳಲಾಗುತ್ತೆ. ಗಣೇಶನಿಗೆ ಅಷ್ಟೊಂದು ಪ್ರಿಯವಾದದ್ದು ಮೋದಕ. ಗಣೇಶನ ಪೂಜೆಯಲ್ಲಿ ಮೋದಕವನ್ನ ಅರ್ಪಿಸಿದರೆ ಇಷ್ಟಾರ್ಥ ಈಡೇರುವುದು ಎಂಬ ನಂಬಿಕೆ ಇದೆ. ಇನ್ನು ಗಣೇಶನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಗರಿಕೆಯೂ ಕೂಡ ಒಂದಾಗಿರುವಂಥದ್ದು. ಕಳೆದ ವಾರವಷ್ಟೇ ಗರಿಕೆಯ ಮಹತ್ವದ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿದ್ದೆ. ಗರಿಕೆಯನ್ನ ಪಾರ್ವತಿಯು ಗಣೇಶನ ಹಸಿವನ್ನ ನೀಗಿಸಲು ನೀಡಿದಳು ಎಂಬ ಕಥೆ ಇದೆ. ಗಣೇಶ ಅನಲಾಸುರನನ್ನ ಸಂಹಾರ ಮಾಡಿದಾಗ ಋಷಿಮುನಿಗಳು ಗಣೇಶನ ಉರಿ ಶಮನವಾಗಲು ತಂಪಾಗಲು ಗರಿಕೆಯನ್ನ ಅರ್ಪಿಸಿದ್ದರು ಎಂದು ಪುರಾಣದ ಕಥೆಗಳು ಹೇಳ್ತವೆ. ಹಾಗಾಗಿ ಗಣೇಶನಿಗೆ ಗರಿಕೆಯೂ ಕೂಡ ಪ್ರಿಯವಾದದ್ದು. ಗರಿಕೆ ಪೂಜೆಗೆ ಮಾತ್ರ ಸೀಮಿತವಾಗಿರದೆ ಔಷಧಿಯ ಬಳಕೆ ಕೂಡ ಹೆಚ್ಚು ಇರುವಂಥದ್ದು. ಅಜೀರ್ಣದ ಸಮಸ್ಯೆ, ಹೊಟ್ಟೆ ನೋವಿನ ನಿವಾರಣೆಗೂ ಕೂಡ ಗರಿಕೆ ಉಪಯೋಗಕಾರಿ. ಅಷ್ಟೇ ಅಲ್ಲದೆ ಗಣೇಶನ ಪೂಜಾ ಸಮಯದಲ್ಲಿ 21 ಗರಿಕೆಗಳ ಕಟ್ಟನ್ನ ಅರ್ಪಿಸಿದರೆ ಗಣೇಶನು ಪ್ರಸನ್ನನಾಗುತ್ತಾನೆ ಎಂಬ ಭಾವನೆ ಇದೆ ಸ್ನೇಹಿತರೆ. ಹಾಗೆ ಗಣೇಶನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಶಂಖ ಕೂಡ ಒಂದು. ಸಾಮಾನ್ಯವಾಗಿ ಗಣೇಶನ ಮೂರ್ತಿ ಅಥವಾ ಫೋಟೋವನ್ನ ಗಮನಿಸಿದಾಗ ಶಂಖ ಹಿಡಿದಿರುವುದನ್ನ ನೋಡಬಹುದು. ಶಂಖ ಗಣೇಶನ ಪೂಜೆಯಲ್ಲಿ ಮಾತ್ರವಲ್ಲದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆಯಲ್ಲಿ ವಿಶೇಷತೆಯನ್ನ ಹೊಂದಿದೆ. ಈ ರೀತಿಯಾಗಿ ಧಾರ್ಮಿಕ ಮಹತ್ವ ಹೊಂದಿರುವಂತಹ ಶಂಖದ ಶಬ್ದವು ಗಣೇಶನನ್ನ ಅತ್ಯಂತ ಸಂತೋಷಗೊಳಿಸುತ್ತೆ. ಹಾಗಾಗಿ ಗಣೇಶನ ಆರಾಧನೆಯ ಸಂದರ್ಭದಲ್ಲಿ ಶಂಖವನ್ನ ಬಳಕೆ ಮಾಡಲಾಗುತ್ತೆ. ಹಾಗೆ ಗಣೇಶನ ಪೂಜೆಯಲ್ಲಿ ಶಂಖದ ಮೂಲಕ ನೀರನ್ನ ಅರ್ಪಿಸುವುದು ಕೂಡ ಉಂಟು. ಇದು ಕೂಡ ಗಣೇಶನಿಗೆ ಅತ್ಯಂತ ಪ್ರಿಯವಾದದ್ದು. ಓಕೆ ಸ್ನೇಹಿತರೆ, ಗಣೇಶನ ಪ್ರಿಯವಾದ ವಸ್ತುಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಅಂದಚಂದದ ಬಣ್ಣವ ಹೊತ್ತು ಹರ ಶರಣರೆಂಬ ಅಣ್ಣಗಳಿರೆಲ್ಲರೂ. ಅಂದಚಂದದ ಬಣ್ಣವ ಹೊತ್ತು ಮೂಳಿಗೆ ಮಾರಯ್ಯ ಅವರ ವಚನ ಧ್ವನಿಯಾಗಿ

ಗಣೇಶನ ಪ್ರಿಯವಾದ ವಸ್ತುಗಳಲ್ಲಿ ಸಿಂಧೂರವೂ ಕೂಡ ಒಂದು. ಹೌದು, ಭಗವಾನ್ ಹನುಮಂತನಂತೆಯೇ ಗಣೇಶನಿಗೂ ಕೂಡ ಸಿಂಧೂರ ಅತ್ಯಂತ ಪ್ರಿಯವಾದ ವಸ್ತು. ಗಣೇಶನ ಪೂಜೆಯಲ್ಲಿ ಸಿಂಧೂರವನ್ನು ಅರ್ಪಿಸುವ ಮೂಲಕ ಆತನನ್ನ ಗೌರವಿಸಲಾಗುತ್ತೆ. ವಿಶೇಷವಾಗಿ ಗಣೇಶ ಚತುರ್ಥಿ ಸಮಯದಲ್ಲಿ ಗಣೇಶನಿಗೆ ಸಿಂಧೂರದಿಂದ ಅಲಂಕರಿಸಲಾಗುತ್ತೆ. ಹಾಗೆ ಬುಧವಾರದ ಗಣೇಶ ಪೂಜೆಯಲ್ಲಿ ಗಣೇಶನನ್ನ ಸಿಂಧೂರದಿಂದ ಅಲಂಕರಿಸಿ ಪೂಜಿಸಬೇಕೆಂದು ಸಹ ಹೇಳಲಾಗುತ್ತದೆ. ಇನ್ನು ಗಣೇಶನಿಗೆ ಪ್ರಿಯವಾಗಿರುವಂತಹ ಹೂವುಗಳು. ಹೂವುಗಳು ಸಕಾರಾತ್ಮಕ ಚಿಂತನೆಯ ಮೂಲ. ನಕಾರಾತ್ಮಕತೆಯನ್ನು ತೊಡೆದು ಹಾಕಲು ಹೂವುಗಳು ಸಹಕಾರಿಯಾಗಿರುವಂಥದ್ದು. ಆದ್ದರಿಂದ ನಾವು ಯಾವಾಗಲೂ ಕೂಡ ಪೂಜೆಯಲ್ಲಿ ದೇವರಿಗೆ ಹೂವು ಹಾಗೆ ಹೂವಿನ ಮಾಲೆಯನ್ನ ಅರ್ಪಿಸುತ್ತೇವೆ. ಗಣೇಶನ ಪೂಜೆಯಲ್ಲಿ ಗಣೇಶನಿಗೆ ಪ್ರಿಯವಾದ ಗೊಂಡೆ ಹೂವು ಅಂದರೆ ಚೆಂಡು ಹೂವನ್ನ ಅರ್ಪಿಸಬೇಕು.

ಹಾಗೆ ಎಕ್ಕೆ ಹೂವು ಕೂಡ ಅತ್ಯಂತ ಪ್ರಿಯವಾಗಿರುವಂಥದ್ದು. ಇನ್ನು ಧಾತುರ ಎಂದರೆ ನಮಗೆ ಸಾಮಾನ್ಯವಾಗಿ ಶಿವನ ಪೂಜೆ ನೆನಪಾಗುತ್ತದೆ. ಧಾತುರ ಎಲೆಗಳನ್ನ ಶಿವನ ಪೂಜೆಯಲ್ಲಿ ಬಳಸಲಾಗುತ್ತೆ. ತಂದೆಯಂತೆ ಮಗನಿಗೂ ಕೂಡ ಧಾತುರ ಎಲೆಗಳೆಂದರೆ ಅಚ್ಚುಮೆಚ್ಚು. ಆದ್ದರಿಂದ ಗಣೇಶನನ್ನ ಪೂಜಿಸುವಾಗಲೂ ಕೂಡ ಧಾತುರದ ಎಲೆಗಳನ್ನ ಅರ್ಪಿಸಬೇಕು. ಅಷ್ಟೇ ಅಲ್ಲದೆ ಕೇಳುಗರೆ, ಗಣೇಶನಿಗೆ ಕೆಂಪು ಬಣ್ಣದ ಹೂವುಗಳೆಂದರೆ ಅತ್ಯಂತ ಪ್ರಿಯ. ಅದರಲ್ಲೂ ಕೆಂಪು ಬಣ್ಣದ ದಾಸವಾಳದ ಹೂವು ಹಾಗೂ ದಾಳಿಂಬೆ ಹಣ್ಣಿನ ಗಿಡದ ಹೂವುಗಳನ್ನು ವಿಶೇಷವಾಗಿ ಪೂಜೆಯಲ್ಲಿ ಬಳಸಲಾಗುತ್ತದೆ. ಹಾಗೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಹಣ್ಣು ಎಂದರೆ ಅದು ಬಾಳೆಹಣ್ಣು. ಗಣೇಶನಿಗೆ ಬಾಳೆಹಣ್ಣು ಬಹಳ ಇಷ್ಟವಾದ ಹಣ್ಣು. ಪೂಜಾ ಸಮಯದಲ್ಲಿ ಬಾಳೆಹಣ್ಣನ್ನು ಗಣೇಶನಿಗೆ ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳು ಸುಲಭವಾಗಿ ಈಡೇರುತ್ತವೆ ಎಂದು ಹೇಳಲಾಗುತ್ತದೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಈಗ ಕೇಳೋಣ ಜಯಶ್ರೀ ಅರವಿಂದ್ ಅವರ ರಚನೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಮೊಗ್ಗೆಲ್ಲ ಹೂವಾಯಿತು ಹೂತೋಟದಲ್ಲಿ, ಮಣ್ಣೆಲ್ಲ ಹೊನ್ನಾಯಿತು ಕಕ್ಕೇರಿಯಲಿ.

ಕೆಳಗರೆ ಗಣೇಶನಿಗೆ ಸಿಹಿ ತಿನಿಸುಗಳಲ್ಲಿ ಮೋದಕದ ಜೊತೆಗೆ ಲಡ್ಡು ಎಂದರೆ ಸಹ ಅಷ್ಟೇ ಪ್ರಿಯವಾದದ್ದು. ಲಕ್ಷ್ಮೀದೇವಿಯಂತೆ ಗಣೇಶನಿಗೂ ಕೂಡ ಸಿಹಿ ಖಾದ್ಯಗಳೆಂದರೆ ಬಹಳ ಪ್ರೀತಿ. ನೈವೇದ್ಯ ಸಮಯದಲ್ಲಿ ಮೋದಕ ಅರ್ಪಿಸಲು ಸಾಧ್ಯವಾಗದಿದ್ದಾಗ ಲಡ್ಡು ಅರ್ಪಿಸಿದರೂ ಕೂಡ ಗಣೇಶ ಪ್ರಸನ್ನಗೊಳ್ಳುತ್ತಾನೆ. ಹಾಗೆ ಮಂಡಕ್ಕಿಯಿಂದ ತಯಾರಿಸಿದ ಸಿಹಿ ತಿನಿಸುಗಳು ಕೂಡ ಗಣೇಶನಿಗೆ ಬಹಳ ಇಷ್ಟವಾದದ್ದು. ಪೂಜಾ ಸಮಯದಲ್ಲಿ ಮಂಡಕ್ಕಿ ಲಡ್ಡು ಮಂಡಕ್ಕಿ ಸಿಹಿಯ ಖಾದ್ಯವನ್ನ ಸಹ ಅರ್ಪಿಸಬಹುದು. ಸ್ನೇಹಿತರೆ, ಗಣೇಶನ ಒಲುಮೆಗೆ ಪಾತ್ರವಾಗಲು ಸಂತೃಪ್ತಗೊಳಿಸಲು ದುಬಾರಿಯಾಗಿರುವ ವಸ್ತುಗಳು ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತ ದೊರೆಯುವ ಪೂಜನೀಯ ವಸ್ತುಗಳನ್ನ ಗಣೇಶನ ಪೂಜಾ ಸಮಯದಲ್ಲಿ ಬಳಸಿ ಗಣೇಶನ ಮೆಚ್ಚುಗೆಗೆ ಹಾಗೂ ಅವನ ಕೃಪೆಗೆ ಪಾತ್ರವಾಗಬಹುದು. ಕೆಳಗರೆ ಇಂದಿನ ನಮನ ಕಾರ್ಯಕ್ರಮದಲ್ಲಿ ಗಣೇಶನ ಆರಾಧನೆಯಲ್ಲಿ ಬಳಸುವ ಪ್ರಿಯವಾದ ವಸ್ತುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಂಡ್ರಿ. ಇದಾಗಿತ್ತು ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ.
1: ಭಕ್ತಿ ಎಂದರೆ ಮನುಷ್ಯರಾದ ನಾವು ಈ ಜಗತ್ತನ್ನು ನಿರ್ಮಿಸಿ ಅದನ್ನು ಕಾಲಾಂತರದಿಂದ ಮುನ್ನಡೆಸಿಕೊಂಡು ಬಂದಿರುವ ಈ ಜಗದ ಎಲ್ಲ ಆಗುಹೋಗುಗಳ ಕಾರಣೀಕರ್ತ ಶಕ್ತಿಯಾಗಿರುವ ಜಗದ ಪರಮಶಕ್ತಿ ಎನಿಸಿರುವ ದೇವರ ಬಗೆಗೆ ತಳೆದಿರುವ ಶ್ರದ್ಧೆ ನಂಬಿಕೆ ಪ್ರೀತಿಗಳು ಎಂದರ್ಥ. ಬುದ್ಧಿವಂತನೂ ವಿಚಾರವಂತನೂ ಆದ ಮನುಷ್ಯ ತನ್ನೆದುರಿನ ಈ ಜಗದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳಿಗೆ ತನ್ನ ಬುದ್ಧಿಶಕ್ತಿಯಲ್ಲಿ ಉತ್ತರವಿಲ್ಲವಾದ್ದರಿಂದ ತನ್ನನ್ನು ಮೀರಿದ ಶಕ್ತಿಯೊಂದು ಇದಕ್ಕೆಲ್ಲ ಕಾರಣವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡ. ಅಂಥ ಶಕ್ತಿಯನ್ನೇ ದೇವರು ಎಂದು ಕರೆದ. ತಾನು ಅದರ ಅಧೀನ ಎಂದು ತಿಳಿದುಕೊಂಡ. ಅಷ್ಟೇ ಅಲ್ಲ, ತನ್ನ ಬದುಕಿಗಾಗಿ ತಾನು ಮಾಡುವ ಎಲ್ಲ ಕಾರ್ಯಗಳಿಗೆ ಆ ದೈವವೇ ಕರ್ತ ಸಮರ್ಥ ಎಂದು ಬಲವಾಗಿ ನಂಬಿದ. ತಾನು ಮಾಡಿದ ಕಾರ್ಯಗಳು ಕೈಗೂಡಿದಾಗ ಅದಕ್ಕೆಲ್ಲ ಆತನ ಆಶೀರ್ವಾದವೇ ಕಾರಣ ಎಂದು ಸಂತಸಗೊಂಡ, ಸಂಭ್ರಮಪಟ್ಟ. ಒಂದು ಅದರಲ್ಲಿ ವಿಫಲವಾದಾಗ ಅದಕ್ಕಾಗಿ ತನ್ನಲ್ಲಿನ ಯಾವುದೋ ಲೋಪ ಕಾರಣವೆಂದು ಅದಕ್ಕಾಗಿ ಆತನಲ್ಲಿ ಮೊರೆ ಇಟ್ಟ, ಪ್ರಾರ್ಥಿಸಿದ, ಮತ್ತೆ ಯತ್ನಿಸಿದ. ಹೀಗೆ ಮನುಷ್ಯ ಅನಾದಿ ಕಾಲದಿಂದಲೂ ತಲೆತಲಾಂತರಗಳಿಂದ ಈ ಜಗದ ಶಕ್ತಿಯಾಗಿ, ತನ್ನ ಜೀವನದ ಶಕ್ತಿಯಾಗಿ, ಜಗತ್ತಿನ ನಿಯಾಮಕನಾದ ಆ ದೇವರೇ ಎಂಬ ತಿಳುವಳಿಕೆಯನ್ನು ಇಟ್ಟುಕೊಂಡೇ ಇಲ್ಲಿಯವರೆಗೂ ಬಂದಿದ್ದಾನೆ. ಆ ತಿಳುವಳಿಕೆಯು ಕೇವಲ ಅರಿವು ಆಗಿ ಅಷ್ಟೇ ಇರದೆ ನಂಬಿಕೆಯಾಗಿ, ಪ್ರೀತಿ ಶ್ರದ್ಧೆಯಾಗಿ ಬೆಳೆಸಿಕೊಂಡ. ಇದು ದೇವರ ಬಗೆಗೆ ಈ ಜಗತ್ತಿನ ಎಲ್ಲ ಕಡೆಯ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಕಾಣುವ ಸ್ವಭಾವ. ಈ ಸ್ವಭಾವವೇ ಕಾಲ ಕಳೆದಂತೆಲ್ಲ ನಮ್ಮಲ್ಲಿ ಜ್ಞಾನವು ಬೆಳೆದು ಅದು ನಾನಾ ವಿಧಗಳಲ್ಲಿ ಮೈದಳೆದು ಭಾವುಕತನದ ಭಕ್ತಿಯಾಗಿ ಬರುಬರುತ್ತಾ ಒಂದು ತತ್ವಜ್ಞಾನವಾಗಿ ಮನುಷ್ಯನ ಮೇರುತನಕ್ಕೆ ಅಷ್ಟೇ ಅಲ್ಲ ಆತನ ದೈವತ್ವತನಕ್ಕೂ ಕೂಡ ಮೂಲ ಶಕ್ತಿ ಆಯಿತು ಎಂಬುದು ನಮ್ಮ ಪರಂಪರೆಯ ತಿಳುವಳಿಕೆಯಾಗಿದೆ. ನಾವು ಈ ಜಗತ್ತನ್ನು ಅನುಭವಿಸುವ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮಗಳಂಥ ಪಂಚೇಂದ್ರಿಯಗಳ ಮೂಲಕ ದೈವಿ ಸ್ವರೂಪವನ್ನು, ದೈವಿ ಭಾವವನ್ನು, ದೈವಿ ನೆಲೆಯನ್ನು, ದೈವಿ ಸಂದೇಶವನ್ನು, ದೈವಿ ಸ್ಪರ್ಶವನ್ನು ಅರಿಯುವ ಪ್ರಯತ್ನಕ್ಕೆ ಈ ಭಕ್ತಿಯೇ ಕಾರಣವಾಯಿತು. ಇದನ್ನೆಲ್ಲ ಗಮನಿಸಿದಾಗ

ಭಕ್ತಿ ಅಂದರೆ ಭಾವ, ಸ್ವಭಾವ, ತಿಳುವಳಿಕೆ, ಜ್ಞಾನ ಎಂಬ ಇತ್ಯಾದಿ ನೆಲೆಯ ಒಂದು ಪರಿಜ್ಞಾನ ಎಂದಾಗಿ ನಮ್ಮ ಜೀವನದ ಅಸ್ತಿತ್ವದ ಮೂಲ ಶಕ್ತಿಯೇ ಆಗಿರುವುದನ್ನು ಕಾಣುತ್ತೇವೆ. ಇಂಥ ಭಕ್ತಿಗೆ ನಮ್ಮಲ್ಲಿ ಬಹುದೊಡ್ಡದಾದ ಮತ್ತು ವೈವಿಧ್ಯಮಯವಾದ ಪರಂಪರೆ ಇದೆ. ಇದು ನಿಜಕ್ಕೂ ನಮ್ಮಲ್ಲಿ ಬೆರಗನ್ನು ಹುಟ್ಟಿಸುತ್ತದೆ. ದೇವ ಮತ್ತು ಮಾನವರ ನಡುವಿನ ಸಂಬಂಧದ ಬೆಸುಗೆಯಾದ ಈ ಭಕ್ತಿ ಮಾನವರಾದ ನಮ್ಮನ್ನೂ ಕೂಡ ದೇವರನ್ನಾಗಿಸಬಲ್ಲಂಥ ಮತ್ತು ಎಷ್ಟೋ ಬಾರಿ ದೇವರನ್ನೇ ಆಗಿಸಿದಂಥ ಅನೇಕ ನಿದರ್ಶನಗಳು ನಮ್ಮ ಪರಂಪರೆಯಲ್ಲಿ ಇಂದಿಗೂ ಕಾಣುತ್ತೇವೆ. ಇಂಥ ಭಕ್ತಿಗೆ ವಿಭಿನ್ನವಾದ ದೇಶ ಕಾಲಗಳಲ್ಲಿ, ವಿಭಿನ್ನವಾದ ಮತ ಧರ್ಮಗಳಲ್ಲಿ ಬಗೆ ಬಗೆಯ ವ್ಯಾಖ್ಯಾನ ತಿಳುವಳಿಕೆ ಇರುವುದನ್ನು ಕಾಣುತ್ತೇವೆ. ಆದರೆ ಬಹಳಷ್ಟು ಅಜ್ಞಾನಿಗಳು, ಮುಗ್ಧರು, ಅನಕ್ಷರಸ್ಥರು ತುಂಬಿರುವ ಈ ಜಗದಲ್ಲಿ ದೈವಿಕ ಭಕ್ತಿ ಯಾರಿಂದಲೂ ವಂಚಿತವಾಗಿಲ್ಲ, ಅತೀತವಾಗಿಲ್ಲ. ತಿಳುವಳಿಕೆಯ ನೆಲೆಯ ಭಕ್ತಿಗಿಂತ ಹೆಚ್ಚಾಗಿ ಅನಕ್ಷರಸ್ಥರು ಮುಗ್ಧರುಗಳಲ್ಲಿ ಅನುಸರಣಾತ್ಮಕವಾಗಿಯೇ ಭಕ್ತಿ ಇಲ್ಲಿ ಬಾಹುಳ್ಯತೆಯಿಂದ ಕೂಡಿದೆ, ಬಲಿಷ್ಠವಾಗಿದೆ. ಆದರೆ ಇದರಿಂದಾಗಿ

0: ಸಂಬಂಧದ ಬೆಸುಗೆಯಾದ ಈ ಭಕ್ತಿ ಮಾನವರಾದ ನಮ್ಮನ್ನೂ ಕೂಡ ದೇವರನ್ನಾಗಿಸಬಲ್ಲಂಥ ಮತ್ತು ಎಷ್ಟೋ ಬಾರಿ ದೇವರನ್ನೇ ಆಗಿಸಿದಂಥ ಅನೇಕ ನಿದರ್ಶನಗಳು ನಮ್ಮ ಪರಂಪರೆಯಲ್ಲಿ ಇಂದಿಗೂ ಕಾಣುತ್ತೇವೆ. ಇಂಥ ಭಕ್ತಿಗೆ ವಿಭಿನ್ನವಾದ ದೇಶ ಕಾಲಗಳಲ್ಲಿ ವಿಭಿನ್ನವಾದ ಮತ ಧರ್ಮಗಳಲ್ಲಿ ಬಗೆ ಬಗೆಯ ವ್ಯಾಖ್ಯಾನ ತಿಳುವಳಿಕೆ ಇರುವುದನ್ನು ಕಾಣುತ್ತೇವೆ. ಆದರೆ ಬಹಳಷ್ಟು ಅಜ್ಞಾನಿಗಳು, ಮುಗ್ಧರು, ಅನಕ್ಷರಸ್ಥರು ತುಂಬಿರುವ ಈ ಜಗದಲ್ಲಿ ದೈವಿಕ ಭಕ್ತಿ ಯಾರಿಂದಲೂ ವಂಚಿತವಾಗಿಲ್ಲ, ಅತೀತವಾಗಿಲ್ಲ. ತಿಳುವಳಿಕೆಯ ನೆಲೆಯ ಭಕ್ತಿಗಿಂತ ಹೆಚ್ಚಾಗಿ ಅನಕ್ಷರಸ್ಥರು ಮುಗ್ಧರುಗಳಲ್ಲಿ ಅನುಸರಣಾತ್ಮಕವಾಗಿಯೇ ಭಕ್ತಿ ಇಲ್ಲಿ ಬಾಹುಳ್ಯತೆಯಿಂದ ಕೂಡಿದೆ, ಬಲಿಷ್ಠವಾಗಿದೆ. ಆದರೆ ಇದರಿಂದಾಗಿ ಒಂದು ವರ್ಗ ಇಂಥ ಜನರನ್ನು ಭಕ್ತಿ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಬಸವಣ್ಣನಂಥವರು ಈ ಭಕ್ತಿಯ ಹೆಸರಿನ ಡಂಬತನವನ್ನು ಬಯಲು ಮಾಡಿ ಪ್ರತಿಯೊಬ್ಬರಿಗೂ ತಿಳಿದು ಆಚರಿಸಬಹುದಾದ ತಿಳುವಳಿಕೆ ಪ್ರಧಾನವಾದ ಅದರಲ್ಲೂ ನಿತ್ಯ ಜೀವನದ ಅವಶ್ಯಕತೆಗಳಾದ ಕಾಯಕ ದಾಸೋಹಗಳಂಥ ತತ್ವ ಮೌಲ್ಯಗಳ ಮೂಲಕ ಭಕ್ತಿ ಅಂದರೆ ಅದು ಬೇರೆ ಯಾವ್ಯಾವುದೋ ರೀತಿಯ ಆಚರಣೆಯಲ್ಲ, ಅದು ಅರಿವು, ಆಚಾರ, ಕಾಯಕ, ದಾಸೋಹ, ವರ್ಗ, ವರ್ಣ, ಲಿಂಗರಹಿತವಾದ ತಿಳುವಳಿಕೆ ಎಂದೆಲ್ಲ ಅರ್ಥೈಸಿ ಇಡೀ ಮಾನವ ಕುಲದ ಚರಿತ್ರೆಯಲ್ಲಿ ಭಕ್ತಿಯ ಕುರಿತಾಗಿ ಹೀಗೆ ಸರಳವಾದ ಮಾನವೀಯವಾದ ಯಾರಾದರೂ ದೇವನಲ್ಲಿ ಬೆರೆಯಬಹುದಾದ ರೀತಿಯಲ್ಲಿ ಈ ಭಕ್ತಿಯನ್ನು ಅರ್ಥೈಸಿ ಆಚರಿಸಿ ಬಸವಣ್ಣನವರು ಇಂದಿಗೂ ಮಾದರಿಯಾದರು ಎಂಬುದನ್ನು ನಾವಿಲ್ಲಿ ಅರಿಯಬಹುದಾಗಿದೆ.
1: ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ ಚಿಂತನವನ್ನು ಕೇಳಿದರೆ ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ. ಈಗ ಸಮಯ 6:35:15. ಇನ್ನು ಮುಂದೆ ದೇಶಭಕ್ತಿ ಗೀತೆ ಕೇಳುವಿರಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಇದೀಗ ಕೇಳಿ ಸುಮತೀಂದ್ರ ನಾಡಿಗ್ ಅವರ ದೇಶಭಕ್ತಿ ಗೀತೆ ಸಮೂಹ ಗಾನದಲ್ಲಿ. ಭಾರತೀಯರು ಎಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾರ್ಸಿ ಬೌದ್ಧ ಜೈನರು ಯಹೋದ್ಯರು ಸಿಖ್ಖರು ನಾಸ್ತಿಕರಿದ್ದರೆ ಅವರೂ ಸೇರಿ ಭಾರತೀಯ ಜನರೊಂದೇ.

0: ಸುಮತೀಂದ್ರ ನಾಡಿಗ್ ಅವರ ರಚನೆಯ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:40 ಇದೀಗ ರೈತರಿಗೆ ಸಲಹೆ.
1: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಸ್ವಾತಿ ಹೆಚ್ಚಿಸಿ ಅಂತ ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ರೈತ ಬಾಂಧವರೇ, ನಿಮಗೆ ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬಸವನ ಹುಳು, ಅದನ್ನು ನಾವು ಹೇಗೆ, ಅದರಿಂದ ಆಗ್ತಕ್ಕಂಥ ಹಾನಿಯ ಲಕ್ಷಣಗಳೇನು, ಅದನ್ನು ಹೇಗೆ ಹತೋಟಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈ ಬಸವನ ಹುಳುಗಳು ಏನಾಗುತ್ತೆ ಅಂತಂದರೆ, ಇದು ಎಲ್ಲ ಹಂತದ ಅಡಿಕೆ ಸಸಿಗಳಿಗೂ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದರೆ ಚಿಕ್ಕ ಸಸಿಗಳಿಗೂ ಸಹ ಉಂಟು ಮಾಡುತ್ತೆ, ಇಂಗಾರಗಳನ್ನು ತಿನ್ನುತ್ತೆ, ಮತ್ತು ಎಳೆ ವಯಸ್ಸಿನ ತೋಟಗಳಲ್ಲಿ ಕಾಂಡದ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತೆ, ಮತ್ತು ಇಲ್ಲಿ ಎಲೆಗಳನ್ನು ಸಹ ಕಚ್ಚಿಬಿಟ್ಟು ತಿನ್ನೋದ್ರಿಂದ ಬಸವನ ಹುಳುಗಳು ಎಲ್ಲ ಹಂತದ ಅಡಿಕೆ ಮರಿಗಳಿಗೂ ಸಹ ಹಾನಿಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಇದು ಚಿಕ್ಕ ವಯಸ್ಸಿನ ತೋಟಗಳಲ್ಲಿ ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ, ಅಂದರೆ ಸಂಪೂರ್ಣವಾಗಿ ಸಸಿಗಳನ್ನ ತಿಂದು ಹಾಕು ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಇಂಗಾರ ಮತ್ತು ಎಲೆಗಳೆಲ್ಲ ಸಹ ತಿನ್ನೋದ್ರಿಂದ ಇದು ಮರಗಳಿಗೂ ಸಹ ಆದಷ್ಟು ನಷ್ಟವನ್ನು ಉಂಟು ಮಾಡುತ್ತೆ. ಇದನ್ನು ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದರೆ, ತೋಟಗಳಲ್ಲಿ ಕಳೆಗಳನ್ನ ನಿರ್ಮೂಲನೆ ಮಾಡಬೇಕು. ಅಂದರೆ ಕಳೆಗಳನ್ನು ಅಲ್ಲಲ್ಲಿ ಬಿಡದಲ್ಲೇ ಅದನ್ನು ಸಂಪೂರ್ಣವಾಗಿ ಶುಚಿಯಾಗಿಡೋದ್ರಿಂದನೂ ಸಹ ನಾವು ಇದು ಬಸವನ ಹುಳುನ ಆದಷ್ಟು ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಅಡಗಿಕೊಳ್ಳೋಕ್ಕೆ ಆವಾಗ ಜಾಗ ಸಿಗೋದಿಲ್ಲ. ಮತ್ತು ಕೃಷಿ ತ್ಯಾಜ್ಯಗಳನ್ನು ಅಲ್ಲಲ್ಲೇ ಗುಂಪು ಹಾಕ್ದಲೆ ಅದಕ್ಕೆ ಅಡಗಿಕೊಳ್ಳೋಕ್ಕೆ ಸ್ಥಳ ಸಿಗದಂತೆ ಮಾಡಬೇಕು. ಮತ್ತು ಅಲ್ಲಲ್ಲಿ ನೆನೆಸಿದ ಗೋಣಿ ಚೀಲಗಳನ್ನ ಹರಡೋದ್ರಿಂದ, ಅಥವಾ ಕಸವನ್ನು ಗುಂಪಾಗಿರಿಸಿ ಅದರ ಆಶ್ರಯ ಪಡೆಯಲು ಬರುವ ಹುಳುಗಳನ್ನು ಆಯ್ದು ನಾಶಪಡಿಸ್ಬೋದು. ಅಥವಾ 25-30 ಗ್ರಾಂ ಸುಣ್ಣದ ಪುಡಿ ಅಥವಾ ಮೈಲ್ಪುತ್ತುತ್ತದ ಮಿಶ್ರಣವನ್ನು ಸಿಂಪಡಣೆ ಮಾಡೋದ್ರಿಂದ ಸಹ ಈ ಹುಳುಗಳನ್ನು ನಾಶ ಮಾಡಬಹುದು. ಅತಿ ಹೆಚ್ಚು ಬಾಧೆ ಇರತಕ್ಕಂಥ ತೋಟಗಳಲ್ಲಿ 2.5% ಮೆಟಾಲ್ಡಿಹೈಡ್ ತುಣುಕುಗಳನ್ನು 20 ಗ್ರಾಂನಂತೆ ಅಲ್ಲಲ್ಲಿ ಸಂಜೆ 6-8 ಗಂಟೆ ಸುಮಾರಿಗೆ ಅಲ್ಲಲ್ಲಿ ಉದುರಿಸೋದ್ರಿಂದನೂ ಸಹ ಇದನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಈ ಬಸವನ ಹುಳುಗಳು ಹೇಗೆ ಅಂತಂದ್ರೆ, ಆದಷ್ಟು ಪಪ್ಪಾಯ ಹಣ್ಣಿಗೆ ಆಕರ್ಷಿತ ಆಗುತ್ತೆ. ಅಂದ್ರೆ ಪಪ್ಪಾಯ ಹಣ್ಣುಗಳನ್ನ ಮತ್ತೆ ಪಪ್ಪಾಯ ಎಲೆಗಳಿಗೆ ಅಥವಾ ಕೊಳ್ತಿರ್ತಕ್ಕಂಥ ಪಪ್ಪಾಯ ಹಣ್ಣಿಗೆ ಆದಷ್ಟು ಬೇಗ ಆಕರ್ಷಿತ ಆಗುತ್ತೆ. ನಿಮಗೆ ತುಂಬಾ ಈ ಹುಳದ ಹಾವಳಿ ಹೆಚ್ಚಾಗಿದೆ ಅಂತಂದ್ರೆ, ಆ ಕೊಳೆತ ಪಪ್ಪಾಯ ಹಣ್ಣುಗಳನ್ನ ಅಥವಾ ಅದರ ಎಲೆಗಳನ್ನ ತೋಟದ ಅಂಚಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದ ಅದು ಅತಿ ವೇಗವಾಗಿ ಆಕರ್ಷಿತ

ಹಾಗೆ ಅಲ್ಲಿಗೆ ಬಂದಾಗ ಅದನ್ನ ನಾವು ಹಿಡಿದ್ ಬಿಟ್ಟು ಸುಣ್ಣದ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದನೂ ಸಹ ನಾವು ಈ ಬಸವನ ಹುಳುಗಳನ್ನ ನಾವು ಆದಷ್ಟು ನಿರ್ವಹಣೆ ಮಾಡಬಹುದು. ಬಸವನ ಹುಳು ಇತ್ತು ಅಂತಂದ್ರೆ ಒಂದ್ ಸ್ವಲ್ಪ ಸಾಮೂಹಿಕವಾಗಿ ಅಂದ್ರೆ ಅಕ್ಕಪಕ್ಕ ತೋಟದವರೆಲ್ಲರೂ ಸಹ ಒಂದೇ ಸಲ ಈ ಕ್ರಮಗಳನ್ನ ಅನುಸರಿಸೋದ್ರಿಂದ ಈ ಬಸವನ ಹುಳು ಈ ಬಸವನ ಹುಳುಗಳ ಹಾವಳಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು. ಇದನ್ನ ನಾವು ಈ ನನ್ನ ಮೇಲೆ ತಿಳಿಸಿರ್ತಕ್ಕಂತಹ ಹತೋಟಿ ಕ್ರಮಗಳನ್ನ ಅಳಿಸೋರಿಸೋದ್ರಿಂದನೂ ಸಹ ನಾವು ಇದನ್ನ ಬಸವನ ಹುಳುಗಳ ನಿರ್ವಹಣೆ ಮಾಡಬಹುದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ.

ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಜಡೇಕುಂಟೆ ಗ್ರಾಮದ ಶ್ರೀಮತಿ ವಿದ್ಯಾ ಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಕೇಳಿಬರಲಿದೆ. ಕೇಳಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 6:45.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದೀಗ KS ನಿಸಾರ್ ಅಹಮದ್ ಅವರ ಭಾವಗೀತೆಯನ್ನ ಕೇಳೋಣ.

0: ಕೆಎಸ್ ನಿಸ್ಸಾರ್ ಅಹಮದ್ ಅವರ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಆರೋಗ್ಯ ಬಿಂದು ದಾಲ್ಚಿನಿಯ ಔಷಧಿಯ ಗುಣಗಳ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿಆರ್ ದತ್ತಾತ್ರಿ.
1: ಮಸಾಲೆ ಪುಡಿಗಳಲ್ಲೆಲ್ಲ ದಾಲ್ಚಿನಿ ಇಲ್ಲದೆ ನಡೆಯೋದೇ ಇಲ್ಲ. ಇದು ಅಷ್ಟೊಂದು ಮಟ್ಟಿಗೆ ನಾವು ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಚಕ್ಕೆ ಅನ್ನೋದಕ್ಕೆ ಯಾಕೆ ಹೇಳ್ತೀವಿ ಅಂತಂದರೆ ಇದು ಒಂದು ಮರದ ತೊಗಟೆ, ಇದು ಸುರುಳಿ ಆಗಿ ಸುತ್ತಕೊಂಡಿರತಕ್ಕಂಥದ್ದು. ಹಾಗಾಗಿ ಇದು ಮರದ ತೊಗಟೆ, ಆದ್ದರಿಂದ ಇದಕ್ಕೆ ಚಕ್ಕೆ ಅಂತ ಹೆಸರು ಹೇಳ್ತೀವಿ. ಹಾಗೂ ಸಂಸ್ಕೃತದಲ್ಲಿ ಇದಕ್ಕೆ ತ್ವಕ್ ಅಂತ ಹೇಳ್ತೀವಿ. ತ್ವಕ್ ಅಂದರೆ ಅದೇ ಅರ್ಥವೇ ತೊಗಟೆ ಅಂದರೆ ಅರ್ಥ ಆಗ್ತದೆ. ಇನ್ನೊಂದು ಹೆಸರು ಸಾಮಾನ್ಯ ಎಲ್ಲ ಕಡೆ ಬಳಕೆಯಲ್ಲಿರತಕ್ಕಂಥದ್ದು ದಾಲ್ಚಿನ್ನಿ ಅಂಥೇಳಿ. ಯಾಕೆ ಇದನ್ನು ಅಷ್ಟೊಂದು ಉಪಯೋಗಿಸಬೇಕಾಗಿದೆ ಅಂದರೆ ಇದು ಒಂದು ರೀತಿ ಸುಗಂಧವನ್ನು ಕೊಡ್ತದೆ. ಆಹಾರ ಪದಾರ್ಥಗಳಿಗೆ ಒಳ್ಳೆಯ ಗಮಲನ್ನು ಕೊಡೋದ್ರಿಂದ ಕೇವಲ ಇದು ಒಳ್ಳೆಯ ಸುಗಂಧವಾಗಿರುತ್ತೆ ಅಂತ ಅಷ್ಟೇ ಅಲ್ಲ, ಆಯುರ್ವೇದ ದೃಷ್ಟಿಯಿಂದ ಭಾಳಷ್ಟು ಔಷಧೀಯ ಗುಣಗಳು ಸಹ ಇದೆ. ಇದನ್ನು ಆಹಾರವಾಗಿ ನಾವು ಬಳಸ್ತಾ ಇದ್ದರೆ ದಿನನಿತ್ಯವು ಮನುಷ್ಯನಿಗೆ ಶಕ್ತಿ ತನ್ನಷ್ಟಕ್ಕೆ ತಾನೇ ಉಂಟಾಗ್ತದೆ. ದೇಹಕ್ಕೆ ಎಲ್ಲ ರೀತಿಯಾದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಸಹಿತ ಇದು ತಂದುಕೊಡುತ್ತೆ. ಹಾಗೂ ಮನುಷ್ಯನಿಗೆ ಒಳ್ಳೆಯ ಒಂದು ಬಣ್ಣ ಕಾಂತಿಯನ್ನು ಸಹಿತ ಇದು ತಂದುಕೊಡತಕ್ಕಂಥದ್ದು ಗುಣ ಇದೆ. ಮತ್ತು ಈ ಆಹಾರ ಪದಾರ್ಥಗಳನ್ನು ಸೇರಿಸಿದಾಗ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಏನಾಗುತ್ತೆ, ಬಾರಿಕೆ ಜಾಸ್ತಿ ಆಗ್ತಾ ಇದೆ. ಇದು ಜೀರ್ಣವನ್ನು ಮಾಡಿ ಬಾರಿಕೆಯನ್ನು ಸಹಿತ ಕಡಿಮೆ ಮಾಡೋ ಒಂದು ಗುಣ ಆಗಿದೆ. ಹಾಗಾಗಿ ನಾವು ಈ ದಾಲ್ಚಿನ್ನಿಯನ್ನು ಈ ಸಾಂಬಾರು ಪದಾರ್ಥಗಳು ಸೇರಿಸ್ಕೊಂಡ್ಬಿಡ್ತೀವಿ. ಆ ರೀತಿ ಮಾಡೋದ್ರಿಂದ ಇಷ್ಟೊಂದು ಪ್ರಯೋಜನ ಆಗುತ್ತೆ. ಆಹಾರ ಪದಾರ್ಥವು ಆಗಿದ್ರೂ ಸಹಿತ ಔಷಧಿ ಗುಣಗಳನ್ನು ಹೊಂದಿದೆ. ಇದು ಭಾರತ ದೇಶದಲ್ಲೂ ಬೆಳೆಯುತ್ತೆ. ಇದ್ರ ಜೊತೆ ಇದರಲ್ಲಿ ಒಂದು ಸ್ವಲ್ಪ ತೈಲಾಂಶ ಆವಿಯಾಗಿ ಹೋಗ್ತಕ್ಕಂಥ ತೈಲಾಂಶಗಳು ಎಲ್ಲ ರಾಸಾಯನಿಕ ಘಟಕಗಳಿದ್ದು ಅದರಿಂದ ಇದು ಸುಗಂಧ. ಮತ್ತು ಇದು ತಿಂದಾಗ ಸ್ವಲ್ಪ ಸಿಹಿ ಮತ್ತು ಕಹಿ ಎರಡನ್ನೂ ಇದು ಇಟ್ಕೊಳ್ಳೋದು. ಅಂದರೆ ಇದು ಆಹಾರ ದ್ರವ್ಯವೂ ಆಗಿದೆ, ಒಳ್ಳೆಯ ಸುಗಂಧ ದ್ರವ್ಯವೂ ಆಗಿದೆ, ರೋಗ ನಿವಾರಣೆ ಶಕ್ತಿಯನ್ನು ಒಳ್ಳೆಯದಾಗಿದೆ ಅಂತ ಅರ್ಥ ಆಗ್ತದೆ. ಮತ್ತು ಕೆಲವರಿಗೆ ಗ್ಯಾಸ್ ಅಂತ ಸರಿಯಾಗಿ ಹೋಗೋದಿಲ್ಲ, ಅಂಥ ಸಂದರ್ಭದ ಸಹಿತ ಈ ದಾಲ್ಚಿನ್ನಿಯನ್ನು ಬಳಸ್ತಾ ಇದ್ದರೆ ಇದು ಸಹಿತ ಎಲ್ಲ ರೀತಿಯಾಗಿ ಕಡಿಮೆ ಆಗಿ ಹೊಟ್ಟೆ ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿರೋದ್ರಿಂದ ಅವನಿಗೆ ಲಘುವಾಗಿ ಅನಿಸತ್ತೆ, ನಮಗೆ ಹೊಟ್ಟೆ ಭಾರ ಅನಿಸೋದಿಲ್ಲ ಆಹಾರದ ನಂತರ. ಈ ಕಾರಣದಿಂದಲೂ ಸಹಿತ ನಾವು ದಾಲ್ಚಿನ್ನಿಯನ್ನು ಸಾಂಬಾರು ಪದಾರ್ಥಗಳಲ್ಲಿ ಸಹಿತ ಬೆಳೆಸ್ತೀವಿ. ಅಥವಾ ಏನು ಹುಳಿ ಪುಡಿ ಮಾಡ್ತೀವೋ, ಸಾಂಬಾರು ಪುಡಿ ಮಾಡಿ, ಯಾವುದೇ ಗರಂ ಮಸಾಲೆ ಯಾವುದರಲ್ಲೂ ಸಹಿತ ಇದು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂದರೆ ಇದರ ಔಷಧಿಯ ಗುಣಕ್ಕಾಗಿ ಅಂತ ನಾವು ಹೇಳ್ಬೋದಾಗುತ್ತೆ. ಕೆಲವರಿಗೆ ಬಾಯಲ್ಲಿ ವಾಸನೆ ಏನೆಲ್ಲ ಹಾಕಿ ಉಜ್ಜಿದ್ರೂ ಸಹಿತ ಬಾಯಿನ ದುರ್ಗಂಧ ಹೋಗ್ತಾ ಇರಲ್ಲ, ಅಥವಾ ಕೆಲವ್ರಿಗೆ ಆಗಾಗ್ಗೆ ಹುಳ್ಕಲ್ಲುಗಳು ಈ ಹಲ್ಲಿನ ರೋಗಗಳು ಜಾಸ್ತಿ ಉಂಟಾಗ್ತದೆ, ಅಂಥವ್ರು ಸುಮ್ಮನೆ ದಾಲ್ಚಿನ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಅಗಿತಾ ಇದ್ದರೆ ಈ ಚೀವಂಗಂ ಬದಲು ಇದನ್ನು ಅಗಿದ್ರೆ ಈ ದವಡೆಗಳೆಲ್ಲ ಗಟ್ಟಿಯಾಗ

0: ದೃಢವಾಗಿಬಿಡತ್ತೆ. ಅದ್ರ ಜೊತೆಗೆ ಹುಳ್ಕಲ್ಲಾಗೋದು ತಪ್ಪುತ್ತೆ, ಮತ್ತು ಬಾಯಿ ಸುಗಂಧವಾಗಿರುತ್ತದೆ. ನಾವು ಆರ್ಟಿಫಿಷಿಯಲ್ ಆಗಿರತಕ್ಕಂಥ ಕೃತ್ರಿಮವಾಗಿರ್ತಕ್ಕಂಥ ದ್ರವ್ಯಗಳನ್ನು ಉಪಯೋಗಿಸೋ ಬದಲು ಈ ದಾಲ್ಚಿನ್ನಿಯನ್ನು ಸ್ವಲ್ಪ ಮಟ್ಟಿಗೆ ಬಾಯಲ್ಲಿ ಇಟ್ಕೊಂಡು ಅಗಿತಾ ಇದ್ದರೆ ಹಲ್ಲು ಎಲ್ಲ ರೀತಿಯಾಗಿ ದೃಢವಾಗಿರುತ್ತೆ, ದಂತಗಳು ಚೆನ್ನಾಗುತ್ತೆ, ಬಾಯಿಯನ್ನು ಕೆಟ್ಟ ವಾಸನೆಗಳು ಸಹಿತ ಹೋಗುತ್ತೆ. ಈ ನೆಗಡಿಗೆ ಸಾಮಾನ್ಯವಾಗಿ ನೆಗಡಿ ರೋಗವಲ್ಲ, ಬುಗುಡಿ ಆಭರಣ ಅಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ಅದು ರೋಗ ಅಂತ ಹೇಳೋ ಹಂಗೂ ಇಲ್ಲ, ಅಷ್ಟು ಮಟ್ಟಿಗೆ ಎಲ್ಲರೂ ಅದನ್ನು ಅನುಭವಿಸ್ತಾ ಇರ್ತಾರೆ. ಇದು ಏನಂದರೆ ಕೆಲವು ಎಷ್ಟೆಲ್ಲ ಔಷಧಿ ತೆಗೆದುಕೊಂಡು ಕಡಿಮೆ ಆಗ್ತಲೇ ಇರೋದಿಲ್ಲ. ಈ ದಾಲ್ಚಿನ್ನಿಯನ್ನು ಸ್ವಲ್ಪ ಮಟ್ಟಿಗೆ ಪುಡಿ ಮಾಡಿಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಸ್ವಲ್ಪ ಕುದಿಸ್ಬಿಟ್ಟು ಸ್ವಲ್ಪ ಕಾಳು ಮೆಣಸಿನ ಸಹಿತ ಸೇರಿಸ್ಕೊಂಡು ಜೇನುತುಪ್ಪನ್ನು ಸೇರಿಸ್ಕೊಂಡು ತಣ್ಣಿ ಮಾಡ್ಕೊಂಡು ಕುಡಿತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಇದು ನೆಗಡಿ ಬರೋದೆಲ್ಲ ತಪ್ಪತ್ತೆ ಅಂತ ಹೇಳ್ಬೋದಾಗತ್ತೆ. ಇದು ಒಳ್ಳೆ ಕಾಂತಿಯನ್ನು ಉಂಟು ಮಾಡುತ್ತೆ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತದೆ. ಮುಖಕ್ಕೆ ಒಳ್ಳೆ ಬಣ್ಣವನ್ನು ತಂದುಕೊಡುತ್ತೆ ಅಂತ ಹೇಳ್ತೀವಿ. ಈ ಮುಖಕ್ಕೆ ಮುಖ್ಯವಾಗಿ ವಯಸ್ಸಿಗೆ ಬಂದವರಿಗೆ ಈ ಮಡವೆಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಈ ದಾಲ್ಚಿನ್ನನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ನಿಂಬೆ ರಸದೊಂದಿಗೆ ತೇಯ್ಕೊಂಡು ಮೊಡವೆಗಳು ಇದ ಕಡೆ ಹಚ್ತಾ ಇದ್ದರೆ ಈ ಮೊಡವೆಗಳೆಲ್ಲ ತನ್ನಷ್ಟೇ ತಾನೇ ಕಡಿಮೆ ಆಗಿ ಒಳ್ಳೆ ಮುಖಕ್ಕೆ ಒಳ್ಳೆ ಕಾಂತಿಯನ್ನು ಕೊಡುತ್ತೆ ಅಂತ ನಾವು ಹೇಳ್ತೀವಿ. ಮತ್ತು ಈ ಕೆಲವರಿಗೆ ಪಿತ್ತ ಪ್ರಕೃತಿಯವರಿಗೆ ಮೈಯಲ್ಲಿ ಆಗಾಗ್ಗೆ ಅಲ್ಲೆಲ್ಲ ರಕ್ತಸ್ರಾವ ಆಗ್ತಾ ಇರ್ತದೆ, ಪಿತ್ತ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಅಂಥವ್ರು ಸಹಿತ ಈ ದಾಲ್ಚಿನ್ನ ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಕುದಿಸ್ಬಿಟ್ಟು ಕಷಾಯ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ಇದು ಸಹಿತ ಕಡಿಮೆ ಆಗುತ್ತೆ, ಅಥವಾ ಇದರ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು.
1: ದಾಲ್ಚಿನಿಯ ಔಷಧೀಯ ಗುಣಗಳ ಕುರಿತು ಡಾಕ್ಟರ್ ಟಿಆರ್ ದತ್ತಾತ್ರಿ ಅವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಆರೋಗ್ಯ ಬಿಂದು. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಭಾರತಂ ತಥಾ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯೇತೆ ದೇಶಾಃ ಮಿಲಿತ್ವಾ ಸ್ವದ್ವಿಪಕ್ಷೀಯ ಸಂಬಂಧಂ ಹರಿತ ಪ್ರೌದ್ಯೋಗಿಕೀಂ ನವಾಚಾರ ರಣನೀತಿಕ ಸಹಯೋಗಂ ಚ ಸುದೃಢೀಕರ್ತುಂ ವಿಚಾರ ವಿಮರ್ಶಾನ್ ಕೃತವಂತಃ. ಪ್ರಧಾನಮಂತ್ರಿ ಶ್ರೀ ಮೋದಿ ಹ್ಯಃ ನಾರ್ವೆ ದೇಶಸ್ಯ ರಾಜಧಾನ್ಯಾಂ ಓಸ್ಲೋ ನಗರೆ ತೃತೀಯ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ನಾರ್ಡಿಕ್ ದೇಶಾನಾಂ ನೇತೃಭಿಃ ಸಹ ಸಂಯುಕ್ತ ಪತ್ರಕಾರ ಸಮ್ಮೇಳನ ಸಂಬೋಧಯನ್ ಘೋಷಣಾಮೇತಾಂ ಕೃತವಾನ್.
3: ಆಜ್ ಹಮ್ನೆ ಭಾರತ ಔರ್ ನಾರ್ಡಿಕ್ ಸಂಬಂಧೋ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಕಾ ಸ್ವರೂಪ ದೇನೆ ಕಾ ನಿರ್ಣಯ ಲಿಯಾ ಹೈ. ಇಸ್ ಗ್ರೀನ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ಸೇ ಹಮ್ ಐಸ್ಲ್ಯಾಂಡ್ ಕಿ ಜಿಯೋ ಥರ್ಮಲ್ ಔರ್ ಫಿಶರೀಸ್, ನಾರ್ವೆ ಕಿ ಬ್ಲೂ ಇಕಾನಮಿ ಔರ್ ಆರ್ಕ್ಟಿಕ್, ಔರ್ ಸಭಿ ನಾರ್ಡಿಕ್ ದೇಶೋ ಕಿ ಮ್ಯಾರಿಟೈಮ್ ಔರ್ ಸೆನ್ಸಿಟಿವಿಟಿ ಮೇ ಎಕ್ಸ್ಪರ್ಟೀಸ್ ಕೋ, ಸಸ್ಟೈನೆಬಿಲಿಟಿ ಕಿ ಎಕ್ಸ್ಪರ್ಟೀಸ್ ಕೋ ಭಾರತ್ ಕೆ ಸ್ಕೇಲ್ ಕೆ ಸಾಥ್ ಜೋಡ್ ಕರ್ ಪೂರೇ ವಿಶ್ವ ಕೆ ಲಿಯೆ ಏಕ್ ಬೆಹತರ್ ಭವಿಷ್ಯ ಸುನಿಶ್ಚಿತ್ ಕರೆಂಗೆ.
2: ಪ್ರಧಾನಮಂತ್ರಿಣಾ ಮೋದಿನಾ ಪ್ರೋಕ್ತಂ ಯತ್ ವಿಗತ ದಶವರ್ಷೇಷು ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ದ್ವಿಪಕ್ಷೀಯ ವ್ಯಾಪಾರಃ ಪ್ರಾಯಃ ಚತುರ್ಗುಣಂ ವರ್ಧಿತಃ ವರ್ತತೆ.
3: 10 ವರ್ಷೋ ಮೇ ಹಮಾರಾ ಬಯೋಲೆಟ್ರಲ್ ಟ್ರೇಡ್ ಲಗ್ಭಗ್ 4 ಗುಣಾ ಬಢಾ ಹೈ. ನಾರ್ಡಿಕ್ ದೇಶೋ ಕೆ ಇನ್ವೆಸ್ಟ್ಮೆಂಟ್ ಫಂಡ್ ಭೀ ಭಾರತ್ ಕಿ ರ್ಯಾಪಿಡ್ ಗ್ರೋಥ್ ಮೇ ಅಹಮ್ ಸಾಝೇದಾರ್ ಬನ್ ರಹೆ ಹೈ. ಪಿಛ್ಲೇ ಏಕ್ ದಶಕ್ ನಾರ್ಡಿಕ್ ದೇಶೋ ಸೆ ಭಾರತ್ ಮೇ ನಿವೇಶ್ ಮೇ ಲಗ್ಭಗ್ 200% ಕಿ ಬಢೋತ್ರಿ ಹುಯಿ ಹೈ. ತೇಜಿ ಸೆ ಬಢ್ತೆ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ನೇ ಭಾರತ್ ಕಿ ಗ್ರೋಥ್ ಸ್ಟೋರಿ ಮೇ ತೋ ಯೋಗದಾನ್ ದಿಯಾ ಹೀ ಹೈ. ಸಾಥ್ ಹಿ ನಾರ್ಡಿಕ್ ದೇಶೋ ಕಿ ಅರ್ಥವ್ಯವಸ್ಥಾಓ ಮೇ ಭೀ ಬಹುತ್ ಸಕಾರಾತ್ಮಕ ಭೂಮಿಕಾ ನಿಭಾಯಿ ಹೈ ಔರ್ ಹಜಾರೋ ನಯೆ ಜಾಬ್ಸ್ ಕ್ರಿಯೇಟ್ ಕಿಯೆ ಹೈ.
2: ಪ್ರಧಾನಮಂತ್ರಿ ಪುಷ್ಟಿಂ ಕೃತವಾನ್ ಯತ್ ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ಸಂಬಂಧಾಃ ವ್ಯಾಪಾರ ಆರ್ಥಿಕ ಸಹಯೋಗೇನ ಅಥ ಭಾರತ ಯುರೋಪಿಯ ಸಂಘಸ್ಯ ಮುಕ್ತ ವ್ಯಾಪಾರ ಸಂಧಿಭಿಃ ಸಹ ಸದ್ಯಃ ಏವ ಸಂಪನ್ನ ವ್ಯಾಪಾರ ಸ್ವರ್ಣಯುಗೆ ಪ್ರವಿಷ್ಟಾಃ ಸಂತಿ. ಅಸ್ಮಿನ್ ಅವಸರೆ ವದಂತಃ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇತ್ಯಾದಿ ದೇಶಾನಾಂ ಪ್ರಧಾನಮಂತ್ರಿಣಃ ಲೋಕತಂತ್ರಸ್ಯ ಮೂಲ್ಯಾನಾಂ ನಿಯಮಾಧಾರಿತ ವೈಶ್ವಿಕ ವ್ಯವಸ್ಥಾಯಾಃ ಅದ್ಯತನ ಪರಿವರ್ತಮಾನ ವಿಶ್ವಸ್ಯ ಬಹುಪಕ್ಷೀಯ ಸಂಸ್ಥಾಸು ತತ್ಕಾಲೀನ ಪರಿಷ್ಕಾರಸ್ಯ ಚ ಪ್ರತಿಬದ್ಧತಾಂ ಪುನರುಕ್ತವಂತಃ. ಪ್ರಧಾನಮಂತ್ರಿ ಮೋದಿ ಪಂಚರಾಷ್ಟ್ರಯಾತ್ರಾಯಾಃ पंचमे अंतिमे च चरणे इटली देशस्य राजधानीं रोम नगरं आगतवान् भारतस्य समृद्ध कला परंपरायाः उत्सवे भव्य सांस्कृतिक संध्या

0: स्पर्धायाः कार्यक्रमे संपूर्ण यूरोपतः भारतीय शास्त्रीय संगीतकाराः नर्तकाः च भागं गृहीत्वा प्रधानमन्त्रिणः मोदिनः स्वागत सत्कारस्य साक्षिणः अभवन् लोकसभायाः अध्यक्षः ओम बिरला निगम विधि संशोधन विधेयक 26 इत्यस्य कृते संयुक्त समितिं घटितवान् लोकसभा सांसद सुधीर गुप्ता समितेः अध्यक्षरूपेण नियुक्त वर्तते समितौ लोकसभायाः 21 सदस्याः विनोद श्रीधर तावडे सुजीत कुमारः उज्ज्वल निकम इत्येतैः सह राज्यसभायाः 9 सदस्याः कमलजीत सहरावत बैजयंत पांडा डॉ निशिकांत दुबे इत्येतैः सह निम्न सदनस्य सदस्याः च सन्ति भारतीय रेलवे विद्युतीकरणस्य दिशि महत्वपूर्ण कार्यं कुर्वन् 99.6% विद्युत् संपर्कं प्राप्नोति यद्धि 370,879,000 किलोमीटर तः अधिकं यावत् प्राप्तम् अस्ति अस्मिन् वर्षे मार्च मासपर्यन्तं भारतेन व्यावहारिक रूपेण स्वस्य ब्रॉडगेज जालस्य पूर्ण विद्युतकरणं प्राप्य यूरोपीय संघस्य यूनाइटेड किंग्स अमेरिका संयुक्त राज्यस्य च प्रमुख रेल व्यवस्थाभ्यः अग्रस्थितं वर्तते मणिपुरस्य अपर प्रमुख वस्त्र वाणिज्य उद्योग सचिवः अनुराग वाजपेयी इत्यनेन उक्तं यत् राज्य सर्वकारः राज्यस्य समृद्धानि वस्त्र हस्तकरघ परम्पराणि प्रवर्तयितुं अन्ताराष्ट्रिय विपणिषु निर्यातं कर्तुं च कार्यं कुर्वन् अस्ति आईपीएल इति विंशतिं प्रतिविंशतिः क्रिकेट लीग प्रतिस्पर्धायां अद्य सायं 7:30 कोलकाता नाइट राइडर्स दलं कोलकाता नगरे मुंबई इंडियंस दलं सम्मुखीकरिष्यति इति वार्ताः
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ
2: ಲಿಡ್ಕರ್ ನಂಬಿಕೆ ನಿರಂತರ
1: ಕೇಳುಗರೆ ಗಮನಿಸಿ ಇಂದು ಬೆಳಗ್ಗೆ 10 ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳವರು ಕೆಳಗರು ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಕೇಳಿ ಇಂದು ಬೆಳಗ್ಗೆ 10 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ
1: ಆಕಾಶವಾಣಿ ಚಿತ್ರದುರ್ಗ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ನಂತರ 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಆ ಬಳಿಕ 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಮೂಡಿಬರಲಿದೆ
3: ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ ಸಂಪರ್ಕಿಸಿ cbsvlr@gmail.com

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೇಳುಗರೇ ಗಮನಿಸಿ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಷಣ ಅರುಣ ಶ್ರೀನಿವಾಸ್ ಅವರಿಂದ. ವಿಷಯ: ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ. ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ. ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆ

0: ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲ ಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜೂನ್ 1 ರಿಂದ ಜೂನ್ 15 ರವರೆಗೆ ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24ರಂದು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು, ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ

0: ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ, ಅವರು ಬಿಹಾರದವರು. ಅವರ 150ನೇ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನ ದಿಲ್ಲಿನಲ್ಲಿ 24 ಮೇ 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
1: ಬರುವ ಜೂನ್ 28 ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜೂನ್ 28 ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ ಜೂನ್ 29, 30 ಹಾಗೂ ಜುಲೈ 1 ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ. ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28 ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶ್ರೋತೃಗಳೇ.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ SD ಸುದರ್ಶನ್ ಅವರು.
5: ನಮಸ್ಕಾರ ಕೇಳುಗರೆ. ಟೆಕ್ನಾಲಜಿ ಈಗ ದೂರ ಇರುವ ವಿಷಯ ಇಲ್ಲ. ಅದು ನಿಮ್ಮ ಫೋನ್ ಅಲ್ಲಿ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಯೇ, ಹೆಲ್ತ್ ರೆಕಾರ್ಡ್ಸ್ ಒಳಗಡೆ ಇದೆಯೇ, ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಇದೆಯೇ. ಸೊ ಡೈಲಿ ಲೈಫ್ ಅಲ್ಲಿ ಟೆಕ್ನಾಲಜಿ ಒಂದು ಅಂಗವಾಗಿದೆ. At the same time, we also got vaccines during COVID. We get forecast on a daily basis. We launch rockets. All of them require computing. For that, our regular computers are not good enough. We need computers that are hundreds and thousand times more powerful than that. And we call them supercomputers. Such computers are being developed in India by CDAC. And we have been doing it since 1988. And these computers are so powerful

0: that we have set in various technologies from quantum to AI, IoT, chip design, cyber security, drone technologies and so on. At any point, we always have openings for you to apply. And if you find a synergy between your capability and our requirement, we'll be working together. If you're already working, having your own industry or an entrepreneur, we look for collaboration so that we can help you mature your technology with some of the latest things that can happen in research. We can bring it to you to make your solutions better. You can also take transfer of technology, as we call them. Some of the technology that we have, you can take it and make part of your solution as a collaborator. We can also do development if that is to be done for you. So whether it is collaboration for research and development or transfer of technology or human resource development, CDAC Bangalore has all the wherewithals to work together with you. And just before we summarize, at CDAC Bangalore, maybe few things that stand out to see why you should consider CDAC Bangalore to collaborate with, to work with. This year, that is 2026, we'll be setting up India's largest supercomputing facility at Bangalore CDAC. We'll have India's largest quantum computing facility. We already have unique and world's largest EDA tool grid. And we have indigenous flight controller that can be used for drone development. We have several IoT systems that can be used for IoT application development. Cyber security technologies, particularly in digital signatures, domain name security, and post-quantum cryptography, PQC, they are all already available for you to use. On the public welfare front, we also support through a certain software called eSadhya, with special program for children with mild autism. So special schools can make use of the software that we have. We also have certain specific modules to improve the mental health, even for a normal person, called Manas. So there are much more that are available at CDAC Bangalore. That is the reason we thought we should engage with the entire Kannada Rajya over a period to understand your requirements and to explain what we do through this program, Tantragyana Taranga, CDAC Jote. Very happy to be speaking to all of you. We are looking forward to your feedback and any questions, which we will take it up and answer in subsequent episodes. Tantragyana Taranga, CDAC Jote, ee journeyalli namma jote serikolli. Dhanyavadagalu.
1: ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಸಿದವರು ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರು. ಆತ್ಮೀಯ ಕೇಳುಗರೆ, ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರ ಮಾತುಗಳನ್ನ ಕೇಳಿದ್ರಲ್ಲ. ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ವಿಶ್ವದ ಅತಿದೊಡ್ಡ ಇಡಿಎ ಟೂಲ್ ಗ್ರಿಡ್ ಹಾಗೂ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಹೊಂದಿದೆ ಸಿಡ್ಯಾಕ್ ಬೆಂಗಳೂರು. ಈ ವರ್ಷ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಸ್ಥಾಪಿಸಲಿದೆ. ಐಒಟಿ ಅಪ್ಲಿಕೇಶನ್ ಅಭಿವೃದ್ಧಿಗಾಗಿ ಬಳಸುವ ಹಲವಾರು ಐಒಟಿ ವ್ಯವಸ್ಥೆಯನ್ನ ಹೊಂದಿದೆ. ಈಗಾಗಲೇ ಸಾರ್ವಜನಿಕರ ಬಳಕೆಗೆ ಸೈಬರ್ ಸೆಕ್ಯೂರಿಟಿ ತಂತ್ರಜ್ಞಾನಗಳು, ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಸಿಗ್ನೇಚರ್ಗಳು, ಡೊಮೈನ್ ನೇಮ್ ಸೆಕ್ಯೂರಿಟಿ, ಪಿಕ್ಯೂಸಿ ಇವೆಲ್ಲವನ್ನ ನೀಡಿದೆ. ಸೌಮ್ಯ ಸ್ವಲೀನತೆ ಮಕ್ಕಳು, ವಿಶೇಷ ಚೇತನ ಮಕ್ಕಳಿಗಾಗಿ ಶಾಲೆಗಳಲ್ಲಿ ಬಳಸಬಹುದಾದ ಈ ಸಾಧ್ಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸೋದಿಕ್ಕೆ ಮಾನಸ್ ಎಂಬ ನಿರ್ದಿಷ್ಟ ಮಾಡ್ಯೂಲ್ಗಳನ್ನ ತಯಾರಿಸಿದೆ. ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನ ಸಿಡ್ಯಾಕ್ ಬೆಂಗಳೂರು ನೀಡ್ತಾ ಇದೆ, ನೀಡಲಿದೆ. ನಿಮ್ಮ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಳ್ಳಲು ಹಾಗೂ ಸಿಡ್ಯಾಕ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನಗಳನ್ನ ನಿಮಗೆ ತಿಳಿಸೋದಿಕ್ಕೆ ನಿರ್ಧರಿಸಿ ಈ ಕಾರ್ಯಕ್ರಮ ಸರಣಿಯನ್ನ ನಿಮಗಾಗಿ ತಂದಿದೆ ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ.

0: ಐಟಿ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ఇదే కా సేవా మాహితీ. ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಆಹಾರ ಮತ್ತು ಚಿತ್ರದುರ್ಗದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳ್ ಅವರು. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡೆಯಬಹುದು. ಕೇಳಿ ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಇಂದಿನ ಪ್ರಾಯೋಜಿತ ಸರಣಿ ಆಯುರ್ಧಾರ ಕಾರ್ಯಕ್ರಮ 48ನೇ ಭಾಗ ಪ್ರಸಾರವಾಗಲಿದೆ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವಿದ್ಯಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
2: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
4: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.
5: ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
6: ಎಲ್ಲರೂ ಕಸದ ವಾಹನ

0: ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 to 11:00 ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳೇನು, ಲಕ್ಷಣಗಳು ಹೇಗಿರುತ್ತವೆ, ಚಿಕಿತ್ಸೆ ಉಂಟೆ, ತಡೆಗಟ್ಟುವ ವಿಧಾನಗಳು ಯಾವುವು, ಸಮಗ್ರ ಮಾಹಿತಿ, ಕೇಳುಗರ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ, ಉತ್ತಮ ಆರೋಗ್ಯಕ್ಕಾಗಿ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 to 11:00 102.6 ಎಫ್ಎಂ ಕಂಪನಾಂಕಗಳಲ್ಲಿ.
2: ಕೇಳುಗರೆ, ನಾಳಿನ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮದಲ್ಲಿನ ವಿಷಯ ಕೀಲುಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಕೇಳುಗರೆ

0: 102.6 FM ಕಂಪನಾಂಕಗಳಲ್ಲಿ. ಕೇಳುಗರೆ, ನಾಳಿನ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮದಲ್ಲಿನ ವಿಷಯ ಕೀಲು ಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮರಾಜು ಬಿ ಅವರು. ಕೇಳುಗರು ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಕೇಳಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200% ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಕೋಟ್ ತಿಳಿಸಿದ್ದಾರೆ. ಮಾರ್ಕೋ ರುಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು

0: ಇದರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ಧತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ AIC-132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ಧ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25ರಿಂದ June 6ರವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ಧ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ ಎರಡು ತಂಡಗಳು June 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು June 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು 15ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ.

0: ಹಾಕುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ಸ್ ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನ್ಯೂ ಟ್ಯೂನ್ ಮಾಡಿದ್ದೀರಾ 102.6 MHz ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವನ್ನ. ಈಗ ಸಮಯ 7:45:25. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಬಂಡೆಬೊಮ್ಮನಹಳ್ಳಿ, ಆಯುಷ್ ಇಲಾಖೆ ಚಿತ್ರದುರ್ಗ. ಇವತ್ತಿನ ವಿಷಯ ಎಲ್ಲರ ಮನೆ ಅಂಗಳದಲ್ಲಿ ಅಲಂಕಾರಕ್ಕಾಗಿ ಬೆಳೆಸಬಹುದಾದಂತಹ ಮನೆ ಮದ್ದಿಗೂ ಆಹಾರದಲ್ಲಿ ಬಳಸಬಹುದಾದಂತಹ ಔಷಧಿ ಸಸ್ಯ ದೊಡ್ಡಪತ್ರೆ. ಸಾಮಾನ್ಯವಾಗಿ ಈ ಸಸ್ಯಕ್ಕೆ ಪಾಷಾಣಭೇದಿ, ಕರ್ಪೂರವಳ್ಳಿ, ಸಾಂಬಾರ್ ಬಳ್ಳಿ ಎಂಬ ಹೆಸರು ಕೂಡ ಇದೆ. ಭಾರತದಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಇದರ ಬಳಕೆ ಹೆಚ್ಚು ಕಂಡುಬರುತ್ತದೆ. ದೊಡ್ಡಪತ್ರೆಯ ಸಸ್ಯವು ಸುಮಾರು 30-90 cm ಎತ್ತರದವರೆಗೂ ಬೆಳೆಯಬಲ್ಲದು. ಇದರ ಎಲೆಗಳು ದೊಡ್ಡದಾಗಿ ಮತ್ತು ದಪ್ಪವಾಗಿದ್ದು ಕಡು ಸುವಾಸನೆ ಹೊಂದಿವೆ. ದೊಡ್ಡಪತ್ರೆಯ ರಂಬೆಗಳು ಮತ್ತು ಹೂಗಳು ಚಿಕ್ಕದಾಗಿರುತ್ತದೆ. ಇದನ್ನು ಪುಟ್ಟ ಪಾಟ್ನಲ್ಲಿ ಇಟ್ಟು ಬೆಳೆಸಬಹುದಾಗಿದೆ. ಇದರ ಸಾಂಬಾರ್, ಸೊಪ್ಪು ಅಥವಾ ಅಜವಾನ್ ಗಿಡ ಎಂದು ಕೂಡ ಕರೆಯುತ್ತಾರೆ. ಆಫ್ರಿಕಾದಂತಹ ದೇಶಗಳಲ್ಲಿ ಇದನ್ನು ಪುದೀನಾದ ಬದಲಿಗೆ ಖಾದ್ಯಗಳಲ್ಲಿ ಬಳಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಇದನ್ನು ಜ್ವರ, ಶೀತ, ಕೆಮ್ಮುಗಳಿಗೆ ಮನೆಮದ್ದಾಗಿ ಬಳಸಲಾಗುತ್ತದೆ. ಕರ್ನಾಟಕದಲ್ಲಿ ದೊಡ್ಡಪತ್ರೆಯ ಚಟ್ನಿ, ತಂಬುಳಿ ಮಾಡಲಾಗುತ್ತದೆ. ಗಾಯ ಅಥವಾ ಚೇಳು ಕಡಿತವಾದಾಗ ಪ್ರಥಮ ಚಿಕಿತ್ಸೆಯಾಗಿ ಇದರ ಎಲೆಗಳನ್ನು ಜಜ್ಜಿ ಬಳಸಲಾಗುತ್ತದೆ. ಈಗ ಈ ದೊಡ್ಡಪತ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಆಹಾರ ಸೇವನೆಯಲ್ಲಿ ಬದಲಾವಣೆ, ಹವಾಮಾನದಲ್ಲಿ ವ್ಯತ್ಯಾಸದಿಂದ ಶ್ವಾಸಕೋಶದಲ್ಲಿ ಕಫ ಕಟ್ಟಿಕೊಳ್ಳುತ್ತದೆ. ಇದರಿಂದ ಶೀತವಾದರೆ ಎಷ್ಟೇ ದಿನವಾದರೂ ಕಡಿಮೆಯಾಗುವುದಿಲ್ಲ. ಇದಕ್ಕೆ ದೊಡ್ಡಪತ್ರೆ ಸೊಪ್ಪು ಉತ್ತಮ ಮನೆ ಮದ್ದಾಗಿದೆ. ದೊಡ್ಡಪತ್ರೆ ಎಲೆ, ತುಳಸಿ ಎಲೆ, ವಿಳ್ಳೆದೆಲೆ ಅರೆದು ರಸ ತೆಗೆದು ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿದರೆ ನೆಗಡಿ ಕೆಮ್ಮು ದೂರವಾಗುತ್ತದೆ. ಚಿಕ್ಕ ಮಕ್ಕಳಿಗೂ ಕೂಡ ಈ ದೊಡ್ಡಪತ್ರೆ ಸೊಪ್ಪನ್ನು ಔಷಧಿಯಾಗಿ ಬಳಸಬಹುದಾಗಿದೆ. ದೊಡ್ಡಪತ್ರೆ ಸೊಪ್ಪನ್ನು ಕೊಯ್ದು ತಂದು ಬೆಂಕಿಯಲ್ಲಿ ಸುಟ್ಟು ಅದರ ರಸವನ್ನು ತೆಗೆದು ಅದಕ್ಕೆ 1/4 ಚಮಚ ಬೆಲ್ಲ ಸೇರಿಸಿ ಕುಡಿದರೆ ಒಂದೇ ದಿನದಲ್ಲಿ ಶೀತ, ಕಟ್ಟಿದ ಮೂಗಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡಪತ್ರೆ ಎಲೆ ಬಾಡಿಸಿ ನೆತ್ತಿಯ ಮೇಲೆ ಇಡುತ್ತಾರೆ. ಚೇಳು ಕಚ್ಚಿದ ಗಾಯಕ್ಕೆ ಈ ಎಲೆಗಳ ಪೇಸ್ಟ್ ತಯಾರಿಸಿ ಹಚ್ಚಿದರೆ ನೋವು ದೂರವಾಗುತ್ತದೆ. 1 ವಾರದವರೆಗೂ ದೊಡ್ಡಪತ್ರೆ ಎಲೆಗಳನ್ನು ತಿಂದರೆ ಅರಿಶಿನ ಕಾಮಾಲೆ ವಾಸಿಯಾಗುತ್ತದೆ. ಇನ್ನು ಕೆಲವರು ದೊಡ್ಡಪತ್ರೆಯನ್ನು ಜೀರಿಗೆ ಎಳ್ಳಿನೊಂದಿಗೆ ಹುರಿದು ಕಾಯಿ ತುರಿ ಜೊತೆ ರುಬ್ಬಿ ಅದಕ್ಕೆ ಉಪ್ಪು ಮಜ್ಜಿಗೆ ಹಾಕಿ ತಂಬುಳಿ ಮಾಡಿ ಕುಡಿಯುತ್ತಾರೆ. ಇದರಿಂದ ಪಿತ್ತದ ಕಾಯಿಲೆಗಳು ಗುಣಮುಖವಾಗುವುದು. ದೊಡ್ಡಪತ್ರೆ ಎಲೆಯನ್ನು ಉಪ್ಪಿನ ಸಹಿತ ತಿಂದರೆ ಜೀರ್ಣಶಕ್ತಿ ಅಧಿಕವಾಗುತ್ತದೆ. ಇಸುಬು, ಹುಳಕಡ್ಡಿಯಂತಹ ಚರ್ಮದ ಕಾಯಿಲೆ ಇರುವವರು ದೊಡ್ಡಪತ್ರೆ ಎಲೆಗಳನ್ನು ಚರ್ಮಕ್ಕೆ ತಿಕ್ಕುವುದರಿಂದ ಹುಳಕಡ್ಡಿಯು ನಿವಾರಣೆಯಾಗುತ್ತದೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಸಿ, ಫೈಬರ್, ಕ್ಯಾಲ್ಸಿಯಂ ಗುಣ ಹೇರಳವಾಗಿದೆ. ಇದನ್ನು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸಲು ಸಹಾಯ ಮಾಡುತ್ತದೆ. ಇನ್ನು ಕೆಲವರು ದೋಸೆ ಮಾಡುವಾಗ ದೊಡ್ಡಪತ್ರೆ

0: ಎಲೆಗಳನ್ನು ಬಳಸುತ್ತಾರೆ. ಇದು ರುಚಿಯೊಂದಿಗೆ ಆರೋಗ್ಯವನ್ನು ವೃದ್ಧಿಸುತ್ತದೆ. ದೊಡ್ಡ ಪತ್ರೆ ಗಿಡದ ಎಲೆಯನ್ನು ತಂದು ಬಾಡಿಸಿ ರಸ ತೆಗೆದು ಜೇನುತುಪ್ಪ ಸೇರಿಸಿ ಕುಡಿದರೆ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಕಂಬಳಿ ಹುಳ ಅಥವಾ ಇತರೆ ಕೀಟಗಳು ಕಚ್ಚಿದರೆ ಸಹಿಸಲಾರದ ಉರಿ ಚರ್ಮದಲ್ಲಿರುತ್ತದೆ. ಇದನ್ನು ತಡೆಯಲು ಈ ದೊಡ್ಡಪತ್ರೆ ಸೊಪ್ಪು ಸಹಾಯಕವಾಗಿದೆ. ದೊಡ್ಡಪತ್ರೆ ಎಲೆ ರಸಕ್ಕೆ ಬೆಲ್ಲ ಸೇರಿಸಿ ಕುಡಿದಾಗ ದೇಹದಿಂದ ವಿಷಯುಕ್ತ ಪದಾರ್ಥವನ್ನು ಹೊರಹಾಕಲು ನೆರವಾಗುತ್ತದೆ. ಇಷ್ಟೆಲ್ಲಾ ಔಷಧಿ ಗುಣಗಳನ್ನು ಹೊಂದಿರುವಂತಹ ದೊಡ್ಡಪತ್ರೆ ಸಸ್ಯವನ್ನು ಎಲ್ಲರೂ ನಮ್ಮ ಮನೆ ಅಂಗಳದಲ್ಲಿ ಬಳಸೋಣ ಹಾಗೂ ಆರೋಗ್ಯವಾಗಿರೋಣ. ಗಮನದಲ್ಲಿರಲಿ, ಓಂ ಕಾಳು ದೇಹವನ್ನು ಬೆಚ್ಚಗಾಗಿಸುವ ಪರಿಣಾಮವನ್ನು ಹೊಂದಿದೆ ಮತ್ತು ಇದು ಪಿತ್ತದೋಷವನ್ನು ಉಲ್ಬಣಗೊಳಿಸುತ್ತದೆ. ಆದ್ದರಿಂದ ಪಿತ್ತ ಹೆಚ್ಚಾದಾಗ ಇದನ್ನು ಸೇವಿಸಬೇಡಿ ಮತ್ತು ಬಂಜತನದಿಂದ ಬಳಲುತ್ತಿರುವ ಪುರುಷರು ಕೂಡ ಇದರಿಂದ ದೂರವಿರಬೇಕು. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಪ್ರಾಯೋಜಿತ ಸರಣಿ ಆಯುರ್ಧಾರ 48ನೇ ಭಾಗ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ವಿದ್ಯಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:50. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗರೆ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳನ್ನು ಪ್ರಸಾರ ಮಾಡುವುದರ ಜೊತೆಗೆ ಈ ದಿನದ ವಿಶೇಷತೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೂಡ ಕೇಳೋಣ ಅಂತ ಸ್ನೇಹಿತರೆ. ಹೌದು, ಪ್ರಕೃತಿಯ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಅದ್ಭುತ. ತನ್ನ ಗಾತ್ರಕ್ಕಿಂತ 100 ಪಟ್ಟು ದೊಡ್ಡದಾದ ಕೆಲಸವನ್ನು ಮಾಡುವ, ಸದಾ ಸುಖಾಂತ್ಯದ ಸಿಹಿಯನ್ನೇ ನೀಡುವ ಜೇನುನೊಣಗಳ ಜಗತ್ತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗೋಣ ಅಂತ ಸ್ನೇಹಿತರೆ. ಹೌದು, ಇಂದು ಮೇ 20 ವಿಶ್ವ ಜೇನುನೊಣ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ದಿನಾಚರಣೆಯ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನ ಕೇಳ್ತಾ ಪ್ರಶ್ನೆಯನ್ನ ಕೂಡ ಕೇಳ್ತೇನೆ ಸ್ನೇಹಿತರೆ. ನಮಗೆಲ್ಲ ಜೇನುನೊಣ ಎಂದ್ರೆ ಕೇವಲ ಸಿಹಿಯಾದ ಜೇನುತುಪ್ಪ ಮಾತ್ರ ನೆನಪಿಗೆ ಬರುತ್ತೆ. ಆದರೆ ಪ್ರತಿದಿನ ಉಣ್ಣುವ ಅನ್ನ, ಸವಿಯುವ ಹಣ್ಣು ತರಕಾರಿಗಳ ಹಿಂದೆ ಈ ಪುಟ್ಟ ಜೀವಿಯ ಮಹತ್ತರವಾದ ಶ್ರಮವಿದೆ. ಇಂತಹ ಮೂಕ ಕ್ರಾಂತಿಕಾರಿಗಳ ಕೊಡುಗೆಯನ್ನ ಸ್ಮರಿಸುವ ಮತ್ತೆ ಅವುಗಳ ರಕ್ಷಣೆಗೆ ಸಂಕಲ್ಪ ಮಾಡುವ ವಿಶೇಷ ದಿನ ಈ ದಿನ ಆಗಿದೆ. ಪ್ರತಿ ವರ್ಷ ಮೇ 20 ವಿಶ್ವ ಜೇನುನೊಣ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದರೆ ಪ್ರಶ್ನೆ ಕೂಡ ತುಂಬಾ ಸುಲಭವಾಗಿ ಇರುವಂತದ್ದು ಸ್ನೇಹಿತರೆ. ಈ ವಿಶ್ವ ಜೇನುನೊಣ ದಿನವನ್ನ ಯಾವ ವರ್ಷದಿಂದ ಆಚರಣೆ ಮಾಡಲಾಗ್ತಾ ಇದೆ? ಹಾಗೆ ಮೇ 20ರಂದೇ ಆಚರಣೆ ಮಾಡೋದಕ್ಕೆ ಕಾರಣ ಏನು? ಈ ಪ್ರಶ್ನೆಗಳಿಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ನಿಮ್ಮ ಉತ್ತರವನ್ನ ತಲುಪಿಸಬಹುದು. ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ವಿಶ್ವ ಜೇನುನೊಣ ದಿನವನ್ನ ಯಾವ ವರ್ಷದಿಂದ ಆಚರಣೆ ಮಾಡಲಾಗ್ತಾ ಇದೆ? ಹಾಗೆ ಮೇ 20ರಂದೇ ಈ ದಿನಾಚರಣೆಯನ್ನ ಆಚರಿಸೋದಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ಉತ್ತರವನ್ನ ತಲುಪಿಸಿ. ಹಾಗೆ ಸ್ನೇಹಿತರೆ, ಈ ಪ್ರಶ್ನೆ ಕೇಳಿದ ನಂತರದಲ್ಲಿಯೇ ನಿಮ್ಮ ಉತ್ತರವನ್ನ ತಲುಪಿಸಿ. ಈ ಮೊದಲು ಬಂದಂತಹ ಸಂದೇಶಗಳನ್ನ ಪರಿಗಣಿಸೋದಿಲ್ಲ. ಓಕೆ, ಇನ್ನು 2 ಹಾಡಿನ ಕಾಲಾವಧಿ ನಿಮಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ಯಾರಿಸ್ ಪ್ರಣಯ ಚಿತ್ರದ ಹಾಡು. ಹಂಸಲೇಖ ಅವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ

0: ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇಂದು ವಿಶ್ವ ಜೇನುನೊಣ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಒಮ್ಮೆ ಈ ರೀತಿ ಹೇಳಿದ್ದಾರೆ, ಭೂಮಿಯ ಮೇಲಿನ ಕೊನೆಯ ಜೇನುನೊಣ ಸತ್ತರೆ ಮನುಷ್ಯ ಇನ್ನು ಕೇವಲ 4-5 ವರ್ಷ ಮಾತ್ರ ಬದುಕಬಲ್ಲ ಎಂಬ ಮಾತನ್ನ. ಖಂಡಿತ ಈ ಮಾತು ಅತಿಶಯೋಕ್ತಿಯಲ್ಲ, ಬದಲಿಗೆ ಪ್ರಕೃತಿಯ ಕಟು ಸತ್ಯ. ಜೇನುನೊಣಗಳು ಕೇವಲ ಕೀಟಗಳಲ್ಲ, ಅವು ನಮ್ಮ ಪರಿಸರ ವ್ಯವಸ್ಥೆಯ ಜೀವನಾಡಿಗಳು. ಕೃಷಿಯ ಸಮೃದ್ಧಿ ಹಾಗೂ ಜೀವ ವೈವಿಧ್ಯದ ಉಳಿವು ಇವುಗಳ ಮೇಲೆಯೇ ನಿಂತಿರುವಂಥದ್ದು. ಜೇನುನೊಣ ಕೃಷಿ ಹಾಗೆ ನಮ್ಮ ಜೀವನದಲ್ಲಿ ಸಾಕಷ್ಟು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಕಾರಣ ನಾವು ತಿನ್ನುವ ಆಹಾರದ 1/3 ಭಾಗ ಜೇನುನೊಣಗಳಂತಹ ಪರಾಗಸ್ಪರ್ಶಕಗಳನ್ನೇ ಅವಲಂಬಿಸಿರುವಂಥದ್ದು. ಅಂದರೆ ನಾವಿಂದು ಸವಿಯುವ ಬಹುತೇಕ ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳು ಬೆಳೆಯಲು ಜೇನುನೊಣಗಳೇ ಕಾರಣವಾಗಿರುವಂಥದ್ದು. ಹಾಗೆ ಕಾಡಿನ ಸಸ್ಯ ಸಂಪತ್ತು ವೃದ್ಧಿಯಾಗಲು ಮತ್ತು ಪರಿಸರದ ಸಮತೋಲನ ಕಾಯ್ದುಕೊಳ್ಳಲು ಈ ಜೇನುನೊಣಗಳು ಅತ್ಯಗತ್ಯ. ಅಷ್ಟೇ ಅಲ್ಲದೆ ರೈತರ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಜೇನುನೊಣಗಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ಜೇನು ಕೃಷಿ ಲಕ್ಷಾಂತರ ಜನರಿಗೆ ಉಪಕಸುವಾಗಿ ಜೀವನ ಒದಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಇಂದಿನ ಪ್ರಸ್ತುತ ದಿನಗಳಲ್ಲಿ ಜೇನುನೊಣಗಳ ಸಂಖ್ಯೆ ಜಾಗತಿಕವಾಗಿ ಗಣನೀಯವಾಗಿ ಕುಸಿತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಕೃಷಿಯಲ್ಲಿ ಅತಿಯಾದ ಅವೈಜ್ಞಾನಿಕ ರಾಸಾಯನಿಕ ಕೀಟನಾಶಕಗಳ ಬಳಕೆ ಮಾಡುವಂಥದ್ದು, ನಗರೀಕರಣದಿಂದಾಗಿ ಅವುಗಳ ನೈಸರ್ಗಿಕ ವಾಸಸ್ಥಾನಗಳ ನಾಶ ಆಗಿರುವಂಥದ್ದು, ಹಾಗೆ ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಜೇನುನೊಣಗಳ ಸಂಖ್ಯೆ ಜಾಗತಿಕವಾಗಿ ಕಡಿಮೆ ಆಗ್ತಾ ಇದೆ. ಸ್ನೇಹಿತರೆ, ಈ ಎಲ್ಲದರ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಹಾಗೆ ಇವುಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ವಿಶ್ವ ಜೇನುನೊಣ ದಿನವನ್ನು ಈ ದಿನ ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಯಾವ ವರ್ಷದಿಂದ ಈ ಒಂದು ಆಚರಣೆಯನ್ನು ಜಾರಿಗೆ ತರಲಾಗಿದೆ, ಹಾಗೆ ಮೇ 20ರಂದೇ ಆಚರಿಸೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೀನಿ. ಈ ಪ್ರಶ್ನೆಗೆ ಉತ್ತರವನ್ನು ತಲುಪಿಸೋದಕ್ಕೆ ಇನ್ನೂ 1 ಹಾಡಿನ ಕಾಲಾವಕಾಶ ನಿಮಗಿದೆ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ರಂಗಿ ತರಂಗ ಚಿತ್ರದ ಹಾಡನ್ನ. ಅನೂಪ್ ಭಂಡಾರಿಯವರ ಸಾಹಿತ್ಯ ಸಂಗೀತವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸತೀಶ್ ಪಾಟ್ಲ, ದೀಪಿಕಾ ಟಿ ಹಾಗೂ ಅನೂಪ್ ಭಂಡಾರಿ.

0: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಓಕೆ ಕೆಲುಕರೆ, ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೆ, ಹಾಗೆ ಕೊಟ್ಟಿರುವಂತಹ ಕಾಲಾವಕಾಶ ಕೂಡ ಈಗ ಮುಕ್ತಾಯಾಗಿದೆ. ಇನ್ನು ಪ್ರಶ್ನೆ, ಈ ದಿನದ ವಿಶೇಷತೆ, ವಿಶ್ವ ಜೇನುನೊಣ ದಿನ ಯಾವ ವರ್ಷದಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದೆ. ಓಕೆ, ಹಾಗೇನೇ ಈ ವಿಶ್ವ ಜೇನುನೊಣ ದಿನವನ್ನ May 20 ಆಚರಿಸೋದಕ್ಕೆ ಕಾರಣ ಏನು ಅಂತ ಕೂಡ ಪ್ರಶ್ನೆ ಕೇಳಿದ್ದೆ. ಓಕೆ, ನಮ್ಮ ಸ್ನೇಹಿತರು ಕೂಡ ಉತ್ತರವನ್ನ ಕಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಯಾರೆಲ್ಲ ಪ್ರಶ್ನೆ ಕೇಳಿದ ನಂತರದಲ್ಲಿ ಉತ್ತರಿಸಿದ್ದಾರೋ ಅವರ ಹೆಸರನ್ನ ಈಗ ತಗೊಳ್ತಾ ಹೋಗ್ತೇನೆ. ಓಕೆ, ಹರಿಹರದಿಂದ ಸುರೇಶ್ ಬೆಣ್ಣಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಳಿನ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ, ಇನ್ನು ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹಾಗೆ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಮನೆಯವರು ಸಂದೇಶವನ್ನು ಕಳಿಸಿರುವಂಥದ್ದು. ಹೊನ್ನೂರಾಲಿ ಹನುಮಂತಪುರ ಜಗಳೂರಿನಿಂದ ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗ, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸೋನು ಚಿತ್ರದುರ್ಗದಿಂದ, ಹಾಗೆ ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಡಾಕ್ಟರ್ ನಾಗಭೂಷಣ್ DM ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು NG ಹಳ್ಳಿ ಕಬ್ಬಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ SG ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸ್ವರೂಪ ಎನ್ ಧರಣಿ ಚಿತ್ರದುರ್ಗ, ವಿಶಾಲಾಕ್ಷಿ PM ಮರುಳಯ್ಯ ಸಿರಿಗೆರೆಯಿಂದ, ಹಾಗೆ ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಕೋಟೆಯಿಂದ, KB ಬಾಲಯ್ಯ ಚಿರತಗುಂಡುವಿನಿಂದ, ಇನ್ನು ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನ ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಹಾಗೆ ಅಶ್ವಿನಿ ರಾಜು, KB ರಾಜು, ಅಚ್ಯುತ್ ಸೂರ್ಯ ಓಕೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂದರೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಹಾಗೆ ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, BVKS ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಸಂದೇಶ ಕಳಿಸಿದ್ದಾರೆ. ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ, ಇನ್ನು ನಾಗೇಂದ್ರಪ್ಪ ಉಡೇವಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಗೀತಾ ರುದ್ರಪ್ಪ ಪಿಳ್ಳೆಕೆರನಹಳ್ಳಿಯಿಂದ. ಓಕೆ, ಮುಂದಿನ ಸಂದೇಶ, ವಾಣಿ ಶಾಂತಕುಮಾರ್, ಸೃಜನ್, ಸಾರಿಕಾ ಓಕೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಷಡಕ್ಷರಪ್ಪ PU ಉಪನ್ಯಾಸಕರು ಹೊಳಲ್ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕವಾಡಿಕರ ಹಟ್ಟಿ

ಇಂದ ಮುತ್ತುರಾಜ್ ಅನಿತಾ ಸಂದೇಶ ಕಳಿಸಿರುವಂತದ್ದು. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನು ತಲುಪಿಸಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಇನ್ನು ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಸಂದೇಶ ಕಳಿಸಿರುವಂತದ್ದು. ರವಿಕುಮಾರ್ ಎಂಎಚ್ ಮೇಟಿಕುರ್ಕೆಯಿಂದ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠನ್ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಹಜಾರ್ ಲೇಬೋಡ್ ಚಿತ್ರದುರ್ಗದಿಂದ. ಲತಾ ಸುಹಾಸ್ ಹೊಸಕೋಟೆಯಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆ ಶುಭಾಂಗ್ ಹವೀಶ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ಶಿಲ್ಪಾ ಗರ್ಲಪೇಟೆ ಅಮೂಲ್ಯ ಗರ್ಲಪೇಟೆ ನೆಹರು ನಗರ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ, ಇನ್ನು ಎವಿ ಶಂಭಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕಿನಿಂದ, ಹಾಗೆ ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ, ಹಿರಿಯೂರು ತಾಲೂಕು ಮದಿಹಳ್ಳಿ ಗ್ರಾಮದಿಂದ ಎಂ ಪರಮೇಶ್ವರ್ ಅಕುಲ್ ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸಿರುವಂತದ್ದು. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ಕೂಡ ತಿಳಿಸ್ತೇನೆ ಒಂದು ಪ್ರಕಟಣೆಯ ನಂತರ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ನಮಗೆ ಕಳಿಸಿದ್ದಾರೆ ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಸಹನಾ ಆಚಾರ್ ಸಿರಿಗೆರೆಯಿಂದ, ಕೂಡ್ಲಿಗಿ ತಾಲೂಕಿನ ಹುಡೇಂನಿಂದ ಶಾಂತಕುಮಾರಿ ಮಂಜುನಾಥ್ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಶೀಲಾ ಗಿರೀಶ್ ರತ್ನಮ್ಮ ವಿಪಾಳ್ಯದಿಂದ, ಜಿಸಿಎಚ್ ಗೊಂಚಿಗಾರ್ ಭರಮಸಾಗರದಿಂದ ಹಾಗೆಯೇ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನುಷ್ ದೀಕ್ಷಿತ್, ಓಕೆ ರಮೇಶ್ ಬಾಬು ಸುಧಾ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಅಂದರೆ ಹೆಚ್ ಎಲ್ಕೆ ರಸ್ತೆ ಚಿತ್ರದುರ್ಗದಿಂದ, ಮಹಾದೇವಿ ಹಾರಕಬಾವಿಯಿಂದ ಸಂದೇಶ ಕಳಿಸಿದ್ದಾರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಡಿಪಿ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ, ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ಓಕೆ ಇಲ್ಲಿಂದ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ, ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಓಕೆ ದೊಡ್ಡಮನೆ ಸವಿತಾ ಗಣೇಶ್ ಶಿವಮೊಗ್ಗದಿಂದ, ಇನ್ನು ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ರಾಯಭಾಗ ತಾಲೂಕು ಮುಗುಳಗೋಡಿನಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಸಂದೇಶವನ್ನು ಕಳಿಸಿದ್ದಾರೆ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ತಲುಪಿಸಿರುವಂಥದ್ದು. ಓಕೆ, ಹಾಗೆಯೇ ವಿಭಾ ದೀಪಕ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ಹರ್ಷಿತಾ ಆರ್ ಓಬಳೇಶ್ ವಕೀಲರು ಜಗಳೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆಯೇ ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಶೋಭಾ ತೇಜಸ್ವಿನಿ ಜಗದೀಶ್ ಸಿರಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ, ಉಮಾ ಮೋಹನ ಮುರುಳಿ ಓಕೆ ಅದ್ವಿಕ್ ಪ್ರೀತಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರೋದು ಜೋಗಿಮಟ್ಟಿ ರಸ್ತೆಯಿಂದ, ಇನ್ನು ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ಸುಜಾತಾ ಮಂಜುನಾಥ್ ಚಿತ್ರದುರ್ಗದಿಂದ, ನಿರ್ಮಲಾಮೂರ್ತಿ ದವಳಗಿರಿ ಬಡಾವಣೆಯಿಂದ, ಸುಧಾಮಣಿ ರಮೇಶ್ ಬಾಪು ದೀಕ್ಷಿತ್ ಚಿತ್ರದುರ್ಗದಿಂದ, ಹಾಗೆ ಪಲ್ಲವಿ ಭಾಸ್ಕರ್ ಅಬ್ಬೇನಹಳ್ಳಿಯಿಂದ, ದೀಪಾ ಕೊಟ್ರೇಶ್ ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ, ಹರಪನಹಳ್ಳಿ ತಾಲೂಕು ಚಿಕಟೂರಿಯಿಂದ ಕೆಂಚನಗೌಡರ ರಮೇಶ್, ನಾಗೇಶ್ ಅಕ್ಕೀಲ ಸಂದೇಶವನ್ನು ಕಳಿಸಿರುವಂಥದ್ದು ಎಲ್ಲಿಂದ ಅಂತ ಅಂದರೆ ಓಕೆ ಇವರು ಸ್ಥಳವನ್ನು ತಿಳಿಸಿಲ್ಲ. ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಇನ್ನು ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ರಾಜ್ ಚಿತ್ರದುರ್ಗದಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಟಿ ಕೃಷ್ಣಪ್ಪ ಮತ್ತು ಸುಮಾ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗ, ಹಾಗೆ ರೂಪಾ ಪರಮೇಶ್ ರಶ್ಮಿತಾ ಧನ್ಯ ಪಿಎಸ್ಎಂ ಲೇಔಟ್ನಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಇನ್ನು ರಾಗಿತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಸ್ಕಂದನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಎಂಎಚ್ಆರ್ ರಸ್ತೆ ಚಿತ್ರದುರ್ಗ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿಯಿಂದ, ಹಾಗೆ ಉಮೇಶ್ ಪಂಡರಹಳ್ಳಿ ಶಶಾಂಕ್ ಚಿತ್ರದುರ್ಗದಿಂದ, ರತ್ನಾ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿಯಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಇನ್ನು ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಲ್ಲಿಂದ, ಪುಷ್ಪ ಪುರಾಣಿಕ ಆರ್ ವಿ ಚಿತ್ರದುರ್ಗದಿಂದ, ಹಾಗೆ ಡಾಕ್ಟರ್ ಪ್ರಭಯ್ಯ ವಿ ಎಸ್ ಶೈಲಜಾ ವಿ ಎಸ್ ಓಕೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರೋದು, ನಾಗೇಗೌಡ ಸಿಕ್ಕೆ

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳವರು. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಹಾಗೆ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಇನ್ನು ನಮ್ಮ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಓಕೆ ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮಗೊಂದು ಕಿರು ಮಾಹಿತಿಯನ್ನ ಕೊಡ್ತಾ ಹೋಗೋಣ ಅಂತ ಸ್ನೇಹಿತರೆ. ಹೌದು, 7:50 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ವಿಶ್ವ ಜೇನುನೊಣದ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನ ತಿಳ್ಕೊಂಡ್ರಿ. ಹಾಗೆ ಮೇ 20ರಂದು ಇನ್ನೂ ಇತರೆ ದಿನಾಚರಣೆಗಳನ್ನ ಕೂಡ ಆಚರಿಸಲಾಗುತ್ತೆ, ಅದರ ಬಗ್ಗೆ ಕೂಡ ಕಿರು ಮಾಹಿತಿ. ಈ ದಿನವನ್ನ ವಿಶ್ವ ಮಾಪನಶಾಸ್ತ್ರ ದಿನವನ್ನಾಗಿ ಕೂಡ ಆಚರಣೆ ಮಾಡಲಾಗುತ್ತೆ. ವಿಜ್ಞಾನ, ವಾಣಿಜ್ಯ ಮತ್ತು ದೈನಂದಿನ ಜೀವನದಲ್ಲಿ ಅಳತೆ ಮತ್ತು ಮಾಪನಗಳ ಮಹತ್ವವನ್ನ ಸಾರಲು ಈ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವ ಮಾಪನಶಾಸ್ತ್ರ ದಿನವನ್ನ ಕೂಡ ಮೇ 20ರಂದೇ ಆಚರಣೆ ಮಾಡುವಂಥದ್ದು. ಇದರ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ 1875ರ ಮೇ 20ರಂದು ಪ್ಯಾರಿಸ್ನಲ್ಲಿ 17 ರಾಷ್ಟ್ರಗಳು ಸೇರಿ ಜಾಗತಿಕ ಅಳತೆಯ ಮಾನದಂಡ ರೂಪಿಸಲು ಮೀಟರ್ ಕನ್ವೆನ್ಷನ್ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಅದರ ಸವಿ ನೆನಪಿಗಾಗಿ ಈ ದಿನವನ್ನ ವಿಶ್ವ ಮಾಪನಶಾಸ್ತ್ರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗೆಜ್ಜೆನಾದ ಚಿತ್ರದ ಹಾಡನ್ನ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸ್ನೇಹಿತರೆ, ಈ ದಿನವನ್ನು ಅಂತಾರಾಷ್ಟ್ರೀಯ ಕ್ಲಿನಿಕಲ್ ಟ್ರಯಲ್ಸ್ ದಿನ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಸ್ನೇಹಿತರೆ, ಇಂಟರ್ನ್ಯಾಷನಲ್ ಕ್ಲಿನಿಕಲ್ ಟ್ರಯಲ್ಸ್ ಡೇ ಅಂತ ಹೇಳುವಂಥದ್ದು ವೈದ್ಯಕೀಯ ರಂಗದಲ್ಲಿ ಹೊಸ ಸಂಶೋಧನೆಗಳು ಮತ್ತು ಕ್ಲಿನಿಕಲ್ ಪ್ರಯೋಗಗಳ ಮಹತ್ವವನ್ನು, ಅಂದರೆ ವೈದ್ಯಕೀಯ ಪ್ರಯೋಗಗಳ ಮಹತ್ವವನ್ನು ಸಾರಲು ಹಾಗೂ ಅದರಲ್ಲಿ ತೊಡಗಿರುವಂತಹ ವಿಜ್ಞಾನಿಗಳನ್ನು ಗೌರವಿಸುವ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನಾಚರಣೆಯ ಹಿನ್ನೆಲೆ ಹೇಗಿದೆ? 1747 May 20 ಜೇಮ್ಸ್ ಲಿಂಡ್ ಎಂಬ ವೈದ್ಯರು ಹಡಗಿನ ನಾವಿಕರ ಮೇಲೆ ಮೊದಲ ನಿಯಂತ್ರಿತ ಕ್ಲಿನಿಕಲ್ ಪ್ರಯೋಗವನ್ನು ಪ್ರಾರಂಭಿಸುತ್ತಾರೆ. ಅದರ ಸ್ಮರಣೆಗಾಗಿ ಅಂತಾರಾಷ್ಟ್ರೀಯ ಕ್ಲಿನಿಕಲ್ ಟ್ರಯಲ್ಸ್ ದಿನವನ್ನು ಪ್ರತಿ ವರ್ಷ May 20 ಆಚರಣೆ ಮಾಡುವಂಥದ್ದು. ಓಕೆ ಸ್ನೇಹಿತರೆ, ವೈದ್ಯಕೀಯ ಪ್ರಯೋಗಗಳ ಮಹತ್ವವನ್ನು ಸಾರುವ ದಿನವನ್ನಾಗಿ ಕೂಡ ಈ ದಿನ

ಆಚರಣೆ ಮಾಡಲಾಗುತ್ತೆ. ಈ ದಿನದ ಕೆಲವು ವಿಶೇಷತೆಗಳ ಬಗ್ಗೆ ಇಂದಿನ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಕಿರು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡನ್ನ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿ ನಂದಿತಾ ಅವರೊಂದಿಗೆ ಹಾಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ ಸರಿಯಾಗಿ 9:20. ಇದೀಗ ಕೆಲವು ಪ್ರಕಟಣೆಗಳು. ಚಿತ್ರದುರ್ಗ ನಗರ ಉಪವಿಭಾಗ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಇರುವುದರಿಂದ ಮೇ 20 ಬೆಳಗ್ಗೆ ಅಂದರೆ ಇಂದು ಬೆಳಗ್ಗೆ 10 5 ವಿದ್ಯುತ್ ವ್ಯತ್ಯಯವಾಗಲಿದೆ. ಚಿತ್ರದುರ್ಗ ನಗರದ ಬಸವೇಶ್ವರ ನಗರ, ಕನಕನಗರ, ಮಲ್ಲಾಪುರ, ಮೆದೇಹಳ್ಳಿ ಮಲ್ಲನಕಟ್ಟೆ, ಅಶ್ವಥ್ರೆಡ್ಡಿ ಬಡಾವಣೆ, ಶಿವಾಚಾರ್ಯ ಬಡಾವಣೆ, ಕೋಡನಹಟ್ಟಿ, ತಮಟಕಲ್ಲು, ಗ್ರಾಮಾಂತರ ಪೊಲೀಸ್ ಠಾಣೆ, ಪಿಕೆಹಳ್ಳಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೆಳಗರೆ ಗಮನಿಸಿ, ಇಂದು ಬೆಳಗ್ಗೆ 10 ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳವರು. ಕೇಳುಗರು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಕೇಳಿ, ಇಂದು ಬೆಳಗ್ಗೆ 10 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.

0: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
1: ಎರಡ್ ಸಾವಿರದ 26 ಹಾಗೂ 27 ಸಾಲಿನ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿಗೆ ದಿನಾಂಕ 2026 ಜೂನ್ 30ರವರೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ 2026 ಜುಲೈ 31ರವರೆಗೆ ಅರ್ಜಿಗಳನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ ವಿಳಾಸ ಹೀಗಿದೆ: www.sw.kar.nic.in. ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಮ್ಮ ನಿಲಯದಿಂದ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಕೀಲುಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮರಾಜು ಬಿ ಅವರು. ಕೇಳುಗರು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:05:20. ಇದೀಗ ನಲ್ನುಡಿ ಬಿ ಭಾಸ್ಕರ್ ರಾವ್ ಅವರಿಂದ.

ಪ್ರಕೃತಿ ಪ್ರೇಮ ಮನುಷ್ಯನ ವಿಕಾಸದ ಜತೆಯಲ್ಲೇ ಸಾಗಿ ಬಂದಿದೆ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಖಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ. ಅಂದರೆ ಗೆಳೆತನದಲ್ಲಿ ಬಂಧಿಸಲ್ಪಟ್ಟ ಎರಡು ಹಕ್ಕಿಗಳು ಒಂದೇ ಮರದ ಮೇಲೆ ಕುಳಿತಿವೆ. ಅವುಗಳಲ್ಲಿ ಒಂದು ಹಕ್ಕಿ ಮರದ ಹಣ್ಣುಗಳನ್ನು ಖುಷಿಯಿಂದ ತಿನ್ನುತ್ತಿದ್ದರೆ ಇನ್ನೊಂದು ಹಣ್ಣು ತಿನ್ನದೆ ಸುಮ್ಮನೆ ನೋಡುತ್ತಾ ಕುಳಿತಿದೆ ಎನ್ನುತ್ತದೆ ಮುಂಡಕೋಪನಿಷತ್. ಅಮೆರಿಕನ್ ಕವಿ ಚಿಂತಕ ಎಮರ್ಸನ್ ಕಾಡುಗಳು ಚರ್ಚಿಗೆ ಸಮಾನ ಎನ್ನುತ್ತಾನೆ. ಭಯ ಹುಟ್ಟಿಸುವ ದಟ್ಟ ಕಾಡುಗಳು ಪ್ರಕೃತಿ, ಹೀಗೆ ಮನುಷ್ಯನ ಆಧ್ಯಾತ್ಮಿಕ ಚಿಂತನೆಯ ವಸ್ತು ಪ್ರತಿರೂಪವಾಗಿ ದೇಹ, ಜೀವಾತ್ಮ ಮತ್ತು ಪರಮಾತ್ಮರ ಕಲ್ಪನೆ ಮರ ಮತ್ತು ಎರಡು ಹಕ್ಕಿಗಳಲ್ಲಿ ರೂಪು ಪಡೆದವು. ಅಷ್ಟೇ ಅಲ್ಲ, ಪ್ರಕೃತಿ ಸಂಪತ್ತಾದ ಕಾಡುಗಳು ನಮ್ಮ ದೇಶದ ಅಸಂಖ್ಯಾತ ಬಡವರ ಪಾಲಿಗೆ ಆಸರೆಯನ್ನೂ ನೀಡಿದವು. ಪ್ರಾಚೀನ ಮಾನವ ತನ್ನ ಸುತ್ತ ನಡೆಯುವ ಪ್ರಾಕೃತಿಕ ವ್ಯಾಪಾರಗಳಿಂದ ಕುತೂಹಲಿಯಾಗಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದ. ಮಳೆ, ಗುಡುಗು, ಮಿಂಚು, ಸಿಡಿಲು, ಬಿರುಗಾಳಿ, ಭೂಕಂಪಗಳು ಮಾನವನಿಗೆ ಪ್ರಕೃತಿಯ ರೌದ್ರಮುಖದ ಪರಿಚಯ ಮಾಡಿಸಿದರೆ ಗಿಡ ಬಳ್ಳಿ ಮರಗಳು, ಹೂಗಳು, ಹರಿಯುವ ತೊರೆಗಳು, ಹಾರುವ ಹಕ್ಕಿಗಳು, ಕಾಮನಬಿಲ್ಲಿನ ಬಣ್ಣಗಳ ಮೋಡಿ ಮತ್ತು ಪ್ರಕೃತಿಯ ಮಡಿಲಲ್ಲಿರುವ ಸಾವಿರಾರು ಜೀವಜಂತುಗಳು ಪ್ರಕೃತಿಯ ವೈವಿಧ್ಯ ವಿಪುಲತೆಯ ಬಗ್ಗೆ

ಮನುಷ್ಯನಲ್ಲಿ ಆಶ್ಚರ್ಯ ಮತ್ತು ಮೆಚ್ಚುಗೆ ಮೂಡಿಸಿದವು. ಪ್ರಕೃತಿಯನ್ನು ಪೂಜಿಸುವುದು ಮನುಷ್ಯನ ಪಾಲಿಗೆ ಅನಿವಾರ್ಯವಾಗಿತ್ತು, ಯಾಕೆಂದರೆ ಅವ ಪ್ರಕೃತಿಯ ಶಿಶುವಾಗಿದ್ದ. ತನ್ನ ಬದುಕಿಗಾಗಿ ಪ್ರತಿಕ್ಷಣವೂ ಅವ ಪ್ರಕೃತಿಯನ್ನು ಅವಲಂಬಿಸಲೇಬೇಕಾಗಿತ್ತು. ಆದರೆ ನಾಗರಿಕತೆ ಬೆಳೆದಂತೆ, ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರಗಳು ಹೆಚ್ಚಿದಂತೆ ಪ್ರಕೃತಿಯ ಮೇಲೆ ಮಾನವ ದಾಳಿ ನಡೆಸತೊಡಗಿದ. ಧನದಾಹಕ್ಕಾಗಿ ಪ್ರಕೃತಿಯನ್ನು ನಾಶಪಡಿಸತೊಡಗಿದ. ಪರಿಣಾಮವಾಗಿ ಗಾಳಿ ನೀರು ಮಲಿನವಾಯಿತು. ಮನುಷ್ಯ ಮತ್ತು ಪ್ರಕೃತಿಯ ಮಧ್ಯೆ ಅನಾದಿಯಿಂದಲೂ ಬೆಳೆದು ಬಂದ ಸಂಬಂಧದ ಕೊಂಡಿಗಳು ಒಂದೊಂದಾಗಿ ಕಳಚಿಬಿಡತೊಡಗಿದವು. ಪರಿಸರ ಮಲಿನವಾಯಿತು. ನಗರ ಪ್ರದೇಶಗಳಂತೂ ಎಲ್ಲ ರೀತಿಯ ಮಾಲಿನ್ಯಗಳಿಂದ ತುಂಬಿ ಜನವಸತಿಗೆ ಅಯೋಗ್ಯ ಸ್ಥಳಗಳಾದವು. ಆದ್ದರಿಂದಲೇ ನಾವೀಗ ಮತ್ತೆ ಶುದ್ಧ ಪರಿಸರವನ್ನು, ಸುಂದರ ಪ್ರಕೃತಿಯನ್ನು ಮರಳಿ ಪಡೆಯುವ ದಿಕ್ಕಿನಲ್ಲಿ ದಿಟ್ಟ ಹೆಜ್ಜೆ ಇಡಬೇಕಾಗಿದೆ. ಪ್ರಕೃತಿಯ ಸೌಂದರ್ಯಕ್ಕೆ ಮಾರುಹೋಗಿ ಮನುಷ್ಯ ಪ್ರಕೃತಿಯನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಇಂದು ತನ್ನ ಉಳಿವಿಗಾಗಿಯೇ ಪ್ರಕೃತಿಯನ್ನು ಪ್ರೀತಿಸಬೇಕಾಗಿದೆ. ಪ್ರಕೃತಿ ನಾಶ, ಪರಿಸರ ಮಾಲಿನ್ಯ ಇಂದಿನ ಗತಿಯಲ್ಲೇ ಮುಂದುವರಿದಲ್ಲಿ ಈ ಭೂಮಿ ಬಹಳ ಕಾಲ ಉಳಿಯಲಾರದು. ಅಭಿವೃದ್ಧಿಯ ಹೆಸರಿನಲ್ಲಿ ಆಧುನಿಕ ಮಾನವ ಭಾರೀ ಪ್ರಮಾಣದ ಕಾಡುಗಳನ್ನು ನಾಶ ಮಾಡಿದ್ದಾನೆ. ಭೂಮಿಗೆ ಸಾಕಷ್ಟು ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ಸುರಿದಿದ್ದಾನೆ. ನಮಗಾಗಿ ಅಷ್ಟೇ ಅಲ್ಲ, ಭವಿಷ್ಯದ ತಲೆಮಾರುಗಳಿಗಾಗಿ ನಾವು ಪ್ರಕೃತಿಯನ್ನು ಪ್ರೀತಿಸಿ ಉಳಿಸಬೇಕಾಗಿದೆ. ಪ್ರಕೃತಿಯ ಮಹತ್ವ ನಮಗೆ ಅರ್ಥವಾಗಬೇಕಾಗಿದೆ. ಮತ್ಸ್ಯಪುರಾಣದ ಒಂದು ಮಾತು ಇಲ್ಲಿ ಗಮನಾರ್ಹ. 10 ಬಾವಿಗಳು ಒಂದು ಕೆರೆಗೆ ಸಮಾನ, 10 ಕೆರೆಗಳು ಒಂದು ಸರೋವರಕ್ಕೆ ಸಮಾನ, 10 ಸರೋವರಗಳು ಒಬ್ಬ ಮಗನಿಗೆ ಸಮಾನ, ಮತ್ತು 10 ಮಂದಿ ಗಂಡು ಮಕ್ಕಳು ಒಂದು ಮರಕ್ಕೆ ಸಮಾನ ಎನ್ನುತ್ತದೆ ಮತ್ಸ್ಯಪುರಾಣ. ನಮ್ಮ ದೇಶದಲ್ಲಿರುವ ಸಸ್ಯಗಳು, ಪ್ರಾಣಿಗಳು ತಮ್ಮ ಸುತ್ತ ಇರುವ ಪರಿಸರದೊಡನೆ ಸಾಮರಸ್ಯ ಕಾಯ್ದುಕೊಳ್ಳಬೇಕಾದರೆ, ಪರಿಸರ ಸಮತೋಲ ಕಾಪಾಡಿಕೊಳ್ಳಬೇಕಾದರೆ ದೇಶದ ಒಟ್ಟು ಭೂಭಾಗದ 33% ಭಾಗಗಳಲ್ಲಿ ಕಾಡುಗಳಿರಬೇಕು. ಅರಣ್ಯನಾಶದಿಂದಾಗಿ ಈಗ ಕೇವಲ 19.52% ಭೂಭಾಗಗಳಲ್ಲಿ ಮಾತ್ರ ಕಾಡುಗಳಿವೆ. ಪರಿಣಾಮವಾಗಿ ನಾವು ಬರಗಾಲವನ್ನು ಆಹ್ವಾನಿಸುತ್ತಿದ್ದೇವೆ. ಕಾಡುಗಳನ್ನು ಕಡಿಯುವ, ನದಿಗಳನ್ನು ಮಲಿನಗೊಳಿಸುವ ಮನುಷ್ಯ ತನ್ನ ಅಸ್ತಿತ್ವಕ್ಕೆ ಕೊಡಲಿಯೇಟು ಹಾಕಿಕೊಳ್ಳುತ್ತಿದ್ದಾನೆ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಿದರೆ ಮಾತ್ರ ತಾನು, ತನ್ನ ಮಕ್ಕಳು ಸಂತೋಷವಾಗಿ ಬದುಕುವುದು ಸಾಧ್ಯವೆಂಬುದನ್ನು ಮರೆಯುತ್ತಿದ್ದಾನೆ. ಮತ್ಸ್ಯಪುರಾಣ ನೀಡುವ ಮರದ ವ್ಯಾಖ್ಯಾನ ಮನುಷ್ಯನ ಜೀವನದಲ್ಲಿ ಪ್ರಕೃತಿಯ ಮಹತ್ವದ ವ್ಯಾಖ್ಯಾನವೂ ಹೌದು. ಒಂದು ಮರ 100 ಕೆರೆಗೆ ಸಮಾನ, ಅಥವಾ ಒಂದು ಮರ 1000 ಬಾವಿಗಳಿಗೆ ಸಮಾನ ಎಂದಾತ ಮಾನವನ ಬದುಕಿನಲ್ಲಿ ಪ್ರಕೃತಿ ಪ್ರೇಮದ ಅನಿವಾರ್ಯತೆಯನ್ನು ಕಂಡ ದೃಷ್ಟಾರನೆಂಬುದರಲ್ಲಿ ಸಂಶಯವಿಲ್ಲ. ಮನೆಯ ಮುಂದೆ ಒಂದು ಸೊಂಪಾದ ಮರ ಇರುವುದು, ಮನೆಯಲ್ಲಿ 10 ಗಂಡು ಮಕ್ಕಳಿದ್ದಂತೆ ಎನ್ನುವ ಮಾತು ಎಂದಿಗಿಂತ ಹೆಚ್ಚಾಗಿ ಇವತ್ತು ಪ್ರಸ್ತುತವಾಗಿದೆ.

ಬಿ ಭಾಸ್ಕರ್ ರಾವ್ ಅವರಿಂದ ನಲ್ಲುಡಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 9:10:20. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ. ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸಂಗಮ ಕಾಮನಬಿಲ್ಲು ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಭಾವಗೀತೆಯನ್ನ. ಕೆಸಿ ಶಿವಪ್ಪ ಅವರ ರಚನೆ, ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ.

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕೇಳೋಣ ಕನ್ನಡ ಚಿತ್ರಗೀತೆಯನ್ನ. ಚಿತ್ರ ಶೃಂಗಾರ ಕಾವ್ಯ. ಹಂಸಲಿಕ್ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಕಾಮನಬಿಲ್ಲು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಿಂದಿ ಚಿತ್ರಗೀತೆಯನ್ನ. ಚಿತ್ರ ರಾಕ್ ಸ್ಟಾರ್. ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ಎಆರ್ ರೆಹಮಾನ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಮೋಹಿತ್ ಚೌಹಾಣ್.

ಇದುವರೆಗೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕಾಮನಬಿಲ್ಲು ಕಾರ್ಯಕ್ರಮ.

ನ್ಯೂ ಟ್ಯೂನ್ ಮಾಡಿದ್ದೀರಾ 102.6 FM ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ. ಈಗ ಸ್ಟುಡಿಯೋ ಸಮಯ 9:30 ಸೆಕೆಂಡ್ಗಳು. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ಕೇಳುಗರೆ, ಇಂದು ಪ್ರಸಾರವಾಗಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವಿರುವಂತಹ ಸಂದೇಶಗಳನ್ನ ಕೂಡ ಕಾರ್ಯಕ್ರಮದಲ್ಲಿ ತಗೊಳ್ತಾ ಹೋಗ್ತೇನೆ. ಓಕೆ, ನಮಗೆ ಸಂದೇಶವನ್ನ ಕಳಿಸಿರೋರ ಪಟ್ಟಿಯನ್ನ ನೋಡ್ತಾ ಹೋಗೋದಾದ್ರೆ, ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಕಿಷ್ಕಿಂದ ನಗರದಿಂದ ಗಂಗಾವತಿ ವೀರಣ್ಣ ಅವರು. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ, ನಿಮಗೂ ಕೂಡ ಶುಭೋದಯ. ಹಾಗೆ ಈ ದಿನದ ವಿಶೇಷತೆಯಾಗಿರುವಂತಹ ವಿಶ್ವ ಜೇನುನೊಣ ದಿನದ ಸವಿಯ ದಿನಕ್ಕಾಗಿ ಒಂದು ಕವಿತೆಯ ರೂಪದಲ್ಲಿ ಕೂಡ ನಮ್ಮ ಕೇಳುಗರೊಬ್ಬರು ಗಮನವನ್ನು ಕಳಿಸ್ಕೊಟ್ಟಿದ್ದಾರೆ. ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನ್ನು ಬಯಸಲು ಇಚ್ಛಿಸಿರುವೆ, ನಿನ್ನ ಹೊಟ್ಟೆ ಪಾಡಿಗಾಗಿ ಮಕರಂದವ ಹೀರಿ ಜೇನುಗೂಡಲಿ ಸಂಗ್ರಹಿಸಿರುವೆ, ಏನೇ ಇರಲಿ ನಿನ್ನೆಯ ಗೂಡು ಸುರಕ್ಷಿತವಾದ ಜಗದಲ್ಲಿ ಕಿರಿದು, ಪರಿಸರ ಸಮತೋಲನ ಆಹಾರ ಉತ್ಪಾದನೆಯಲ್ಲಿ ನಿನ್ನ ಪಾತ್ರ ಹಿರಿದು, ಸಾವಿರಾರು ಕುಸುಮಗಳ ಸವಿ ಹೀರಿ ಜನರಿಗೆ ಸಿಹಿಯ ಮೋದವ ನೀಡುವೆ, ಪ್ರಕೃತಿಯಲ್ಲಿ ಸೃಷ್ಟಿಯ ಗೈದಿರುವ ಆ ಭಗವಂತನ ಕೃಪೆ ಬಯಸಿರುವೆ, ಕೃಷಿಯಲ್ಲಿ ರೈತನ ಮಿತ್ರನಾಗಿ ಪೊರೆದು ಹಾರೈಸುವ ನಿನ್ನಯ ಜೀವದ ನೀಯತ್ತು, ಬೆಳೆಯುವ ಬೆಳೆಗಳಿಗೆ ಜೀವಾಳದ ಪರಾಗಸ್ಪರ್ಶ ನೀಡಿದರೆ ಅದುವೇ ರೈತನಿಗೆ ತಾಕತ್ತು, ಪ್ರಕೃತಿಯ ಸಮತೋಲನ ಕಾಪಾಡುವ ನಮ್ಮ ಈ ಪರಿಸರ ಸ್ನೇಹಿಗಳ ಕಾಪಾಡೋಣ, ಜೇನುನೊಣಗಳ ಒಗ್ಗಟ್ಟು ಪರಿಶ್ರಮ ಮನುಕುಲಕ್ಕೆ ನಿದರ್ಶನ, ಈ ಒಂದು ನಿದರ್ಶನವನ್ನು ಪಾಲಿಸಿ.

ಕಲಿಸೋಣ ಅಂತೇಳಿ ಸಂದೇಶದ ಮೂಲಕ ನಮಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಓಕೆ, ನಿಮ್ಮ ಸಂದೇಶಕ್ಕೆ ಹಾಗೆ ಒಂದು ಸುಂದರ ಕವನಕ್ಕೆ ಧನ್ಯವಾದಗಳು. ಖಂಡಿತವಾಗಲೂ ಕೂಡ ಜೇನುನೊಣಗಳು ನಮ್ಮ ಜೀವನದಲ್ಲಿ ಹಿರಿದಾದ ಪಾತ್ರವನ್ನು ವಹಿಸುತ್ತೆ. ಈ ದಿನದ ಸವಿ ನೆನಪಿಗಾಗಿ ಈ ಕವನವನ್ನು ರಚಿಸಿದ್ದೀರಾ, ತುಂಬ ಚೆನ್ನಾಗಿದೆ. ಈ ಕವನವನ್ನು ಆಕಾಶವಾಣಿಗೆ ಕಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ಕೂಡ ತಗೊಳ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಗೌರಿ ಚಿತ್ರದ ಹಾಡನ್ನು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ, ಹಾಡಿದ್ದಾರೆ ನಿಹಾಲ್ ತೌರೂ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ.

0: ಕಸನೆ ಯಾಕ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಓಕೆ ಕಿಳುಕರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಗುಡ್ ಮಾರ್ನಿಂಗ್ ಸೀಮಾ, ನಾನು ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಅಂತೇಳಿ ಸಂದೇಶ ಕಳಿಸಿದ್ದಾರೆ ನಮ್ಮ ಕೇಳುಗರು. ಆದರೆ ಇವತ್ತು ಕಾರ್ಯಕ್ರಮದಲ್ಲಿರೋದು ನಾನು ಕಾವ್ಯ ಸೀಮಾ ಅವರಲ್ಲ. ಓಕೆ, ಕಾರ್ಯಕ್ರಮ ಅವರು ಕೇಳ್ತಾ ಇದ್ರೆ ನಿಮ್ಮ ಸಂದೇಶ ಅವರಿಗೂ ಕೂಡ ತಲುಪಿರುತ್ತೆ. ಇನ್ನು ಮುಂದಿನ ಸಂದೇಶ, ಓಕೆ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ವಿವರಣೆಯನ್ನು ಕೇಳಿದ್ರಿ, ಆದರೆ ನೀವು ಓದಲಿಲ್ಲ ಅಂತೇಳಿ ಹನುಮಂತಪ್ಪ ಅವರು ಹೇಳ್ತಾ ಇದ್ದಾರೆ. ಓಕೆ, ವಿಶ್ವ ಜೇನುನೊಣ ದಿನದ ಮೇ 20ರಂದೇ ಆಚರಿಸೋದಕ್ಕೆ ಕಾರಣ ಕೇಳಿದ್ದೆ, ಅದನ್ನು ನೀವು ಸಂಕ್ಷಿಪ್ತವಾಗಿ ಈ ದಿನದ ಪಿತಾಮಹ, ಜೇನುನೊಣದ ಪಿತಾಮಹ ಅವರ ಜನ್ಮದಿನಾಚರಣೆ ಅಂತ ಕಳಿಸಬಹುದಿತ್ತು. ಓಕೆ, ನಿಮ್ಮ ವಿವರಣೆಯನ್ನು, ಯಾರ ವಿವರಣೆಯನ್ನು ಕೂಡ ತಗೊಂಡಿಲ್ಲ ಹನುಮಂತಪ್ಪ ಅವರೇ. ಓಕೆ, ಇನ್ನು ಮುಂದಿನ ಸಂದೇಶ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಅತ್ಯುತ್ತಮ ಮಾಹಿತಿಯ ಜೊತೆಗೆ ಗೀತೆಗಳು ಕೂಡ ಅದ್ಭುತವಾಗಿದೆ, ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಹಾಗೆ ಮುಂದಿನ ಸಂದೇಶ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂತದ್ದು. ಓಕೆ, ಶುಭೋದಯ ಕಾವ್ಯ ಮೇಡಮ್ಗೆ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಗಣೇಶನ ಪೂಜೆಯಲ್ಲಿ ಬಳಸುವ ಗಣೇಶನಿಗೆ ಪ್ರಿಯವಾದ ವಸ್ತುಗಳ ಬಗ್ಗೆ ನೀಡಿದ ವಿವರಗಳು, ಮಾಹಿತಿ ತುಂಬ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೆ ಭಕ್ತಿಗೀತೆಗಳು ಕೂಡ ಅಂತ ಹೇಳಿದ್ದಾರೆ. ಇನ್ನು 7:50 ಚಿತ್ರಗೀತೆಗಳು, 8:30 ಚಿತ್ರಗೀತೆ, ಹಾಗೆ 9:10 ಮೂಡಿಬಂದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಗೀತೆಗಳೆಲ್ಲವೂ ಕೂಡ ಮಧುರವಾಗಿದ್ವು, ಅದಕ್ಕಾಗಿ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಓಕೆ, ಕಾಮನಬಿಲ್ಲು ಕಾರ್ಯಕ್ರಮ ತುಂಬ ಇಷ್ಟ ಮೇಡಮ್, ಎಲ್ಲ ಹಾಡುಗಳನ್ನು ಮಿಕ್ಸ್ ಮಾಡಿ ಬರ್ತವೆ, ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಹೆಚ್.ಎನ್. ಹಿರೇಹಳ್ಳಿ ಕೋರಿಕೆಯಿಂದ ಸಂದೇಶವನ್ನು ಕಳಿಸಿರುವುದು. ಓಕೆ, ಹಾಗೆ ಮುಂದಿನ ಸಂದೇಶವನ್ನು ನಮಗೆ ಕಳಿಸಿರುವಂಥದ್ದು, ಮೇಡಮ್ ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮತ್ತು ಈ ದಿನದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ, ಹಾಗೆ ಜೇನುನೊಣಗಳ ಬಗ್ಗೆ ಮಾಹಿತಿ ನೀಡಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯಾಗಿ ಕೇಳೋಣ ಯುವರತ್ನ ಚಿತ್ರದ ಹಾಡನ್ನು.

ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳ್ ಅವರು. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448642273. ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳಿ ಇನ್ನು ಮುಂದೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ FM ನಿಂದ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ओके केलुगरे कार्यक्रमದಲ್ಲಿ ಮುಂದಿನ ಸಂದೇಶವನ್ನ ಕಳಿಸಿರೋದು ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ ಓಕೆ ಇವರು ಹೇಳ್ತಾ ಇದ್ದಾರೆ ಈ ತಂಪಾದ ಸಮಯದಲ್ಲಿ ಆಕಾಶವಾಣಿ ಚಿತ್ರದುರ್ಗ ಬೆಳಗಿನ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಮೇಡಮ್ ಅವರಿಗೆ ನಮಸ್ಕಾರಗಳು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಓಕೆ ನಿಮಗೂ ಕೂಡ ನಮಸ್ತೆ ನಾನು ಆರಾಮಿದ್ದೀನಿ ನೀವು ಕೂಡ ಆರಾಮಿದ್ದೀರಾ ಇನ್ನು 8:30 ಜೇನು ಹುಳುವಿನ ಮಾಹಿತಿ ಹಾಗೆ ಹಿಂದಿ ಕನ್ನಡ ಚಿತ್ರಗೀತೆಗಳು ಎಲ್ಲವೂ ಕೂಡ ಸುಮಧುರವಾಗಿದ್ವು ಜೊತೆಗೆ ನಿಮ್ಮ ಸುಮಧುರ ನಿರೂಪಣೆ ಕೂಡ ನಮಗೆ ಇಷ್ಟ ಆಯಿತು ಇನ್ನು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ಅಂತ ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ ಓಕೆ ಧನ್ಯವಾದಗಳು ನಿಮಗೆ ಇನ್ನು ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ವಂದನೆಗಳು

ಸಂಸ್ಥೆ ಕಾವ್ಯ ಮೇಡಂ ಅಂತ ಹೇಳ್ತಾ ಇದ್ದಾರೆ. ಬಾಗೇನಾಳ್ನಿಂದ ರಮ್ಯಾ, ನಿತಿನ್, ಸುರೇಶ್, ಯಶವಂತ್, ಓಕೆ, ನಿಮಗೂ ಕೂಡ ಶುಭೋದಯ, ನಮಸ್ತೆ. ಓಕೆ, ಬೆಳಿಗ್ಗೆ ಶುಭ ನುಡಿ ಅರ್ಥಪೂರ್ಣವಾಗಿತ್ತು. ನಮನ ಭಕ್ತಿಗೀತೆಗಳ ಜೊತೆ ಗಣಪತಿ ವಿನಾಯಕನಿಗೆ ಇಷ್ಟವಾದ ಸಿಹಿ ತಿಂಡಿಗಳು ಹಾಗೆ ಪೂಜಾ ವಿಧಾನಗಳ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಇನ್ನು ಚಿಂತನಾ ಕಾರ್ಯಕ್ರಮ ಚೆನ್ನಾಗಿತ್ತು. ಆರೋಗ್ಯ ಬಿಂದುವಿನಲ್ಲಿ ಹೇಳಿದ ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜೇನುನೊಣಗಳ ಬಗ್ಗೆ ನೀಡಿದ ಮಾಹಿತಿಯು ಕೂಡ ತುಂಬ ಸೊಗಸಾಗಿತ್ತು. ಕಾಮನಬಿಲ್ಲಿನಲ್ಲಿ ಮೂಡಿದಂತಹ ಎಲ್ಲ ಹಾಡುಗಳು ಕೂಡ ಸುಮಧುರವಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ನಿರೂಪಣೆಯೊಂದಿಗೆ ಮೂಡಿ ಬರ್ತಾ ಇರುವ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿದೆ, ನಡೆಸಿಕೊಡ್ತಾ ಇರೋ ನಿಮಗೆ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

ಓಕೆ ಕೆಳಗರೆ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನು ಯಾರು ಕಳಿಸಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಯಾರಿದು? ರಾಜೇಶ್ವರಿ ಲೋಕೇಶ್ ಅವರು ಜೆ ಎನ್ ಕೋಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಸೆಷನ್ ವೈಸ್ ವೆಜಿಟೇಬಲ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಮಾಹಿತಿನೋ ಅಥವಾ ಇದನ್ನು ಕಳಿಸಿರೋ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಕಾಲಕ್ಕೆ ಅನುಗುಣವಾಗಿ ತರಕಾರಿಗಳನ್ನು ಸೇವಿಸೋದು ಉತ್ತಮ ಅನ್ನೋ ಅವರ ಅನಿಸಿಕೆ ಇರಬಹುದು ಅಂತ ಭಾವಿಸ್ತೇನೆ. ಇನ್ನು ಓಕೆ, ಮುಂದಿನ ಸಂದೇಶ ನಮಗೆ ಕಳಿಸಿದ್ದಾರೆ. ಮೇಡಮ್ ನಮಸ್ತೆ, ಕನ್ನಡ ಹಾಡುಗಳಲ್ಲಿ ತುಂಬ ಚೆನ್ನಾಗಿದೆ.

ಅಂತ ಹೇಳ್ತಾ ಇದ್ದಾರೆ. ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಎಲ್ಲಾ ಹಾಡುಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದವು, ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿಯಿಂದ. ಹಾಗೆ ಮುಂದಿನ ಸಂದೇಶ, ಶುಭೋದಯ ಆಕಾಶವಾಣಿ, ಶುಭ ಮುಂಜಾನೆ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಅಂದ್ರೆ ರಾಗಿ ತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ನಿಮಗೂ ಕೂಡ ಶುಭ ಮುಂಜಾನೆ. ಇನ್ನು ದೊಡ್ಡಪತ್ರೆಯ ಬಗೆಗಿನ ಆರೋಗ್ಯ ಮಾಹಿತಿ, ಜೇನು ಹುಳಗಳ ಬಗೆಗಿನ ಉಪಯುಕ್ತ ಮಾಹಿತಿಗಳನ್ನ ಕೇಳುಗರಿಗೆ ನೀಡಿದ್ರಿ ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ, ತಂತ್ರಜ್ಞರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಪ್ರಕೃತಿಯ ಸೊಬಗಲ್ಲಿ ನಿನ್ನೆ ಹಿರಿಮೆಯನ್ನು ಯಾರೂ ಹೆಚ್ಚಿಸಲಾರರು. ನಿನ್ನೆಯ ಸೇವೆ ಬಹಳ ಮಹತ್ವಪೂರ್ವಕವಾದ ಸೇವೆಯಾಗಿದೆ. ನಿನ್ನೆಯ ಸೇವೆಗೆ ಓಕೆ, ಇದು ಆಕಾಶವಾಣಿಗೆ ನಿನ್ನೆಯ ಅಂತ ಕಳಿಸಿರುವಂಥದ್ದು ಅಂತ ಭಾವಿಸ್ತೇನೆ. ಏನನ್ನು ಕೊಡಲು ಸಾಧ್ಯವಿಲ್ಲ, ಆದರೆ ಹನಿ ಹನಿಯನ್ನು ತೆಗೆದು ಸವೆದು ಸಂತೋಷ ಪಡುವ ಮನುಷ್ಯನಿಗೆ ಬುದ್ಧಿ ಅಂತ ಬರಲಿಲ್ಲ. ಆದರೆ ನಿನಗೆ ಬೇಕಾದ ಮಕರಂದವನ್ನು ನೀಡಿದರೆ ಸಾಕು, ನೀನು ನಮಗೆ ಏನೆಲ್ಲ ಕೊಡುತ್ತೀಯೋ, ನಮ್ಮ ಉಸಿರಲ್ಲಿ ಉಸಿರಾಗಿ ಬೆರೆತು ಹೋಗ್ತೀಯಾ ಅಂಥೇಳಿ ಜೇನುನೊಣದ ಬಗ್ಗೆ ಇದು ಹೇಳಿರುವಂಥದ್ದು. ಓಕೆ, ಆ ಸಂದೇಶವನ್ನು ಕಳಿಸಿರುವಂಥದ್ದು ಬೊಮ್ಮಕ್ಕನಹಳ್ಳಿಯಿಂದ ಅನಂತರಾಮಸ್ವಾಮಿ, ಮಂಜುಳಾ ಅನಂತರಾಮ್ ಅವರು. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ನಮಗೆ ಕಳಿಸಿರೋದು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನಿರೂಪಣೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿ, ಹಾಗೆ ಜೇನು ನೊಣಗಳ ಬಗ್ಗೆ ವಿವರವಾಗಿ ತಿಳಿಸ್ತಾ ಇದ್ರಿ, ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಸುಗಮವಾಗಿ ಬಂದಿರುತ್ತೆ, ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತೇಳಿ ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಶುಭೋದಯ ಆಕಾಶವಾಣಿ, ಶುಭ ಮುಂಜಾನೆ ಕಾವ್ಯ ಮೇಡಮ್ ಅಂತೇಳು ಕೂಡ ಹೇಳ್ತಾ ಇದ್ದಾರೆ. ದೊಡ್ಡಪತ್ರೆ ಆರೋಗ್ಯದ ಬಗ್ಗೆ ಮಾಹಿತಿ, ಜೇನು ಹುಳುಗಳ ಬಗ್ಗೆ ಸಮಗ್ರ ಮಾಹಿತಿ ತಿಳಿಸಿದ ನಮ್ಮ ಮೆಚ್ಚಿನ ಆಕಾಶವಾಣಿ ನಿರೂಪಕರಾದ ನಿಮಗೂ ಹಾಗೂ ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ, ತಂತ್ರಜ್ಞರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ ನಮಗೆ ಕಳಿಸಿರುವಂಥದ್ದು ಯಾರಿದು ಅಂತ ನೋಡ್ತಾ ಇದ್ದೇನೆ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ದಿನಂಪ್ರತಿ ಬೆಳ್ಳಂಬೆಳಿಗ್ಗೆ ಶುಭ ನುಡಿಗಳ ಸ್ಫೂರ್ತಿದಾಯಕ ಮಾಹಿತಿಗಳ ಜೊತೆಗೆ ಇಂದು ಜೇನು ನೊಣಗಳ ವಿಶೇಷ ಮಾಹಿತಿಯೂ ಸೇರಿದಂತೆ ಈಗ ಪ್ರಸಾರವಾಗುತ್ತಿರುವ ಒಂದಕ್ಕಿಂತ ಒಂದು ಅಪ್ರತಿಮ ಸುಮಧುರ ವಿಶೇಷ ಮಧುರತೆ ಹೊಂದಿರುವ ಗೀತೆಗಳು ನಮ್ಮ ಮನ ಸ್ಪಂದಿಸಿವೆ ಮೇಡಮ್, ಶುಭ ಮುಂಜಾನೆಗಳು ಅಂತ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು, ಹಾಗೆ ನಿಮಗೂ ಕೂಡ ಶುಭ ಮುಂಜಾನೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಹಾಡು. ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಹಾಡಿರುವ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಮುಖ್ಯ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಮತ್ತೋರ್ವ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ಯಾರು ಅಂದ್ರೆ ಹೇಮಾಮೂರ್ತಿ, ಯೋಗ ಶಿಕ್ಷಕಿ, ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿ ಪರಿವಾರದವರಿಗೆ ಧನ್ಯವಾದಗಳು. ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ, ಕೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಧನ್ಯವಾದ ನಿಮ್ಮ ಈ ಸಂದೇಶಕ್ಕಾಗಿ. ಓಕೆ, ಮತ್ತೊಂದು ಸಂದೇಶ ಬಂದಿದೆ. ಸೃಷ್ಟಿ ಸಿದ್ದಪ್ಪ, ನೆಹರು ನಗರ, ಹೊಳಲ್ಕೆರೆ ರಸ್ತೆ, ಚಿತ್ರದುರ್ಗದಿಂದ. ಬೆಳಗಿನ ಶುಭ ಮುಂಜಾನೆ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ನಿಮ್ಮ ಆಕಾಶವಾಣಿಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದರೆ ಹೊಸ ಶಕ್ತಿ ಬಂದಂತಾಗುತ್ತದೆ. ನಿಜವಾಗಿಯೂ ನಮ್ಮ ಆಕಾಶವಾಣಿ ಗ್ರೇಟ್ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಹೊತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 10:11. ಇದೀಗ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಮಾಡಿಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಚಿತ್ರದುರ್ಗದ ಆಹಾರ ನಾಗರಿಕರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳ್ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ನಮಸ್ಕಾರಮ್ಮ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಆಕಾಶವಾಣಿ ಕೇಳುವವರಿಗೆಲ್ಲರಿಗೂ ಶರಣ ಶರಣಾರ್ಥಿ.
0: ಓಕೆ ಸರ್, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಗುಣಮಟ್ಟದ ಆಹಾರ ಸಿಗಬೇಕು ಅನ್ನೋದೇ ಆಹಾರ ಹಾಗೆ ನಾಗರಿಕ ಸರಬರಾಜು ಇಲಾಖೆಯ ಮೂಲ ಉದ್ದೇಶ ಆಗಿರುವಂಥದ್ದು. ಹಾಗಾಗಿನೇ ಇಂದಿನ ಕಾರ್ಯಕ್ರಮದಲ್ಲಿ ಆಹಾರ ಭದ್ರತೆ ಹೇಗಿದೆ, ನಾಗರಿಕರಿಗೆ ಸರಬರಾಜು ವ್ಯವಸ್ಥೆ ಸುಗಮವಾಗಿದೆಯಾ, ಪಡಿತರ ವ್ಯವಸ್ಥೆಯಲ್ಲಿ ಇಂದಿನ ಸುಧಾರಣೆಗಳೇನು, ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಹಕರಾಗಿ ನಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳೇನಿದೆ, ಜೊತೆಗೆ ಮಾರುಕಟ್ಟೆಯಲ್ಲಿ ಆಗುವಂತಹ ವಂಚನೆಯನ್ನ ತಡೆಯೋದು ಹೇಗೆ, ಹೀಗೆ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಿದೆ ಸರ್. ಮೊದಲಿಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಯಾವ ಭಾರತ ಸರ್ಕಾರದ ಯಾವ ಕಾಯ್ದೆಯಡಿ ಕೆಲಸ ನಿರ್ವಹಿಸ್ತಾ ಇದೆ, ಹಾಗೆ ಈ ಇಲಾಖೆಯ ಉದ್ದೇಶ ಮತ್ತು ಗುರಿಗಳ ಬಗ್ಗೆ ತಿಳಿಸಿ ಸರ್.
1: ಖಂಡಿತವಾಗಿಯೂ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ಸರ್ವಜ್ಞನ ಒಂದು ತ್ರಿಪದಿಯೊಂದಿಗೆ ಪ್ರಾರಂಭಿಸ್ಲಿಕ್ಕೆ ಇಷ್ಟಪಡ್ತೀನಿ.
0: ಓಕೆ.
1: ಅನ್ನ ದೇವರಿಗಿಂತ ಇನ್ನೂ ದೇವರು ಉಂಟೆ, ಜಗದೊಳಗೆ ಅನ್ನಮಯ ಪ್ರಾಣ ಸರ್ವಜ್ಞ. ಈ ತ್ರಿಪದಿಯಲ್ಲಿ ಅನ್ನದ ಮಹತ್ವವನ್ನು ಸರ್ವಜ್ಞ ಕವಿ ಹೇಳಿದ್ದಾರೆ. ಅನ್ನ ಅರಿವೆ ಆಸರೆ ಒಂದು ಸುಭಿಕ್ಷು ಸರ್ಕಾರದ ಪ್ರಥಮ ಹೆಜ್ಜೆ ಆದಾಗ ಅಲ್ಲಿಯೂ ಕೂಡ ಬರೋದು ಪ್ರಥಮದಲ್ಲಿ ಅನ್ನವೇ. ಅದರೊಂದಿಗೆ ನಮ್ಮ ಸನ್ಮಾನ್ಯ ಆಹಾರ ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪನವರು ಕೂಡ ಅನ್ನದ ಕಣಗಳನ್ನು, ಆನಂದದ ಕ್ಷಣಗಳನ್ನು ಹಾಳು ಮಾಡಬೇಡಿ ಅನ್ನುವಂಥ ಸ್ಲೋಗನ್ನನ್ನು ಎಲ್ಲ ಕಡೆ ಹೋದಲ್ಲೆಲ್ಲ ಹೇಳ್ತಿರ್ತಾರೆ. ನಮ್ಮ ಆಹಾರ ಇಲಾಖೆ ಅತ್ಯಂತ ಪ್ರಮುಖವಾಗಿ ಒಂದು ಪ್ರಿಯೋರಿಟಿ ಹೌಸ್ ಹೋಲ್ಡ್ ಅಂತ ಕರಿತೀವಿ, ಆದ್ಯತಾ ಕುಟುಂಬಗಳಿಗೆ 1713 ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಇಡೀ ದೇಶವ್ಯಾಪಿಯಾಗಿ ಯಾವ ರೀತಿ ಪ್ರತಿಯೊಂದು ಕುಟುಂಬಕ್ಕೂ

0: ನಿಗದಿಪಡಿಸಿದ ಪ್ರಮಾಣದ ಅನ್ನದ ಖಾತ್ರಿಯನ್ನು ಕೊಡುತ್ತಲ್ಲ, ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೂಡ 2014ರಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರದ ಜೊತೆ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಜನರಿಗೆ ಆಹಾರ ಭದ್ರತೆಯನ್ನು ನೀಡ್ತಾ ಇರೋದು ನಮ್ಮ ರಾಜ್ಯದ ವಿಶೇಷತೆ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾಗಿ ಇಲ್ಲದೆ ಕೇವಲ ಕೇಂದ್ರ ಸರ್ಕಾರದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಥ ಪದ್ಧತಿ ಇದೆ. ಆದರೆ ನಾವೀಗಾಗಲೇ ಅನ್ನಭಾಗ್ಯ ಯೋಜನೆ ದಶಮಾನೋತ್ಸವವನ್ನು 2014ರಲ್ಲಿ ಆಚರಿಸಿದ್ದೀವಿ. 12 ವರ್ಷ ಆಯಿತು ಅನ್ನಭಾಗ್ಯ ಯೋಜನೆ ಇಡೀ ನಮ್ಮ ರಾಜ್ಯದಲ್ಲಿ ಅದ್ಭುತವಾಗಿ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳ್ಬೋದು.
1: ಓಕೆ, ಅನ್ನ ದೇವರಿಗಿಂತ ಇನ್ನ ದೇವರಿಲ್ಲ ಎಂಬಂತಹ ಒಂದು ವಚನವನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ನೀವು ಆರಂಭ ಮಾಡಿದ್ರಿ, ಹಾಗೆ ನಿಮ್ಮ ಇಲಾಖೆಯ ಉದ್ದೇಶವನ್ನ ಕೂಡ ತಿಳಿಸಿದ್ರಿ. ಏನು ಉತ್ತಮವಾದ ಆಹಾರದ ಪೂರೈಕೆ ಮಾಡುವುದೇ ನಿಮ್ಮ ಇಲಾಖೆಯ ಮಹತ್ವದ ಉದ್ದೇಶ ಆಗಿರುವಂಥದ್ದು. ಹಾಗೆ ಕೇಳುಗರೆ, ಇಂದಿನ ವಿಷಯದ ಕುರಿತು ನಿಮ್ಮಲ್ಲಿ ಯಾವುದೇ ಗೊಂದಲಗಳಿದ್ರೆ ಅಥವಾ ಪಡಿತರ ಚೀಟಿ, ಉಚಿತ ಅಕ್ಕಿ ಯೋಜನೆ, ಗ್ರಾಹಕರ ವೇದಿಕೆಗೆ ದೂರು ನೀಡುವ ಕುರಿತು ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಕೂಡ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡುವುದಕ್ಕೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಹಾಗೆ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಓಕೆ ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ಈ ಆಹಾರ ಭದ್ರತೆ ಹಾಗೆ ಪಡಿತರ ಚೀಟಿಯ ಬಗ್ಗೆ ಹೇಳೋದಾದರೆ ಸರ್, ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪಡಿತರ ಚೀಟಿಗಳಿದೆ ಸರ್?
0: ನಮ್ಮ ಜಿಲ್ಲೆಯಲ್ಲಿ ಅಂತ್ಯೋದಯ ಅನ್ನ ಯೋಜನೆ AAY ಅಂತ ಕರಿತೀವಿ, 41,041 ಅಂತ್ಯೋದಯ ಅನ್ನ ಯೋಜನೆ. ಈ ಕಾರ್ಡ್ಗಳು ಬಡವರಲ್ಲಿಯೇ ಕಡು ಬಡವರಿಗೋಸ್ಕರ ಮೀಸಲಿರುವಂಥ ಕಾರ್ಡ್ಗಳು.
1: ಓಕೆ.
0: ನಂತರ PHH ಅಂತ ಕರಿತೀವಿ, ನಾಮಿನ್ಕ್ಲೇಚರ್ ಮಾತ್ರ ಚೇಂಜ್ ಆಗಿದೆ. BPL, ಮೊದಲು ಬಿಲೋ ಪವರ್ಟಿ ಲೈನ್ ಅನ್ನುವಂಥ ಒಂದು ಪದ ಬಳಸ್ತಾ ಇದ್ವಿ. ಇತ್ತೀಚೆಗೆ ಸರ್ಕಾರ ಪ್ರಿಯೋರಿಟಿ ಹೌಸ್ ಹೋಲ್ಡ್, ಆದ್ಯತಾ ಕುಟುಂಬ ಅಂತ ಹೆಸರನ್ನಷ್ಟ ಬದಲಾವಣೆ ಮಾಡಿದೆ. 354,499 ಕಾರ್ಡ್ಗಳಿವೆ. ಇನ್ನು NPHH, ನಾನ್ ಪ್ರಿಯೋರಿಟಿ ಹೌಸ್ ಹೋಲ್ಡ್ ಕಾರ್ಡ್ಗಳು ಒಂದು 42,000 ಇದೆ. ಟೋಟಲಿ ನಮ್ಮ ಜಿಲ್ಲೆಯಲ್ಲಿ 451,976 ಪಡಿತರ ಚೀಟಿಗಳಿದ್ದು, ಅದರಲ್ಲಿ ಸರಿಸುಮಾರು 15,78,988 ಫಲಾನುಭವಿಗಳು ಇದ್ದಾರೆ.
1: ಓಕೆ, ಸಾಕಷ್ಟು ಒಂದು ಸಂಖ್ಯೆಯನ್ನು ಕೇಳ್ತಾ ಇದ್ದರೆ ಎಷ್ಟು ಫಲಾನುಭವಿಗಳಿದ್ದಾರೆ ಅನ್ನೋದು ತಿಳಿಯುವಂಥದ್ದು. ಸರಿ, ಯಾರೆಲ್ಲ ಈ ಪಡಿತರ ಚೀಟಿಗಳನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಸರ್?
0: ಮೇಡಮ್, ನಮ್ಮ ಇಲಾಖೆಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಕ್ರೈಟೀರಿಯಾ ಅಂತ ಕರಿತೀವಿ. ಅಂದರೆ ಈ ಸಾರ್ವಜನಿಕ ಪಡಿತರ ವಿತರಣಾ ಪದ್ಧತಿ ಅಡಿಯಲ್ಲಿ BPL ಗುಡ್ ಪಡಿತರ ಚೀಟಿಯನ್ನು ಪಡೀಲಿಕ್ಕೆ ಹೊರಗಿಡುವ ಮಾನದಂಡಗಳು, ಯಾರನ್ನೆಲ್ಲ ನಾವು ಹೊರಗಿಡ್ತೀವಿ ಅವ್ರನ್ನ ಬಿಟ್ಟರೆ ಉಳಿದವರೆಲ್ಲರೂ BPL ಅಥವಾ PHH ಕಾರ್ಡ್ಗೆ ಅರ್ಹರು. ಯಾರೆಲ್ಲ? ಮೊದಲನೆಯದಾಗಿ ಅದು ವೇತನ ಎಷ್ಟೇ ಇರಲಿ, ಎಲ್ಲ ಖಾಯಂ ನೌಕರರು, ಸರ್ಕಾರ ಅಥವಾ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವಂಥ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು, ಸ್ವಾಯತ್ತ ಸಂಸ್ಥೆಗಳು, ಅಲ್ಲದೆ ಆದಾಯ ತೆರಿಗೆ, ಸೇವಾ ತೆರಿಗೆ, ವೃತ್ತಿ ತೆರಿಗೆ ಪಾವತಿಸುವಂಥ ಎಲ್ಲ ಕುಟುಂಬಗಳು ಈ PHH ಅಥವಾ BPL ಕಾರ್ಡ್ ಪಡೀಲಿಕ್ಕೆ ಅರ್ಹರಿಲ್ಲ. ಒಳ್ಳೆ ಕ್ರೈಟೀರಿಯಾ. ಎರಡನೇ ಮಾನದಂಡ ಅಂತಂದರೆ ಮೇಡಮ್, 3 ಹೆಕ್ಟೇರ್ ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಅಥವಾ ಅದಕ್ಕಿಂತ ಹೆಚ್ಚು ಒಣಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿದಂಥ ಕುಟುಂಬಗಳಿಗೆ BPL ಪಡಿತರ ಚೀಟಿ, PHH ಪಡಿತರ ಚೀಟಿ ಪಡೀಲಿಕ್ಕೆ ಅರ್ಹರಲ್ಲ. ನಗರ ಪ್ರದೇಶಕ್ಕೆ ಬಂದರೆ 1,000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು, RCC ಮನೆಯನ್ನು ಯಾರೆಲ್ಲ ಹೊಂದಿರ್ತಾರಲ್ಲ ಅವರು ಕೂಡ ಇದಕ್ಕೆ ಅರ್ಹರಿಲ್ಲ. ಇದು ಎರಡನೇ ಕ್ರೈಟೀರಿಯಾ. ಮೂರನೇ ಮಾನದಂಡ, ಜೀವನೋಪಾಯಕ್ಕಾಗಿ ಅಂದರೆ ಯಾವುದೋ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್ ಇಟ್ಟುಕೊಂಡು ಅದನ್ನು ಓಡಿಸಿಯೇ ತನ್ನ ಹೊಟ್ಟೆ ಹೊರೆಯುವಂಥ ಮ್ಯಾಕ್ಸಿ ಕ್ಯಾಬ್, ಟ್ಯಾಕ್ಸಿ, ಕಾರ್, ಇಂತಹ 4 ಚಕ್ರದ ವಾಹನಗಳನ್ನು ಹೊರತುಪಡಿಸಿ ವೈಟ್ ಬೋರ್ಡ್ ಐಷಾರಾಮಿಗಾಗಿ ಯಾರು ವೈಟ್ ಬೋರ್ಡ್ ಕಾರ್ಗಳನ್ನ ಇಟ್ಟಿರ್ತಾರಲ್ಲ, 4-ವೀಲರ್ಸ್, ಅವರು ಕೂಡ ಅರ್ಹರಲ್ಲ. ಮುಖ್ಯವಾಗಿ ಯಾವ ಕುಟುಂಬದ ವಾರ್ಷಿಕ ಆದಾಯ 120,000 ಹೆಚ್ಚಿದೆಯೋ ಅಂಥ ಕುಟುಂಬಗಳು ನಮ್ಮ BPL ಅಥವಾ PHH ಪಡಿತರ ಚೀಟಿ ಪಡೀಲಿಕ್ಕೆ ಅರ್ಹರಲ್ಲ. ಇವರನ್ನು ಹೊರತುಪಡಿಸಿ ಉಳಿದಂಥ 120,000 ಕೂಡ ಇದನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಚಿಂತನೆ ರಾಜ್ಯ ಸರ್ಕಾರದ ಮುಂದಿದೆ. ಅಲ್ಲಿವರೆಗೂ ನಾವು ಈ 120,000 ಹೇಳಬೇಕಾಗತ್ತೆ. 120,000 ಹೆಚ್ಚು ಆದಾಯ ಹೊಂದಿರುವಂಥ ಕುಟುಂಬಗಳು ನಮ್ಮ BPL ಪಡಿತರ ಚೀಟಿಯನ್ನು ಪಡೀಲಿಕ್ಕೆ ಅರ್ಹರಲ್ಲ. ಉಳಿದಂತೆ ಯಾರೆಲ್ಲ ಈ

0: ಎಕ್ಸ್ಕ್ಲೂಸಿವ್ ಅಥವಾ ಹೊರಗಿಡುವ ಮಾನದಂಡಗಳನ್ನು ಹೊರತುಪಡಿಸಿ ಬರ್ತಾರಲ್ಲ ಅವರೆಲ್ಲ ನಮ್ಮ ಹೊರಗಡೆ ಆನ್ಲೈನ್ ಸೆಂಟರ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದನ್ನು ಪರ್ಟಿಕ್ಯುಲರ್ಲಿ ಆ ತಾಲೂಕಿನ ಫುಡ್ ಇನ್ಸ್ಪೆಕ್ಟರ್ಗೆ ತಲುಪಿಸಿದರೆ, ಆಹಾರ ಶಾಖೆಗೆ ತಲುಪಿಸಿದರೆ, ಸಲ್ಲಿಸಿದಂಥ ದಾಖಲೆಗಳೊಂದಿಗೆ ಸಲ್ಲಿಸಿದರೆ ಅದನ್ನು ಅಪ್ರೂವ್ ಮಾಡುವಂಥ ಪ್ರಕ್ರಿಯೆನ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಮಾಡಿ ಕೊಡ್ತಾರೆ ಮೇಡಮ್.
1: ಓಕೆ, ಒಟ್ಟಾರೆ ಯಾರೆಲ್ಲ ಅರ್ಹತೆ ಹೊಂದಿರ್ತಾರೆ ಅನ್ನೋದಕ್ಕಿಂತ ಯಾವೆಲ್ಲ ಅರ್ಹತೆ ಹೊಂದಿರಬಾರ್ದು ಅನ್ನೋ ಪಟ್ಟಿನೇ ಜಾಸ್ತಿ ಇದೆ. ಸರ್, ಅಂದರೆ ನೀವು ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರು ಅಂತ ಹೇಳಿದ್ರಿ, ಅಂದ್ರೆ ಡಿ ಗ್ರೂಪ್ ನೌಕರರಿಂದ ಹಿಡಿದು ಉನ್ನತ ದರ್ಜೆಯವರೆಗೂ ಯಾರೆಲ್ಲ ಇರ್ತಾರೋ ಅವ್ರು ಯಾರಿಗೂ ಕೂಡ ಈ ಪಡಿತರ ಚೀಟಿ ಅನ್ನೋದು ದೊರೆಯುವುದಿಲ್ಲ. ಓಕೆ, ಸಾಕಷ್ಟು ಮಾನದಂಡಗಳನ್ನ ಹೇಳಿದ್ರಿ ಯಾರಿಗೆಲ್ಲ ಪಡಿತರ ಚೀಟಿ ಲಭ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ. ಸರಿ, ಈ ಪಡಿತರ ಚೀಟಿ ಪಡಿಬೇಕು ಅಂದ್ರೆ ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿದ್ರಿ, ಯಾವೆಲ್ಲ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ ಸರ್?
0: ಈ ಪಡಿತರ ಚೀಟಿ ಪಡೀಲಿಕ್ಕೆ ಆ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕು.
1: ಓಕೆ,
0: ನಂತರ ಜಾತಿ ಆದಾಯ ಪ್ರಮಾಣ ಪತ್ರ, ಈಗ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಇದ್ರೆ ಅವ್ರ ಜಾತಿ ಪ್ರಮಾಣ ಪತ್ರನೂ ಬೇಕು, ಉಳಿದಂತೆ ಆದಾಯ ಪ್ರಮಾಣ ಪತ್ರ ಕೂಡ ಬೇಕು, ವಾರ್ಷಿಕ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ. ಇವುಗಳನ್ನು ತಗೊಂಡು ಹೋಗಿ ಆನ್ಲೈನ್ ಸೆಂಟರ್ನಲ್ಲಿ ಅವರು ಅಪ್ಲೈ ಮಾಡಿದ್ದೆ ಆದರೆ ಒಂದು ಅಕ್ನಾಲೆಜ್ಮೆಂಟ್ ಸ್ವೀಕೃತಿ ಜನರೇಟ್ ಆಗುತ್ತೆ. ಆ ಸ್ವೀಕೃತಿ ಜನರೇಟ್ ಆದದ್ದಕ್ಕೆ ಈ ಪರ್ಟಿಕ್ಯುಲರ್ ದಾಖಲೆಗಳನ್ನು ಹಚ್ಚಿ ನಮ್ಮ ಆಹಾರ ಶಾಖೆಗೆ, ಆಯಾ ತಾಲೂಕಿನ ಆಹಾರ ಶಾಖೆಗೆ ಕೊಟ್ಟರೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಆಯಾ ಮನೆಗಳಿಗೆ ವಿಸಿಟ್ ಮಾಡಿ ಸ್ಥಳ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಒಂದು ವೇಳೆ ಆ ಕುಟುಂಬ ನಿಜವಾಗಿಯೂ ಏನು ಪಡಿತರ ಚೀಟಿಗೆ ಅರ್ಹ ಇದ್ದರೆ ಅದನ್ನು ಅಪ್ರೂವ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ.
1: ಸರ್, ಒಟ್ಟಾರೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋದು ಆನ್ಲೈನ್ ಪ್ರಕ್ರಿಯೆ ಅಂತ ಹೇಳಿದ್ರಿ, ಯಾವುದಾದ್ರೂ ಒಂದು ಆನ್ಲೈನ್ ಸೆಂಟ್ರಲ್ಲಿ ಸಲ್ಲಿಸಬಹುದಾ ಅಥವಾ ಸರ್ಕಾರನೇ ನಿಗದಿ ಮಾಡಿರುವಂತಹ ಕೇಂದ್ರಗಳಲ್ಲಿ ಸಲ್ಲಿಸಬೇಕಾಗುತ್ತಾ ಸರ್?
0: ಕರ್ನಾಟಕ ಒನ್ ಮತ್ತು ಗ್ರಾಮ ಒನ್ಗಳಲ್ಲಿ ಯೂಸ್ವಲಿ ಎಲ್ಲ ನಮ್ಮ ಫಲಾನುಭವಿಗಳು ಅರ್ಜಿ ಸಲ್ಲಿಸ್ತಾರೆ.
1: ಓಕೆ,
0: ಒಂದು ವೇಳೆ ಅವರ ಮೊಬೈಲ್ನಲ್ಲಿಯೂ ಕೂಡ ಸಲ್ಲಿಸಬಹುದು, ಆದರೆ ಒಂದಿಷ್ಟು
1: ಪ್ರೊಸೀಜರ್ಗಳಿರುತ್ತೆ.
0: ಹಾಂ, ಆ ಕಾರಣಕ್ಕೋಸ್ಕರ ಕರ್ನಾಟಕ ಒನ್ ಮತ್ತು ಗ್ರಾಮ ಒನ್ಗಳಲ್ಲಿ ಈಸಿಯಾಗಿ ಅವರು ಅರ್ಜಿಯನ್ನು ಸಲ್ಲಿಸಬೇಕು.
1: ಓಕೆ ಸರ್. ಸರಿ, ಅರ್ಜಿ ಸಲ್ಲಿಸೋದಕ್ಕೆ ಏನಾದರೂ ನಿಗದಿತ ಶುಲ್ಕ ಅನ್ನೋದನ್ನ ಏನಾದರೂ ವಿಧಿಸ್ತೀರಾ ಸರ್?
0: 50 ರೂಪಾಯಿಯನ್ನು ಆ ಆನ್ ಯಾರು ಕರ್ನಾಟಕ ಒನ್ ಮತ್ತು ಗ್ರಾಮ ಒನ್ದವ್ರಿಗೆ 50 ರೂಪಾಯಿ ಶುಲ್ಕ ಇದೆ, ಅದನ್ನು ಅವರು ಸರ್ಕಾರಕ್ಕೆ 15 ರೂಪಾಯಿ ಅದರಲ್ಲಿ ಕಟ್ಟಿ ಉಳಿದಂತ ಅಮೌಂಟ್ ಅನ್ನು ತಾವು ಉಳಿಸ್ಕೋತಾರೆ.
1: ಓಕೆ, ಕೇಂದ್ರದವರಿಗೆ ನೀಡುವಂತದ್ದು.
0: ಹೌದು.
1: ಓಕೆ ಸರ್. ಸರಿ, ಪಡಿತರ ಚೀಟಿ ನಮ್ಮ ಜಿಲ್ಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳ ಸಂಖ್ಯೆ ಎಷ್ಟಿದೆ ಸರ್?
0: ನಾನು ಈಗಾಗಲೇ ಪಡಿತರ ಚೀಟಿ 451,976 ಪಡಿತರ ಚೀಟಿ ಇದೆ ಅಂತ ಹೇಳಿದೆ. ನ್ಯಾಯಬೆಲೆ ಅಂಗಡಿಗಳು ನಮ್ಮ ಜಿಲ್ಲೆಯಲ್ಲಿ 635 ನ್ಯಾಯಬೆಲೆ ಅಂಗಡಿಗಳಿವೆ. ಚಾಳಕೆರೆಯಲ್ಲಿ 125, ಚಿತ್ರದುರ್ಗ ಸಿಟಿ ಮತ್ತು ಗ್ರಾಮೀಣದಲ್ಲಿ 154, ಹಿರಿಯೂರಲ್ಲಿ 93, ಹೊಳಲ್ಕೆರೆಯಲ್ಲಿ 97, ಹೊಸದುರ್ಗದ ತಾಲೂಕಿನಲ್ಲಿ 112, ಹೀಗೆ ಒಟ್ಟು ಮೊಳಕಾಲ್ಮೂರಲ್ಲಿ 54, ಒಟ್ಟು 635 ನ್ಯಾಯಬೆಲೆ ಅಂಗಡಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ.
1: ಓಕೆ, ಒಟ್ಟಾರೆ 635 ನಮ್ಮ ಜಿಲ್ಲೆಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳು ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ಸರಿ, ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರಸ್ತುತವಾಗಿ ಪಡಿತರ ಚೀಟಿಯನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಏನೆಲ್ಲ ವಿತರಣೆ ಮಾಡ್ತೀರಾ ಸರ್? ಯಾವೆಲ್ಲ ದವಸ ಧಾನ್ಯಗಳನ್ನು ಕೊಡುವಂಥದ್ದು ಸರ್?
0: ಮೇಡಮ್, ಇಲ್ಲಿಯವರೆಗೆ ಅಂದರೆ ನಾವೀಗ ಮೇ ಮಾಹೆಯಲ್ಲಿದ್ದೀವಿ.
1: ಓಕೆ,
0: ಮಾರ್ಚ್ವರೆಗೂ ನಾವು ಅಕ್ಕಿಯನ್ನು ವಿತರಣೆ ಮಾಡ್ತಿದ್ವಿ. ಮೇ ತಿಂಗಳಿಂದ ಅಕ್ಕಿಯ ಜೊತೆ ಜೊತೆಗೆ ನಮ್ಮ ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ ರೈತರಿಂದ ಖರೀದಿ ಮಾಡಿರುವಂಥ ರಾಗಿಯನ್ನು ಕೂಡ ವಿತರಣೆ ಮಾಡ್ತಾ ಇದ್ವಿ.
1: ಓಕೆ,
0: ಅಂದರೆ PHH BPL ಅಂತ ಏನು ಕರಿತೀವಲ್ಲ, PHH ಕಾರ್ಡ್ನಲ್ಲಿ ತಲಾವಾರು ಅಕ್ಕಿ ಮತ್ತು ರಾಗಿಯನ್ನು ನೀಡ್ತೀವಿ. ಒಬ್ಬ ವ್ಯಕ್ತಿಗೆ ಅಂದರೆ ಒಂದು ಯೂನಿಟ್ ಅಂತ ಕರಿತೀವಿ ಅಥವಾ ಸದಸ್ಯ ಅಂತ ಕರೀರಿ, ಆ ಪ್ರತಿ ಸದಸ್ಯನಿಗೆ 6 kg ಅಕ್ಕಿ 6 kg ರಾಗಿ 4 kg ಅಕ್ಕಿಯನ್ನು ಕೊಡ್ತೀವಿ.
1: ಅಂದರೆ
0: ಈ ಮಾಹೆಗೆ ಎಸ್ಪೆಷಲಿ ಮೇ ಮತ್ತು ಜೂನ್ ಎರಡೂ ತಿಂಗಳ NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಅಂಡರ್ನಲ್ಲಿ ಏನು ನಾವು ಆಹಾರ ಧಾನ್ಯವನ್ನು ವಿತರಿಸ್ತೀವಲ್ಲ, ಇದಕ್ಕೆ ಕಾರಣನೂ ಹೇಳಿಬಿಡ್ತೀನಿ. ಎರಡೆರಡು ಸಲ ಯಾಕೆ ಬಯೋಮೆಟ್ರಿಕ್ ಕೊಡಬೇಕು ಫಲಾನುಭವಿಗಳು ಅನ್ನುವಂಥದ್ದು ಒಂದು ಜಿಜ್ಞಾಸೆ. ಪ್ರತಿ ಸಾರಿ ಸಾರಿ ನಾವು ಒಂದೇ ಸಾರಿ ಬಯೋಮೆಟ್ರಿಕ್ ಕೊಡ್ತಿದ್ವಿ, ಈ ತಿಂಗಳ ಯಾಕೆ ಎರಡು ಸಾರಿ ಬಯೋಮೆಟ್ರಿಕ್ ಕೊಡಬೇಕು?
1: ಓಕೆ,
0: ಕೇಂದ್ರ ಸರ್ಕಾರದ ಉತ್ತರದ ರಾಜ್ಯಗಳಲ್ಲಿ MSP ಅಡಿಯಲ್ಲಿ ಭತ್ತ ಖರೀದಿ ಆಗ್ತಾ ಇದೆ. ಈ ವರ್ಷದ ಒಳ್ಳೆಯ ಮಳೆ ಬೆಳೆಯಿಂದಾಗಿ ಸಾಕಷ್ಟು ಪ್ರಮಾಣದ ಭತ್ತ ಪ್ರೊಕ್ಯೂರ್ಮೆಂಟ್ ಆಗಿ ನಮ್ಮ FCI ಗೋಡೌನ್ಗಳಿಗೆ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ಅಂತಂದರೆ

0: ಸ್ಟೋರೇಜ್ ಮಾಡುವಲ್ಲಿ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಆ ಅಕ್ಕಿಯನ್ನು ಮೂರು ತಿಂಗಳದ್ದು ಪುಷ್ ಮಾಡ್ತಾ ಇರುವಂಥದ್ದು. ಆ ಕಾರಣಕ್ಕೆ ನಾವು ಈ ತಿಂಗಳು ಕೊಡೋ ಪ್ರಮಾಣ ಸೇಮ್ ಚೇಂಜಸ್ ಇಲ್ಲ.
1: ಓಕೆ,
0: ತಲಾ 10 ಕೆಜಿ ಏನು ಕೊಡಬೇಕಲ್ಲ, ರಾಜ್ಯ ಸರ್ಕಾರದ 5 ಕೆಜಿ, ಕೇಂದ್ರ ಸರ್ಕಾರದ 5 ಕೆಜಿ, ಅದೇ ರೀತಿ ಆಹಾರ ಧಾನ್ಯ. ಆದರೆ ನಾವು ವಿತರಿಸ್ತಾ ಇರೋದು ಕೇಂದ್ರ ಸರ್ಕಾರದ NFSA ಮೇ ಮತ್ತು ಜೂನ್ದ ಕೋಟಾವನ್ನು ನಾವು ಜನರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಆ ಎರಡೂ ಕೋಟಾಗಳಿಗೆ ದೃಢೀಕರಣ ಮಾಡಲಿಕ್ಕೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಮ್ಮ ಕಾರ್ಡ್ದಾರರು ಅಥವಾ ಪಡಿತರ ಚೀಟಿದಾರರು 2 ಸಾರಿ, ಮೇ 1 ಸಾರಿ ಮತ್ತು ಜೂನ್ 1 ಸಾರಿ, 2 ಸಾರಿ ಬಯೋಮೆಟ್ರಿಕ್ ಅನ್ನು ಕೊಟ್ಟು ತಗೋಬೇಕು.
1: ಅಂದ್ರೆ ಸರ್, ಇದು ಪ್ರಮಾಣ ಅಷ್ಟೇ ಇರುತ್ತೆ, ಆದ್ರೆ 2 ಬಾರಿ ಬಯೋಮೆಟ್ರಿಕ್ ಕೊಡುವಂತದ್ದು
0: ಮೇ ಮತ್ತು ಜೂನ್ ಅದ, ಅಂದ್ರೆ ಮುಂದಿನ ತಿಂಗಳಲ್ಲಿ. ಈಗ ನಾವು ಮೇ ಅಲ್ಲಿ ಇದೀವಿ.
1: ಹೌದು,
0: ಈ ತಿಂಗಳು ಕೇಂದ್ರ ಸರ್ಕಾರದ ಮೇ ಮತ್ತು ಜೂನ್ ಮಾಹೆ NFSA ಆಹಾರಧಾನ್ಯ ವಿತರಣೆ ಆದರೆ ಮುಂದಿನ ತಿಂಗಳು ಅನ್ನಭಾಗ್ಯ ಯೋಜನೆಯ ಮೇ ಮತ್ತು ಜೂನ್ ಮಾಹೆಯ ಆಹಾರಧಾನ್ಯ ವಿತರಣೆ ಆಗುತ್ತೆ. ಆದ್ದರಿಂದ ಈ ಎರಡೂ ತಿಂಗಳು, ವಿಶೇಷವಾಗಿ ಮೇ ಮತ್ತು ಜೂನ್ಗಳಲ್ಲಿ ಎರಡೂ ತಿಂಗಳು 2-2 ಸಾರಿ ಬಯೋಮೆಟ್ರಿಕ್ ಕೊಡಬೇಕಾದದ್ದು ನಮ್ಮ ಎಲ್ಲ ಪಡಿತರ ಚೀಟಿದಾರರ ಗಮನಕ್ಕಿರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ.
1: ಅಂದ್ರೆ ಪ್ರಮಾಣ ಮಾತ್ರ ಇಲ್ಲಿ 10 ಕೆಜಿನೇ ಇರುತ್ತೆ, ಮೇ ತಿಂಗಳಲ್ಲೂ 10 ಕೆಜಿ, ಜೂನ್ ತಿಂಗಳಲ್ಲೂ ಕೂಡ 10 ಕೆಜಿ. ಆದ್ರೆ ಬಯೋಮೆಟ್ರಿಕ್ ಅಲ್ಲಿ ಮಾತ್ರ 2 ಬಾರಿ ಹೆಬ್ಬೆಟ್ಟಿನ ತಂಬ್ ಇಂಪ್ರೆಷನ್ ಕೊಡಬೇಕಾಗುತ್ತೆ. ಓಕೆ ಸರ್, ಈಗಾಗಲೇ ಕಾರಣ ಕೂಡ ಹೇಳಿದ್ರಿ, ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತದ್ದು ಅಂತೇಳಿ. ಸರಿ, ಪ್ರತಿ ಬಾರಿ ಬಯೋಮೆಟ್ರಿಕ್ನ ಕೊಡುವಂಥದ್ದು, ಹಾಗೆ ಇದರಲ್ಲಿ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಉಂಟಾಗುತ್ತೆ. ಹಲವು ಬಾರಿ ಏನು ಪಡಿತರ ಚೀಟಿ ಹೊಂದಿರುವಂಥವರ ಒಂದು ತಂಬ್ ಇಂಪ್ರೆಷನ್ ಮ್ಯಾಚ್ ಆಗ್ತಾ ಇರೋದಿಲ್ಲ, ಸಾಕಷ್ಟು ಈ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಈ ಸಮಯದಲ್ಲಿ ಏನು ಪರಿಹಾರ ಮಾರ್ಗಗಳಿರುತ್ತೆ ಸರ್?
0: ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಸರ್ಕಾರ ಯಾವಾಗಲೂ ಜನಪರ ಯೋಜನೆಗಳನ್ನು ವಿಚಾರ ಮಾಡ್ತಿರ್ತೈತಿ, ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಬೋದು ಅದನ್ನೆಲ್ಲ ಮಾಡ್ತಿರ್ತೈತಿ ಅನ್ನೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥ ಅನ್ನ ಸುವಿಧಾ ಯೋಜನೆ. ಈ ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ 75 ವರ್ಷ ಮೇಲ್ಪಟ್ಟಂಥ ಏಕಸದಸ್ಯ, ಅಂದರೆ ಒಂದೊಂದು ಫ್ಯಾಮಿಲಿಯಲ್ಲಿ ಒಬ್ಬರೇ ಇರ್ತಾರೆ, ಅಥವಾ ದ್ವಿಸದಸ್ಯ ಅಂದರೆ ಗಂಡ ಹೆಂಡತಿ, ವಯಸ್ಸಾದಂಥ ಗಂಡ ಹೆಂಡತಿ ಇರ್ತಾರೆ, ಅವರು ಒಂದು ವೇಳೆ ಒಂದು ಬಾರಿ ಮಾತ್ರ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ತಮ್ಮ ವಿಲ್ಲಿಂಗ್ನೆಸ್ಸನ್ನು, ಇಲ್ಲ ನಾನು ನ್ಯಾಯಬೆಲೆ ಅಂಗಡಿಗೆ ಬಂದು ನನಗೆ ತಗೊಳಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ಇಲ್ಲಿವರೆಗೂ ಬರಲಿಕ್ಕಾಗೋದಿಲ್ಲ, ಅಷ್ಟು ಭಾರ ನನ್ನ ಕೈಯಲ್ಲಿ ಹೊರಲಿಕ್ಕಾಗೋದಿಲ್ಲ ಅನ್ನುವಂಥ ಸಂದರ್ಭ ಇದ್ದಾಗ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರನೇ ಗುರುತಿಸಿರುವಂಥ 6,336 ಕುಟುಂಬಗಳು ಈ 75 ವರ್ಷಕ್ಕಿಂತ ಹೆಚ್ಚಿದ್ದು ಏಕಸದಸ್ಯ ಮತ್ತು ದ್ವಿಸದಸ್ಯರು ಇರುವಂಥ ವಯಸ್ಸಾದಂಥ ಅಜ್ಜ ಅಜ್ಜಿಯರು ಇರುವಂಥ ಕುಟುಂಬಗಳಿದೆ ಅಂತ ರಾಜ್ಯ ಸರ್ಕಾರ ಗುರುತಿಸಿದೆ.
1: ಓಕೆ, 6,336
0: ಆ ಕುಟುಂಬಗಳಿಗೆ ಒಂದು ಬಾರಿ ಮಾತ್ರ ಅವರು ನಾನು ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಆಹಾರದನ್ನು ಪಡಿತೀನಿ ಅಂತ ವಿಲ್ಲಿಂಗ್ನೆಸ್ ಕೊಟ್ಟರೆ ಆ ನಿಗದಿಪಡಿಸಿದ ಪ್ರಮಾಣದ ಆಹಾರ ಧಾನ್ಯವನ್ನು ನ್ಯಾಯಬೆಲೆ ಅಂಗಡಿಕಾರರು ಆ ಕುಟುಂಬಗಳಿಗೆ ನೇರವಾಗಿ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದೊಂದು ಅತ್ಯಂತ ಅದ್ಭುತವಾದಂಥ ಜನಪರ ಯೋಜನೆ. ಜನರಿಗೆ ಈ ವಿಚಾರ ರೀಚ್ ಆಗಬೇಕು,
1: ತಲುಪಬೇಕು. ಖಂಡಿತವಾಗ್ಲೂ ಸರ್, ಅಂದರೆ ಅವರ ನ್ಯಾಯಬೆಲೆ ಅಂಗಡಿ ಎಲ್ಲಿ ಅವರ ಹೆಸರಿರುತ್ತೋ ಅಲ್ಲೇ ಹೋಗ್ಬಿಟ್ಟು ಈ ಅನ್ನ ಸುವಿಧಾ ಯೋಜನೆಗೆ ಅವರನ್ನ ಅವರು ನಾಮ ನಿರ್ದೇಶನ ಮಾಡ್ಕೋಬೇಕಾಗುತ್ತೆ.
0: ಒಮ್ಮೆ ಮಾತ್ರ ಮಾಡಿದರೆ ಅವರು ಕಂಟಿನ್ಯೂ ಆಗಿ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು
1: ಮೇಲ್ಪಟ್ಟಿರುವಂತಹ ವೃದ್ಧರು.
0: ಹೌದು, ನಂತರ ಅವ್ರ ಮನೆಯಲ್ಲಿ ಯಾರಾದರೂ ಮತ್ತೆ ಮೆಂಬರ್ಸ್ ಇದ್ರೆ ಅಂತವ್ರಿಗೆ ಅಪ್ಲೈ ಆಗೋದಿಲ್ಲ ಇದು.
1: ಓಕೆ ಓಕೆ, ಅಂದ್ರೆ ಅಲ್ಲಿ ವೃದ್ಧ ಜೀವಿಗಳು ಮಾತ್ರ ವಾಸ
0: ಮಾಡಬೇಕು.
1: ಓಕೆ, ಬೇರೆ ಯಾರೇ ರೀತಿಯಾದಂತಹ ಕುಟುಂಬದ ಸದಸ್ಯರಿದ್ರೆ ಅದು
0: ಅನ್ವಯಿಸುವುದಿಲ್ಲ.
1: ಓಕೆ ಸರ್, ಓಕೆ, ತುಂಬಾ ಉತ್ತಮ ಯೋಜನೆ.
0: ನಂತರ ಇದ್ರ ಜೊತೆಗೆ ನೀವು ಕೇಳಿದ್ರಿ ಟೆಕ್ನಿಕಲ್ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾಗ ವಿಶೇಷವಾಗಿ ವಯಸ್ಸಾದ ನಂತರ ಈ ನಮ್ಮ ಬೆರಳಚ್ಚು ಏನಾಗುತ್ತೆ ಸವಿತಾ ಬರುತ್ತಲ್ಲ, ಆ ಕಾರಣಕ್ಕೆ ಸರ್ಕಾರ ಇದನ್ನು ವಿಚಾರ ಮಾಡಿ ಏನು ಅನ್ನ ಸುವಿಧಾ ಒಂದು ಜಾರಿಗೆ, ವಿಶೇಷವಾಗಿ ಒಂದು ಕೋಸ್ಟಲ್ನಲ್ಲಿ ನಡೆದಂಥ ಘಟನೆ ಆಧಾರಿತವಾಗಿ ಇದನ್ನು ನಮ್ಮ ಸಚಿವಾಲಯದಿಂದ ಈ ಯೋಜನೆಯನ್ನು ಜಾರಿಗೆ ತಂದಿರೋದು.
1: ಓಕೆ ಸರ್, ಉತ್ತಮ ಯೋಜನೆ ಅಂತಾನೆ ಹೇಳಬಹುದು. ಹಾಗೆಯೇ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ ಆದಾಗ ಸಾಮಾನ್ಯವಾಗಿ ಇತರೆ ಸದಸ್ಯರು, ಅಂದರೆ ಪಡಿತರ ಚೀಟಿಯಲ್ಲಿರುವಂತಹ ಇತರೆ ಸದಸ್ಯರು ಬಂದು ಕೂಡ ತಮ್ಮ ಇಂಪ್ರೆಷನ್ ಕೊಡಬಹುದು ಅಂತ ಕೂಡ ಹೇಳ್ತಾ ಇರ್ತಾರೆ.
0: ನಮ್ಮದು ಇಡೀ ಆಹಾರ ವೆಬ್ಸೈಟ್ ಪೋರ್ಟಲ್ ಏನಿದೆಯಲ್ಲ ಆಧಾರ್ ಬೇಸ್ ಇರೋದ್ರಿಂದ ಆ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಬಂದು ಬಯೋಮೆಟ್ರಿಕ್ ನೀಡೋದ್ರ ಮೂಲಕ ಪಡಿತರವನ್ನು ಪಡಿಬಹುದು. ಅದನ್ನು ಬಿಟ್ಟು

0: ಬೇರೆ ಆಪ್ಷನ್ ಯಾವುದೂ ಇಲ್ಲ. ಕಡ್ಡಾಯವಾಗಿ ಒಬ್ಬ ವ್ಯಕ್ತಿ ಬರಬೇಕು, ಆ ವ್ಯಕ್ತಿಯ ತನ್ನ ಬೆರಳಚ್ಚನ್ನು ನೀಡುವುದರ ಮೂಲಕ ತನ್ನ ಪಾಲಿನ ಆ ತಿಂಗಳ. ಇನ್ನೊಂದು ನಮ್ಮ ವಿಶೇಷ, ನಮ್ಮ ಆಹಾರ ಇಲಾಖೆಯಲ್ಲಿ ಈಗ ಮೇ ತಿಂಗಳ ವಿತರಣೆ ಸ್ಟಾರ್ಟ್ ಆಗಿದೆ.
1: ಹೌದು,
0: ಮೇ ತಿಂಗಳ ವಿತರಣೆಯನ್ನು ನಾನು ಪಡೀಲಿಲ್ಲ ಅಂತಂದರೆ ಮುಂದಿನ ತಿಂಗಳಿಗೆ ಅದು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ.
1: ಓಕೆ,
0: ಅದೇ ತಿಂಗಳ ಪಡಿತರನ್ನು ಅದೇ ತಿಂಗಳಲ್ಲಿ ಪಡಿಬೇಕು.
1: ಸರ್, ಕೆಲವೊಮ್ಮೆ ತಂಬ್ ಇಂಪ್ರೆಷನ್ ಕೊಟ್ಟಿರ್ತೀವಿ, ಆದರೆ ದವಸ ಧಾನ್ಯದ ಸ್ಟಾಕ್ ಇಲ್ಲ, ಹಾಗಾಗಿ ಮುಂದಿನ ತಿಂಗಳು ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ, ಅದು ಹೇಗೆ ಅನ್ವಯ ಆಗುತ್ತೆ ಸರ್?
0: ಇಲ್ಲ ಮೇಡಮ್, ಆ ರೀತಿ ಕೊಡ್ಲಿಕ್ಕೆ ಬರೋದು ಇಲ್ಲ. ನಂತರ ನನ್ನ ಅಂಗಡಿಯಲ್ಲಿ ಸ್ಟಾಕ್ ಇಲ್ಲ ಅಂದಾಗ ವಿತರಣೆ ಕೂಡ ಆನ್ಲೈನ್ದಲ್ಲಿ ಇಶ್ಯೂ ಆಗೋದಿಲ್ಲ. ಯು ಹ್ಯಾವ್ ನೋ ಸ್ಟಾಕ್ ಅಂತಾನೆ ಬರುತ್ತೆ.
1: ಓಕೆ,
0: ಬಯೋಮೆಟ್ರಿಕ್ ತಗೊಳ್ಳೋದು ಇಲ್ಲ, ಕಂಪಲ್ಸರಿ ನನ್ನಲ್ಲಿ ಸ್ಟಾಕ್ ಇರಬೇಕು. ಈಗ ನಮ್ಮ ಕಾರ್ಡ್ನಲ್ಲಿ ನಾನು ಹೇಳಿದೆ ನಿಮಗೆ, ಏನು ಅಂತ್ಯೋದಯ ಅನ್ನ ಯೋಜನೆ, AAY PHH ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತಹ ಬಂದಾಗ ಆ ಕೋಟಾದಲ್ಲಿ ಆಹಾರ ಧಾನ್ಯ ಇದ್ರೆ ಮಾತ್ರ ವಿತರಣೆ ಮಾಡಲಿಕ್ಕೆ ಅವಕಾಶ ಇದೆ, ಹೊರತು ನನ್ನಲ್ಲಿ ಇಲ್ಲ ಅಂದಾಗ್ಯೂ ಕೂಡ ಈ ತಿಂಗಳು ಬಯೋಮೆಟ್ರಿಕ್ ಕೊಡ್ರಿ, ಮುಂದಿನ ತಿಂಗಳು ತಗೊಂಡು ಹೋಗ್ಬಿರಿ ಅಂತೆ, ಅಥವಾ ಈ ಸದ್ಯ ಬಯೋಮೆಟ್ರಿಕ್ ಕೊಡ್ರಿ, ನಂತರ ರಶ್ ಆಫ್ ಅವರ್ಸ್ ಮುಗಿದಾದ ನಂತರ, ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ.
1: ಓಕೆ,
0: ಅಂದರೆ ಏನು ಬಯೋಮೆಟ್ರಿಕ್ ಕೊಟ್ಟ ತಕ್ಷಣವೇ ಪಡಿತರವನ್ನು ಪಡಿಬೇಕು, ಅದು ಅವ್ರ ಹಕ್ಕು, ಕೊಡಬೇಕು, ನಮ್ಮ ನ್ಯಾಯಬೆಲೆ ಅಂಗಡಿಕಾರ ಕರ್ತವ್ಯ.
1: ಓಕೆ ಸರ್, ಒಟ್ಟಾರೆ ಏನು ಬಯೋಮೆಟ್ರಿಕ್ ನಂತರ ಅದಕ್ಕೆ ಸಮಯಾವಕಾಶ ಇರುತ್ತೆ, ಮುಂದಿನ ತಿಂಗಳು ಪಾವತಿಸ್ತೀವಿ ಅನ್ನುವಂತಹ ಯಾವುದೇ ರೀತಿಯಾದಂತಹ ವ್ಯವಸ್ಥೆ
0: ಇಲ್ಲ,
1: ತಕ್ಷಣಕ್ಕೇನೆ ಅದನ್ನ ತಗೋಬೇಕಾಗಿರುವಂತದ್ದು. ಸರ್, ಪ್ರತಿ ತಿಂಗಳು ಕೂಡ ಈ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿನೆ ಈ ದವಸ ಧಾನ್ಯಗಳನ್ನ, ರೇಷನ್ ಅನ್ನ ವಿತರಿಸುವಂತದ್ದು. ಸರ್, ಕೆಲವೊಮ್ಮೆ ಈ ಪಡಿತರ ಚೀಟಿಗೆ ಸೇರ್ಪಡೆ ಮಾಡಬೇಕಾಗಿರುತ್ತೆ, ಅಥವಾ ಕೆಲವರ ಹೆಸರನ್ನ ತೆಗೆದಾಕಬೇಕಾಗಿರುತ್ತೆ, ಮದುವೆ ಕಾರಣದಿಂದಲೋ ಅಥವಾ ಮರಣ ಹೊಂದಿದ ಕಾರಣದಿಂದಲೋ ಇನ್ಯಾವುದೋ ಕಾರಣಕ್ಕೆ. ಇಂಥ ಸಂದರ್ಭದಲ್ಲಿ ಈ ಪಡಿತರ ಚೀಟಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೋಬೇಕಂದ್ರೆ ಯಾರನ್ನ ಸಂಪರ್ಕಿಸಬೇಕು, ಹೇಗೆ ಅದನ್ನ ಸರಿಪಡಿಸ್ಕೋಬೇಕಾಗುತ್ತೆ ಸರ್?
0: ಮೇಡಮ್, ಪಡಿತರ ಚೀಟಿಯಲ್ಲಿ ಹೆಸರು ಸೇರ್ಪಡೆ ಮತ್ತು ತೆಗೆದುಹಾಕುವಂಥ ಪ್ರಕ್ರಿಯೆ ಕಂಟಿನ್ಯೂಯಸ್ ಆಗಿ ನಡೆಯುವಂಥ ಪ್ರಕ್ರಿಯೆ ಇದು.
1: ಓಕೆ,
0: ಈಗ ಮಗು ಹುಟ್ಟಿದ ತಕ್ಷಣವೇ ತಾಯಿಯ ಆಧಾರ್ ಬೇಸ್ ಮೇಲೆ ಆ ಮಗುವನ್ನು ನಮ್ಮ ಪಡಿತರ ಚೀಟಿಯಲ್ಲಿ ಸೇರಿಸಬಹುದು. ನಂತರ ಮದುವೆಯಾಗಿ ಬರುವಂಥ ಸೊಸೆಯಂದಿರದು ಒಂದು ಪ್ರಶ್ನೆ ಕೇಳಿದ್ರಿ.
1: ಹೌದು,
0: ಮದುವೆಯಾಗಿ ಬಂದಂಥ ಆ ಸೊಸೆಯಂದಿರು ತಮ್ಮ ತವರು ಮನೆಯ ರೇಷನ್ ಕಾರ್ಡ್ನಲ್ಲಿದ್ದಂಥ ಹೆಸರನ್ನು ಡಿಲೀಟ್ ಮಾಡಿಸ್ಕೋಬೇಕು ಒಂದನೇದು. ಎರಡನೇದು, ಆಧಾರದಲ್ಲಿ ತನ್ನ ಗಂಡನ ಮನೆಯ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಿಸ್ಬೇಕು.
1: ಓಕೆ,
0: ನಮ್ಮ ಇಡೀ ಪೋರ್ಟಲ್, ನಾನು ಮೊದಲೇ ಹೇಳಿದೆ, ಆಹಾರ ಸರ್ವರ್ ಮೇಲೆ ನಿಂತಿರೋದ್ರಿಂದ ಗಂಡನ ಮನೆಯಲ್ಲಿನ ಪಡಿತರ ಚೀಟಿಯನ್ನು, ಪಡಿತರ ಚೀಟಿಯಲ್ಲಿನ ತಮ್ಮ ಹೆಸರನ್ನು ತೆಗಿಬೇಕು. ಎರಡನೇದು, ತಮ್ಮ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಬದಲಾವಣೆ ಮಾಡ್ಕೋಬೇಕು ಅವರು, ಗಂಡನ ಮನೆಯ ಅಡ್ರೆಸ್ಸನ್ನು. ಇವೆರಡು ಪ್ರಕ್ರಿಯೆ ಆದ ನಂತರ ಮೂರನೇ ಪ್ರಕ್ರಿಯೆ ಅಂತಂದರೆ, ಹೊಸದಾಗಿ ಸೇರ್ಪಡೆಗೆ ಸದಾಕಾಲ ಅವಕಾಶ ಇದೆ, ತಮ್ಮ ಗಂಡನ ಮನೆಯ ರೇಷನ್ ಕಾರ್ಡ್ನಲ್ಲಿ, ಪಡಿತರ ಚೀಟಿಯಲ್ಲಿ ತಮ್ಮ ಹೆಸರನ್ನು ಒಂದು ಒನ್ಸ್ ಅಗೇನ್ ತಮ್ಮ ಇನ್ಕಮ್ ಸರ್ಟಿಫಿಕೇಟು, SC ST ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇವೆರಡನ್ನು ತೊಗೊಂಡು ಹೋಗಿ ಆ್ಯಡ್ ಮಾಡಿಕೊಂಡು ಸೇರಿಸಿಕೊಂಡು ಅದನ್ನು ತಂದು ನಮ್ಮ ಆಯಾ ತಾಲೂಕಿನ ಫುಡ್ ಇನ್ಸ್ಪೆಕ್ಟರ್ ಒಂದು ಅಕ್ನಾಲೆಜ್ಮೆಂಟ್ ಜನರೇಟ್ ಆಗುತ್ತೆ. ಆ ಅಕ್ನಾಲೆಜ್ಮೆಂಟ್ ಮತ್ತು ಈ ದಾಖಲೆಗಳನ್ನು ಕೊಟ್ಟದ್ದಾದರೆ ಇಮಿಡಿಯೇಟ್ಲಿ ಅವರು ಆ್ಯಡ್ ಮಾಡಿಕೊಡ್ತಾರೆ. ಅದರ ಜೊತೆಗೆ ಇನ್ನೊಂದು ಕೇಳಿದ್ರಿ ತಾವು, ಏನು ಮರಣ ಹೊಂದಿದವರ ಪಡಿತರ ಚೀಟಿಯಿಂದ ಕಡ್ಡಾಯವಾಗಿ ಮರಣ ಹೊಂದಿದವರ ಮರಣ ಪ್ರಮಾಣ ಪತ್ರವನ್ನು ತಂದು ಕೊಟ್ಟದ್ದೇ ಆದರೆ, ನಾವು ಬ್ಯಾಕ್ ಎಂಡಲ್ಲಿಯೂ ಕೂಡ ಈ ಜನ್ಮದಿಂದ ತಂತ್ರಾಂಶ ಇದೆ ನಮ್ಮಲ್ಲಿ, ಆ ತಂತ್ರಾಂಶದಿಂದ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮಗೇನು ಮರಣ ಹೊಂದಿದವರ ಲಿಸ್ಟ್ ಬರುತ್ತಲ್ಲ, ಆ ಲಿಸ್ಟನ್ನು ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಕೊಟ್ಟು ಕ್ರಾಸ್ ವೆರಿಫೈ ಮಾಡಿ ನಾವು ಅವುಗಳನ್ನು ಕಡಿಮೆ ಮಾಡ್ತಾ ಹೋಗ್ತಿರ್ತೀವಿ. ಅದು ಅವರ ಕರ್ತವ್ಯ ಕೂಡ, ಪಡಿತರ ಚೀಟಿದಾರರ ಕರ್ತವ್ಯ ಕೂಡ. ಹೌದು, ತಮ್ಮ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದರೆ ಇದನ್ನು ಡಿಲೀಟ್ ಮಾಡಿರಿ ಸರ್ ಅಂತ, ಯಾಕಂದರೆ ಮುಂದಿನ ಅವರ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಪಡಿತರ ಚೀಟಿಯಿಂದ ಅವರ ಹೆಸರನ್ನು ತೆಗೆದಾಗ ಮಾತ್ರ ಮುಂದಿನ ಕೆಲಸ ಕಾರ್ಯಗಳು.
1: ಹೌದು ಸರ್, ಕೆಲವೊಮ್ಮೆ ಏನು ಕೆಲವು ಅನಕ್ಷರಸ್ಥರಿಗೆ ಇದರ ಮಾಹಿತಿ ಇರೋದಿಲ್ಲ, ಏನು ಪಡಿತರ ಚೀಟಿಯಿಂದ ಮರಣ ಹೊಂದಿದವರ ಹೆಸರನ್ನ ತೆಗಿಬೇಕು ಅನ್ನುವಂಥದ್ದು, ಮುಂದುವರಿಸ್ತಾ ಇರ್ತಾರೆ.
0: ಇಲ್ಲ ಮೇಡಮ್, ಆದ್ದರಿಂದಲೇ ನಾವು ಏನ್ ಮಾಡ್ಕೋತೀವಿ ಅಂತಂದ್ರೆ, ಈ ಜನ್ಮ ಪೋರ್ಟಲಲ್ಲಿ ಯಾರೆಲ್ಲ ಮರಣ ಹೊಂದಿದಾರಲ್ಲ ಅವರೆಲ್ಲರ ದಾಖಲೆ ನಮಗೆ ಸಿಗುತ್ತೆ. ಬ್ಯಾಕ್ ಎಂಡ್ ಅಲ್ಲಿ ನಾವು ಡಿಲೀಟ್ ಮಾಡಬೇಕಾದ್ರೂ ಕೂಡ ಕ್ರಾಸ್ ವೆರಿಫೈ ಮಾಡಿಕೊಂಡು ನಮ್ಮ ಪುಡಿನ್ಸ್ಪೆಕ್ಟರ್ ನಮಗೆ ಬಂದಿರುವಂತಹ ದಾಖಲೆನ ಡೇಟಾನ ನಾವು ಪುಡಿನ್ಸ್ಪೆಕ್ಟರ್ಗಳಿಗೆ ವರ್ಗಾವಣೆ ಮಾಡಿಕೊಡ್ತೀವಿ. ಅವರು ಕೂಡ ಡಿಲೀಟ್ ಮಾಡಬೇಕು ಅಂದಾಗ ಕ್ರಾಸ್ ವೆರಿಫೈ ಮಾಡಿ ಅವರು ಮರಣ ಹೊಂದಿದ್ದೆ ನಿಜವಾದಲ್ಲಿ ಒನ್ಸ್ ಅಗೇನ್ ನಮ್ಮಲ್ಲೇನು ಈ ಜನ್ಮ ಪೋರ್ಟಲ್ ಮರಣ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ ಸಿಗುತ್ತಲ್ಲ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅವರನ್ನ
1: ಪಡಿತರ ಚೀಟಿಯಿಂದ ತೆಗೆದುಹಾಕುವಂಥದ್ದು. ಒಟ್ಟಾರೆ ಕುಟುಂಬದವರು ಮಾಹಿತಿ ಕೊಡಲಿಲ್ಲ ಅಂತಂದ್ರೂ ಕೂಡ ನೀವು ಇಲಾಖೆಯವರು ಅದರ ಬಗ್ಗೆ ಕ್ರಮ ವಹಿಸ್ತೀರಾ?
0: ಹೌದು ಮೇಡಮ್.
1: ಓಕೆ ಸರ್, ಉತ್ತಮವಾದ ವಿಧಾನ ಅಂತಾನೆ ಹೇಳ್ಬೋದು ಈ ಜನ್ಮ ಪೋರ್ಟಲ್ ಮೂಲಕ. ಕೆಲವರೇ ನೀವು ಕೇಳ್ತಾ ಇದ್ದೀರಾ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮವನ್ನು, ಕಾರ್ಯಕ್ರಮದಲ್ಲಿ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಈ ವಿಷಯದ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿತ್ರದುರ್ಗದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವ ಸಿದ್ದರಾಮ ಮಾರಿಹಾಳ್ ಅವರು. ಕೇಳುಗರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳೋದ್ರ ಮೂಲಕ ಭಾಗವಹಿಸಬಹುದು. ಪ್ರಶ್ನೆ ಕೇಳಲು ಕರೆ ಮಾಡಬೇಕಾದಂತಹ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಹಾಗೆ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮೂಲಕ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸರ್, ಹಾಗೆ ನಮ್ಮ ಕೇಳುಗರು ಒಂದು ಸಂದೇಶದ ಮೂಲಕ ಪ್ರಶ್ನೆಯನ್ನು ಕೇಳಿದ್ದಾರೆ. ನಮ್ಮ ರೇಷನ್ ನಾವು ಬೇರೆಯವರಿಗೆ ಕೊಟ್ಟು ಮುಂದಿನ ತಿಂಗಳು ಕೊಡ್ತೇವೆ ಎಂದು ಹೇಳ್ತಾರೆ, ಯಾಕೆ ಹೀಗೆ ಅಂತ ಕೇಳ್ತಾ ಇದ್ದಾರೆ.
0: ಮೇಡಮ್, ಅವರೊಂದು ಫೋನ್ ನಂಬರನ್ನು ನೋಟ್ ಮಾಡ್ಕೋಬೇಕು.
1: 0814 9422 2228 408.
0: ಅಂತಹ ಒಂದು ಯಾವುದಾದ್ರೂ ಪ್ರಕರಣಗಳಿದ್ರೆ ನಮ್ಗೆ ಕರೆ ಮಾಡಿ ಪರ್ಟಿಕ್ಯುಲರ್ ಆದಂಥ ನ್ಯಾಯಬೆಲೆ ಅಂಗಡಿಯ ಒಂದು ಮಾಹಿತಿಯನ್ನು ನಮ್ಗೆ ನೀಡಿದ್ದೆ ಆದರೆ ತಕ್ಷಣದಲ್ಲೇ ನಾವು ನಮ್ಮ ಆಹಾರ ನಿರೀಕ್ಷಕರನ್ನು ಫುಡ್ ಇನ್ಸ್ಪೆಕ್ಟರನ್ನು ಕರೆಸಿಕೊಟ್ಟು ನಾವು ಕಂಪಲ್ಸರಿಯಾಗಿ ಅಂಥವ್ರ ಮೇಲೆ ಕ್ರಮವನ್ನು ಜರುಗಿಸ್ತೀವಿ.
1: ಓಕೆ ಓಕೆ. ಸಂದೇಶವನ್ನು ಕಳಿಸಿರುವವರು ಯಾರಿದು ಅಂತ ನೋಡೋದಾದರೆ ಅನಂತರಾಮಸ್ವಾಮಿ ಬೊಮ್ಮಕ್ಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಇವರು ಹೇಳ್ತಾ ಇರೋದು ಒಂದು ದಿನ ತಂದುಕೊಡುವುದಕ್ಕೆ ಹಾಗೆ ಒಂದು ದಿನ ರೇಷನ್ ಪಡೆಯುವುದಕ್ಕೆ ತಿಂಗಳಲ್ಲಿ ಎರಡು ದಿನ ಕಾಯಿಸೋದು ಆಗುತ್ತೆ, ಇದಕ್ಕೆ ಏನು ಕಾರಣ ಅಂತ ಕೂಡ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ.
0: ಮೇಡಮ್, ಆ್ಯಕ್ಚುಲಿ ನಮ್ಮದು ಏನು ವಿತರಣೆ ಮಾಡಬೇಕಲ್ಲ ಅವತ್ತು ಬಯೋಮೆಟ್ರಿಕ್ ತಗೊಂಡ ತಕ್ಷಣವೇ ವಿತರಣೆ ಮಾಡಬೇಕು ಅಂತಲೇ ರೋಲ್ ಇರೋದು.
1: ಓಕೆ,
0: ನಾನಿದು ಬೊಮ್ಮಕ್ಕನಹಳ್ಳಿ ತಾಲೂಕು ಏನಾದರೂ ಮೆನ್ಷನ್ ಮಾಡಿದ್ದಾರೆ ನೋಡಿ.
1: ಓಕೆ, ಇವರು ಬೆಳಗಟ್ಟ ಸೊಸೈಟಿ ಅಂತೇಳಿ ಹೇಳ್ತಾ ಇದ್ದಾರೆ.
0: ನಾನು ಅದನ್ನು ಕ್ರಾಸ್ ಚೆಕ್ ಮಾಡಿಸ್ತೀನಿ ಮ್ಯಾಮ್.
1: ಓಕೆ, ಖಂಡಿತವಾಗ್ಲೂ ಅನಂತರಾಮಸ್ವಾಮಿಯವರೇ, ಖಂಡಿತ ಮುಂದಿನ ಬಾರಿ ನಿಮಗೆ ಈ ಸಮಸ್ಯೆ ಉಂಟಾಗೋದಿಲ್ಲ ಅಂತ ಭಾವಿಸ್ತೀವಿ. ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಗಮನವನ್ನು ವಹಿಸ್ತಾರೆ. ಓಕೆ ಸರ್. ಸರ್, ಈ ಒಂದು ನಮ್ಮ ದೇಶದಲ್ಲಿ ಈಗ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನೋದು ಕೂಡ ಜಾರಿಯಲ್ಲಿದೆ. ಇದು ಬಹಳ ಉಪಯುಕ್ತ ಆಗೋದು ಕಾರ್ಮಿಕರಿಗೆ, ಹಾಗೆ ವಲಸೆ ಹೋಗುವಂಥವರಿಗೆ. ಅವರ ಒಂದು ರೇಷನ್ ಕಾರ್ಡ್ನಲ್ಲಿ ಮಾಹಿತಿ ಎಲ್ಲೇ ಇದ್ರೂ ಕೂಡ ರೇಷನ್ ದೊರೆಯುವಂಥದ್ದು. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಸರ್?
0: ONORC ಅಂತ ಶಾರ್ಟ್ ಕರೆಯುವಂಥ ಒನ್ ನೇಷನ್ ಒನ್ ರೇಷನ್ ಕಾರ್ಡ್.
1: ಓಕೆ,
0: ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ. ಈಗ ಏನು ಇಡೀ ಜಗತ್ತೇ ಏನಾಗ್ತಾ ಇದೆ, ಗ್ಲೋಬಲ್ ವಿಲೇಜ್ ಆಗ್ತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟ್. ಸಣ್ಣದೊಂದು ಹಳ್ಳಿಯಷ್ಟು ಸಂಪರ್ಕ ಮಾಧ್ಯಮ ಹೆಚ್ಚಾದಂತೆ ದುಡಿಯುವಂಥವರೆಲ್ಲ ಉತ್ತರದ ರಾಜ್ಯದವರು ಇಲ್ಲೆಲ್ಲ ಬಂದು ಏನು ದುಡಿತಿರ್ತಾರಲ್ಲ ಅಂಥವ್ರಿಗೆ ಎಂಥ ಅದ್ಭುತವಾದಂಥ ಯೋಜನೆ ಇದು ಅಂತಂದರೆ, ದುಡಿಲಿಕ್ಕೆ ಬಂದಿರುವಂಥ ವ್ಯಕ್ತಿ ತನ್ನ ಪಾರ್ಷಿಯಲ್ ಆಹಾರ ಧಾನ್ಯವನ್ನು, ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿಯಲ್ಲಿ ದುಡಿಲಿಕ್ಕೆ ಬಂದಿದ್ದಾರೆ, ಅವರಿಬ್ಬರದು ಮಾತ್ರ ಪಡಿಬೇಕಾದಂಥ
1: ಅನಿವಾರ್ಯತೆ
0: ಅನುಕೂಲತೆ ಇದೆ ಇದರಲ್ಲಿ.
1: ಓಕೆ,
0: ಈಗ ಕುಟುಂಬದಲ್ಲಿ 4-5 ಜನ ಇರ್ತಾರೆ, ಗಂಡ ಹೆಂಡತಿ ಅಥವಾ ಗಂಡ ಒಬ್ಬನೇ ಬಂದಿದ್ದಾನೆ ಇಲ್ಲಿ ದುಡಿಲಿಕ್ಕೆ, ಆತ ತನ್ನ ಒಂದು ಪಾಲಿನ ಪಡಿತರವನ್ನು ಮಾತ್ರ ಪಡೆದು ಉಳಿದದ್ದನ್ನು ತನ್ನ ಊರಲ್ಲಿ ತನ್ನ ಫ್ಯಾಮಿಲಿ ಪಡಿಲಿಕ್ಕೆ ಅವಕಾಶ ಇದೆ. ರಾಷ್ಟ್ರವ್ಯಾಪಿಯಾಗಿ ಬಿಹಾರಿಯನ್ಸಿಲೆಲ್ಲ ಕೆಲಸಕ್ಕಿದ್ದಾರೆ, ಬೇರೆ ಬೇರೆ ರಾಜ್ಯದವರು ಇದ್ದಾರೆ. ನಾನು ಅದನ್ನು ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿಯೂ ಕೂಡ ಮಾಡಿಕೊಟ್ಟಿದ್ದೀನಿ. ನಂತರ ನಮ್ಮ ಈ ಬಾರ್ಡರಿಂಗ್ ತಾಲೂಕುಗಳಲ್ಲಿ ಏನು ಗಡಿ ಪ್ರದೇಶದ ತಾಲೂಕುಗಳಲ್ಲಿ ಏನಾಗುತ್ತೆ ಅಂತಂದರೆ, ಆಂಧ್ರ ತಮಿಳುನಾಡು ಈ ಕಡೆಯವರೆಲ್ಲ ಇಲ್ಲಿ ಬೇರೆ ಬೇರೆ ರಾಜ್ಯದವರು ದುಡಿಯಲಿಕ್ಕೆ ಅಕ್ಕಪಕ್ಕದಲ್ಲಿ ಹಳ್ಳಿಗಳಲ್ಲಂತೂ ಬಹಳಷ್ಟು ಜನ ಇರ್ತಾರೆ. ಅಂಥವರು ತಮ್ಮ ಪಾಲಿನ ಪಡಿತಾರವನ್ನು ಈಸಿಯಾಗಿ ಪಡ್ಕೊಳ್ಳಲಿಕ್ಕೆ ಇದೊಂದು ಅದ್ಭುತವಾದಂಥ ಯೋಜನೆ.
1: ಓಕೆ, ಖಂಡಿತವಾಗ್ಲೂ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನಿಜವಾಗ್ಲೂ ಕೂಡ ವಲಸೆ ಕಾರ್ಮಿಕರಿಗೆ ಬಹಳಷ್ಟು ಉಪಯೋಗ ಆಗುವಂತಹ. ಹಾಗೇನೆ ಒಂದು ಕುಟುಂಬ ಬೇರೆ ಕಡೆಗೆ ನೆಲೆಸಬೇಕು ಅಂತೇಳಿ ಅವರೇನಾದರೂ ತಮ್ಮ ಮೂಲ ಸ್ಥಾನವನ್ನು ಬದಲಾಯಿಸಿದಾಗ್ಲೂ ಕೂಡ ಈ ಒಂದು ಕಾರ್ಡ್ ಅನ್ನೋದು ಉಪಯೋಗಕ್ಕೆ ಬರುತ್ತೆ.
0: ಅಂಥ ಸಂದರ್ಭದಲ್ಲಿ ಮೇಡಮ್ ಏನು ಮಾಡಬೇಕು ಅಂತಂದರೆ, ಈಗ ಉದಾಹರಣೆಗೆ ಶಾಶ್ವತವಾಗಿ ಒಂದು ಯಾವುದೋ ಹಳ್ಳಿಲಿ ತಮ್ಮ ಮೂಲ ಸ್ಥಾನವನ್ನು ಬಿಟ್ಟು ಒಂದು ಹಳ್ಳಿನೋ ಸಿಟಿನೋ ಪಟ್ಟಣದಲ್ಲಿ ವಾಸ ಮಾಡಬೇಕು ಅಂದಾಗ

0: ಅವರು ಪ್ರಪ್ರಥಮವಾಗಿ ತಮ್ಮ ಆಧಾರದಲ್ಲಿದ್ದಂಥ ವಿಳಾಸವನ್ನು ಬದಲಿ ಮಾಡ್ಕೋಬೇಕು.
1: ಓಕೆ,
0: ಆಧಾರದಲ್ಲಿ ಪ್ರಸ್ತುತ ವಿಳಾಸ ಬಂದ ತಕ್ಷಣವೇ ಅವ್ರು ಏನು ಮಾಡಬೇಕು ಅಂತಂದರೆ ಅಪ್ಲೈ ಮಾಡಬೇಕು, ನಾವು ಇಂತಹ ಒಂದು ಹಳ್ಳಿಯಿಂದ ಇಂತಹ ಒಂದು ಶಹರಕ್ಕೆ ಬಂದು ವಾಸ ಮಾಡ್ತಾ ಇದ್ದೀವಿ ಅಂತಲ್ಲಿ. ಒಂದು ವೇಳೆ ಬಾಡಿಗೆ ಮನೆ ಇದ್ದರೂ ಕೂಡ ಅವರ ಒಂದು ಕರಾರು ಪತ್ರ ಇರುತ್ತಲ್ಲ, ಅಷ್ಟು ಕೊಟ್ಟರೆ ಸಾಕು. ಬಾಡಿಗೆ ಮನೆಯಲ್ಲಿದ್ದಾಗ ಕರಾರು ಪತ್ರ ಅಥವಾ ವಾಸದ ದೃಢೀಕರಣ ಪತ್ರ, ನಾನು ಇಂತಲ್ಲಿದ್ದೀನಿ ಅಂತ ದೃಢೀಕರಣ ಪತ್ರ ಕೊಟ್ಟರೆ ವಿಳಾಸವನ್ನು ನಾವು ಪಡಿತರ ಚೀಟಿಯಲ್ಲಿ ಬದಲಾವಣೆ ಮಾಡಿ ಕೊಡ್ತೀವಿ.
1: ಓಕೆ,
0: ನಂತರ ಈಗ ಯಾವುದೋ ಒಂದು ನ್ಯಾಯಬೆಲೆ ಅಂಗಡಿ ದೂರ ಆಗ್ತಿರ್ತದೆ, ನನ್ನ ಮನೆಯಿಂದ ಆ ನ್ಯಾಯಬೆಲೆ ಅಂಗಡಿ ದೂರ ಇದೆ, ನನಗೆ ಮನೆ ಪಕ್ಕದಲ್ಲೇ ಇದು ಸಮೀಪ ಆಗತ್ತೆ, ಹಾಗಿದ್ದಾಗೂ ಕೂಡ ಅವರು ಒಂದು ಪರ್ಟಿಕ್ಯುಲರ್ ಆದಂಥ ವ್ಯಕ್ತಿ ತನ್ನ ನ್ಯಾಯಬೆಲೆ ಅಂಗಡಿಯ ವಿಳಾಸವನ್ನು ಕೂಡ ಬದಲಾವಣೆ ಮಾಡ್ಕೋಬಹುದು. ಅದನ್ನು ನಾವೇನು ಸಕಾಲದ ಅರ್ಜಿ ಹಾಕಿದ್ರು ಅಂತಂದ್ರೆ ಆ ಅರ್ಜಿಯನ್ನು ತಂದು ಕೊಟ್ಟರೆ ಸಾಕು, ನಮಗೆ ಇಮ್ಮಿಡಿಯೇಟ್ ಆಗಿ ನಾವೇನು ಮಾಡ್ತೀವಿ ಅಂತಂದ್ರೆ ನ್ಯಾಯಬೆಲೆ ಅಂಗಡಿಯ ವಿಳಾಸವನ್ನು ಬದಲಾವಣೆ ಮಾಡಿಕೊಡ್ತೀವಿ.
1: ಓಕೆ, ಒಟ್ಟಾರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿ ಅಥವಾ ಅವರಿಗೆ ಏನಾದರೂ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದಾದರೆ ಇಲಾಖೆಯನ್ನು ಸಂಪರ್ಕಿಸಬಹುದು ಅಥವಾ ಸಕಾಲದಲ್ಲಿ ಅವರು ಅದರ ಬಗ್ಗೆ ಸಾಧ್ಯ ಆದಷ್ಟು ಮಾಹಿತಿ ಮತ್ತೆ ಏನು ಪರಿಹಾರ ಅನುಕೂಲಗಳನ್ನು ಮಾಡ್ಕೋಬಹುದು.
0: ಮೇಡಮ್, ಖಂಡಿತವಾಗಿ ಮಾಡ್ಕೋಬಹುದು. ನಮ್ಮ ಆಯಾ ಆಹಾರ ನಿರೀಕ್ಷಕರಿಗೆ ಏನಾದರೂ ದೂರುಗಳಿದ್ದಲ್ಲಿ ಅಥವಾ ಏನಾದರೂ ಸೌಲಭ್ಯಗಳಿದ್ದಲ್ಲಿ ಆಹಾರ ನಿರೀಕ್ಷಕರಿಗೆ ಆಯಾ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಆಹಾರ ವಿಭಾಗ ಅಂತಿರುತ್ತೆ, ಅಲ್ಲಿ ನಮ್ಮ ಆಹಾರ ನಿರೀಕ್ಷಕರು ಸೇರಿಸ್ತಾರೆ ಇರ್ತಾರೆ, ಅವರನ್ನು ಭೇಟಿಯಾದರೆ ಖಂಡಿತವಾಗಿಯೂ ಕೂಡ ಅವರ ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೆ.
1: ಓಕೆ ಸರ್. ಓಕೆ, ನಮ್ಮ ಕೇಳುಗರು ಮತ್ತೊಬ್ಬರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವಾಟ್ಸಪ್ ಸಂದೇಶದ ಮೂಲಕ. ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರೋದು ಅನ್ನಪೂರ್ಣ ವಿಜಯಕುಮಾರ್ ಅವರು. ಅವರ ಸಂದೇಶದಲ್ಲಿ ಒಂದು ಪ್ರಶ್ನೆ ಏನು ಅಂದರೆ, ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಈಗ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ ಕೂಡ ನಾನೇ ಕೇಳ್ಬಿಡ್ತೀನಿ. ಸಾಧ್ಯ ಆದಷ್ಟು ಈಗ ಎಲ್ಲರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ, ಅದಕ್ಕೆ ಕಾರಣ ಏನು ಅನ್ನೋವಂಥದ್ದು, ಹಾಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದನ್ನ ಹೇಗೆ ರಿನಿವಲ್ ಮಾಡಿಸ್ಕೋಬೇಕು ಅನ್ನೋವಂಥದ್ದು ಸರ್.
0: ಒಳ್ಳೆ ಪ್ರಶ್ನೆ, ನಾನು ಇದುವರೆಗೂ ಯಾಕೆ ಬರಲಿಲ್ಲ ಈ ಪ್ರಶ್ನೆ ಅಂತ ಇದ್ದೆ.
1: ಓಕೆ,
0: ಸರಿ ಸುಮಾರು 6,000 ಹೆಚ್ಚು ಪಡಿತರ ಚೀಟಿಗಳನ್ನು PHHನಿಂದ ನಾವು NPHH ಆದ್ಯತಾ ಕುಟುಂಬದಿಂದ ಆದ್ಯತೇತರ ಕುಟುಂಬಗಳಿಗೆ
1: ಅಂದ್ರೆ ಫಸ್ಟ್ ಹೇಳಿದ್ರಿ ಬಿಲೋ ಪಾವರ್ಟಿ ಲೈನ್ ಅನ್ನೋದು
0: BPL ಇಂದ APL ಗೆ ಮಾಡಿದೀವಿ.
1: ಓಕೆ,
0: ಇದು ಒಂದು CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್.
1: ಓಕೆ,
0: ಕೇಂದ್ರ ಸರ್ಕಾರದ ಡೈರೆಕ್ಟ್ ಟ್ಯಾಕ್ಸಸ್ ನಿಂದ ಯಾರೆಲ್ಲ ಟ್ಯಾಕ್ಸ್ಗಳನ್ನು ಕಟ್ಟಿದ್ದಾರೆ ಅಂತವರ ಡೇಟಾ ನಮಗೆ ಬಂದಿತ್ತು. ಒಂದು, ಎರಡನೇದು ಯಾರೆಲ್ಲ 6 ಪಡಿತರ ಚೀಟಿಯನ್ನು ಬಳಸಲಾರದೆ ರೇಷನ್ ತಗೊಂಡಿಲ್ಲ ಅವ್ರಿಗೆ, ಆ ಬಡವ್ರಿಗೆ 6 ರೇಷನ್ ಪಡೀಲಾರದೆ ಇರಲಿಕ್ಕೆ ಆಗೋದು
1: ಸಾಧ್ಯ ಇಲ್ಲ.
0: ಅಂತಹವರ ಪಡಿತರ ಚೀಟಿಗಳನ್ನು ಕೂಡ ಸರ್ಕಾರದ ನಿರ್ದೇಶನದಂತೆ ನಾವು BPLನಿಂದ APLಗೆ ಕನ್ವರ್ಟ್ ಮಾಡಿದ್ದೀವಿ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ನಿಂದ ಯಾರು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿದ್ದಾರೆ,
1: ಓಕೆ,
0: TDS ಡಿಡಕ್ಟ್ ಮಾಡಿದ್ದಾರೆ, ಅಂಥವ್ರ ಕಾರ್ಡ್ಗಳನ್ನು ನಾವು BPLನಿಂದ APL ಮಾಡಿದ್ದೀವಿ.
1: ಓಕೆ, ಇದು ಕಾರಣ ಮೊಟ್ಟಮೊದಲನೇದಾಗಿ.
0: ನಂತರ PM Kisan ಒಂದು ಪೋರ್ಟಲ್ನಿಂದ ನಮಗೆ ಬಂದಿರೋದು 7, ಈಗ ಹೇಳಿದೆ ನಾನು 3 ಹೆಚ್ಚು ಜಮೀನಿದ್ದವರು ಅಂಥವ್ರ ಡೇಟಾವನ್ನು ನಮ್ಗೆ ಸರ್ಕಾರ ಕಳಿಸಿತ್ತು, ಅವರನ್ನು ಕೂಡ ನಾವೇನು ಮಾಡಿದ್ದೀವಿ ಅಂದರೆ BPLನಿಂದ APLಗೆ
1: ವರ್ಗಾವಣೆ
0: ಮಾಡಿದ್ದೀವಿ.
1: ಓಕೆ ಸರ್, ಒಂದು ಕರೆ ಇದೆ, ನಂತರ ಮಾತನ್ನು ಮುಂದುವರಿಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಓಕೆ, ಕರೆಯಲ್ಲಿ ವ್ಯತ್ಯಯ ಆಗಿದೆ. ಓಕೆ ಸರ್, ನೀವು ಒಂದು ಕೇಂದ್ರ ಸರ್ಕಾರದ ಮಾಹಿತಿ ಕೊಡ್ತಾ ಇದ್ರಿ ಕಿಸಾನ್ ಇದರಲ್ಲಿರುವಂತ
0: ಕಿಸಾನ್ ಪೋರ್ಟಲಲ್ಲಿ ಏನಿದೆ ಅಲ್ಲ, ಕಿಸಾನ್ ಪೋರ್ಟಲಲ್ಲಿ 3 ಹೆಚ್ಚು ಲ್ಯಾಂಡ್ ಅನ್ನು ಹೊಂದಿರುವಂತ
1: ಕೃಷಿ ಭೂಮಿಯನ್ನು
0: ಹೊಂದಿರುವಂಥವರ ಒಂದು ಮಾಹಿತಿಯನ್ನು ಕೂಡ ಡೇಟಾವನ್ನು ಕೂಡ ನಮಗೆ ಕಳಿಸಲಾಗಿತ್ತು, ಅಂಥವರು ಕೂಡ BPLನಿಂದ APLಗೆ ಕನ್ವರ್ಟ್ ಆಗಿದ್ದಾರೆ. ನಂತರ ಇನ್ನೊಂದಿಷ್ಟು ಈ ನಮ್ಮ ಮೊಳಕಾಲ್ಮೂರು, ಹಿರಿಯೂರು ಇಂಥಲ್ಲಿ ಬಾರ್ಡರಿಂಗ್ ರಾಜ್ಯಗಳಲ್ಲಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎರಡೂ ಕಡೆ ಇರುವಂಥವರ ಡೇಟಾ ಕೂಡ ನಮಗೆ ಬಂದಿತ್ತು. ಆದ್ದರಿಂದ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀವಿ ನಾವು, ಒಂದು ಕಡೆ ಉಳಿಸ್ಕೊಡ್ರಿ, ಇನ್ ಕರ್ನಾಟಕ ಆರ್ ಇನ್ ತಮಿಳ್ನಾಡು.
1: ಓಕೆ,
0: ಈ ರೀತಿಯಾಗಿ ಅಂತಹವರ ಪಡಿತರ ಚೀಟಿಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಿದ್ದೀವಿ.
1: ಓಕೆ ಸರ್, ಓಕೆ. ಒಟ್ಟಾರೆ ಏನು ಎರಡು ಕಡೆ ಇರಬಾರ್ದು, ಇಲ್ಲಿ ಆಹಾರ ಪೋಲು ಆಗಬಾರ್ದು ಅನ್ನುವಂಥದ್ದು.
0: ನಂತರ ಈಗ ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ, ಅದು ಪ್ರಶ್ನೆ ಅಪೂರ್ಣ ಆಯಿತು. ಯಾವ ರೀತಿಯಾಗಿ ವಾಪಸ್ ಅವರು ತಮ್ಮ ಕಾರ್ಡನ್ನು ಪಡಿಬಹುದು?
1: ಹೌದು,
0: ಒಂದು ವೇಳೆ

0: ನಮ್ಮ ಸನ್ಮಾನ್ಯ ಸಚಿವರೇ,
1: ಕರೆ ಸ್ವೀಕರಿಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು?
2: ನಮಸ್ತೆ ಮೇಡಮ್, ಅವರೇ ಚಿತ್ರದುರ್ಗದಿಂದ ವೀರೇಶ್ ಅಂತ.
1: ಓಕೆ ವೀರೇಶ್ ಅವರೇ, ಪ್ರಶ್ನೆ ಕೇಳಿ.
2: ಮೇಡಮ್ ಅವರೇ, ನಮ್ಗೆ ಸೊಸೈಟಿ ರೇಷನ್ ಸಿಗದ್ರೆ ಏನ್ ತೊಂದ್ರೆ ಇಲ್ಲ, ಸಿಗುತ್ತೆ.
1: ಓಕೆ,
2: ಆದ್ರೆ ಟೈಮ್ ಲಾಂಗ್ ತಗೊಳತ್ ಮೇಡಮ್ ಅವರೇ. ಇವಾಗ ಅಲ್ಲಿಗೆ ಹೋದಾಗ ಕ್ಯೂ ಜಾಸ್ತಿ ಇರುತ್ತೆ, ತಮ್ಮ ತಗೊಳದು ಲೇಟ್ ಆಗುತ್ತೆ. ಈ ಸರ್ವರಿಲ್ಲ, ತಡೀರಿ, ಹಂಗೆ ಹಿಂಗೆ ಅಂತ ಅಂತಾರೆ. ಇವಾಗ ಇಂಥ ಸಮಸ್ಯೆಗಳು ಸಾಕಷ್ಟು ಇರೋದ್ರಿಂದ ಬರೀ ರೇಷನ್ ಗೋಸ್ಕರ ಒಬ್ಬ ಮನುಷ್ಯನ ಒಂದ್ ದಿವಸ ಅಗಲಲ್ಲ ಕಾಲ ಕಳಿಬೇಕಾಗಲ್ಲ ಅಂತ.
1: ಓಕೆ,
0: ನಮಸ್ಕಾರ ವೀರೇಶ್ ಅವರೇ.
1: ವೀರೇಶ್ ಅವರೇ ಕೇಳಿ, ಉತ್ತರ ಕೊಡ್ತಾರೆ.
0: ನಮಸ್ಕಾರ. ಏನಾಗತ್ತೆ ಅಂತಂದ್ರೆ, ಇದು ತಿಂಗಳ ಕೊನೆಯವರೆಗೂ ಕೂಡ ವೇಟ್ ಮಾಡಿ ರಶ್ ಆಫ್ ಅವರ್ಸ್ ಅಲ್ಲಿ ಹೋದಾಗ ಸರ್ವರ್ ಅಲ್ಲಿ ಡೌನ್ ಆಗೋದು ಸ್ವಾಭಾವಿಕ. ಆ ಕಾರಣಕ್ಕೋಸ್ಕರ ನಾವು ಆಲ್ರೆಡಿ ನ್ಯಾಯಬೆಲೆ ಅಂಗಡಿಕಾರರಿಗೆ ಪಡಿತರ ವಿತರಣೆ ಯಾವಾಗ ಎತ್ತುವಳಿ ಮಾಡಿರ್ತಾರಲ್ಲ, ಎತ್ತುವಳಿ ಮಾಡಿದ ತಕ್ಷಣವೇ ವಿತರಣೆ ಮಾಡಲಿಕ್ಕೆ ನಾವು ನಮ್ಮ ಕಚೇರಿಯಿಂದ ನಿರ್ದೇಶನ ನೀಡಿದ್ದೀವಿ. ವಿಶೇಷವಾಗಿ ಈ ತಿಂಗಳು ಎರಡೆರಡು ಬಯೋಮೆಟ್ರಿಕ್ ಪಡೆಯುವಂಥ ಆದೇಶ ಇರೋದ್ರಿಂದ ಮೇ ಮತ್ತು ಜೂನ್ ತಿಂಗಳಲ್ಲಿ ಎರಡೆರಡು ಬಯೋಮೆಟ್ರಿಕ್ ನೀಡಬೇಕಾಗಿರುವಂಥ ಅನಿವಾರ್ಯತೆ ಇರೋದ್ರಿಂದ ಎತ್ತುವಳಿ ಮಾಡಿದ ತಕ್ಷಣವೇ ಅವರು ನ್ಯಾಯಬೆಲೆ ಅಂಗಡಿಗೆ ಪಡಿತರ ಬಂದ ತಕ್ಷಣವೇ ವಿತರಣೆ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಹಾಗೊಂದು ವೇಳೆ ಎಲ್ಲರೂ ಎತ್ತುವಳಿ ಮಾಡಿದ ತಕ್ಷಣವೇ ವಿತರಣೆ ಮಾಡಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿಯೂ ಕೂಡ ಸರ್ವರ್ ಸಮಸ್ಯೆ ಇರೋದಿಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ ವೀರೇಶ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸಾಮಾನ್ಯವಾಗಿ ಇವ್ರು ಹೇಳಿದ ಹಾಗೇನೆ, ಏನು ರೇಷನ್ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಕ್ಯೂನೇ ಇರುತ್ತೆ ಮೊದಲೊಂದು ಎರಡು ಮೂರು ದಿನದಲ್ಲಿ. ಆ ನಂತರದಲ್ಲಿ ಜನ ಇರೋದಿಲ್ಲ, ಆದ್ರೆ ರೇಷನ್ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ ಅನ್ನೋ ಆತಂಕ ಜನಗಳಿಗಿರುತ್ತೆ.
0: ಮೇಡಮ್, ಇದರಲ್ಲಿ ಏನಾಗತ್ತೆ ಅಂತಂದ್ರೆ, ವಿಶೇಷವಾಗಿ ಕೂಲಿ ಕಾರ್ಮಿಕರು, ಕೆಲಸದಲ್ಲಿರುವಂಥವ್ರು, ಮನೆ ಕೆಲಸದಲ್ಲಿರುವಂಥವ್ರು, ಇಂಥವರೆಲ್ಲ ಇರೋದ್ರಿಂದ ಅದೊಂದು ಕೆಲಸ ಮಾಡಿ ಮುಗಿಸ್ಬಿಟ್ಟು ಮುಂದಿನ ಕೆಲಸಕ್ಕೆ ಹೋಗೋಣ ಅನ್ನುವಂಥ ಧಾವಂತದಲ್ಲಿರುವಂಥ ಈ ಜನ ಅನಗತ್ಯವಾಗಿ ಅಂಗಡಿ ಮುಂದೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಪಾಲಿನ ರೇಷನನ್ನು ಯಾರೂ ಪಡೀಲಿಕ್ಕೆ, ನನ್ನ ಕುಟುಂಬದ ಯಾರಾದರೂ ಒಬ್ಬರು ಸದಸ್ಯರು ಬಂದು ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಪಡೀಲಿಕ್ಕೆ ಸಾಧ್ಯ ಅನ್ನುವಂಥ ಸಾಮಾನ್ಯ ಪರಿಕಲ್ಪನೆ ಇದ್ರೆ ಸಾಕು. ನಾವು ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ನ್ಯಾಯಬೆಲೆ ಅಂಗಡಿಕಾರಿಗೆ ಹೇಳಿರ್ತೀವಿ, ಪ್ಲ್ಯಾನ್ ಮಾಡ್ಕೊಳ್ರಿ, ನಿಮಗೆ ಒಂದು 100 ಕಾರ್ಡ್ಗಳನ್ನು ಒಂದು ದಿವಸಕ್ಕೆ ಕೊಡಲಿಕ್ಕೆ ಆಗ್ತಿದ್ರೆ ಆ 100 ಜನರಿಗೆ ಅಷ್ಟೇ ಕರೀರಿ ಅಂದಾಗ್ಯೂ ಕೂಡ ಸರ್ ಜನ ಕೇಳೋದಿಲ್ಲ. ನಾವು 100 ಜನರಿಗೆ ಇಂಥವ್ರಿಗೆ,
1: ಅದರ ಜೊತೆಗೆ ನೀವು ಹೇಳಿದ್ರಿ ಈಗೆಲ್ಲ ಜನಗಳಿಗೆ ಅವೇರ್ನೆಸ್ ಬಂದಿದೆ, ಬಯೋಮೆಟ್ರಿಕ್ ಮೂಲಕ ಮಾತ್ರ ರೇಷನ್ ಪಡೆಯೋಕೆ ಸಾಧ್ಯ ಅಂತೇಳಿ. ಆದರೆ ಜನಗಳ ಭಯ ಅದಲ್ಲ, ಎಲ್ಲಿ ರೇಷನ್ ಖಾಲಿ ಆಗ್ಬಿಡುತ್ತೆ ಅನ್ನೋಂಥದ್ದು. ಹಾಗಾಗಿ ಅವರು ಅಷ್ಟೊಂದು ಕ್ಯೂ ನಿತ್ತೇನೆ ರೇಷನ್ನ ಪಡೆಯೋದಕ್ಕೆ ಮುಂದಾಗ್ತಾರೆ.
0: ಖಾಲಿ ಆಗುವ ಪ್ರಶ್ನೆನೇ ಇರೋದಿಲ್ಲ ಮೇಡಮ್ ಇದರಲ್ಲಿ. ಏನಂತಂದ್ರೆ, ಬೇರೆ ಊರಿನ ನೀವು ONORC ಬಗ್ಗೆ ಮಾತಾಡಿದ್ರಲ್ಲ, ಅದರಲ್ಲಿ ಪೋರ್ಟಬಿಲಿಟಿ ಅಂತ ಒಂದು ಆಪ್ಷನ್ ಇದೆ. ಪೋರ್ಟಬಿಲಿಟಿ ಅಂತಂದ್ರೆ, ನಾನು ಬೇರೆ ಊರಿಂದ ಈ ಊರಿಗೆ ಬಂದಿದ್ದೀನಿ, ತಾತ್ಪರ್ತಿಕವಾಗಿ ನಾನು ಬೇರೆ ಯಾವುದೇ ರೇಷನ್ ಅಂಗಡಿಯಲ್ಲಿ ರೇಷನ್ ತಗೋಬಹುದು. ಆ ಪೋರ್ಟಬಿಲಿಟಿಯಲ್ಲಿ ಅಡಿಯಲ್ಲಿ ಕೊಟ್ಟಾಗ ಮಾತ್ರ ಅಂತ ಪರ್ಟಿಕ್ಯುಲರ್ ಶಾಪ್ಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಕೊರತೆ ಬೀಳ್ಬೋದು ಹೊರತುಪಡಿಸಿದ್ರೆ. ಆ ಒಂದು ನ್ಯಾಯಬೆಲೆ ಅಂಗಡಿಗೆ ಸಿಟಿಲಿ 800 ಕಾರ್ಡು, ವಿಲೇಜ್ ಏರಿಯಾದಲ್ಲಿ 500 ಕಾರ್ಡ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಆ 500 ಕಾರ್ಡ್ ಮತ್ತು 800 ಕಾರ್ಡಿನ ರೇಷನ್ ಎತ್ತುವಳೆಯಾಗಿ ಬಂದಿರುತ್ತೆ, ಖಾಲಿ ಆಗುವಂತ ಪ್ರಮೇಯನೇ ಉದ್ಭವ ಆಗುತ್ತಿಲ್ಲ.
1: ಓಕೆ, ಒಟ್ಟಾರೆ ಜನಗಳು ಒಂದಷ್ಟು ತಾಳ್ಮೆಯಿಂದ ವರ್ತಿಸಿದ್ರೆ ಅವರ ಪಾಲಿನ ರೇಷನ್ ಅನ್ನೋದು ಖಂಡಿತ ಸಿಗುತ್ತೆ ಅಂತ ಹೇಳ್ತೀರಾ?
0: ಹೌದು.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ.
3: ಹಲೋ
1: ನಮಸ್ತೆ, ನಿಮ್ಮ ಹೆಸರು?
3: ನಮ್ ಹೆಸರು ಸುನೀತಾ ಅಂತ, ಚಿತ್ರದುರ್ಗದಿಂದ ಕರೆ ಮಾಡ್ತಿರೋದು.
1: ಓಕೆ ಸುನೀತಾ ಅವರೇ, ಪ್ರಶ್ನೆ ಕೇಳಿ.
3: ಪ್ರಶ್ನೆ, ನಮಸ್ತೆ ಸರ್.
0: ನಮಸ್ತೆ ಮಾ, ನಮಸ್ತೆ ಹೇಳ್ರಿ.
3: ಏನಿಲ್ಲ ಸರ್, ನಾವೀಗ ರೇಷನ್ ತಗೊಳೋದಕ್ಕೆ ರೇಷನ್ ಅಂಗಡಿಗೆ ಹೋದಾಗ ಕೆಲವೊಮ್ಮೆ ತಮ್ ಬೀಳೋದಿಲ್ಲ ಸರ್ ನಮ್ದು, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಬದಲಿ ವ್ಯವಸ್ಥೆ ಏನಾದ್ರು ಮಾಡಕ್ಕಾಗತ್ತಾ ಅಂತ.
0: ಇದು
3: ಅಂದ್ರೆ ಹೇಗಾಗತ್ತೆ ಏನು ಸರ್ ಅಂದ್ರೆ, ಈಗ ನಾವು ಕೆಲವೊಮ್ಮೆ ಧರ್ಮಸ್ಥಳ ಸಂಘದಲ್ಲಿ ಇದ್ದಾಗ ತಮ್ ಬೀಳಲಿಲ್ಲ ಅಂದ್ರೆ ನಮ್ ಫೋಟೋ ತಗೊಂಡು ನಮಗೆ ಅವರು ಅಮೌಂಟ್ ಇಂದೆಲ್ಲ ಇದ್ ಮಾಡ್ತಾರಲ್ಲ, ಅದೇ ತರ ತಮ್ ಬೀಳದೇ ಇಲ್ಲ ಸರ್. ಯಾಕಂದ್ರೆ ಕೆಲವೊಮ್ಮೆ ಅಪ್ಡೇಟ್ ಮಾಡ್ಸ್ರಿ ಅಂತ ಹೇಳಿರ್ತಾರೆ.
0: ಒಂದ್ ನಿಮಿಷ, ನಿಮ್ಮ ಆಧಾರ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು. ಅಪ್ಡೇಟ್ ಆಗಿತ್ತು ಅಂದಾಗ್ಯೂ ಕೂಡ

0: ಅವರಲ್ಲಿ ಏನಾದರೂ ಒಂದಿಷ್ಟು ವೇರಿಯೇಷನ್ ಆದಾಗ ನಮ್ಮ ನಮ್ಮ ರಾಜ್ಯದಲ್ಲಿ ಪಡಿತರ ವಿತರಣೆ ಬಹಳ ಅಡ್ವಾನ್ಸ್ಡ್ ಆದಂಥ ಟೆಕ್ನಾಲಜಿ. ಬಯೋಮಂತ್ರ ಅನ್ನುವಂಥ ಒಂದು ಬಯೋಮೆಟ್ರಿಕ್ ಸಾಧನದ ಮೂಲಕ ಆಗುವಂಥದ್ದು. ಇದನ್ನು ಬಿಟ್ಟು ನಾವು ಬೇರೆ ಯಾವುದೋ ಇದನ್ನು ಮಾಡಿದರೆ ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳು ಬಹಳ ಇರೋದ್ರಿಂದ ಬಹಳ ಹಳೆಯದು ತೂಗಿ ಸರ್ಕಾರ ಈ ವ್ಯವಸ್ಥೆಗೆ ಬಂದಿರೋದು. ಆ ಕಾರಣಕ್ಕೆ ಬಯೋಮೆಟ್ರಿಕ್ಕಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ, ಎಲ್ಲರೂ ರಶ್ ಆಫ್ ಅವರ್ಸಲ್ಲಿ ವಿತರಣೆ ಮಾಡ್ತಿರ್ತಾರೆ ಪಡಿತಿರ್ತೀರಿ ಅಂದಾಗ ಒಂದಿಷ್ಟು ವ್ಯತ್ಯಯ ಆಗ್ಬೋದು. ಹೊರತುಪಡಿಸಿದರೆ ನಮ್ಮ ರಾಜ್ಯ ಸರ್ಕಾರ KSDC ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಅಂತ ಪ್ರತ್ಯೇಕವಾಗಿ ಸರ್ವರ್ಗೆ ಚೇಂಜ್ ಆಗಿಬಿಟ್ಟಿದೆ. ಈಗಾಗಲೇ ನಮ್ಮ ಪಡಿತರ ವಿತರಣೆಗೋಸ್ಕರ ಹಲವಾರು ಇಲಾಖೆಗಳು ನಮ್ಮ ಸರ್ವರನ್ನು ಯೂಸ್ ಮಾಡ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಹೊರತುಪಡಿಸಿದರೆ ನೀವು ಹೇಳದಂತೆ ಬದಲಿ ವ್ಯವಸ್ಥೆ ಮಾಡುವಂತ ಅವಕಾಶನೇ ನಮ್ಮ ಇಲಾಖೆಯಲ್ಲಿ ಇಲ್ಲ.
1: ಸುನೀತಾ ಅವರೇ,
2: ಈ ಆಧಾರ್ ಕಾರ್ಡ್ ಮೊನ್ನೆ ರೇಷನ್ ಹೋದಾಗ ಮೇಡಮ್ ತಮ್ ಬೀಳ್ಲಿಲ್ಲ, ತುಂಬಾ ಹೊತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದ್ ಎರಡ್ ಮೂರ್ ಸಲ ಕೊಟ್ರು ಬರ್ಲಿಲ್ಲ, ಹಾಗಾಗಿ ತೊಂದ್ರೆ ಆಗಿರೋದ್ರಿಂದ ಪ್ರಶ್ನೆ ಕೇಳಿದ್ದೆ.
1: ಓಕೆ, ಜಂಟಿ ನಿರ್ದೇಶಕರು ಅವ್ರು ಹೇಳ್ತಾ ಇರೋ ಹಾಗೇನೆ ಆಧಾರ್ಗೆ ಅಪ್ಡೇಟ್ ಆಗ್ಬೇಕು ಅನ್ನಂತದ್ದು. ಈಗ ಪ್ರಸ್ತುತ ಏನಾಗಿದೆ ಅಂದ್ರೆ 10 ವರ್ಷಗಳಾಗಿದ್ರೆ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷಗಳೇನಾದ್ರೂ ಆಗಿದ್ರೆ ಅದನ್ನ ರಿನಿವಲ್ ಮಾಡಿಸ್ಬೇಕಾಗಿರುತ್ತೆ. ಒಂದು ವೇಳೆ ಅದನ್ನ ರಿನಿವಲ್ ಮಾಡಿಸ್ತಾ ಇದ್ದಾಗ ಬಹುಶಃ ಈ ರೀತಿ ಏನಾದ್ರೂ ತಂಬ್ ಇಂಪ್ರೆಷನ್ ಇಂದು ಸಮಸ್ಯೆ ಆಗಬಹುದೇನೋ ಸುನೀತಾ ಅವರೇ, ಒಮ್ಮೆ ನೀವು ಆಧಾರ್ ಕಾರ್ಡ್ ಇಂದು ಕೂಡ ರಿನಿವಲ್ ಮಾಡಿಸೋದಕ್ಕೆ ಪ್ರಯತ್ನಿಸಿ.
2: ಖಂಡಿತವಾಗ್ಲೂ ಮಾಡಿಸ್ತೀವಿ. ಒಳ್ಳೆ ಮಾಹಿತಿಗಳನ್ನ ನೀಡ್ತಾ ಇದ್ದೀರಾ, ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ ಮೇಡಮ್. ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸುನೀತಾ ಅವರೇ. ಓಕೆ ಸರ್, ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ಓಕೆ, ಕೇಳುಗರೇ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಹೋಲ್ಡ್ಗೆ ಹಾಕಬೇಡಿ. ಓಕೆ, ಹಾಗೆ ನಮ್ಮ ಕೇಳುಗರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಅದನ್ನ ಈಗ ಹೇಗೆ ಪಡಿಬೇಕು ಅಂತೇಳಿ ಉತ್ತರ ಕೊಡ್ತಾ ಇದ್ರಿ ಸರ್.
0: ಅಷ್ಟರಲ್ಲೇ ಕಾಲ್ ಬಂತು.
1: ಹೌದು,
0: ನಮ್ಮ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೆಲ್ಲ ಎಲಿಜಿಬಲ್ ಇದ್ದೂ ಕೂಡ ಅರ್ಹರಿದ್ದೂ ಕೂಡ ಅಂತವರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ರೆ, APL ಆಗಿದ್ರೆ ಖಂಡಿತವಾಗಿಯೂ ಅವರು ಯಾವ ಕಾರಣಕ್ಕಾಗಿ APL ಆಗಿದೆ ಅನ್ನುವಂಥ ಮಾಹಿತಿ ನಮ್ಮ ಇಲಾಖೆಯಲ್ಲಿ ಸಿಗುತ್ತೆ, ಆಯಾ ತಾಲೂಕಲ್ಲಿ. ಅದಕ್ಕೆ ಸಂಬಂಧಿಸಿದಂಥ ಪೂರಕವಾದಂಥ ದಾಖಲೆಗಳನ್ನು ಆಯಾ ತಹಸೀಲ್ದಾರ್ ಆಫೀಸ್ನಲ್ಲಿ ನಮ್ಮ ಆಹಾರ ಶಿಕ್ಷಣಿಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್, ಈಗ CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ನಿಂದ ಇವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಬಂದಾಗ ಅವರು ಮನೆ ತಗೋಲಿಕ್ಕೋ ಏನೋ ಬಿಸ್ನೆಸ್ ಮಾಡಲಿಕ್ಕೋ ಯಾವುದೋ ಒಂದು ಕಾರಣಕ್ಕೆ ಬ್ಯಾಂಕ್ನಿಂದ ಲೋನ್ ತಗೋತಿರ್ತಾರೆ.
1: ಹೌದು,
0: ಬ್ಯಾಂಕ್ನವ್ರು ಏನು ಕೇಳ್ತಾರೆ, ಹಾಗಾದರೆ ನಿನ್ನ ಆದಾಯದ ಮೂಲ ಏನು, ನೀನೊಂದು ಫಾರ್ಮ್ 16 ಜನರೇಟ್ ಮಾಡಿಸ್ಕೊಂಬಾ, ನಿನ್ನ ಆದಾಯ ಒಂದು ತೋರಿಸ್ಕೊ ಅಂದಾಗ ಇವರು ಲೋನ್ ಆಸೆಗೋಸ್ಕರ ಏನು ಮಾಡಿರ್ತಾರೆ, ಬಹಳಷ್ಟು ಸಂದರ್ಭದಲ್ಲಿ ಲೋನ್ ಸಿಕ್ಕರೆ ಸಾಕು ನನಗೆ ಲೋನ್ ತೀರಿಸಲಿಕ್ಕೆ ಇಂಥ ಆದಾಯದ ಮೂಲ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಒಂದು 5-6 ಲಕ್ಷ ನನಗೆ ಆದಾಯ ಇದೆ ಅಂತ ತೋರಿಸ್ಕೊಂಡಿರ್ತಾರೆ.
1: ಈಗಾಗಲೇ ನೀವು ಹೇಳಿದಿರ 1,20,000 ಹೆಚ್ಚಿರಬಾರ್ದು ಅಂತೇಳಿ,
0: ಆ ಕಾರಣಕ್ಕೋಸ್ಕರ ಅಂಥವ್ರ ಪಡಿತರ ಚೀಟಿ APL ಆಗಿರುತ್ತೆ. ಇಂಥ ಕೆಲವೊಂದು ಫಲಾನುಭವಿಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇತ್ತ ಲೋನು ಸಿಕ್ಕಿರೋದಿಲ್ಲ, ಇತ್ತ ಕಾರ್ಡು ಕಳ್ಕೊಂಡಿರ್ತಾರೆ. ಅಂಥವ್ರು ಖಂಡಿತವಾಗಿಯೂ ನಾನು ಯಾವುದೇ ಟ್ಯಾಕ್ಸ್ನ ಕಟ್ತಾ ಇಲ್ಲ ಅನ್ನುವಂಥ ಪೂರಕ ದಾಖಲೆಗಳನ್ನು ನಮ್ಮ ಆಹಾರ ಶಿಕ್ಷಣಿಗೆ ತಂದುಕೊಟ್ರೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅಂತಂದರೆ ಮತ್ತೊಮ್ಮೆ ಅವ್ರ ಮನೆಗೆ ಸ್ಥಳ ಪರಿಶೀಲನೆಗೆ ಭೇಟಿ ನೀಡಿ ಅವ್ರು ನಿಜವಾಗಿಯೂ BPLಗೆ ಅರ್ಹರಿದ್ದಾರೋ ಇಲ್ಲೋ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಅವರ ತಹಸೀಲ್ದಾರ ಮೂಲಕ ಏನು ಮಾಡ್ತಾರೆ ಅಂತಂದರೆ ನನಗೆ ಸಿಫಾರಸು ಲೆಟ್ರನ್ನು ಕಳಿಸ್ತಾರೆ. ನಾನು ಅಂತಹ ಕಾರ್ಡ್ಗಳನ್ನು ಏನು ಮಾಡ್ತೀನಿ ಅಂತಂದರೆ ತಹಸೀಲ್ದಾರ್ ಸಿಫಾರಸಿನ ಅನ್ವಯ ಇವರು BPLಗೆ ಅರ್ಹರಿದ್ದಾರೆ ಅಂತ ತಹಸೀಲ್ದಾರ್ ನನಗೆ ಸಿಫಾರಸು ಮಾಡಿಸಿ ಕಳಿಸಿರುವಂಥ ಕಾರ್ಡ್ಗಳನ್ನು ನಾವು APL ನಿಂದ ಒನ್ಸ್ ಅಗೇನ್ ರೀಕನ್ವರ್ಟ್ ಮಾಡಿ ಕೊಡುವಂತ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ.
1: ಓಕೆ ಸರ್, ಓಕೆ. ಒಟ್ಟಾರೆ ಯಾರೆಲ್ಲ ಆ ರೀತಿಯಾಗಿ ಸರ್ ಹೇಳ್ತಾ ಇರೋ,
0: ಖಂಡಿತವಾಗಿಯೂ
1: ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವರ ಒಂದು ಪಡಿತರ ಚೀಟಿ ಕ್ಯಾನ್ಸಲ್ ಆಗಿದ್ರೆ ಅದನ್ನ ಈ ರೀತಿಯಾಗಿ ಮತ್ತೆ ಪಡಿಬಹುದು.
0: ಹೌದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ನಮಸ್ತೆ. ರವಿರಾಜ್ ಜಯಮಠರತ್ತೆಯಿಂದ.
1: ಓಕೆ ರವಿರಾಜ್ ಅವರೇ, ಪ್ರಶ್ನೆ ಕೇಳಿ.
3: ಸರ್ ನಮಸ್ಕಾರ. ಸರ್
0: ನಮಸ್ಕಾರ, ಹೇಳಿ ರವಿರಾಜ್ ಅವರೇ.
3: ಸರ್, ನಮ್ಮ BPL ಕಾರ್ಡ್ ಇದೆ ಸರ್ ನಮ್ದು ಕುಟುಂಬದ್ದು, ಅದರಲ್ಲಿ ನಮ್ಮ ತಾಯಿಯವರಿಗೆ ಪೆನ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೇ ಮಾಡಿದ್ವಿ, ಆಹಾರ ಇಲಾಖೆಯಲ್ಲಿ ಹೋಗ್ಬಿಟ್ಟು ನಮ್ಮ ತಾಯಿ ಪೆನ್ಷನ್ ಬರ್ತಾ ಇದ್ದೆ, ಅದನ್ನ ಡಿಲೀಟ್ ಮಾಡ್ರಿ ಅಂತೇಳಿ ನಾವು ಒಂದು ವರ್ಡ್ ಕಂಪ್ಯೂಟರ್ ಡಿಲೀಟ್ ಮಾಡಿ ಅದನ್ನ ಫಾರ್ಮ್ ನಾವು ಸಬ್ಮಿಟ್ ಮಾಡಕ್ ಹೋಗಿದ್ವಿ. ಅವರು ಅಲ್ಲಿ ಏನಾದ್ರು

0: ಡಾಕ್ಟರ್ ನೀವು ಸಿಕ್ಕಿದ್ರೆ ನೀವು ರೇಷನ್ ತಗೊಂಡಿರ ನೀವು ದಂಡ ಕಟ್ಟಬೇಕು, ಕೇಸ್ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ನಮ್ಗೆ ಇದು ಮಾಡಿದ್ರು.
1: ಖಂಡಿತವಾಗಿಯೂ ಕೂಡ ರವಿರಾಜ್ ಅವರೇ, ಖಂಡಿತವಾಗಿಯೂ ಕೂಡ ಈಗ ನಾನು ಬಹುಶಃ ನೀವು ಕಾರ್ಯಕ್ರಮ ಕೇಳ್ತಾ ಇದ್ರೆ ಯಾರೆಲ್ಲ ಹೊರಗಿಡುವ ಮಾನದಂಡದಲ್ಲಿ ಬರ್ತಾರೆ ಅಂತ ಹೇಳಿದ್ದೀನಿ. ಸರ್ಕಾರಿ ನೌಕರರು ಅವರನ್ನು ಅವಲಂಬಿಸಿರುವಂಥ ಕುಟುಂಬ, ನಿಮ್ಮ ತಾಯಿಗೆ ಪೆನ್ಷನ್ ಬರುತ್ತೆ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ತಂದೆ ಸರ್ಕಾರಿ ವೃತ್ತಿಯಲ್ಲಿ ಇದ್ದರು. ಪೆನ್ಷನರ್ ಕೂಡ ಏನಾಗುತ್ತೆ ಅಂತಂದರೆ, ನಾವು ರೈತಾಪಿ ವರ್ಗದವರು ಬಿ ಪಿ ಎಲ್ ಕಾರ್ಡ್ ತೊಗೊಂಡು 3 ಹೆಕ್ಟರ್ಗಿಂತ ಹೆಚ್ಚು ಲ್ಯಾಂಡ್ ಇದ್ದಾಗೆ ಅವುಗಳನ್ನು ಏನು ಮಾಡ್ತೀವಿ ಕಂಪ್ಲೇಂಟ್ ಬಂದಾಗ ಅಂತಂದರೆ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಮಾಡ್ತೀವಿ. ಬಟ್ ಯಾವಾಗ ಸರ್ಕಾರಿ ನೌಕರರು ಈ ಸರ್ಕಾರಿ ಪಿಂಚಣಿಯನ್ನು ನೌಕರಸ್ಥರ ಪಿಂಚಣಿಯನ್ನು ಪಡೆಯುವಂಥವರು ಒಂದು ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರ್ತಾರಲ್ಲ, ಖಂಡಿತವಾಗಿಯೂ ಏನಾಗುತ್ತೆ ಅಂತಂದ್ರೆ ಸರ್ಕಾರಕ್ಕೆ ಮೋಸ. ಅದಕ್ಕೆ ನಾವು ನಾಮಿನಲ್ ಆದಂಥ ದಂಡ ಕಟ್ಟಿ ಅದನ್ನು ಎ ಪಿ ಎಲ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಕೊಡಬೇಕು, ಈಗ ಒಂದು ಬಡ ಕುಟುಂಬ ಇರುತ್ತೆ, ಅದರಲ್ಲಿ ಮಗ ನೌಕರಿ ಸೇರ್ಕೋತಾನೆ, ಯಾವುದೋ ಒಂದು ನೌಕರಿ ಸೇರ್ಕೊಂಡು ಆದ ತಕ್ಷಣ ಕುಟುಂಬದ ವರಮಾನ 120,000 ಹೆಚ್ಚಿಗೆ ಆಗಲೇ ಆಗುತ್ತೆ. ಅದು ಆವಾಗ ಆತ ತನ್ನ ಆರ್ಡರ್ ಕಾಪಿಯನ್ನು, ತಾನು ನೇಮಕಾತಿ ಹೊಂದಿದಂಥ ಆರ್ಡರ್ ಕಾಪಿಯನ್ನು ಹಚ್ಚಿ ಒಂದು ರಿಕ್ವೆಸ್ಟ್ ಲೆಟರನ್ನು ನಮ್ಮ ಫುಡ್ ಸೆಕ್ಷನ್ ಯಾವುದೇ ತಹಸೀಲ್ದಾರ್ ಕಚೇರಿಯಲ್ಲಿ ಕೊಟ್ಟು ಸ್ವೀಕೃತಿ ಪಡೆದ್ರೆ ಸಾಕು, ನಾವು ಖಂಡಿತವಾಗಿಯೂ ಅಂಥ ಕುಟುಂಬದ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಆಗಿ ಪರಿವರ್ತಿಸ್ತೀವಿ. ಆದ್ದರಿಂದ ತಾವು ಈಗೂ ಕಾಲ ಮಿಂಚಿಲ್ಲ, ನಾಮಿನಲ್ ಆದಂಥ ದಂಡವನ್ನು ಪಾವತಿಸಿ ನಿಮ್ಮ ಕಾರ್ಡನ್ನು ನಿಮ್ಮ ತಾಯಿಯನ್ನು ಹೊರಗಿಡೋದಲ್ಲ, ನಿಮ್ಮ
0: ನಾವು ವಾಲಂಟಿಯರ್ ಆಗಿ ನಾವು ಈಗ ಒಂದು ಮನವರಿಕೆ ಮಾಡ್ಕೊಂಡು ನಾವೇ ಅದನ್ನ ಡಿಲೀಟ್ ಮಾಡಿಸಿ ಕ್ಲಿಯರ್ ಮಾಡ್ಕೊಂಡಿದೀವಿ. ಈ ತರ ಬಹಳ ಇನ್ನು ಕಾರ್ಡ್ಗಳು ಇನ್ನು ರನ್ನಿಂಗ್ ಇದಾವೆ, ಅದಕ್ಕೂ ಸ್ವಲ್ಪ ನೀವು ಸ್ವಲ್ಪ ಇದು ಮಾಡ್ಕೊಳ್ರಿ ಅಂತ ಹೇಳ್ತಾ
1: ಇದ್ದೆ. ಖಂಡಿತವಾಗಿಯೂ ನೀವೇನ್ ಹೇಳ್ತಾ ಇದ್ದೀರಲ್ಲ, ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಅವರು ಬಿ ಪಿ ಎಲ್ ಕಾರ್ಡ್ಗೆ ಎಲಿಜಿಬಲ್ ಅಲ್ಲ. 120,000 ಹೆಚ್ಚಿಗೆ ಆಗೇ ಆಗುತ್ತೆ, ಅದು ಖಂಡಿತವಾಗಿಯೂ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ವಾಲಂಟ್ರಿ ಆಗಿ ನೀವು ಕೊಡ್ಲಿಕ್ಕೆ ಬಂದಿದ್ದೀರಿ ಅಂದರೂ ಕೂಡ ನೌಕರಿಯಲ್ಲಿರೋದ್ರಿಂದಾಗಿ ನೀವು ನಾಮಿನಲ್ ಆದಂಥ ದಂಡವನ್ನು ಪಾವತಿಸಲೇಬೇಕು. ಅದನ್ನ ಬರೀ ನಿಮ್ಮ ತಾಯಿಯನ್ನು ಹೊರಗೆ ಹಾಕೋದಲ್ಲ.
0: ನಮಗೆ ನೌಕರಿ ಇಲ್ಲ, ನಾವು ಪ್ರೈವೇಟ್ ಜಾಬ್ ಮಾಡ್ತಾ ಇರೋದು,
2: ಒಳ್ಳೇದು ರವಿರಾಜ್ ಅವರೇ, ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು. ಖಂಡಿತ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಆ ಪಡಿತರ ಒಂದು ಧಾನ್ಯ ಅನ್ನೋದು ಸಿಗಲಿ ಅನ್ನೋ ನಿಮ್ಮ ಉದ್ದೇಶ ಒಳ್ಳೇದೇ ಆಗಿದೆ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಧನ್ಯವಾದ. ಓಕೆ ಓಕೆ ಸರ್, ಒಂದು ಸಂದೇಶದಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆ ಕೇಳಿರೋದು ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ. ಇವರ ಪ್ರಶ್ನೆ ಏನು ಅಂದ್ರೆ, ರೇಷನ್ ಕಾರ್ಡ್ ಅನ್ನ ನಾವು ಜಗಳೂರಿನಿಂದ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬೇಕು, ಲಾಗಿನ್ ಬಿಟ್ಟಿಲ್ಲ, ಅದು ಯಾವಾಗ ಬಿಡ್ತಾರೆ ಸರ್, ಮತ್ತೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ ಸರ್.
1: ಇಲ್ಲಮ್ಮ, ಆಲ್ರೆಡಿ ಈಗಾಗಲೇ ಚಿನ್ಮಯಿ ಅವರೇ ಲಾಗಿನ್ ಬಿಟ್ಟಿದ್ದಾರೆ.
2: ಓಕೆ,
1: ಈಗಾಗಲೇ ಕಳೆದ ಒಂದು ವಾರದಿಂದ ನೀವು ಯಾವುದಾದ್ರೂ ನಮ್ಮ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಸೆಂಟ್ರಿಗೆ ಹೋಗಿ ಮೊಟ್ಟ ಮೊದಲು ನೀವು ಮಾಡಬೇಕಾಗಿರೋದು ಆಧಾರದಲ್ಲಿ ನಿಮ್ಮ ಅಡ್ರೆಸ್ಸನ್ನು ಬದಲಾವಣೆ ಮಾಡ್ಕೋಬೇಕಾಗಿರೋದು. ಬರೀ ನಿಮ್ದು ಒಬ್ಬರದಾದ್ರೂ ಆಗೋದಿಲ್ಲ, ನಿಮ್ಮ ಇಡೀ ಕುಟುಂಬದ ಎಲ್ಲ ಸದಸ್ಯರು ಅಂದರೆ ಆ ಪಡಿತರ ಚೀಟಿಯಲ್ಲಿ ಯಾರನ್ನೆಲ್ಲ ನೀವು ಸೇರಿಸ್ಬೇಕಂತೀರಲ್ಲ ಅವರೆಲ್ಲರ ವಾಸಸ್ಥಳದ ಬದಲಾವಣೆ ಮೊದಲು ಆಧಾರ್ ಕಾರ್ಡ್ನಲ್ಲಿ ಆಗಬೇಕು. ಆ ಆಧಾರ್ ಕಾರ್ಡ್ಗಳನ್ನು ಹಚ್ಚಿ ನೀವು ಆನ್ಲೈನ್ ಸೆಂಟರ್ನಲ್ಲಿ ಗ್ರಾಮೋನ್ ಅಥವಾ ಕರ್ನಾಟಕ ಒನ್ನಲ್ಲಿ ನೀವು ಪರಿವರ್ತನೆ ಮಾಡಿಕೊಂಡು ಅದರ ಸ್ವೀಕೃತಿಯನ್ನು ಅಕ್ನಾಲೇಜನ್ನು ನಿಮ್ಮ ಮನೆಗೆ ಸಮೀಪ ಇರುವಂಥ ನ್ಯಾಯಬೆಲೆ ಅಂಗಡಿ ಇಂಥದನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಡಿ ಸಿ ಆಫೀಸ್ನಲ್ಲೇ ಪೋಸ್ಟ್ ಆಫೀಸ್ ಹಿಂಭಾಗದಲ್ಲಿ ಒಂದು ಆಹಾರ ನಿರೀಕ್ಷಕರ ಕಚೇರಿ ಇದೆ, ಅಲ್ಲಿ ನೀವು ತಂದು ಕೊಟ್ಟದ್ದೇ ಆದರೆ ನಾವು ಇಮ್ಮಿಡಿಯೇಟಾಗಿ ನಿಮ್ಮ ಪಡಿತರ ಚೀಟಿಯನ್ನು ಜಗಳೂರಿಂದ ಚಿತ್ರದುರ್ಗದ ನಗರಕ್ಕೆ ಖಂಡಿತವಾಗಿಯೂ ಬದಲಾವಣೆ ಮಾಡಿ ಕೊಡ್ತೀವಿ.
2: ಓಕೆ, ಧನ್ಯವಾದ. ನಿಮ್ಮ ಸಂದೇಶಕ್ಕೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಹಾಗೆ ಮತ್ತೊಂದು ಸಂದೇಶ ಇದೆ ಸರ್, ವೆಂಕಟೇಶ್ ಅವರು ಚಿತ್ರದುರ್ಗದಿಂದ ಕೇಳ್ತಾ ಇರುವಂಥದ್ದು, ಕ್ರೆಡಿಟ್ ಕಾರ್ಡ್ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಪಡಿತರ ಅಂಗಡಿಗಳ ಮುಂದೆ ಆಟೋ ವ್ಯಾನ್ ಇತರೆ ವಾಹನಗಳಲ್ಲಿ ಪಡಿತರ ಧಾನ್ಯ ಸಾಗಿಸ್ತಾ ಇರೋದು ಕಂಡು ಬಂದಿದೆ, ಇದಕ್ಕೆ ರೀಸನ್ ಏನು ಅಂತ ಕೇಳ್ತಾ ಇದ್ದಾರೆ ಸರ್.
1: ತಮ್ಮ ಮೊದಲನೇ ಪ್ರಶ್ನೆ ಕ್ರೆಡಿಟ್ ಕಾರ್ಡ್ ಮತ್ತು ನಮ್ಮ ಇದಕ್ಕೇನು ಇಲ್ಲ, ಸಂಬಂಧ ಇಲ್ಲ.
2: ಓಕೆ,
1: ಎರಡನೇದು, ನಾವು ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಒಂದು ಸೂಚನೆಯನ್ನು ಪ್ರದರ್ಶಿಸಿದ್ದೀವಿ. ಏನು ಅಂತಂದರೆ, ಪಡಿತರ ಚೀಟಿದಾರರು ತಮ್ಮ ಪಾಲಿನ ಪಡಿತರ

0: ಪಡೆದಾದ ನಂತರ ತಮ್ಮ ಸ್ವಂತ ಬಳಕೆಗೋಸ್ಕರ ಬಳಸಬೇಕು. ಒಂದು ವೇಳೆ ಅವರೇನಾದರೂ ಆ ಪಡಿತರದ ಧಾನ್ಯವನ್ನು ಮಾರ್ಕೊಳ್ತಿದ್ದದ್ದು ಕಂಡು ಬಂದರೆ ಖಂಡಿತವಾಗಿಯೂ ಅಂಥವ್ರ ಕಾರ್ಡ್ಗಳನ್ನು 6 ತಿಂಗಳವರೆಗೆ ಸಸ್ಪೆನ್ಷನ್ನಲ್ಲಿ ಇಡಲಿಕ್ಕೆ ನಮಗೆ ಅವಕಾಶ ಇದೆ. ಅಂತಹ ಯಾರಾದರೂ ಮಾರುವಂಥವರು ಸಿಕ್ಕದ್ದಾದರೆ ನಾವು ಖಂಡಿತ ಅವರ ಕಾರ್ಡ್ಗಳನ್ನು ನಾವು ಸಸ್ಪೆನ್ಷನ್ಗೆ ವರ್ಗಾಯಿಸ್ತೀವಿ.
1: ಓಕೆ ಸರ್, ಪ್ರಸ್ತುತವಾಗಿ ಈ ರೀತಿ ನಡೀತಾ ಇರುತ್ತೆ, ಆದರೆ ಯಾರೂ ಕೂಡ ಮುಂದೆ ಬಂದು ದೂರು ಕೊಡೋದಿಲ್ಲ. ಉಚಿತವಾಗಿ ಅಕ್ಕಿಯನ್ನು ಪಡಿತಾರೆ, ಅದನ್ನು ಹಣಕ್ಕಾಗಿ ಮಾರಿಕೊಳ್ಳುವಂಥದ್ದು. ಇದರಿಂದ ಏನಾಗುತ್ತೆ, ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಅದು ದೊರೆಯದಲೇ ಇರುವಂಥದ್ದು. ಸಾಮಾನ್ಯವಾಗಿ ಜನಗಳು ಮುಂದೆ ಬಂದು ಯಾರು ದೂರು ಕೊಡದಲೇ ಇದ್ರೂ ಕೂಡ ಇಲಾಖೆ ಏನಾದರೂ ನೀವೇ ಎಚ್ಚೆತ್ಕೊಂಡು ಕ್ರಮ ತಗೊಳ್ತೀರಾ ಸರ್?
0: ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ತುಂಬ ಇದೆ ಮೇಡಮ್. ತಾಲೂಕಿಗೆ ಒಬ್ರು ಅಥವಾ ಇಬ್ರು ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ. ಎಲ್ಲ ವಿತರಣೆ ಆಗುವಂತ ಸಂದರ್ಭದಲ್ಲಿ ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ದೂರು ಬಂದಾಗ ಖಂಡಿತವಾಗಿಯೂ ಇವರು ನಮ್ಮವರನ್ನ ಪ್ರೊಯಾಕ್ಟಿವ್ ಆಗಿ ಸ್ಥಳ ಮಹಜರ್ ಮಾಡಿ ಏನಿದೆ ಕಾನೂನು ಪ್ರಕಾರ ಕ್ರಮವನ್ನಂತೂ ಖಂಡಿತವಾಗಿಯೂ ಕೈಕೊತಾರೆ.
1: ಓಕೆ ಓಕೆ, ಅಂದ್ರೆ ಒಂದಷ್ಟು ಸಾರ್ವಜನಿಕರೇ ಇದರಲ್ಲಿ ಭಾಗಿಯಾಗಿ ಮುಂದೆ ಬರಬೇಕು ಅಂತ
0: ಹೇಳುವಂತದ್ದು.
1: ಸರ್, ನಮ್ಮ ಕಾರ್ಯಕ್ರಮದಲ್ಲಿ 3 ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋಂಥದ್ದು ಸರ್. ಆಹಾರ ಭದ್ರತೆ ಬಗ್ಗೆ ಹೇಳ್ತಾ ಇದ್ದೀರಾ, ಹಾಗೆ ಸುಗಮ ಸರಬರಾಜು, ಇದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಜನರಿಗೆ ಈ ಧಾನ್ಯಗಳನ್ನ ತಲುಪಿಸೋದಕ್ಕೆ ಹಾಗೆ ನಿಗದಿಪಡಿಸಿದ ಸರಿಯಾದ ಪ್ರಮಾಣದಲ್ಲಿನೇ ತಲುಪಿಸೋದಕ್ಕೆ ಇಲಾಖೆ ಹೆಚ್ಚಿನ ಕ್ರಮವನ್ನ ವಹಿಸ್ತಾ ಇರುತ್ತೆ. ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತೀರಾ ಸರ್?
0: ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ ಬಿಟ್ಟು ಹೋದೆ ಅಂತ ಫೀಲಿಂಗ್ ಆಗ್ತಾ ಇದೆ.
1: ಅದಕ್ಕೆ
0: ನಾವು ಬರೀ ನಮ್ಮ ಪಡಿತರ ಅಂಗಡಿಗಳಲ್ಲಷ್ಟೇ ಅಲ್ಲ, 1721 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಸಾರವರ್ಧಿತ ಅಥವಾ ಬಲವರ್ಧಿತ ಅಥವಾ ಇಂಗ್ಲೀಷ್ನಲ್ಲಿ ಫೋರ್ಟಿಫೈಡ್ ರೈಸನ್ನು ವಿತರಣೆ ಮಾಡ್ತಾ ಇದ್ದೀವಿ.
1: ಓಕೆ,
0: ಬರೀ ರೇಷನ್ ಅಂಗಡಿಗಳಲ್ಲಷ್ಟೇ ಅಲ್ಲ, ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಶಾಲೆಗಳಲ್ಲಿ, ನಂತರ ಅಂಗನವಾಡಿಗಳಲ್ಲಿ ಈ ಸಾರವರ್ಧಿತ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ವಿ. ಇದರ ಒಂದು ಅವೇರ್ನೆಸ್ ಆಲ್ರೆಡಿ ಜನರಲ್ಲಿ ಇದೆ. ಇನ್ನೊಂದು ಸಾರಿ ನಾನು ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಸರ್ಕಾರ 100 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಸಾರವರ್ಧಿತ ಅಕ್ಕಿಯನ್ನು 1 ಕ್ವಿಂಟಲ್ಗೆ 1 ಕೆಜಿ ಅಂತೆ. ಏನು ಅಂತಂದರೆ, ಎಷ್ಟೋ ಕಡೆ ಪ್ಲಾಸ್ಟಿಕ್ ಅಕ್ಕಿ ಅನ್ನುವಂಥ ವದಂತಿಗಳು ಬಂದವು.
1: ಖಂಡಿತ,
0: ಪ್ಲಾಸ್ಟಿಕ್ ಯಾವಾಗಲೂ 180-190 ರೂಪಾಯಿ ಕೆಜಿ ಇರುವಂಥ ಪ್ಲಾಸ್ಟಿಕ್ಕನ್ನು ತಂದು ನಮ್ಮದು 24.5 ರೂಪಾಯಿ ಕೆಜಿ ಇರುವಂಥ ಅಕ್ಕಿಯಲ್ಲಿ ಮಿಕ್ಸ್ ಮಾಡೋದು ಅಸಾಧ್ಯ, ಅಸಿಂಧು, ಆಗೋದಿಲ್ಲ
1: ಸರ್. ಇದಕ್ಕೆ ಕಾರಣ ಕೂಡ ಕೊಡ್ತಾರೆ ಜನಗಳು, ಅಕ್ಕಿಯನ್ನ ತೊಳೆದಾಗ ಅಕ್ಕಿ ಮೇಲೆ ಬರುತ್ತೆ, ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಹಾಗೆ ತೇಲುತ್ತೆ ಅನ್ನೋಂಥದ್ದು. ಜನಗಳೇ ಕಂಡುಕೊಂಡಿರುವಂತಹ ಒಂದು ಪರಿಹಾರ ಇದು. ಇದಕ್ಕೇನು ಹೇಳ್ತೀರಾ ಸರ್?
0: ಅದೇ, ಅದು ಈಗ ಪೋಷಕಾಂಶಗಳು ಯಾವ ಇರ್ತಾವ ಅನ್ನೋ ತಿಳ್ಕೊಳ್ಳೋಣ. ಕಂಬಿನಾಂಶ, ಪಾಲಿಕ್ ಆಸಿಡ್ ಮತ್ತು ವಿಟಮಿನ್ ಬಿ12.
1: ಓಕೆ,
0: ವಯಸ್ಸಾದಂಥ ವೃದ್ಧರಿಗೆ, ಬೆಳೆಯುತ್ತಿರುವಂಥ ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗುವಂಥ ಈ 3 ಅಂಶಗಳು, ಕಬ್ಬಿನಾಂಶ, ಪಾಲಿಕ್ ಆಸಿಡ್, ವಿಟಮಿನ್ ಬಿ12, ಇವುಗಳನ್ನು ಪುಡಿ ರೂಪದಲ್ಲಿ ಹಾಕಿಬಿಟ್ರೆ ಸಾಗಾಣಿಕೆಯಲ್ಲಿ ಎಲ್ಲೆಲ್ಲೂ ಎಲ್ಲೆಲ್ಲೂ ವೇಸ್ಟಾಗಿ ಸೋರಿಕೆಯಾಗಿ ಹೋಗಿಬಿಡುತ್ತೆ. ಆ ಕಾರಣಕ್ಕೆ ಏನು ಮಾಡಿದೆ ಸರ್ಕಾರ ಅಂತಂದ್ರೆ, ಆ ಪುಡಿಯನ್ನು ಅಕ್ಕಿಯ ಅಚ್ಚಿಗೆ ಪರಿವರ್ತನೆ ಮಾಡಿ ಅಕ್ಕಿಯೊಳಗಡೆ 1 ಕ್ವಿಂಟಲ್ಗೆ 1 ಕೆಜಿ ಅಂತೆ ಬೆರೆಸಿರುತ್ತೆ.
1: ಓಕೆ,
0: ಅದು ಒಂದು ಪುಡಿಯಿಂದ ರೂಪುಗೊಂಡಿರುವಂಥ ಅಕ್ಕಿ ಆಗಿರೋದ್ರಿಂದ ನೋಡಲಿಕ್ಕೆ ಸಾಮಾನ್ಯ ಅಕ್ಕಿಗಿಂತ ದಪ್ಪ, ಹೊಳಪುಳ್ಳದ್ದು, ದೊಡ್ಡದು. ಪ್ಲಸ್ ತೊಳೆಯುವಾಗ ನಮ್ಮ ತಾಯಂದಿರು ಜೊಳ್ಳು ಅಕ್ಕಿ ಅಂತ ತೊಳೆದು ಅಕ್ಕಿಯನ್ನು ತೊಳೆದಾದ ನಂತರ ಹೊರಗಡೆ ಎಸೆಯುವಂಥ ಪ್ರಮಾದ ಮಾಡ್ತಾರೆ, ಅದು ಆಗಬಾರ್ದು. ತೊಳೆದಾದ ನಂತರ ತೇಲ್ತಾ ಇದ್ರೂ ಕೂಡ ಆ ಅಕ್ಕಿಯನ್ನು ವಾಪಸ್ ಅದೇ ತೊಳೆದಿರುವಂಥ ಅಕ್ಕಿಯಲ್ಲಿ ಹಾಕಿ ಅನ್ನ ಬೇಯಿಸಬೇಕು. ಇದು ಗರ್ಭಿಣಿ ಸ್ತ್ರೀಯರು, ಬೆಳೆಯುವ ಮಕ್ಕಳು, ವಯಸ್ಸಾದಂಥ ವೃದ್ಧರಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಹೊಂದಿರುವಂತ ಅಕ್ಕಿ, ಸಾರವರ್ಧಿತ ಅಕ್ಕಿ.
1: ಖಂಡಿತವಾಗ್ಲೂ ನೀವು ಹೇಳೋ ಹಾಗೆ ರೇಷನ್ ಕಾರ್ಡ್ ಅನ್ನು ಉಪಯೋಗಿಸುವ ಎಲ್ಲರಿಗೂ ಕೂಡ ಇದು ಒಂದು ಅನುಭವಕ್ಕೆ ಬಂದಿರುತ್ತೆ. ಏನೋ ಅಕ್ಕಿಯನ್ನ ಮುಟ್ಟಿದಾಗ ಮೇಲೆ ಒಂದಿಷ್ಟು ಪುಡಿ ಇರುತ್ತೆ, ಅದನ್ನ ನಾವು ಸಾಮಾನ್ಯವಾಗಿ ಧೂಳು ಅಂತೇಳಿ ಭಾವಿಸ್ತೀವಿ, ಆದ್ರೆ ನೀವು ಹೇಳ್ತಾ ಇದ್ದೀರಾ ಅದು ಪೋಷಕಾಂಶ ಯುಕ್ತವಾಗಿರುವಂತದ್ದು ಅಂತೇಳಿ.
0: ಹೌದು, ಆ ಸಾರವರ್ಧಿತ ಅಕ್ಕಿಯನ್ನು 2021 ಪ್ರಾಯೋಗಿಕವಾಗಿ 14 ಜಿಲ್ಲೆಗಳಲ್ಲಿ, ಕಲ್ಯಾಣ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಬಳಸಿದರು. ನಂತರ ಇಡೀ ಕರ್ನಾಟಕ ತುಂಬ, ಬರೀ ರೇಷನ್ ಪಡಿತರ ಅಂಗಡಿಗಳಲ್ಲಷ್ಟೇ ಅಲ್ಲ, ಮಧ್ಯಾಹ್ನ ಉಪಹಾರ ಯೋಜನೆಗೂ ವಿಸ್ತರಿಸಿದರು, ಅದರ ಜೊತೆಗೆ ಅಂಗನವಾಡಿಗಳಿಗೂ ಕೂಡ ಅದೇ ಇದನ್ನು ವಿಸ್ತರಿಸಿದರು. ಆ ಕಾರಣಕ್ಕಾಗಿ ದಯವಿಟ್ಟು ಮಾತೆ ಅಂದಿರಲ್ಲಿ ನನ್ನದೊಂದು ಮನವಿ, ಅಂತಹ ತೇಲುವಂಥ ಅಕ್ಕಿಯನ್ನು ವಾಪಸ್

0: ಅದೇ ಸೇರಿಸಿ ಒಂದು ಏನು ಬಾಣಲೆಯಲ್ಲಿ ಸೇರಿಸಿ ಅನ್ನ ಮಾಡಿ ಬಡಸ್ರಿ. ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ದಯವಿಟ್ಟು ಅದು ಸಾರವರ್ಧಿತ ಅಕ್ಕಿ, ಅದನ್ನು ಬಳಸ್ರಿ ಅಂತ ಹೇಳ್ತೀವಿ.
1: ಓಕೆ ಸರ್. ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಒಂದಷ್ಟು ತೂಕ ಮತ್ತೆ ಅಳತೆಯಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ಇದನ್ನ ಕಂಡು ಬಂದಾಗ ಯಾರನ್ನ ಸಂಪರ್ಕಿಸಬೇಕು, ಹೇಗೆ ಪರಿಹಾರ ಪಡ್ಕೊಳ್ಬೇಕು?
0: ಆಯಾ ತಾಲೂಕಿನಲ್ಲಿ ನಮ್ಮ ಆಹಾರ ನಿರೀಕ್ಷಕರು ಮತ್ತು ಶಿರಸ್ದಾರು ತಹಸೀಲ್ದಾರು ಯಾರಿಗಾದರೂ ಒಬ್ಬರಿಗೆ ದೂರನ್ನು ನೀಡಬಹುದು. ಒಂದು ಸಿಟಿಗೆ ಸಂಬಂಧಪಟ್ಟಂತೆ ನಮ್ಮ ಡಿ ಸಿ ಆಫೀಸ್ನಲ್ಲಿ ಒಬ್ಬರು ಫುಡ್ ಇನ್ಸ್ಪೆಕ್ಟರ್ ಆಹಾರ ನಿರೀಕ್ಷಕರು ಬ್ಯಾಕ್ ಸೈಡ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಅವ್ರಿಗೂ ಕೂಡ ದೂರು ನೀಡಬಹುದು. ಇವೆರಡೂ ಆಗಿಲ್ಲ ಅಂತಂದರೆ ನಮ್ಮ ಒಂದು ಗ್ರಾಹಕರ ಸಹಾಯವಾಣಿ ಅಂತ ಇದೆ, 1967 ಕರೆ ಮಾಡಿ ತಮ್ಮ ದೂರುಗಳನ್ನು ಹೇಳ್ಕೋಬಹುದು.
1: ಓಕೆ, 1967 ಈ ಸಂಖ್ಯೆಗೆ ಕರೆಯನ್ನ ಮಾಡಬಹುದು.
0: ಹೌದು.
1: ಓಕೆ ಸರ್, ಬಹುಶಃ ಇದು ಆಹಾರದಲ್ಲಿ ಕಳಪೆ ಗುಣಮಟ್ಟವನ್ನ ಕಂಡು ಬಂದಾಗಲೂ ಕೂಡ ಇದೇ ಪ್ರೊಸೀಜರ್ ನ ಫಾಲೋ ಮಾಡಬಹುದು.
0: ಹೌದು ಹೌದು, ಖಂಡಿತವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಬಹಳ ಒಳ್ಳೆಯ ಗುಣಮಟ್ಟದ ಅಕ್ಕಿ ಬರ್ತಾ ಇದೆ ಅಂತ ನಾನು ಖಾತ್ರಿಪಡಿಸ್ತೀನಿ. ನಾನೇ ಸ್ವತಃ ಲಾಟ್ ಅನ್ನು ಚೆಕ್ ಮಾಡಲಿಕ್ಕೆ ಸ್ಟೇಟ್ ವೇರ್ಹೌಸ್ ಕಾರ್ಪೊರೇಷನ್ಗೆ ಹೋದಾಗ ನೋಡ್ತಾ ಇದ್ದೀನಿಲ್ಲ, ಬಹಳ ತುಂಬ ಉತ್ಕೃಷ್ಟ ಗುಣಮಟ್ಟದ ಅಕ್ಕಿ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರಬರಾಜು ಆಗ್ತಾ ಇದೆ.
1: ಓಕೆ ಸರ್. ಸರ್, ಹಾಗೇನೇ ಇಂದಿರಾ ಆಹಾರ ಕಿಟ್ ನೀಡ್ತಾರೆ ಅಂತೇಳಿ ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಅದು ಯಾವಾಗಿಂದ ಆರಂಭ ಆಗುವಂಥದ್ದು ಸರ್?
0: ಒಳ್ಳೆ ಪ್ರಶ್ನೆ. ಈಗ ಸರ್ಕಾರ ನೀವೇನು ಒಂದು ಆಗಲೇ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಜನ ಮಾರ್ತಾ ಇದ್ದಾರೆ ಅನ್ನೋದು, ಅದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ರಾಜ್ಯ ಸರ್ಕಾರದ ಗಮನಕ್ಕೂ ಇದೆ, ಆದ್ದರಿಂದ ಹೆಚ್ಚಾಗಿರುವಂಥ ಆಹಾರ ಧಾನ್ಯವನ್ನು ಜನತೆ ಮಾರ್ಕೋತಾ ಇದ್ದಾರೆ, ಅದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂದಿರಾ ಆಹಾರ ಕಿಟ್ಟನ್ನು ವಿತರಣೆ ಮಾಡಬೇಕು ಅಂತ ಈಗಾಗಲೇ ರಾಜ್ಯ ಸರ್ಕಾರ ರೂಪುರೇಷೆಗಳನ್ನು ಸಿದ್ಧಪಡಿಸಿದೆ, ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಏಪ್ರಿಲ್ ಮೇ ಜೂನ್ದಲ್ಲಿ ಆಗಿಲ್ಲ ಅಂತಂದರೆ ಜುಲೈ ಮಾಹೆಯಿಂದ ನಾವು ಇಂದಿರಾ ಕಿಟ್ ಅನ್ನ ನಿರೀಕ್ಷಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಇಂದಿರಾ ಕಿಟ್ ಏನನ್ನ ಒಳಗೊಂಡಿರುತ್ತೆ ಸಂಕ್ಷಿಪ್ತವಾಗಿ ಸರ್?
0: ಆ ಇಂದಿರಾ ಕಿಟ್ ನಲ್ಲಿ ಮೂರು ವಿಧದ ಒಂದು ಕ್ರೈಟೀರಿಯಾ ಮಾಡಿಕೊಂಡಿದ್ದಾರೆ. 1-2 ಇರುವಂತ ಸದಸ್ಯರಿಗೆ 1/2 kg ತೊಗರಿಬೇಳೆ, 1/2 kg ಎಣ್ಣೆ, 1/2 kg ಸಕ್ಕರೆ, 1/2 kg ಉಪ್ಪು. 3-4 ಸದಸ್ಯರು ಇರುವಂತ ಒಂದು 2ನೇ ಕ್ರೈಟೀರಿಯಾದ ಕಾರ್ಡ್ಗಳಿಗೆ, ಪಡಿತರ ಚೀಟಿಗಳಿಗೆ 1 kg ತೊಗರಿಬೇಳೆ, 1/2 kg ಒಂದು ಕೆ ಜಿ ಎಣ್ಣೆ, 1 kg ಸಕ್ಕರೆ ಮತ್ತು 1 kg ಉಪ್ಪನ್ನು ಕೊಡ್ತೀವಿ. ಅದೇ ರೀತಿ 5 ಮತ್ತು 5 ಹೆಚ್ಚು ಎಷ್ಟಾದರೂ ಜನ ಇರಲಿ, 1.5 kg ತೊಗರಿಬೇಳೆ, 1.5 kg ಅಡುಗೆ ಎಣ್ಣೆ, 1.5 kg ಸಕ್ಕರೆ ಮತ್ತು ನೀವು ಬಹುಶಃ 1.5 ಏನಂತ ಬಳಸ್ತೀರಿ,
1: 1.5 kg
0: ಉಪ್ಪನ್ನು ವಿತರಣೆ ಮಾಡ್ತೀವಿ. ಇದು ಟೆಂಡರ್ ಹಂತದಲ್ಲಿ ಇರೋದ್ರಿಂದ ಬಹುಶಃ ಜುಲೈ ಮಾಹೆಯಿಂದ ನಾವು ನಿರೀಕ್ಷೆ ಮಾಡಬಹುದು.
1: ಓಕೆ ಸರ್. ಇಂದಿರಾ ಕಿಟ್ ಅನ್ನೋದು ಆದಷ್ಟು ಬೇಗ ನಮ್ಮ ಬಡವರಿಗೆ ಅಥವಾ ಅಗತ್ಯ ಇರುವಂತವರಿಗೆ ಸಿಗ್ಲಿ ಅಂತೇಳಿ ಆಶಿಸೋಣ ಸರ್. ಸರ್, ಈ ಒಂದು ಪಡಿತರ ಚೀಟಿಯಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಸದಸ್ಯರು ಇರಬೇಕು ಅನ್ನೋಂತಹ ಮಿತಿ ಏನಾದರೂ ಇದೆಯಾ ಸರ್?
0: ಖಂಡಿತ ಇಲ್ಲ.
1: ಓಕೆ,
0: ಪಡಿತರ ಚೀಟಿಯಲ್ಲಿ ಒಂದು ಕುಟುಂಬದ ಎಷ್ಟೇ ಸದಸ್ಯರಿದ್ರು ಕೂಡ ನಾವು ಪಡಿತರ ವಿತರಣೆ ಮಾಡ್ತಾ ಇರುವಂತದ್ದು ತಲಾವಾರು, ಅಂದ್ರೆ ಆ ಪಡಿತರ ಚೀಟಿಯಲ್ಲಿ ಯೂನಿಟ್ ಸದಸ್ಯರು ಎಷ್ಟಿದ್ದಾರೆ ಅನ್ನೋದ್ರ ಮೇಲೆ ನಾವು ವಿತರಣೆ ಮಾಡ್ತೀವಿ. ಆದ್ದರಿಂದ ಇದಕ್ಕೆ ಸ್ಪ್ಲಿಟ್ ಮಾಡಿಕೊಂಡು ಬೇರೆ ಬೇರೆ ಒಂದು ಪಡಿತರ ಚೀಟಿ ಮಾಡೋದಕ್ಕಿಂತ ನಾವು ನೀಡುವಂಥದ್ದು ಕೇವಲ ತಲಾವಾರು ಆಹಾರ ಧಾನ್ಯ ಇರೋದರಿಂದಾಗಿ ಸ್ಪ್ಲಿಟ್ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಯಾವ ಕಾರ್ಡ್ದಾರರು ಹೋಗಬಾರದು ಅನ್ನುವಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇದುವರೆಗೂ ಜನ ಯಾರು ಕೇಳಿಲ್ಲ, ಸರ್ ನಾವು ಹೊಸ BPL ಚೀಟಿ ಪಡಿತರ ಚೀಟಿಗೆ ಅರ್ಜಿ ಯಾವಾಗ ಸಲ್ಲಿಸಬಹುದು ಅಂತ. ಸದ್ಯ ಸರ್ಕಾರ ಹೊಸ ಪಡಿತರ ಚೀಟಿಗಳಿಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸಿದೆ. ಯಾವಾಗ ಸರ್ಕಾರ ಹೊಸ ಪಡಿತರ ಚೀಟಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತಲ್ಲ, ಆಗ ಅವರು ಅರ್ಜಿ ಸಲ್ಲಿಸಿದಲ್ಲಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಹೊಸ ಪಡಿತರ ಚೀಟಿಗಳನ್ನು, ಈಗಾಗಲೇ ನಾವು ಅಪ್ಲಿಕೇಶನ್ ಹಾಕಿದಂಥ 6,000 ಜನರಿಗೆ ಹೊಸ ಪಡಿತರ ಚೀಟಿ ನೀಡಿದ್ದೀವಿ. ಯಾವೆಲ್ಲ 6,000 ಪಡಿತರ ಚೀಟಿಗಳನ್ನು ಹಲವಾರು ಮಾನದಂಡಗಳಿಗನುಗುಣವಾಗಿ BPLನಿಂದ APLಗೆ ವರ್ಗಾವಣೆ ಮಾಡಿದ್ದೀವಲ್ಲ, ಅದೇ 6,000 ಅಪ್ಲಿಕೇಶನ್ಗಳನ್ನು ನಾವು ಈಗಾಗಲೇ ಡಿಸ್ಪೋಸಲ್ ಮಾಡಿದೀವಿ.
1: ಓಕೆ, ನಂತರದಲ್ಲಿ ಮುಂದಿನ ದಿನದಲ್ಲಿ ಕರೆಯುವಂಥದ್ದು, ಆನಂತರ
0: ಅಪ್ಲಿಕೇಶನ್ ಹಾಕಬೇಕು.
1: ಓಕೆ ಸರ್, ಎಷ್ಟು ದಿನದಲ್ಲಿ ಈ ಪಡಿತರ ಚೀಟಿ ಸಿಗಬಹುದು ಸರ್?
0: ಇದು ಪಾಲಿಸಿ ಮ್ಯಾಟರ್, ಆದ್ದರಿಂದ ಸರ್ಕಾರ ನಮಗೆ ಯಾವಾಗ ಅಪ್ರೂವ್ ಮಾಡಲಿಕ್ಕೆ ಅವಕಾಶ ಕೊಡುತ್ತಲ್ಲ ಆ ಸಂದರ್ಭದಲ್ಲಿ ನಾವು ಆ ಪಡಿತರ ಚೀಟಿಗಳನ್ನು ಅನುಮೋದಿಸಿ ಪ್ರಿಂಟ್ ಹಾಕಿ ಕೊಡುವಂಥ ಪ್ರಕ್ರಿಯೆ.
1: ಓಕೆ ಸರ್, ಒಂದು ಪ್ರಶ್ನೆಗಳು ಕೂಡ ಸಂದೇಶದ ಮೂಲಕ ಇದೆ. ನಮಸ್ತೆ ಸರ್, ನಾನು ಮೊದಲು ನಮ್ಮ ತಂದೆ ತಾಯಿಯವರ ಜೊತೆಗೆ ರಾಮನಗರದ

0: ಚಾನಬೋಗ ಹಳ್ಳಿಯಲ್ಲಿ ರೇಷನ್ ಕಾರ್ಡ್ ಹೊಂದಿದ್ದೆ. ಆ ನಮ್ಮ ತಾಯಿ ತೀರಿಕೊಂಡು ಹೋಗಿದ್ರು. ನಂತರ ಚಿತ್ರದುರ್ಗಕ್ಕೆ ಬಂದು ಇಲ್ಲೇ ಕೆಲಸ ಮಾಡಿಕೊಂಡಿದ್ದೀನಿ. ಹಾಗೆ ಇಲ್ಲೇ ಮದುವೆಯಾಗಿ ಇಲ್ಲೇ ಇದ್ದೇನೆ. ಅಡ್ರೆಸ್ ಅಲ್ಲಿ ಇದೆ. ಈ ನಡುವೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದೆ, 4 ವರ್ಷದ ನಂತರ ಅದು ರಿಜೆಕ್ಟ್ ಆಗಿದೆ. ಈಗ ನಾನು ಯಾವ ರೀತಿ ರೇಷನ್ ಕಾರ್ಡ್ ಪಡೆಯಬೇಕು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ.
1: ಅವ್ರ ಹೆಸರು ಹೇಳಲಿಲ್ಲ ನೀವು.
0: ಓಕೆ, ಸಂದೇಶ ಕಳಿಸಿರೋದು ರಾಗಿ ತೆನೆ ಗಿರೀಶ್ ಗಾರೆಹಟ್ಟಿಯಿಂದ.
1: ಗಿರೀಶ್ ಅವರೇ, ನೀವು ಮತ್ತೊಂದು ಪಡಿತರ ಚೀಟಿ, ನಿಮ್ಮ ತಂದೆ ಅಲ್ಲಿದ್ದುಕೊಂಡು ನೀವು ಇಲ್ಲಿ ಒಂದು ಪ್ರತ್ಯೇಕ ಕುಟುಂಬದಲ್ಲಿ ವಾಸ ಆಗಿದ್ದೀರಿ ಅಂತಂದರೆ ನಿಮ್ಮ ತಂದೆ ಕಾರ್ಡ್ನಿಂದ ನೀವೇನಾಗಬೇಕು, ಹೊರಗೆ ಬರಬೇಕು. ಫಸ್ಟ್ ನಿಮ್ಮ ತಂದೆಯ ಕಾರ್ಡ್ನಿಂದ ನೀವು ಹೊರಗೆ ಬಂದಾದ ನಂತರ ಎರಡನೇ ಪ್ರಕ್ರಿಯೆ ಏನು ಅಂತಂದರೆ ಇಲ್ಲಿಯೇ ಆಧಾರ್ನಲ್ಲಿ ಇಲ್ಲಿಯೇ ಅಡ್ರೆಸ್ಸನ್ನು ಮಾಡಿಸ್ಕೋಬೇಕು. ಅದಾದ ನಂತರ ನೀವು ಬಾಡಿಗೆ ಮನೆಯಲ್ಲಿ ಬಹುಶಃ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಅಂದಾಗ ನಿಮ್ಮ ಹಿಂದಿನ ಬಾಡಿಗೆ ಮನೆಗೆ ನಮ್ಮ ಆಹಾರ ನಿರೀಕ್ಷಕರು ಖಂಡಿತವಾಗಿಯೂ ಭೇಟಿ ನೀಡಿರ್ತಾರೆ. ಪ್ರಸ್ತುತ ಅಡ್ರೆಸ್ನಲ್ಲಿ ನೀವು ಇರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಬಾಡಿಗೆ ಮನೆಯವರು ಹಲವಾರು ಸಂದರ್ಭದಲ್ಲಿ ಬಾಡಿಗೆ ಮನೆಗಳನ್ನು ಚೇಂಜ್ ಮಾಡ್ತಿರ್ತಾರಲ್ಲ, ಆ ಕಾರಣಕ್ಕೋಸ್ಕರ ನಿಗದಿತ ಸ್ಥಳದಲ್ಲಿ ವಾಸ ಇಲ್ಲ ಅನ್ನುವಂಥ ಕಾರಣಕ್ಕೆ ರಿಜೆಕ್ಟ್ ಮಾಡಿರ್ತಾರೆ. ತಾವು ಖಂಡಿತ

0: ಅದಾದ ನಂತರ ನೀವು ಬಾಡಿಗೆ ಮನೆಯಲ್ಲಿ ಬಹುಶಃ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಅಂದಾಗ ನಿಮ್ಮ ಹಿಂದಿನ ಬಾಡಿಗೆ ಮನೆಗೆ ನಮ್ಮ ಆಹಾರ ನಿರೀಕ್ಷಕರು ಖಂಡಿತವಾಗಿಯೂ ಭೇಟಿ ನೀಡಿರ್ತಾರೆ. ಪ್ರಸ್ತುತ ಅಡ್ರೆಸ್ನಲ್ಲಿ ನೀವು ಇರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಬಾಡಿಗೆ ಮನೆಯವರು ಹಲವಾರು ಸಂದರ್ಭದಲ್ಲಿ ಬಾಡಿಗೆ ಮನೆಗಳನ್ನು ಚೇಂಜ್ ಮಾಡ್ತಿರ್ತಾರಲ್ಲ, ಆ ಕಾರಣಕ್ಕೋಸ್ಕರ ನಿಗದಿತ ಸ್ಥಳದಲ್ಲಿ ವಾಸ ಇಲ್ಲ ಅನ್ನುವಂಥ ಕಾರಣಕ್ಕೆ ರಿಜೆಕ್ಟ್ ಮಾಡಿರ್ತಾರೆ. ತಾವು ಖಂಡಿತವಾಗಿಯೂ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಿ. ಈ ಎಲ್ಲದರ ನಡುವೆ ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ಅದನ್ನು ಒಂದೇ ಕ್ಷಣದಲ್ಲಿ ಮುಗಿಸಿಬಿಡ್ತೀನಿ. ಈಗ 102 ರೋಗಗಳಿಂದ ಸಫರ್ ಆಗ್ತಾ ಇರುವಂಥ, ಬಳಲ್ತಾ ಇರುವಂಥ, ಪಡಿತರ ಚೀಟಿ ಇಲ್ಲದೇ ಇರುವಂಥವರಿಗೆ ಪಡಿತರ ಚೀಟಿಗಳನ್ನು ವೈದ್ಯಕೀಯ ತುರ್ತು ವೈದ್ಯಕೀಯ ಕಾರಣಕ್ಕೋಸ್ಕರ ಕೊಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ.
1: ಓಕೆ,
0: ನಮ್ಮ ಎಲ್ಲ ತಾಲೂಕು ಕಚೇರಿಗೆ ನೀವು ಭೇಟಿ ನೀಡಿದರೆ ನೀವು ಬಳಲ್ತಾ ಇರುವಂಥ ಹೃದ್ರೋಗ ಇರ್ಬೋದು, ಕಿಡ್ನಿ ಸ್ಟೋನ್ ಇರ್ಬೋದು, ಮತ್ತೊಂದು ಬೆನ್ನು ಮೂಳೆ ಇರ್ಬೋದು, ಮೂಳೆ ಮುರಿತ ಇರ್ಬೋದು, ಕೈ ಕಾಲು, ಇಂಥ ಎಲ್ಲ 102 ರೋಗಗಳಿಗೆ ನೀವು ಟ್ರೀಟ್ಮೆಂಟ್ ಪಡಿತಾ ಇದ್ರಿ, ಈ ಸದ್ಯ ನಿಮಗೆ ವೈದ್ಯಕೀಯ ತುರ್ತು ಚಿಕಿತ್ಸೆ ಅಗತ್ಯ ಇದೆ ಅನ್ನುವಂಥ ಕಾರಣ ಇದ್ದರೆ ಖಂಡಿತವಾಗಿಯೂ ಆ ದಾಖಲೆಗಳನ್ನು, ಪೂರಕ ದಾಖಲೆಗಳನ್ನು ತಗೊಂಡು ಹೋಗಿ ನೀವು ವೈದ್ಯಕೀಯ ತುರ್ತು ಕಾರಣಕ್ಕಾಗಿ ಅಂತ ಅಪ್ಲಿಕೇಶನ್ ಹಾಕಲಿಕ್ಕೆ ಇವಾಗ ಇದೆ ಅವಕಾಶ. ಅದು ಯಾವಾಗಲೂ ಇರುತ್ತೆ, ವೈದ್ಯಕೀಯ ಕಾರಣಕ್ಕೋಸ್ಕರ ಸೂಕ್ತ ದಾಖಲೆಗಳೇ ಬೇಕು.
1: ಓಕೆ, ಇದು ಕೂಡ ತುರ್ತು ಮಾಹಿತಿ ಅಂತಲೇ ಹೇಳಬಹುದು.
0: ಅಂಥ ಸಂದರ್ಭಗಳಲ್ಲಿ ಕಾರ್ಡ್ ಇಲ್ಲ, ನಮಗೆ ವೈದ್ಯಕೀಯ ತುರ್ತು ನೆರವುಗೋಸ್ಕರ ನಮಗೆ ಕಾರ್ಡ್ ಬೇಕು ಅಂತ ಕೇಳಿದಾಗ ಖಂಡಿತವಾಗಿಯೂ ಅಂಥವರು ವೈದ್ಯಕೀಯ ತುರ್ತು ಕಾರಣಕ್ಕಾಗಿ ಅಂತಲೇ ಅಪ್ಲಿಕೇಶನ್ ಹಾಕಬೇಕು. ಆ ದಾಖಲೆಗಳನ್ನು ನಮ್ಮ ತಹಸೀಲ್ದಾರ್ ಆಫೀಸಿಂದ ಪ್ರೊಸೆಸ್ ಮಾಡಿ ನಮಗೆ ಕಳಿಸ್ತಾರೆ, ನಾವು ಅಂಥ ಕಾರ್ಡ್ಗಳನ್ನು ಅಪ್ರೂವ್ ಮಾಡಿ ಜನರೇಟ್ ಮಾಡಿ ಕೊಡ್ತೀವಿ.
1: ಓಕೆ ಸರ್. ಸರ್, ಈ ಹಿಂದೆ ಅನಂತರಂ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು ಬೆಳಗಟ್ಟ ಸೊಸೈಟಿನಲ್ಲಿ ಆಗುವಂತಹ ಸಮಸ್ಯೆಗೆ. ಹಾಗಾಗಿ ನೀವು ದೂರು ದಾಖಲಿಸೋದಕ್ಕೆ ಒಂದು ನಂಬರ್ ಅನ್ನ ಹೇಳಿದ್ರೆ ಅದನ್ನ ಮತ್ತೊಮ್ಮೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. 08-942-22-408 ಈ ಸಂಖ್ಯೆಗೆ ನೀವು ದೂರನ್ನು ದಾಖಲಿಸಬಹುದು.
0: ಇದು ಜಿಲ್ಲಾ ಕೇಂದ್ರದ ನಮ್ಮ ಕಚೇರಿಯ ದೂರವಾಣಿ, ಅದರ ಜೊತೆಗೆ 1906-67.
1: ಓಕೆ,
0: ಇದು ರಾಜ್ಯ ಗ್ರಾಹಕರ ಸಹಾಯವಾಣಿ.
1: ಓಕೆ,
0: 1906-67
1: 1-9-6-7 ಈ ಸಂಖ್ಯೆಗೆ, 4 ಸಂಖ್ಯೆ, ತುಂಬಾ ಸುಲಭವಾಗಿ ಕೂಡ ನೆನಪನ್ನ ಇಟ್ಕೊಳ್ಬಹುದಾಗಿರುತ್ತೆ. ಓಕೆ, ಆನಂತರ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಹಾಗೆ ಮುಂದಿನ ಒಂದು ಸಂದೇಶವಿದೆ, ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಓಕೆ, ನಮಸ್ಕಾರ ಆಕಾಶವಾಣಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೊಸೈಟಿ ಹತ್ರ ಅಕ್ಕಿ ಮಾರ್ತಾರೆ, ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರ ಹೆಸರನ್ನ ಕಳಿಸಿಲ್ಲ.
0: ಖಂಡಿತವಾಗಿಯೂ ಅಟ್ಲೀಸ್ಟ್ ಯಾವ ಸೊಸೈಟಿ ಅನ್ನೋದು ಅಂತದ್ನಾದ್ರೂ ನಾವು ಈಗಾಗಲೇ 2 ದೂರವಾಣಿ ಸಂಖ್ಯೆಗಳನ್ನ ಶೇರ್ ಮಾಡ್ಕೊಂಡಿದೀವಿ. ನಮ್ಮ ಜಿಲ್ಲಾ ಕಚೇರಿಯ ದೂರವಾಣಿಗೆ ಕರೆ ಮಾಡಿ ಅವ್ರ ಹೆಸರನ್ನು ಗೌಪ್ಯವಾಗಿ ಇಡ್ತೀವಿ, ಅವ್ರು ಹೆದರುವಂತ ಅಗತ್ಯ ಇಲ್ಲ. ಅವ್ರು ಕರೆ ಮಾಡಿ ನಮಗೆ ತಿಳಿಸಿದಾಗ ಖಂಡಿತವಾಗಿಯೂ ನಮ್ಮ ಆಹಾರ ನಿರೀಕ್ಷಕರನ್ನು ಕಳಿಸಿಕೊಟ್ಟು ಸೂಕ್ತ ಕ್ರಮ ಜರುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ ಸರ್. ಸರ್, ಹಾಗೇನೆ ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಒಂದು ಸಂದೇಶ ಕಳಿಸಿದ್ದಾರೆ. ಮೊಬೈಲ್ ನಂಬರ್ ತಿಳಿಸಿ ಅಂತೇಳಿ. ಈಗಾಗಲೇ ನೀವು ಸಾಕಷ್ಟು ಸಂಪರ್ಕ ಸಂಖ್ಯೆಗಳನ್ನು ಕೂಡ ತಿಳಿಸ್ತೀರಿ, ಮತ್ತೊಮ್ಮೆ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸ್ತೀವಿ. ಸರ್, ಒಂದು ಸುಗಮ ಸರಬರಾಜು ಬಗ್ಗೆ ಹೇಳ್ತಾ ಇದ್ವಿ. ಜನಗಳಿಗೆ ಏನಾದರೂ ಈ ಪಡಿತರ ಚೀಟಿಯಲ್ಲಿ ನಿಗದಿಯಾಗಿರುವಂತಹ ಧಾನ್ಯಗಳು ಸರಿಯಾದ ರೀತಿಯಲ್ಲಿ ತಲುಪದೇ ಇದ್ದಾಗ ಆ ಸಹಾಯವಾಣಿ ಸಂಖ್ಯೆಗಳಿಗೆ ಕರೆ ಮಾಡ್ತೀವಿ, ಎಲ್ಲ ಆಗುತ್ತೆ. ಆದರೂ ಕೂಡ ಅವರಿಗೆ ಅಲ್ಲಿ ಸರಿಯಾದ ರೆಸ್ಪಾನ್ಸ್ ಸಿಗದೇ ಇದ್ದಾಗ ಸಕಾಲದಲ್ಲಿ ನಾವು ದಾವೆಯನ್ನ ಓಡಬಹುದು ಅನ್ನುವಂಥದ್ದು ಇದೆ.
0: IPGRS ಅಂತ ಒಂದು ಪೋರ್ಟಲ್ ಇದೆ.
1: ಓಕೆ,
0: ಅವ್ರ ಮೊಬೈಲ್ನಲ್ಲಿ IPGRS ಪೋರ್ಟಲ್ನಲ್ಲಿ ಅವ್ರಿಗೆ ಆಗ್ತಾ ಇರುವಂತ ತೊಂದರೆಯನ್ನ ಖಂಡಿತವಾಗಿಯೂ ಅವರು ಕ್ವಶನ್ ರೇಸ್ ಮಾಡಬಹುದು.
1: ಎಷ್ಟು ದಿನದಲ್ಲಿ ಪರಿಹಾರ ಸಿಗುತ್ತೆ ಸರ್?
0: ಅದು ಟೈಮ್ ಲಿಮಿಟೆಡ್ ಇದೆ ಅದು.
1: ಓಕೆ,
0: ಒಂದು ವೇಳೆ ಅಷ್ಟರಲ್ಲಿ ಸಿಗಲಿಲ್ಲ ಅಂತಂದ್ರೆ ಆ ಕ್ವಶನ್ ರೇಸ್ ಆಗಿ ಎಸ್ಕಲೇಟ್ ಆಗಿ ನನಗೆ ಬರುತ್ತೆ. ನನ್ನಲ್ಲೂ ಕೂಡ ಅವ್ರಿಗೆ ಸಿಗಲಿಲ್ಲ, ಸಮಾಧಾನ ಆಗಿಲ್ಲ ಅಂತಂದ್ರೆ ರಾಜ್ಯ ಹಂತದವರೆಗೂ ಕೂಡ ಆ ಪ್ರಶ್ನೆಗಳು ಕಸ್ಟಮರ್ಸ್ ಸ್ಯಾಟಿಸ್ಫೈ ಆಗಿಲ್ಲ ಅಂದಾಗ ಎಸ್ಕಲೇಟ್ ಆಗ್ತಾ ಹೋಗ್ತಾವೆ.
1: ಓಕೆ ಸರ್, ಅದಕ್ಕೇನಾದರೂ ಅರ್ಜಿ ಶುಲ್ಕ ಅಥವಾ
0: IPGRS ಪೋರ್ಟಲ್ಗೆ ಹೋಗಬೇಕು, ತಮ್ಮ ಫೋನ್ ನಂಬರು, ತಮ್ಮ ವಿಳಾಸ, ತಮ್ಮ ಅಡ್ರೆಸ್ಸು, ತಮ್ಮ ಏನು ತೊಂದರೆ ಆಗ್ತಾ ಇದೆ ಅದನ್ನು ಹಾಕಿದರೆ ಸಾಕು, ಇಮ್ಮಿಡಿಯೇಟ್ ಆಗಿ ಅದು ಕ್ವಶನ್ ರೇಸ್ ಆಗಿ ಆ ಪರ್ಟಿಕ್ಯುಲರ್ ಪುಡ್ ಇನ್ಸ್ಪೆಕ್ಟರ್, ಆ ತಾಲೂಕಿನ ಪುಡ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವರಿಗೆ ಹೋಗಿ ರೀಚ್ ಆಗುತ್ತೆ.
1: ಸರ್, ಹಾಗೆಯೇ ಈ ಸಕಾಲದಲ್ಲಿ ಯಾರು ದಾವೆ ಹೂಡಿರ್ತಾರೆ ಅಲ್ವಾ, ಅವ್ರಿಗೇನಾದರೂ ಪರಿಹಾರ ಸಿಗೋದು ವಿಳಂಬ ಆದರೆ ಅವ್ರಿಗೊಂದಷ್ಟು ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ ದಿನದ ಮೊತ್ತದ ಲೆಕ್ಕಕ್ಕೆ ಅಂತ ಹೇಳ್ತಾರೆ, ಎಷ್ಟು ಸಿಗುವಂಥದ್ದು ಸರ್?
0: ಖಂಡಿತವಾಗಿಯೂ ಪ್ರತಿ ದಿನಕ್ಕೆ ಒಂದು ವೇಳೆ ವಿಳಂಬದ ಪರಿಹಾರ ಪ್ರತಿದಿನ 20 ರೂಪಾಯಿ ಅಂತ ಗರಿಷ್ಠ ಒಂದು ಅರ್ಜಿಗೆ 500 ಒಂದು ಸಕಾಲದ ಅಡಿಯಲ್ಲಿ
1: ಪರಿಹಾರ
0: ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ.
1: ಓಕೆ, ಯಾರು ಪಾವತಿಸ್ತಾರೆ ಸರ್? ರಾಜ್ಯ ಸರ್ಕಾರನ ಅಥವಾ ನೌಕರ

0: ನೌಕರನ್ನೇ ಪಾವತಿಸಬೇಕಾ ಅಂತ ಇರೋದು.
1: ಓಕೆ, ಯಾರು ವಿಳಂಬ ನೀತಿಯನ್ನು ತೋರಿಸ್ತಾರೋ ಆ
0: ನೌಕರನಿಂದ ಭರಿಸಬೇಕಾದಂತ ಹಣ ಅದು.
1: ಓಕೆ ಸರ್. ಸರಿ, ಗ್ರಾಹಕರ ಜಾಗೃತಿ, ಎಷ್ಟೇ ನಾವು ಅಲರ್ಟ್ ಆಗಿರ್ತೀವಿ ಅಂದ್ರೂ ಕೂಡ ಒಂದೊಮ್ಮೆ ಈ ದವಸ ಧಾನ್ಯಗಳನ್ನ ಕೊಳ್ಬೇಕಾದ್ರೆ ಇನ್ನು ಯಾವುದೇ ಒಂದು ವಿಷಯದಲ್ಲಿ ನಾವು ಯಾಮಾರ್ತಾ ಇರ್ತೀವಿ, ಹೇಗೆ ಎಚ್ಚರಿಕೆಯನ್ನ ವಹಿಸಬೇಕು ಸರ್?
0: ಯಾವುದೇ ಖರೀದಿ, ಈಗೆಲ್ಲ ಆಧುನಿಕ ಜಗತ್ತಿನಲ್ಲಿ ಎಲ್ಲರೂ ನಾವು ಆನ್ಲೈನ್ ಒಂದು ಖರೀದಿಗೆ ಮುಗಿಬೀಳ್ತಾ ಇರೋದು.
1: ಹೌದು,
0: ನಾವು ಯಾವುದೇ ಸಂದರ್ಭದಲ್ಲಿ ಖರೀದಿ ಮಾಡಿದಾಗ್ಯೂ ಕೂಡ ಸೂಕ್ತ ರಸೀದಿಯನ್ನ, ಸೂಕ್ತ ಒಂದು ದಾಖಲೆಗಳನ್ನ ಇದು ಪಡೆಯುವಂಥದ್ದು ಗ್ರಾಹಕನ ಎಚ್ಚರಿಕೆ ಜವಾಬ್ದಾರಿ ಕೂಡ. ಹೌದು
1: ಹೌದು.
0: ಆದ್ದರಿಂದಲೇ ಜಾಗೋ ಗ್ರಾಹಕ್ ಜಾಗೋ ಅಂತ ಅಭಿಯಾನ ಸ್ಟಾರ್ಟ್ ಆಗಿರೋದು. ನಾವು ಕೂಡ ಪ್ರತಿ ವರ್ಷ ರಾಷ್ಟ್ರೀಯ ಮತ್ತು ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಕೆಲವೊಂದು ಕಡೆ ಕಾರ್ಯಕ್ರಮಗಳನ್ನು, ಜನರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ಇದು ಎಲ್ಲದರೂ ಹೊರತಾಗಿ ನಮ್ಮ ಪ್ರತಿ ಜಿಲ್ಲೆಗೂ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಅಂತ ಇರುತ್ತೆ. ಆ ಗ್ರಾಹಕರ ವ್ಯಾಜ್ಯಗಳ ಜಿಲ್ಲಾ ಮಟ್ಟದ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, ಒಬ್ಬರು ಮಹಿಳಾ ಸದಸ್ಯರಿರ್ತಾರೆ, ಇನ್ನೊಬ್ಬರು ಪುರುಷ ಸದಸ್ಯರಿರ್ತಾರೆ. ನೀವು ಅಲ್ಲಿಗೆ ಸರಿಸುಮಾರು 50 ಲಕ್ಷದವರೆಗಿನ ದಾವೆಗಳನ್ನು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ಅಪ್ರೋಚ್ ಮಾಡಿ ನೀವು ಸೂಕ್ತ ದಾಖಲೆಗಳನ್ನು ನೀಡಿ ಯಾವುದೇ ಶುಲ್ಕ ಇಲ್ಲದೇ ನೀವು ಕೋರ್ಟಲ್ಲಿ ಫೈಟ್ ಮಾಡ್ಬೋದು. ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯವರು ನಿಮಗೆ ಅಂಥ ಸಂದರ್ಭದಲ್ಲಿ ಏನು ಒಂದು ಕಾನೂನು ಸಲಹೆಗಳನ್ನು ಕೂಡ ಕೊಡುವಂಥ ಸರ್ಕಾರಿ ಸೌಲಭ್ಯ ಇದೆ.
1: ಒಟ್ಟಾರೆ ಗ್ರಾಹಕರಿಗೆ ಇದ್ರ ಬಗ್ಗೆ ಅರಿವಿರಬೇಕು.
0: ಹೌದು,
1: ಗ್ರಾಹಕರ ರಕ್ಷಣಾ ವೇದಿಕೆ ಇದೆ, ಅದನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅನ್ನೋ
0: ಗ್ರಾಹಕರ ಹಕ್ಕುಗಳು ಎಲ್ಲಿರುತ್ತದಲ್ಲ ಅಲ್ಲಿ ಖಂಡಿತವಾಗಿಯೂ ಕರ್ತವ್ಯ ಇರುತ್ತೆ. ನಾನು ಗ್ರಾಹಕನಾಗಿ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡುವಾಗ ನನ್ನ ಕರ್ತವ್ಯ ಸೂಕ್ತವಾದಂತ ರಸೀದಿಯನ್ನು ಪಡೆಯಬೇಕಾಗಿರೋದು ನನ್ನ ಕರ್ತವ್ಯ.
1: ಹೌದು, ಹಾಗೇನೆ ಆ ಪ್ರಾಡಕ್ಟ್ ಮೇಲೆ ಇರುವಂತಹ ಒಂದಷ್ಟು ಮಾಹಿತಿಯನ್ನ ಗ್ರಹಿಸಬೇಕಾಗುತ್ತೆ.
0: ಹೌದು,
1: MRP ಬೆಲೆ ಏನಿದೆ, ಇನ್ಗ್ರೀಡಿಯಂಟ್ಸ್ ಏನಿದೆ, ಅದು ರಾಸಾಯನಿಕ ಮುಕ್ತವಾಗಿದೆಯಾ, ಇದೆಲ್ಲದನ್ನ ಗಮನಿಸಿನೇ ನಾವು ಪರ್ಚೇಸ್ ಮಾಡೋದು ಬಹಳ ಸೂಕ್ತವಾಗಿರುತ್ತೆ.
0: ಖಂಡಿತವಾಗಿ.
1: ಓಕೆ ಸರ್, ಕರೆಗಳು ಬರ್ತಾ ಇದೆ, ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಇದೆ. ಒಂದೇ ಒಂದು ಕರೆಯನ್ನ ಸ್ವೀಕರಿಸ್ತೇನೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು ಹೇಳಿ.
2: ಮೇಡಮ್ ನಮಸ್ತೆ, ಮೇಡಮ್ ಕುಮಾರ್ ಅಂತ ಹೇಳಿ ಮಾತಾಡ್ತಾರದು.
1: ಓಕೆ ಕುಮಾರ್ ಅವರೇ, ಬೇಗ ಪ್ರಶ್ನೆ ಕೇಳಿ, ಸಮಯ ಕಡಿಮೆ ಇದೆ.
2: ಓಕೆ, ಎಲ್ಲ APL ಕಾರ್ಡ್ ಬಹಳ ದಿನ ಬಳಸಿದ್ದಕ್ಕಾಗಿ, ಅಂದ್ರೆ APL ಕಾರ್ಡ್ ಎಲ್ಲ 8 ವರ್ಷದಿಂದ ಅದು ಇದಾಗಿ ಕ್ಯಾನ್ಸಲ್ ಆಗಿದೆ ಅಂದ್ರು. DC ಆಫೀಸ್ ಹತ್ರ ಇರುವಂತ ಬ್ರಾಂಚ್ ಗೆ ಮತ್ತೆ ತಾಲೂಕ್ ಆಫೀಸ್ ಹತ್ರ ಇರೋ ಬ್ರಾಂಚ್ ಎರಡು ಕಡೆ ಸಂಪರ್ಕ ಮಾಡಿದ್ರು ಕೂಡ ಅದೇನ್ ಸರಿ ಹೋಗ್ಲಿಲ್ಲ, ಹಂಗಾಗಿ ಮತ್ತೆ ಓಡಾಡಕ್ ಟೈಮ್ ಸಿಗದೆ ಹಂಗೆ ಆಯ್ತದ.
0: APL
2: ಕಾರ್ಡ್ ನ ಹಂಗೆ ಮಾಡ್ಕೊಳಕ್ ಅವಕಾಶ ಇದೆಯಾ? ಒಂದು
0: ಕುಮಾರ್ ಅವರೇ, ಒಂದನೇ ಪ್ರಶ್ನೆ ನಿಮ್ದು, ನಿಮ್ ಈ ಹಿಂದೆ ಆಧಾರ್ ಅನ್ನ ಲಿಂಕ್ ಮಾಡಿ ಬಯೋಮೆಟ್ರಿಕ್ ಕೊಟ್ಟು eKYC ಮಾಡಿಸ್ಬೇಕಾಗಿತ್ತು. eKYC ಆಗಲಾರದ, ಬಯೋಮೆಟ್ರಿಕ್ ಕೊಟ್ಟು eKYC ಮತ್ತು ವಿಲಿಂಗ್ನೆಸ್ ಆಗಲಾರದ ಕಾರ್ಡ್ಗಳೆಲ್ಲ ನಿಷ್ಕ್ರಿಯ ಆಗಿದಾವೆಲ್ಲ, ಯಾವ APL ಕಾರ್ಡ್ಗಳು ಕೂಡ. ಆದ್ರೆ ಸದ್ಯಕ್ಕೆ ಹಿಂದೆಲ್ಲ 15 ರೂಪಾಯಿ KG ಅಂತೆ 5 KG ಅಕ್ಕಿಯನ್ನು ಕೊಡಲಿಕ್ಕೆ ಹಿಂದೆ ಪ್ರಾವಿಷನ್ ಇತ್ತು. ಇತ್ತೀಚಿನ ದಿನಗಳಲ್ಲಿ APL ಅಕ್ಕಿ ಬರ್ತಾ ಇಲ್ಲ, APL ಅಕ್ಕಿಯನ್ನು ಅದನ್ನ ಬೇಡಿಕೆ ಕುಸಿದಿದೆ ಅನ್ನುವಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ನಿಲ್ಲಿಸಿದೆ. ಸದ್ಯಕ್ಕೆ APL ಕಾರ್ಡ್ಗಳನ್ನು ನೀಡುವಂಥ ಪ್ರಕ್ರಿಯೆ ಇಲಾಖೆಯ ಮುಂದೆ ಇಲ್ಲ. ಹಾಗೇನಾದರೂ ಒಂದು ವೇಳೆ APL ಕಾರ್ಡ್ಗಳನ್ನು ಕೊಡುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆದರೆ ಖಂಡಿತವಾಗಿಯೂ ನಿಮಗೆ ಪತ್ರಿಕೆಗಳಲ್ಲಿ ನಾವು ಮಾಹಿತಿಯನ್ನು ತಿಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ, ಧನ್ಯವಾದ ಕುಮಾರ್ ಅವರೇ.
2: ಥ್ಯಾಂಕ್ ಯು ಸರ್.
1: ಓಕೆ ಸರಿ, eKYC ಮಾಡಿಸೋದು ಅಂತ ಹೇಳಿದ್ರೆ ಪ್ರತಿ ಸದಸ್ಯರು ಮಾಡಿಸ್ಬೇಕಾ ಅಥವಾ ಯಜಮಾನ ಮಾತ್ರ ಮಾಡಿಸಿದ್ರೆ?
0: ಖಂಡಿತವಾಗಿಯೂ ಆ ಕಾರ್ಡ್ನಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು eKYC ಅಂದ್ರೆ ತಮ್ಮ ಬಯೋಮೆಟ್ರಿಕ್ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಆಯಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ಕೊಟ್ಟು eKYC ಮಾಡಿಸಬೇಕಾಗಿರೋದು ಅವ್ರ ಕರ್ತವ್ಯ.
1: ಓಕೆ,
0: ಒಂದು ವೇಳೆ ಆಗಿಲ್ಲ ಅಂದ ಪಕ್ಷದಲ್ಲಿ ಅಂತಹ ಹೆಸರುಗಳು ಕಾಲಾನುಕ್ರಮದಲ್ಲಿ ಏನಾಗ್ತಾ ಹೋಗ್ತವೆ, ಡಿಲೀಟ್ ಆಗ್ತಾ ಹೋಗ್ತವೆ. ಆ ಕಾರಣಕ್ಕೆ ಪ್ರತಿಯೊಬ್ಬ ಸದಸ್ಯನು, ಕಾರ್ಡ್ನಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯನು ಒಂದು ಬಾರಿಗೆ eKYC ಖಂಡಿತವಾಗಿ ಮಾಡಿಸಬೇಕು.
1: ಓಕೆ ಓಕೆ ಸರ್, ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟು ನಮಗೆ ಈಗ ಕರೆಗಳು ಕೂಡ ಸಾಕಷ್ಟು ಬರ್ತಾ ಇದೆ. ಆದರೆ ಕಾರ್ಯಕ್ರಮದ ಅವಧಿ ಮುಗಿತಾ ಇರೋದ್ರಿಂದ ನೋಡೋಣ, ಮುಂದಿನ ದಿನಗಳಲ್ಲೂ ಕೂಡ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿ ಕೊಡುವಂತಹ ಅವಕಾಶ ಏನಾದರೂ ಸಿಕ್ಕಿದ್ರೆ ಖಂಡಿತ ಮತ್ತೊಮ್ಮೆ ನಿಮ್ಮನ್ನು ಕರೆಸುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್.
0: ತಮಗೂ ಕೂಡ ಧನ್ಯವಾದ, ಆಕಾಶವಾಣಿಯ ಶ್ರೋತೃಗಳಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.
1: ಇದುವರೆಗೂ ಹಲೋ ಆಕಾಶವಾಣಿ.

ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಈ ವಿಷಯದ ಬಗ್ಗೆ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಚಿತ್ರದುರ್ಗದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವ ಸಿದ್ದರಾಮ ಮಾರಿಹಾಳವರು. ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ಡಿ ಕಾವ್ಯ. ತಾಂತ್ರಿಕ ನೆರವು ಕೆ ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಜನಮನದ ಕಣ್ಮಣಿ ಜ್ಞಾನ ಭಂಡಾರದ ಗಣಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು. ಇನ್ನು ಮುಂದೆ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳ ಜೊತೆ ನಾನಿರ್ತೇನೆ ನಿಮ್ಮ ರೇಡಿಯೋ ಗೆಳತಿ ಟಿ ಗೀತಾ. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಪ್ರಕಟಣೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

ಕೇಳುಗರೆ ಗಮನಿಸಿ, 21/5/2026 ಇದೇ ಗುರುವಾರ ಅಂದರೆ ನಾಳೆ ಬೆಳಿಗ್ಗೆ 10:00 to 11:00 ಆಕಾಶವಾಣಿ ಚಿತ್ರದುರ್ಗ 102.6 FM ಕಂಪನಾಂಕಗಳಲ್ಲಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೀಲುಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಕೇಳುಗರು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ರಾಮರಾಜು ಬಿ ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು, ರೋಗ ನಿಧಾನ ಶಾಸ್ತ್ರ ವಿಭಾಗ, ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜು, ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 2956949, ಎಸ್ಟಿಡಿ ಕ್ರಮಾಂಕ 08194. ವಾಟ್ಸಪ್ ಮೂಲಕ ಪ್ರಶ್ನೆ ಕೇಳಲು ಸಂದೇಶ ಕಳಿಸುವ ಸಂಖ್ಯೆ 9448640273. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್. ಈಗ ಸಮಯ 11:30:26. ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ.

ಆತ್ಮೀಯ ಕೇಳುಗರೇ, ನಾನು ಇಂದಿನ ಕಾರ್ಯಕ್ರಮದಲ್ಲಿ ಪರಿಚಯಿಸುವಂತಹ ಸ್ಥಳ ಯಾವುದು ಅಂತ ಹೇಳೋದಾದರೆ, ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದಂತಹ ಚಾರ್ಧಾಮ್ ತೀರ್ಥಯಾತ್ರೆಗಳಲ್ಲಿ ಒಂದಾಗಿರುವ ರಾಮಾಯಣದೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿರುವಂತಹ ಸ್ಥಳ. ಆ ಸ್ಥಳವನ್ನು ದಕ್ಷಿಣದ ಕಾಶಿ ಅಂತಲೇ ಕರೀತಾರೆ. ಆ ಸ್ಥಳದ ಹೆಸರು ರಾಮೇಶ್ವರಂ. ಈ ರಾಮೇಶ್ವರಂ ಎಂಬ ಸ್ಥಳದ ಬಗ್ಗೆ ಇದರ ಕಿರುಪರಿಚಯ ಮಾಡುವುದರ ಜೊತೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ರಾಮೇಶ್ವರಂ ತಮಿಳುನಾಡಿನ ರಾಮನಾಥಪುರಂ ಎಂಬ ಜಿಲ್ಲೆಯ ಪಂಬನ್ ದ್ವೀಪದಲ್ಲಿರುವ ಅತ್ಯಂತ ಪವಿತ್ರ ಹಿಂದೂ ಯಾತ್ರಾ ಸ್ಥಳ ಮತ್ತು ತಮಿಳುನಾಡಿನ ಒಂದು ಸುಂದರ ಧಾರ್ಮಿಕ ನಗರ ಅಂತಲೇ ಹೇಳ್ಬೋದು. ಇದು ಮನ್ನಾರ್ ಕೊಲ್ಲಿಯ ಸಮುದ್ರ ಪ್ರದೇಶದಲ್ಲಿರುವ ಪಂಬನ್ ಎಂಬ ದ್ವೀಪದಲ್ಲಿ ಈ ಒಂದು ಸ್ಥಳ, ಪವಿತ್ರವಾದ ಸ್ಥಳ ಇದೆ ಇರೋದನ್ನು ನಾವು ಗಮನಿಸ್ತೇವೆ. ಸರಿ ಕೇಳಿದರೆ ಮಾಹಿತಿಯನ್ನು ಮುಂದುವರಿಸ್ತೇನೆ ಸತ್ಯ ಇನ್ ಲವ್ ಚಿತ್ರದ ಈ ಗೀತೆಯ ನಂತರ.

ಕೇಳುಗರೆ, ನಾನು ರಾಮೇಶ್ವರಂ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ. ರಾಮೇಶ್ವರನಲ್ಲಿರುವಂತಹ ಒಂದು ಇತಿಹಾಸ ಮತ್ತು ಅದರ ಪೌರಾಣಿಕ ಕತೆ ಏನು ಅಂತ ನೋಡೋದಾದರೆ, ರಾಮೇಶ್ವರನಲ್ಲಿರುವ ರಾಮನಾಥ ಸ್ವಾಮಿ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ, ರಾಮಾಯಣದ ನಂಟನ್ನು ಹೊಂದಿರುವ ಒಂದು ಪವಿತ್ರ ಸ್ಥಳ. ರಾಮಾಯಣದ ಪ್ರಕಾರ ರಾಮನು ತನ್ನ ಪತ್ನಿ ಸೀತೆಯನ್ನು ರಾವಣನಿಂದ ಬಿಡಿಸಿಕೊಂಡು ಬಂದ ನಂತರದ ಅವಧಿಯಲ್ಲಿ ನಡೆದಂತಹ ಒಂದು ಘಟನೆಯ ಒಂದು ಕತೆ. ಅಂದರೆ ಬ್ರಾಹ್ಮಣನಾದಂತಹ ರಾವಣನನ್ನು ಕೊಂದು ಶ್ರೀರಾಮ ಕೊಂದಿರ್ತಾನೆ, ಕೊಂದು ಆ ಸೀತೆಯನ್ನು ಕರೆತಂದಿರ್ತಾನೆ. ರಾವಣನು ಕೇವಲ ರಾಕ್ಷಸ ರಾಜ ಮಾತ್ರ ಆಗಿರೋದಿಲ್ಲ, ರಾವಣನು ಬ್ರಾಹ್ಮಣನಾಗಿದ್ದು ವಿದ್ವಾಂಸನೂ ಕೂಡ ಆಗಿರ್ತಾನೆ. ಧರ್ಮದ ಪ್ರಕಾರ ರಾವಣನನ್ನು ಕೊಂದ ಪಾಪವನ್ನು ಕಳೆಯಬೇಕು ಅಂತ ಹೇಳಿ ಶ್ರೀರಾಮ ಬ್ರಹ್ಮಹತ್ಯೆ ಪಾಪದಿಂದ ಮುಕ್ತಿ ಪಡೆಯಬೇಕು ಅಂತ ಹೇಳಿ ಶ್ರೀರಾಮನು ಶಿವನನ್ನು ಪೂಜಿಸಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೆ. ಈ ಒಂದು ಬ್ರಹ್ಮಹತ್ಯೆ ಪಾಪದಿಂದ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳಿದಾಗ ಕೈಲಾಸದಿಂದ ಶಿವಲಿಂಗವನ್ನು ತರಲಿಕ್ಕೆ ಹನುಮಂತನನ್ನು ಕಳಿಸ್ತಾರೆ. ಆದರೆ ಹನುಮಂತ ಕೈಲಾಸದಿಂದ ಶಿವಲಿಂಗವನ್ನು ತರಲಿಕ್ಕೆ ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಆಗ ಶ್ರೀರಾಮ ಏನ್ಮಾಡ್ತಾನೆ ಅಂತ ಹೇಳಿದಾಗ ಹನುಮಂತ ಬರೋದು ವಿಳಂಬ

ಸಿದ್ಧವಾದಾಗ ಶ್ರೀರಾಮನು ಸಮುದ್ರದ ಮರಳಿನಿಂದ ಶಿವಲಿಂಗವನ್ನು ತಯಾರಿಸಿ ಅದಕ್ಕೆ ಪೂಜೆಯನ್ನು ಮಾಡ್ತಾನೆ. ಇದೇ ಲಿಂಗವನ್ನು ರಾಮಲಿಂಗಂ ಅಂತಲೂ ಕೂಡ ಕರೀತಾರೆ. ಈ ಸ್ಥಳವು ರಾಮೇಶ್ವರಂ ಹಿಂದೂಗಳ ಪವಿತ್ರ ಚಾರ್ಧಾಮ್ಗಳಲ್ಲಿ ಒಂದು ಅಂತ ಹೇಳಬಹುದು. ಇನ್ನು ಉಳಿದಂತಹ ಯಾವೆಲ್ಲ ಒಂದು ಪವಿತ್ರ ಸ್ಥಳಗಳು ಚಾರ್ಧಾಮ್ಗಳಲ್ಲಿ ಅಂತ ಹೇಳೋದಾದರೆ ಬದರೀನಾಥ, ದ್ವಾರಕ, ಜಗನ್ನಾಥಪುರಿ ಮತ್ತು ಈ ರಾಮೇಶ್ವರಂ ಅನ್ನುವಂತಹ ಸ್ಥಳ. ಇದಲ್ಲದೆ ಇದು ಭಾರತದ ಪ್ರಸಿದ್ಧ ಜ್ಯೋತಿರ್ಲಿಂಗಗಳ 12 ಪ್ರಸಿದ್ಧ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಅಂತ ಹೇಳಿ ಈ ಒಂದು ರಾಮೇಶ್ವರಂನ ಕರೀತಾರೆ. ಹೌದು ಕೇಳಿದರೆ ಈಗೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಜೈ ಬಜರಂಗಿ ಅನ್ನುವಂತಹ ಗೀತೆ, ಬಜರಂಗಿ ಚಿತ್ರದ ಈ ಗೀತೆಯನ್ನು ಕೇಳಿ.

ಭಕ್ತಿ ಪೂರ್ವಕವಾದಂತಹ ಗೀತೆಯನ್ನ ಕೇಳ್ಬಂದ್ವಿ. ಕೇಳಿದ್ರೆ ರಾಮೇಶ್ವರಂನಲ್ಲಿ ರಾಮನಾಥೇಶ್ವರ ದೇವಾಲಯದ ಬಗ್ಗೆ ಹೇಳೋದಾದ್ರೆ, ಈ ದೇವಾಲಯವು ಶೈವ ಮತ್ತು ವೈಷ್ಣವ ಧರ್ಮದ ನಡುವಿನ ಸಾಮರಸ್ಯದ ಒಂದು ಪ್ರತೀಕವಾಗಿದೆ ಅಂತಾನೆ ಹೇಳ್ಬೋದು. ಏಕೆಂದರೆ ಇದರ ಒಂದು ಪ್ರತಿಯೊಂದು ಅಂಶವು ಮಹಾಕಾವ್ಯವಾದ ರಾಮಾಯಣದ ಒಂದು ಪ್ರಸಂಗದೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಮತ್ತು ಈ ದೇವಾಲಯದ ಗೋಪುರಗಳು ಅತ್ಯಂತ ಎತ್ತರ ಮತ್ತು ಸುಂದರವಾದ ಶಿಲ್ಪಕಲೆಯನ್ನು ಹೊಂದಿರುವಂತಹದ್ದು ಕಂಡುಬರುತ್ತೆ. ರಾಮೇಶ್ವರದಲ್ಲಿ ಒಟ್ಟು 64 ಪವಿತ್ರ ತೀರ್ಥಗಳಿವೆ. ಅದರಲ್ಲಿ ದೇವಾಲಯದ ಆವರಣದಲ್ಲಿರುವ 22 ತೀರ್ಥಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯದಾಯಕ ಅಂತ ಹೇಳಿ ಭಕ್ತರು ನಂಬ್ತಾರೆ. ರಾಮೇಶ್ವರಂನಲ್ಲಿರುವ ಹಳೆಯ ದೇವಾಲಯವು 12ನೇ ಶತಮಾನದಲ್ಲಿ ಶ್ರೀಲಂಕಾದ ರಾಜನಾದ ಪರಾಕ್ರಮ ಬಾಹುವಿನಿಂದ ದೇವಾಲಯವು ವಿಸ್ತರಿಸಲ್ಪಟ್ಟಿದೆ ಅಂತ ಹೇಳಿ ನಂಬಲಾಗಿದೆ. ಈ ದೇವಾಲಯದ ಒಳಗೆ ಕಂಡುಬರುವಂತಹ ಶಾಸನದ ಪ್ರಕಾರ, ಈ ನಂತರದ ಅವಧಿಯಲ್ಲಿ ಈ ದೇವಾಲಯದ ವಿಸ್ತರಣೆಯನ್ನು ಪಾಂಡವರು, ಮಧುರೈನ ನಾಯಕ್ ಆಡಳಿತಗಾರರು ಮತ್ತು ರಮಾನಂದರ ರಾಜರು ವಿಸ್ತರಿಸಿದರು ಅಂತ ಹೇಳಲಾಗುತ್ತೆ. ಸರಿ ಕೇಳಿದ್ರೆ, ಇದೀಗ ಒಂದು ಚಿತ್ರದ ಈ ಗೀತೆಯನ್ನು ಕೇಳಿದ ನಂತರ ಮಾಹಿತಿಯನ್ನು ಮುಂದುವರಿಸ್ತೇನೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೇಳುಗರೆ, ನಾನು ರಾಮೇಶ್ವರಂ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ. ರಾಮೇಶ್ವರಂನಲ್ಲಿ ದೇವಾಲಯದ ಜೊತೆಗೆ ಬಹುಕಾಂತಿಯ ತೀರಗಳು, ಪ್ರಶಾಂತ ವಾತಾವರಣ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಇಲ್ಲಿನ ಇನ್ನೂ ಅನೇಕ ಸ್ಥಳಗಳನ್ನು ನಾವು ನೋಡಬಹುದು. ಅದರಲ್ಲಿ ಯಾವೆಲ್ಲ ಸ್ಥಳಗಳು ಇದ್ದಾವೆ ಅಂತ ಹೇಳೋದಾದರೆ, ಧನುಷ್ಕೋಡಿ ಅನ್ನುವಂತಹ ಸ್ಥಳ, ಇದು ಶ್ರೀಲಂಕಾದಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಇದು ವಿಭೀಷಣನು ರಾಮನಿಗೆ ಶರಣಾದಂತಹ ಸ್ಥಳ ಅನ್ನುವಂತಹ ನಂಬಿಕೆ ಇದೆ. ಇನ್ನು ಇದಲ್ಲದೆ ಅಗ್ನಿ ತೀರ್ಥಂ, ಪಂಬನ್ ಸೇತುವೆ, ಗಂಧಮಾಧವ ಮಾದನ ಪರ್ವತ, ಇನ್ನು ಅನೇಕ ಸ್ಥಳಗಳು ಇರೋದನ್ನ ನಾವು ನೋಡ್ತೇವೆ. ಇನ್ನು ಪಂಚಮುಖಿ ಹನುಮಾನ್ ದೇವಸ್ಥಾನವು ಕೂಡ ಈ ಒಂದು ರಾಮೇಶ್ವರಂನಲ್ಲಿ ಇರೋದನ್ನ ನಾವು ಕಾಣಲಾಗುತ್ತೆ. ಗಲ್ಫ್ ಆಫ್ ಮನ್ನಾರ್ ಮರಿನ್ ನ್ಯಾಷನಲ್ ಪಾರ್ಕ್ ಅನ್ನುವಂತಹ, ಇಲ್ಲಿ ಸಮುದ್ರದ ಜೀವ ವೈವಿಧ್ಯತೆಯನ್ನು ಈ ಒಂದು ಸ್ಥಳದಲ್ಲಿ ನಾವು ವೀಕ್ಷಿಸಬಹುದು. ಅರಿಯಮನ್ ಬೀಚ್ ಅನ್ನುವಂತಹದ್ದು ಲಕ್ಷ್ಮಣ, ಇದಲ್ಲದೆ ಇದರ ಜೊತೆಗೆ ಲಕ್ಷ್ಮಣ ತೀರ್ಥಂ ಅನ್ನುವಂತಹ ಸ್ಥಳವು ಕೂಡ ಈ ಪ್ರವಾಸಿಗರಿಗೆ ಪ್ರೇಕ್ಷಣೀಯ ಸ್ಥಳವಾಗಿ ಇರೋದನ್ನು ನಾವು ಗಮನಿಸ್ತೇವೆ. ಒಟ್ಟಾರೆಯಾಗಿ ರಾಮೇಶ್ವರಂನಲ್ಲಿ ರಾಮನಾಥ ಸ್ವಾಮಿ ದೇವಾಲಯ ಮತ್ತು ಪಂಬನ್ ಸೇತುವೆ ಪ್ರಮುಖ ಆಕರ್ಷಣೆಗಳಾಗಿವೆ ಅಂತ ಹೇಳಬಹುದು. ರಾಮೇಶ್ವರಂಗೆ ಭೇಟಿ ನೀಡಲು ಉತ್ತಮ ಸಮಯ ಯಾವುದು ಅಂತ ಹೇಳೋದಾದರೆ, ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಉತ್ತಮ ಸಮಯವಾಗಿರುತ್ತೆ. ಇಲ್ಲಿ ತಲುಪಲು ರೈಲಿನ ಮೂಲಕವೂ ಕೂಡ ತಲುಪಬಹುದು ಮತ್ತು ರಸ್ತೆಯ ಮೂಲಕವೂ ಕೂಡ ತಲುಪಬಹುದು. ಇನ್ನು ಕರ್ನಾಟಕದಿಂದ ಇಲ್ಲಿಗೆ ಹೋಗಬೇಕು ಅಂತ ಏನು ಮಾಡಬೇಕು ಅಂತ ಹೇಳೋದಾದರೆ, ಬೆಂಗಳೂರು ಮತ್ತು ಮೈಸೂರಿನಿಂದ ರಾಮೇಶ್ವರಂಗೆ ನೇರ ರೈಲುಗಳಿವೆ. ಇನ್ನು ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಿಂದ ರಾಮೇಶ್ವರಂಗೆ KSRTC ಮತ್ತು ಖಾಸಗಿ ಬಸ್ಗಳ ವ್ಯವಸ್ಥೆಯೂ ಕೂಡ ಇದೆ. ಇದಲ್ಲದೆ ಕಾರು ಮತ್ತು ಅಥವಾ ಟ್ಯಾಕ್ಸಿ ಮೂಲಕ ಬೆಂಗಳೂರಿನಿಂದ ರಾಮೇಶ್ವರಂಗೆ ಸುಮಾರು 600 ರಿಂದ 650 ಕಿಲೋಮೀಟರ್ ದೂರ ಇರೋದನ್ನು ನಾವು ಗಮನಿಸ್ತೇವೆ. ಇದಲ್ಲದೆ ಹೋಗುವಂಥವರು ವಿಮಾನದ ಮೂಲಕ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಬಹುದು.
1: ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.

ಸ್ನೇಹಿತರೆ, ಮಾಹಿತಿಯನ್ನ ಕೇಳ್ತಾ ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನಮಸ್ತೆ ಮೇಡಮ್ ಅಂತ ಹೇಳಿ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಜಾನಪದ ಹಾಡುಗಳು, ರಾಮೇಶ್ವರಂದ ಬಗ್ಗೆ ಮಾಹಿತಿ, ಹಾಡುಗಳು ಸೂಪರ್ ಆಗಿದೆ ಮೇಡಮ್ ಅಂತ ಹೇಳಿ.

ಮಾಡಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಮತ್ತೊಂದು ಸಂದೇಶ ಇದೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಪೋಸ್ಟ್ ಆಫೀಸ್ ಹತ್ತಿರದಿಂದ ಎಚ್ ಎಲ್ ಕೆ ರೋಡಿಂದ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳಿದರೆ ತಮಗೂ ಕೂಡ ನಮಸ್ತೆ. ಇವತ್ತಿನ ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ದಕ್ಷಿಣದ ಕಾಶಿ ಎಂದು ಪ್ರಸಿದ್ಧವಾಗಿರುವಂತಹ ಪಂಬನ್ ದ್ವೀಪದಲ್ಲಿರುವ ಪಂಬನ್ ದ್ವೀಪದ ಹತ್ತಿರದಲ್ಲಿ ಇರುವ ನಮ್ಮ ದೇಶದ ವಿಜ್ಞಾನಿಯಾಗಿದ್ದವರಲ್ಲಿ ಶ್ರೀಮನ್ ಅಬ್ದುಲ್ ಕಲಾಂ ಅವರು ಜನಿಸಿದ ಶ್ರೀರಾಮೇಶ್ವರಂ ಬಗ್ಗೆ ವಿಸ್ತಾರವಾಗಿ ಅಲ್ಲಿನ ಭಾರತದ ಮುಖ್ಯ ಭೂಭಾಗವನ್ನು ರಾಮೇಶ್ವರಂ ದ್ವೀಪಕ್ಕೆ ಸಂಪರ್ಕಿಸುವ ಐತಿಹಾಸಿಕ ಮತ್ತು ಸುಂದರವಾದ ಸಮುದ್ರ ಸೇತುವೆ, ಇಲ್ಲಿ ರಾಮಾಯಣದ ಕಥೆಯ ಮೇಲೆ ಪ್ರಭಾವ ಬೀರುವ ಈ ಸ್ಥಳದ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತಾ ಹಾಗೂ ನಾನು ಸಹ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಅಬ್ದುಲ್ ಕಲಾಂ ಅವರ ಮನೆಗೆ ಭೇಟಿ ಕೊಟ್ಟು ಬಂದಿದ್ದ ನೆನಪು ಇವತ್ತು ಕಣ್ಣ ಮುಂದೆ ಬಂತು ಮೇಡಮ್. ಹಾಗೂ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದರೆ ತಮಗೂ ಕೂಡ ಧನ್ಯವಾದ. ಇನ್ನು ಮತ್ತೊಂದು ಸಂದೇಶ ಇದೆ. ಉಮಾದೇವಿಯವರು PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗದ ಜಿಲ್ಲೆಯಿಂದ ಕಳಿಸಿದ್ದಾರೆ. ಮಾಹಿತಿ ಕಣಜ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂತು. ಸ್ಥಳ ರಾಮೇಶ್ವರ ದೇವಾಲಯದ ಪರಿಚಯ ವಿವರವಾಗಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ. ನಿಮ್ಮ ಮಧುರ ಧ್ವನಿಯಲ್ಲಿ ನಿಮ್ಮ ನಿರೂಪಣೆ ಸೂಪರ್ ಮೇಡಮ್, ಥ್ಯಾಂಕ್ ಯು ಅಂತ ಹೇಳಿದರೆ ತಮ್ಮ ಸಂದೇಶಕ್ಕಾಗಿ ಹಾಗೂ ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದ. ಮತ್ತೊಂದು ಸಂದೇಶ ಇದೆ ಮೇಡಮ್. ಇಂದಿನ ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ತಮಿಳುನಾಡಿನಲ್ಲಿ ಇರುವ ರಾಮೇಶ್ವರಂ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳಿಬಿಟ್ಟು ಹನುಮಂತಪ್ಪ ಮಡಿವಾಳರವರು ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಇನ್ನು ಚಿಗಟೇರಿ ಆದಿಶೆಟ್ರು ಬಸವರಾಜ್ ಅವರು, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ, ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳಿದರೆ ತಮ್ಮ ಎಲ್ಲ ಸಂದೇಶಕ್ಕಾಗಿ ಧನ್ಯವಾದಗಳು.

ಒಟ್ಟಾರೆಯಾಗಿ ರಾಮೇಶ್ವರಂ ಧಾರ್ಮಿಕ, ಐತಿಹಾಸಿಕ ಮತ್ತು ಪ್ರಕೃತಿ ಸೌಂದರ್ಯದಿಂದ ಕೂಡಿದಂತಹ ಮಹತ್ವದ ಯಾತ್ರಾ ಕ್ಷೇತ್ರ. ಸಾಧ್ಯವಾದರೆ ನಾವು ಕೂಡ ಆ ಪವಿತ್ರ ಸ್ಥಳಕ್ಕೆ ಭೇಟಿಯಾಗೋಣ ಅಂತ ಹೇಳ್ತಾ, ಭೇಟಿ ಮಾಡಲು ಪ್ರಯತ್ನಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಈಗ ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಈಗ ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. ನಂತರ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಹಿಳೆಯರಿಗಾಗಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 389,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟ್ರೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೋತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
0: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೋಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1,230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7,21,00,000 ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವ ತೋರಣ ಕಟ್ಟಿದಾಗ.
1: ಇರುವುದೊಂದೇ ಬದುಕು, ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ. ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ ಸುಖ ಸಂತೋಷವನ್ನು ಅನುಭವಿಸುತ್ತಾನೋ ಹಾಗೆಯೇ ಸೋಲು ದುಃಖಗಳನ್ನು ಕೂಡ ಎದುರಿಸುತ್ತಾನೆ. ಸೋಲಿನ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವಂತೆ ಅದನ್ನು ನಿಭಾಯಿಸುವ ರೀತಿಯು ಭಿನ್ನವಾಗಿರುತ್ತದೆ. ಕೆಲವರು ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಲಿ ಸಮರ್ಥವಾಗಿ ಎದುರಿಸಿದರೆ ಇನ್ನೂ ಕೆಲವರು ಚಿಕ್ಕಪ್ಪಟ ವಿಷಯಗಳಿಗೆ ಕುಗ್ಗಿ ಹೋಗುತ್ತಾರೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಾನಾ ಬಗೆಯವು. ಆರ್ಥಿಕ ಮುಗ್ಗಟ್ಟು, ಬಂಧು ಬಾಂಧವರೊಡನೆ ಕಲಹ ಮನಸ್ತಾಪಗಳು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಆಕಸ್ಮಿಕ ಅಥವಾ ಹುಟ್ಟು ಅಂಗವೈಕಲ್ಯತೆ, ಶೈಕ್ಷಣಿಕ ಹಿನ್ನಡೆ, ಉದ್ಯೋಗದಲ್ಲಿ ಕಿರಿಕಿರಿ, ಹೀಗೆ ಸಮಸ್ಯೆಗಳ ಪಟ್ಟಿ ಅನಂತವಾಗಿ ಬೆಳೆಯುತ್ತವೆ. ಕೊನೆಗೆ ನಮ್ಮನ್ನು ಅಟ್ಟಾಡಿಸುವ ನಮ್ಮೊಳಗಿನ ದ್ವೇಷ, ಕೋಪ, ಅಸೂಯೆಗಳು ಕೂಡ ಸಮಸ್ಯೆಯ ಸರತಿ ಸಾಲಲ್ಲಿ ಬಂದು ನಿಲ್ಲುತ್ತವೆ. ಇಂತಹ ಬದುಕಿನ ಏಳುಬೀಳಿನಲ್ಲಿ, ಕಷ್ಟಗಳ ಹೊಡೆತದಲ್ಲಿ ನಗುವನ್ನು ಹೃದಯದಲ್ಲಿ ಜತನದಿಂದ ಕಾಪಾಡಿಕೊಂಡು ಜೀವನದ ಪಯಣವನ್ನು ಸವೆಸಬೇಕಾದರೆ ಅರಿವಿನಿಂದ ಪಕ್ವಗೊಂಡ ವ್ಯಕ್ತಿತ್ವವಿರಬೇಕಾದುದು ಅತೀ ಮುಖ್ಯ. ಜೀವನದಲ್ಲಿ ಸುಖ ದುಃಖ ಎನ್ನುವುದು ಅನಿವಾರ್ಯ. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಶ್ರೇಯಸ್ಕರ ಎಂಬುದು ಭಗವದ್ಗೀತೆಯ ಉವಾಚ. ನಗೆ ಬದುಕಿಗೆ ಚೈತನ್ಯವನ್ನು ತುಂಬುವಂತಹುದು. ಆದುದರಿಂದ ಅದೇನೇ ಕಷ್ಟವಿರಲಿ, ನಷ್ಟ ಬರಲಿ, ನಗೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಉಳಿಸಿಕೊಂಡು ಹೋದರೆ ಬದುಕೆಂಬುದು ಸಲೀಸು. ನಗೆ ಈ ಉಸಿರಿನ ಧನಾತ್ಮಕ ಅಲೆ. ಅದೆಷ್ಟೋ ಶಾರೀರಿಕ ಮಾನಸಿಕ ಕಾಯಗಳಿಗೆ ನಗು ಎಂಬುದು ರಾಮಬಾಣ. ನಮ್ಮೊಳಗೆ ಹುದುಗಿರುವ ಒತ್ತಡ, ಖಿನ್ನತೆ, ನಿದ್ರಾಹೀನತೆ, ಕೋಪ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಮನಸ್ಸನ್ನು ನಿರಾಳವಾಗಿರಿಸುವುದರ ಜೊತೆಗೆ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧವೂ ನಗು ಹೋರಾಡಬಲ್ಲದು ಎಂಬುದು ಹಲವಾರು ಅಧ್ಯಯನಗಳಿಂದ ದೃಢಪಟ್ಟಿದೆ. ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಜಾಸ್ತಿಯಾಗಿ ದೇಹದ ಒಟ್ಟು ರಕ್ಷಣಾ ವ್ಯವಸ್ಥೆ ಉತ್ತಮವಾಗುವ ಜೊತೆಗೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಸಕ್ರಿಯಗೊಂಡು ನೆನಪು ಶಕ್ತಿ, ಕಲಿಕೆ ಮುಂತಾದವುಗಳು ಅಭೂತಪೂರ್ವವಾಗಿ ಬೆಳವಣಿಗೆಯಾಗಬಲ್ಲದು ಎಂದು ಸಂಶೋಧನೆಗಳು ಸಾರಿ ಸಾರಿ ಹೇಳುತ್ತವೆ. ಅದೇನೇ ಆದರೂ ಕಷ್ಟದ ರುಚಿ ಕಂಡರೆಯೇ

ಬದುಕಿನಲ್ಲಿ ನಗುವಿನ ಮೌಲ್ಯದ ಅರಿವಾಗುವುದು. ಏಳು ಬೀಳುನ ಬದುಕಿನಲ್ಲಿ ನಗುವಿನ ಮಹತ್ವವನ್ನು ಸಾರುವುದಾಗಿ ತನ್ನ ಜೀವನವನ್ನು ಮುಡಿಪಾಗಿರಿಸಿದ ಜೆನ್ ಸನ್ಯಾಸಿ ಲಾಫಿಂಗ್ ಬುದ್ಧನ ಕಥೆ ನೀವೆಲ್ಲರೂ ಕೇಳಿರಬಹುದು. ಆತ ನಗುವಿಗಾಗಿಯೇ, ನಗುವಿನ ಮೂಲಕ ಸಂತೋಷವನ್ನು ಹರಡುವುದಕ್ಕಾಗಿಯೇ ತನ್ನ ಬದುಕನ್ನು ಮೀಸಲಿರಿಸಿದ್ದ. ಇಷ್ಟೆಂದರೆ ಕೊನೆಗೆ ಅವನ ಮರಣದ ಬಳಿಕ ಅವನ ಶವವನ್ನು ಸುಡುವಾಗ ದೇಹದೊಳಗೆ ಅಡಗಿಸಿಟ್ಟಿದ್ದ ಪಟಾಕಿಗಳೆಲ್ಲ ಪಟ ಪಟನೆ ಸಿಡಿದುವಂತೆ. ಹೀಗೆ ತನ್ನ ಕೊನೆ ಕ್ಷಣದಲ್ಲೂ ಜನರ ಮುಖದಲ್ಲಿ ನಗುವರಳಿಸುವ ತನ್ನ ಪ್ರಯತ್ನವನ್ನು ಮುಂದುವರಿಸಿದನಂತೆ. ಇಂದಿಗೂ ಹ್ಯಾಪಿಮನ್ ಎಂದೇ ಕರೆಯಲ್ಪಡುವ ಆತನ ಮೂರ್ತಿ ಮನೆಯಲ್ಲಿದ್ದರೆ ಆ ಮನೆಯು ನಗು ಸಂತೋಷಗಳಿಂದ ತುಂಬಿರುತ್ತದೆ ಎಂದೇ ನಂಬುತ್ತಾರೆ. ಇಂತಹ ನಗುವನ್ನು ಉಳಿಸಿಕೊಳ್ಳಬೇಕಾದರೆ ಸಮಸ್ಯೆಗಳನ್ನು ಕಂಟಕಗಳನ್ನು ಎದುರಿಸುವ ನಿಭಾಯಿಸುವ ರೀತಿಯ ಬಗ್ಗೆಯೂ ಒಂದಷ್ಟು ಅರಿವಿದ್ದರೆ ಉತ್ತಮವಲ್ಲವೇ? ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುತ್ತಿರುವ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಂಗತಿಗಳಿಂದಲೇ ಆರಂಭವಾಗುತ್ತಿರುತ್ತದೆ. ಉದ್ಯೋಗದಲ್ಲಿ, ಸಂಸಾರದಲ್ಲಿ ಅಥವಾ ಗೆಳೆತನದ ಪರಿಧಿಗಳಲ್ಲಿ ನಡೆಯುವ ಚಾಡಿ ಮಾತುಗಳು, ಗಾಳಿ ಸುದ್ದಿಗಳು, ಅವಹೇಳನದ ಮಾತುಗಳು, ಕೋಪ, ಮತ್ಸರಗಳು ಕ್ರಮೇಣ ಬೆಳುತ್ತಾ ಜಟಿಲಗೊಳ್ಳುತ್ತಾ ಹೋಗುತ್ತವೆ. ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿ ಮನಸ್ಸನ್ನು ಕ್ರಿಮಿಯಂತೆ ಹಾಳು ಮಾಡಿಬಿಡುತ್ತದೆ. ಆದುದರಿಂದ ಕ್ಷುಲ್ಲಕವಾದ ಇಂತಹ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನೇ ನೀಡದೆ ನಿರ್ಮಾಣಾತ್ಮಕವಾದ ಚಟುವಟಿಕೆಗಳತ್ತ ಗಮನಹರಿಸುವುದೇ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಉತ್ತಮ ವಿಧಾನ. ಜೊತೆಗೆ ಸ್ವವಿಶ್ಲೇಷಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಸಮಸ್ಯೆಯ ಮೂಲ ಇತರರಾಗಿದ್ದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷಿಸುವುದು ಉತ್ತಮ ಫಲಿತಾಂಶವನ್ನು ನೀಡುವುದು. ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ 70% ಈ ರೀತಿಯಿಂದಲೇ ಪರಿಹರಿಸಿಕೊಳ್ಳಬಹುದು ಎಂದರೆ ಆಶ್ಚರ್ಯವಾದೀತು ಅಲ್ಲವೇ? ಇನ್ನೂ ಕೆಲವು ಸಮಸ್ಯೆಗಳಾದ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬರುವಂತಾಗುವುದು ಮೊದಲಾದವುಗಳು ತೀವ್ರತೆಯನ್ನು ಆಧರಿಸಿ ನಮ್ಮನ್ನು ಅಲುಗಾಡಿಸಿದರೂ ಆದಷ್ಟು ಬೇಗ ಸಮಸ್ಯೆಯಿಂದ ಉಂಟಾದ ಮಾನಸಿಕ ಕ್ಷೋಭೆಯಿಂದ ಹೊರಬರಲು ಯತ್ನಿಸಬೇಕು. ಮತ್ತೆ ನಮ್ಮನ್ನು ನಾವು ಪುನರ್ನಿರ್ಮಿಸಿಕೊಳ್ಳಬೇಕು. ತಜ್ಞರ ಸಲಹೆ, ಉತ್ತಮವಾದ ಪುಸ್ತಕಗಳನ್ನು ಓದುವುದು, ವಿವೇಚನಾಪೂರ್ಣವಾದ ವಿಶ್ಲೇಷಣೆ ಅಲ್ಲದೆ ಮನಸ್ಸಿಗೆ ಮುದ ನೀಡುವ ದೇವರ ಧ್ಯಾನ, ಸಂಗೀತ ಮೊದಲಾದ ಹವ್ಯಾಸಗಳು ಈ ನಿಟ್ಟಿನಲ್ಲಿ ಸಹಕಾರಿ. ಅಲ್ಲದೆ ಪ್ರೀತಿ, ಸ್ನೇಹ, ವಿಶ್ವಾಸಗಳು ಕೂಡ ಮನಸ್ಸಿನ ನಗೆಯನ್ನು ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವೈಕಲ್ಯವೆಂಬ ಕಷ್ಟವನ್ನು ದಾಟಿ ನಗೆಯರಳಿಸಿದವರು. ವೈಕಲ್ಯ ಎಂಬ ಪದವು ಹಲವು ಆಯಾಮಗಳುಳ್ಳದ್ದು. ಕೆಲವರಿಗೆ ದೈಹಿಕವಾಗಿ ಅಂಗಗಳ ಊನತೆ ಇದ್ದರೆ ಇನ್ನು ಕೆಲವರಿಗೆ ಬೌದ್ಧಿಕ ಅಥವಾ ಮಾನಸಿಕ ವೈಕಲ್ಯಗಳಿರುತ್ತವೆ. ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕಿವುಡುತನ, ಕುರುತನ, ಕೈ ಕಾಲುಗಳಲ್ಲಿ ವಿಕಲತೆ ಮುಂತಾದ ನ್ಯೂನತೆಗಳಿರುತ್ತವೆ. ಕೆಲವರಿಗೆ ವೈಕಲ್ಯ ಎಂಬುದು ಹುಟ್ಟಿನಿಂದಲೇ ಇದ್ದರೆ ಇನ್ನೂ ಕೆಲವರು ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿದ್ದಾರೆ. ಸಾಮಾನ್ಯವಾಗಿ ವಾಸ್ತವದಲ್ಲಿ ನೋಡಿದರೆ ವಿಕಲಾಂಗರ ಬಗ್ಗೆ ಸಮಾಜವು ಅನುಕಂಪದ ಧೋರಣೆಯನ್ನು ತಳೆಯುತ್ತಾ ಅವರು ಅಸಮರ್ಥರೆಂದು ಅಗೋಚರ ಹಣೆಪಟ್ಟಿಯೊಂದನ್ನು ಅಂಟಿಸಿ ಅವರನ್ನು ಮೌಲೆ ಗುಂಪಾಗಿಸುವ ಸನ್ನಿವೇಶಗಳೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತುಂಬಿದರೆ, ಅವರೊಳಗೆ ಆತ್ಮವಿಶ್ವಾಸದ ಕಿಡಿಯೊಂದು ಹೊತ್ತಿದರೆ ಅವರು ಬದುಕಿನಲ್ಲಿ ಮೇಲೇರಬಲ್ಲರು, ಜನಸಾಮಾನ್ಯರೂ ನಾಚುವಂತೆ ಸಾಧನೆಯ ಶಿಖರವೇರಬಲ್ಲರು ಎಂಬುದಕ್ಕೆ ನಮ್ಮೆದುರಲ್ಲಿ ಇರುವ ನೂರಾರು ನಿದರ್ಶನಗಳೇ ಜ್ವಲಂತ ಸಾಕ್ಷಿ. ಜಾಗತಿಕವಾಗಿ ನೋಡಿದರೆ ಸುಮಾರು 15%, ಅಂದರೆ ಸುಮಾರು 1 ಬಿಲಿಯನ್ ಜನರಿಗಿಂತಲೂ ಹೆಚ್ಚು ಜನರು ವಿಕಲಚೇತನರಾಗಿದ್ದಾರೆ. ಇದರಲ್ಲಿ ಸುಮಾರು 80% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೇ ಇದ್ದಾರೆ ಎಂಬುದು ಅಂಕಿಅಂಶಗಳ ಅಂಬೋಣ. ಸಮಾಜದಲ್ಲಿ ವಿಕಲಚೇತನರನ್ನು ಅಸಡ್ಡೆಯಿಂದ ಕಾಣುವ ಮನೋಭಾವ ಖಂಡಿತ ತಪ್ಪು. ಅವಕಾಶವಿದ್ದರೆ ಅವು ಕೂಡ ನಮ್ಮೆಲ್ಲರಂತೆ ಉತ್ತಮ ಜೀವನ ನಡೆಸಲು ಖಂಡಿತ ಸಾಧ್ಯ. ತಾವೂ ದುಡಿಯುತ್ತಾ ಕುಟುಂಬವನ್ನೂ ಪೊರೆಯುವ ಸಾಕಷ್ಟು ವಿಕಲಚೇತನರು ನಮ್ಮ ನಿಮ್ಮ ನಡುವೆ ಇದ್ದ. ನಮ್ಮ ಭಾರತದಲ್ಲೇ ನೋಡಿದರೆ ಗ್ರೆನೇಡ್ ಸ್ಫೋಟದಲ್ಲಿ ಎರಡೂ ಕೈಗಳನ್ನು ಕಳೆದುಕೊಂಡರೂ ಒಬ್ಬ ಲೇಖಕಿ ಮತ್ತು ಪ್ರೇರಕ ಭಾಷಣಕಾರ್ತಿಯೂ ಆಗಿ ಸಿದ್ಧರಾದ ಮಾಳವಿಕಾ ಅಯ್ಯರ್, ಕುರುಡನಾಗಿದ್ದರೂ ಸುಪ್ರಸಿದ್ಧ ಸಂಗೀತಕಾರನೂ ಸಂಯೋಜಕನೂ ಆಗಿರುವ ರವೀಂದ್ರ ಜೈನ್,
ದೃಷ್ಟಿಯಿಲ್ಲದಿದ್ದರೂ ಭಾರತದ ಮೊದಲ ಮಹಿಳಾ ಚಾರ್ಟೆಡ್ ಅಕೌಂಟೆಂಟ್ ಎಂಬ ಹೆಗ್ಗಳಿಕೆಗೆ

ಪಾತ್ರರಾದ ರಜನಿ ಗೋಪಾಲ್ ಕಾಲು ಕಳೆದುಕೊಂಡರು. ಸುಪ್ರಸಿದ್ಧ ನೃತ್ಯಗಾತಿಯಾದ ಸುಧಾ ಚಂದ್ರನ್ ಅಷ್ಟೇ ಅಲ್ಲದೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಬಂಗಾರ ಗೆದ್ದ ಭಾರತದ ಅವನಿ ಲೇಖರ, ಕಂಚುಗೆದ್ದ ಮೋನಾ ಅಗರ್ವಾಲ್, ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದ ನಿಷಾದ್ ಕುಮಾರ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಹೆಲೆನ್ ಕೆಲರ್, ಕವಿ ಜಾನ್ ಮಿಲ್ಟನ್, ಹಿಮಾಲಯವನ್ನು ಏರಿದ ಅಂಧ ಪರ್ವತಾರೋಹಿ ಎರಿಕ್ ವೆಹೆನ್ಮೇಯರ್ ಇವರೆಲ್ಲರೂ ತಮ್ಮ ನ್ಯೂನತೆಗಳನ್ನು ಮೀರಿ ಬೆಳೆದವರೇ. ಇನ್ನು ವಿಜ್ಞಾನದಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಸ್ಟೀಫನ್ ಹಾಕಿಂಗ್ನ ಕಥೆ ಎಲ್ಲರಿಗೂ ತಿಳಿದಿರಬಹುದು. 1942 ಜನವರಿ 8 ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಜನಿಸಿ ಇವರು ತಮ್ಮ 20ನೇ ವಯಸ್ಸಿಗೆ ನ್ಯೂರಾನ್ ಮೋಟಾರ್ ಡಿಸೀಸ್ನಿಂದ ಬಳಲಿದರು. ಅವರ ಸಂಪೂರ್ಣ ಶರೀರವೇ ಕೆಲಸ ಮಾಡುವುದನ್ನು ನಿಲ್ಲಿಸಿತು, ಆದರೆ ಅವರ ಬುದ್ಧಿಶಕ್ತಿ ಮಾತ್ರ ಅತ್ಯದ್ಭುತವಾಗಿತ್ತು. ಓಡಾಡಲು, ಮಾತನಾಡಲು, ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿದ್ದ ಹಾಕಿಂಗ್ಸ್ ಅವರು ಕಂಪ್ಯೂಟರೀಕೃತ ಗಾಲಿ ಕುರ್ಚಿಯಿಂದಲೇ ಬದುಕುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ವಿಜ್ಞಾನ ಲೋಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ತತ್ಫಲವಾಗಿ ಕಪ್ಪು ಕುಳಿಗಳ ಮತ್ತು ಹಾಕಿಂಗ್ಸ್ ರೇಡಿಯೇಷನ್ನ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಮೈಲುಗಲ್ಲಾಗುತ್ತದೆ. ಅಲ್ಲದೆ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಎಂಬ ಪುಸ್ತಕವನ್ನು ಕೂಡ ಬರೆಯುತ್ತಾರೆ. ಈ ಕಾಯಿಲೆ ತಗುಲಿದ ಮೇಲೆ ಕೇವಲ 2 ಮಾತ್ರ ಬದುಕಿರುತ್ತಾರೆ ಎಂಬ ವೈದ್ಯರ ಮಾತನ್ನು ಸುಳ್ಳು ಮಾಡುವಂತೆ ಬರೋಬ್ಬರಿ 76 ಕಾಲ ಬದುಕಿ 2018 ಕೊನೆಯುಸಿರೆಳೆಯುತ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪುಸ್ತಕದಲ್ಲಿನ ಒಂದು ಮಾತು ನೆನಪಿಗೆ ಬರುತ್ತದೆ. ಓದೇ ಇಲ್ಲದೆ, ಹಣವಿಲ್ಲದೆ, ಏಕೆ ಕೈಕಾಲುಗಳೂ ಇಲ್ಲದೆ ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ. ದೊಡ್ಡ ಸಾಧನೆ ಮಾಡಿದವರು ಉಂಟು, ಆದರೆ ಆತ್ಮವಿಶ್ವಾಸವಿಲ್ಲದೆ ಯಶಸ್ಸು ಗಳಿಸಿದವರು ಯಾರೂ ಇಲ್ಲ. ಹೌದು, ಬದುಕಿನಲ್ಲಿ ಮೇಲೇರಲು ಒಬ್ಬ ಮನುಷ್ಯನು ಅಂಗ ಊನತೆಯ ಲೆಕ್ಕಾಚಾರಕ್ಕಿಂತಲೂ ಆತನ ಆತ್ಮವಿಶ್ವಾಸ ಮತ್ತು ಸಾಧಿಸಬೇಕೆಂಬ ತುಡಿತವೇ ಇಲ್ಲಿ ಮುಖ್ಯವಾಗುವುದು. ಪಠ್ಯವಾದ ಯೋಧನ ನೈಜ ಘಟನೆ. ಆತ ಶ್ಯಾಮರಾಜ್ ಯುವ. ತನ್ನ ಕುಟುಂಬದ ಜವಾಬ್ದಾರಿಯ ಸಲುವಾಗಿ ಹಾಗೂ ವಯಸ್ಸಿನ ಬಿಸಿ ರಕ್ತದ ಹುರುಪು ಮತ್ತು ದೇಶಪ್ರೇಮದ ತುಡಿತದಿಂದಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾನೆ. ಅನಂತರ ಆತನ ಬದುಕಿನಲ್ಲಿ ನಡೆದ ಘಟನೆಗಳು ಕೇಳುವುದಕ್ಕೆ ರೋಚಕ. ಅದು ಡಿಸೆಂಬರ್ 2001 ನವದೆಹಲಿಯಲ್ಲಿ ಪಾರ್ಲಿಮೆಂಟ್ನ ಮೇಲೆ ಉಗ್ರರು ದಾಳಿ ನಡೆಸಿದ ಸಮಯ. ಆ ಸಮಯದಲ್ಲಿ ನಡೆದ ಆಪರೇಷನ್ ಪರಾಕ್ರಮನ್ನು ಮುಗಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ದ ಸಮಯದಲ್ಲಿ ಆತ ಸಾಗುತ್ತಿದ್ದ ವಾಹನ 400 ಆಳವಾದ ಪ್ರಪಾತಕ್ಕೆ ಬೀಳುತ್ತದೆ. ಆಗ ಬದುಕಿ ಬಂದ ಕೆಲವೇ ಕೆಲವು ಮಂದಿಯಲ್ಲಿ ಈತನೂ ಒಬ್ಬ. ಸುಮಾರು 18 ಕಾಲ ಕೋಮಾದಲ್ಲಿದ್ದ ಶ್ಯಾಮರಾಜ್ ಬದುಕಿದ್ದೇ ಒಂದು ಪವಾಡ. ದೇಹದ ಮೂಲಾಧಾರಕ್ಕೆ ಪೆಟ್ಟಾದ ಕಾರಣ ಕುತ್ತಿಗೆಯ ಕೆಳಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿತ್ತು. ಸುಮಾರು 3 ಸತತ ಚಿಕಿತ್ಸೆ ಆರೈಕೆಯ ಪರಿಣಾಮದಿಂದ ಗಾಲಿ ಕುರ್ಚಿಯಲ್ಲಿ ಓಡಾಡುವಂತಾಯಿತು. ಆಸ್ಪತ್ರೆಯಲ್ಲಿರುವಾಗ ವರುಷಗಟ್ಟಲೆ ಆತನ ಸೇವೆ ಮಾಡಿದ ನರ್ಸಿಂಗ್ ಆಫೀಸರ್ ಒಬ್ಬಳು ಆತನ ಇಂತಹ ಸ್ಥಿತಿಯಲ್ಲೂ ಪ್ರೀತಿಸಿ ಮದುವೆಯಾದದ್ದು ಅವನ ಬಾಳಿನಲ್ಲಿ ಬಂದ ಅದ್ಭುತ ತಿರುವು ಎಂದೇ ಹೇಳಬಹುದು. ಏನೇ ಆದರೂ ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಛಲ, ಮುಖದಲ್ಲಿ ಸದಾ ಮಾಸದ ಮುಗುಳು ನಗೆ, ಭತ್ತದ ಹುರುಪು, ಬದುಕೆಂದರೆ ಏನೂ ಇಲ್ಲ ಎಂದು ಬರಿದೇ ರಗುತ್ತಾ ಕೂರುವವರಿಗೆ ನನ್ನನ್ನು ನೋಡಿ ಕಲಿ ಎಂದು ಹುರಿದುಂಬಿಸುವ ರೀತಿ ನಿಜಕ್ಕೂ ಅದ್ಭುತವಾದದ್ದು. ಭಾರತದ ಹೆಸರು ಕೇಳಿದರೆ ತುಂಬಾ ಗೌರವದಿಂದ, ಕೆಟ್ಟದೆಯಿಂದ ಎದ್ದು ನಿಲ್ಲುವ ದೇಶದ ಬಗೆಗಿನ ಸ್ವಾಭಿಮಾನ, ಆ ರೋಮಾಂಚನವನ್ನು ಪದಗಳಲ್ಲಿ ಬರೆಯಲಾಗದು. ಕೇರಳದ 5ನೇ ಕನ್ನಡ ಪಠ್ಯಪುಸ್ತಕದಲ್ಲಿ ಜೀವನ ಚಕ್ರ ಎಂಬ ಪಾಠವಿದ್ದು ಅದು ಶ್ಯಾಮರಾಜ್ನದಿ ಕಥೆಯಾಗಿದೆ. ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ಲವಾದರೂ ಅವನಿಗೆ ಅನುಕಂಪ ತೋರುವ ಬದಲು ಅವ ಒಡನಾಡಿಗಳೆಂದು ನಾವು ಹೆಮ್ಮೆ ಪಡುವಷ್ಟರ ಮಟ್ಟಕ್ಕೆ ಬೆಳೆಸಿಕೊಂಡ ಶ್ಯಾಮರಾಜ್ನ ಮನೋಸ್ಥಿತಿ ನಿಜಕ್ಕೂ ಅದ್ಭುತ, ಪ್ರೇರಣಾತ್ಮಕ. ಇನ್ನು ಹೀಗೊಂದು ಬದುಕಿನ ದಾರಿ ಬದಲಿಸಿದವಳ ಕತೆ. ಅದೆಷ್ಟೋ ಸಂದರ್ಭಗಳಲ್ಲಿ ಬದುಕು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಎಂತಹುದೋ ಮುದವಾದ ಕನಸುಗಳನ್ನು ಕಟ್ಟಿ ಹಾಯಾಗಿ ಮುನ್ನಡೆಯುತ್ತಿರುವ ಎದುರಾಗುವ ಅನೂಹ್ಯ ತಿರುವುಗಳು ನಮ್ಮ ಬದುಕಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿ ಬಿಡುತ್ತವೆ, ನಮ್ಮನ್ನು ಇನ್ನಿಲ್ಲದಂತೆ ಕಂಗೆಡಿಸಿ ಬಿಡುತ್ತವೆ. ಅಂತಹ ಪರಿಸ್ಥಿತಿಗಳನ್ನು ಸುಲಭದಲ್ಲಿ ಅರಗಿಸಿಕೊಳ್ಳಲು ಆಗದೆ ವಿಲಿ ವಿಲಿ ಒದ್ದಾಡಿ ಬಿಡುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ಅನೇಕರು ಬದುಕು ಇಲ್ಲಿಗೇ ಮುಗಿಯಿತು ಎಂದುಕೊಂಡು ಮೂಲೆ ಗುಂಪಿಗೆ ಬಿಟ್ಟರೆ ಕೆಲವೇ

0: ಅವರು ಬದುಕನ್ನು ಮುಂದುವರೆಸಬಹುದಾದ ಇನ್ನೊಂದು ಕವಲನ್ನು ಅರಸುತ್ತಾರೆ. ಕಾರ್ಗತ್ತಲಿನಲ್ಲೂ ಬೆಳಕನ್ನು ಕಂಡೇ ಕಾಣುತ್ತಾರೆ ಎಂಬುದಕ್ಕೆ ಒಂದು ನಿಜಗನೆ ಇಂದು ನಿಮ್ಮ ಮುಂದೆ. ಆಕೆ ನನ್ನ ಬಾಲ್ಯದ ಗೆಳತಿ. ಕಣ್ಣುಗಳಲ್ಲಿ ಕನಸುಗಳನ್ನಿಟ್ಟುಕೊಂಡು ನಗು ನಗುತ್ತಾ ಬೆಳೆದಾಕೆ. ಗಂಡು ಮಕ್ಕಳಿಲ್ಲವೆಂಬ ತಂದೆ ತಾಯಿಯ ಒಳಗುದಿಗೆ ಗಂಡು ಮಗನಂತೆ ಆಸರೆಯಾಗುವೆನೆಂಬ ಭರವಸೆ ಹುಟ್ಟಿಸಿದಾಕೆ. ಆಕೆಯ ಹೆಸರು ಅಶ್ವಿನಿ. ಕಲಿಕೆಯಲ್ಲಿ ತುಂಬಾ ಜಾಣೆಯಾದ ಈಕೆ ಎಲ್ಲಾ ಮಕ್ಕಳಂತೆ ಕುಣಿದ ಬೆಳೆದವಳು. ಆದರೆ ಅದೇನೋ ದುರದೃಷ್ಟ ಎಂಬಂತೆ ಎಂಎಸ್ಸಿ ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಕಾಲುಗಳಲ್ಲಿ ಅಶಕ್ತತೆ ಕಾಣಿಸಿಕೊಂಡಿತು. ಮೆಟ್ಟಿಲನ್ನು ಹತ್ತಲು ಅಸಾಧ್ಯವಾಗುವುದು, ಹೊಸ್ತಿಲನ್ನು ದಾಟಲು ಕಷ್ಟ ಎನಿಸುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಾಗ ತಿಳಿದಿದ್ದ ಹಳ್ಳಿ ಮದ್ದು, ಆಯುರ್ವೇದಿಕ್ ಮುಂತಾದ ಚಿಕಿತ್ಸೆಗಳ ಮೊರೆ ಹೋಗರು. ಕೊನೆಗೆ ಅಲೋಪತಿಯನ್ನೂ ಆಯ್ದುಕೊಂಡರು. ಏನೇ ಮಾಡಿದರೂ ವಾಸಿಯಾಗದ ಕಾಲಿನ ಅಶಕ್ತತೆ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಮಂಗಳೂರಿನ ಕೆಎಂಸಿಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆಕೆಯನ್ನು ಐಬಿಎಂ ಅಂದರೆ ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎನ್ನುವ ಕಾಯಿಲೆ ಆವರಿಸಿರುವುದು ತಿಳಿಯಿತು. ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎಂದರೆ ಮಾಂಸಕಣಗಳು ದುರ್ಬಲಗೊಳ್ಳುವ ಒಂದು ಅಪರೂಪದ ಸ್ಥಿತಿ. ಇದರ ಲಕ್ಷಣಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ದಿನ ಕಳೆದಂತೆ ಕೈ, ತೋಳು, ತೊಡೆ ಮತ್ತು ಕಾಲುಗಳ ಮಾಂಸಖಂಡಗಳ ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ. ಈ ಕಾಯಿಲೆ ಗುಣವಾಗುವ ಇಂತಹುದೇ ಎಂಬ ಔಷಧಿ ಇಲ್ಲದಿದ್ದರೂ ಕಾಲಕಾಲಕ್ಕೆ ಮದ್ದು, ಸಹಾಯಕ ತಂತ್ರಜ್ಞಾನಗಳ ಬಳಕೆ, ಫಿಸಿಯೋಥೆರಪಿ ಮುಂತಾದವುಗಳು ಈ ಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ. ಇಂತಹ ಒಂದು ಶಾರೀರಿಕ ಸ್ಥಿತಿಗೆ ನಿಖರ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಗಾಯ ಅಥವಾ ಸೋಂಕುಗಳು ಅಥವಾ ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಂಗತ ಪ್ರಕ್ರಿಯೆಯಿಂದ ಉಂಟಾಗುವ ರುಮಟೈಡ್ ಅರ್ಥ್ರೈಟಿಸ್ನಿಂದ ಕೂಡ ಇದು ಉಂಟಾಗಬಹುದು. ಅದೇನೇ ಆದರೂ ಎಂಎಸ್ಸಿ ಮುಗಿಯುವ ಹೊತ್ತಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿದ್ದ ಆಕೆ ತನ್ನ ಬದುಕೇ ಇಲ್ಲಿಗೆ ಸಮೀಕರಿಸಲ್ಪಟ್ಟಿತು ಎಂಬಂತೆ ಹತಾಶಳಾದಳು. ದುಃಖವೊಂದೇ ಅವಳನ್ನು ಆವರಿತು. ನಡೆದಾಡುವಾಗಲೂ ಇತರರ ಸಹಾಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ. ಒಂದಷ್ಟು ಸಮಯ ಆಕೆಯ ಬದುಕಿನ ದಾರಿ ಕಗ್ಗತ್ತಲಾಗಿ ಹೋಗಿತ್ತು. ಕನಸುಗಳು ಅರಳಿಕೊಳ್ಳಬೇಕಾದ ತಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯಲಾರದ ಸ್ಥಿತಿ. ಒಮ್ಮೆ ಯೋಚಿಸಿ, ಆಕೆಯ ಆ ಕ್ಷಣದ ಮನಸ್ಥಿತಿ ಹೇಗಿದ್ದಿರಬಹುದು? ಕ್ರಮೇಣ ವಾಸ್ತವತೆಯನ್ನು ಅರಗಿಸಿಕೊಳ್ಳಬೇಕಾದ ಪರಿಸ್ಥಿತಿ. ಒಂದು ದಾರಿ ಕತ್ತಲಾದರೂ ಕವಲು ದಾರಿಗಳಲ್ಲಿ ಬೆಳಕಿರಬಹುದೇ ಎಂದು ಹುಡುಕಾಡಿದಳು. ಅಪ್ಪ ಅಮ್ಮ ಅವಳ ಕನಸುಗಳಿಗೆ ಜೊತೆಯಾದರು. ಕುಳಿತಲ್ಲಿಯೇ ಬ್ಯಾಂಕ್ ಪರೀಕ್ಷೆ ಓದಿ ಪಾಸಾದಳು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲೆರಿಕಲ್ ಹುದ್ದೆ ಗಿಟ್ಟಿಸಿಕೊಂಡಳು. ಹೆತ್ತವರು ದೊಡ್ಡಪ್ಪನ ಮಗ ಚಂದ್ರಣ್ಣ ಮತ್ತು ಸಂಬಂಧರ ಸಹಾಯವನ್ನು ಈ ನಿಟ್ಟಿನಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುವ ಆಕೆ, ಅವರೆಲ್ಲರ ಸಹಾಯದಿಂದಲೇ ತಾನು ವೃತ್ತಿ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಕೃತಜ್ಞಳಾತಾಳೆ. ಸಹೋದ್ಯೋಗಿಗಳು ನೈತಿಕ ಬೆಂಬಲವಾದರು. ಆಕೆಯ ದುಡಿಯುವ ಹುಮ್ಮಸ್ಸನ್ನು, ಛಲವನ್ನು ನೋಡಿದ ಬ್ರಾಂಚ್ ಮ್ಯಾನೇಜರ್ ಸದಾಶಿವ ಎಂಬವರು ಆಕೆಗೆ ಅನುಕೂಲವಾಗುವಂತೆ ವೀಲ್ ಚೇರ್ ಅನ್ನು ಕೊಡಿಸಿದರು. ಬಾಳಿನ ಕತ್ತಲಲ್ಲಿ ಉದ್ಯೋಗವೊಂದು ಆಕೆಯ ಪಾಲಿಗೆ ಎಲ್ಲಾ ರೀತಿಯಲ್ಲೂ ಬೆಳಕೆಯಾಯಿತು. 2017 ಆಕೆಯ ಛಲದಿಂದ, ಸತತ ಪ್ರಯತ್ನದಿಂದ ಆಫೀಸರ್ ಆಗಿಯೂ ಬಡ್ತಿ ದೊರಕಿತ್ತು. ಇದ್ದೊಬ್ಬಾಕೆ ತಂಗಿ ಮದುವೆಯಾಗಿ ಗೃಹಿಣಿಯಾಗಿದ್ದರೆ ಗಂಡು ಮಕ್ಕಳಿಲ್ಲದ ಈಕೆಯ ತಂದೆ ತಾಯಿಗೆ ಈಕೆಯೇ ಗಂಡು ಮಗುವಾಗಿದ್ದ, ಮನೆಯ ಆಧಾರ ಸ್ತಂಭವಾಗಿದ್ದಾಳೆ. ಬ್ಯಾಂಕ್ಗೆ ಒಂದು ದಿನ ರಜೆ ಸಿಕ್ಕಿದರೂ ಏನೋ ಕಳೆದುಕೊಂಡಂತೆ ಆಗುವಷ್ಟು ತನ್ನ ವೃತ್ತಿ ಬದುಕನ್ನು ನೆಚ್ಚಿಕೊಂಡಿದ್ದಾಳೆ. ಅವಳ ಹಿರಿಮೆಗೆ ಸರಿ ಎಂಬಂತೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಅಂತಸ್ತು ಇರುವ ಮನೆಯನ್ನು ಕಟ್ಟಿಸಿದ್ದಾಳೆ. ಅವಳ ಸಾಧನೆ ಇಂದು ಅವಳ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹೌದು, ಬದುಕಿನಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಾಗ ಅಲ್ಲೇ ಕುಸಿದು ಕೂರುವ ಬದಲು ಒಂದಷ್ಟು ಮನದ ಕಣ್ಣರಳಿಸಿ ನೋಡಿದರೆ ಬೆಳಕಿನ ದೊಂಡಿ ಹಿಡಿದು ಅದಾವುದೋ ಕವಲುದಾರಿ ಖಂಡಿತವಾಗಿಯೂ ಎಲ್ಲರಿಗೂ ಕಾದಿರುತ್ತದೆ ಎಂಬುದನ್ನು ತೋರಿಸಿ ಪ್ರೇರಣೆಯಾದ ನನ್ನ ಬಾಲ್ಯದ ಗೆಳತಿ ಅಶ್ವಿನಿ, ನನಗೆ ನಿಮಗೆ ಬದುಕಿನ ಜಾಡನ್ನರಸಿ ಹೊರಟ ಮಕ್ಕಳೇ ಎಲ್ಲರಿಗೂ ಮಾದರಿ ಅಲ್ಲವೇ?
1: ಇದುವರೆಗೆ ಅರುಣಾ ಶ್ರೀನಿವಾಸ್ ಅವರಿಂದ ಕಷ್ಟದ ಬಗ್ಗೆ ನಗುವ ತೋರಣ ಕಟ್ಟಿದಾಗ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಜನಪದ ಗೀತೆ, ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

0: ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ. ನಮ್ಮ ಚಿತ್ರದುರ್ಗ ಆಕಾಶವಾಣಿ ನೀವು ಕೇಳ್ತಾ ಇದ್ದೀರಾ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಇದೀಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿರುವಂತಹ ಗೀತೆಗಳು ಹೀಗಿವೆ. ಹೃದಯ ಹೃದಯ ಚಿತ್ರದಿಂದ

0: ಕಂಠಿ ಚಿತ್ರದಿಂದ
1: ಬನಿಂದ ಬಾ ಚಂದಿರ ಈ ಭೂಮಿಯೇ ಸುಂದರ ಈ ಪ್ರೀತಿಯಲ್ಲ.
0: ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆಗಳಾದ 9448640273 ಈ ಸಂಖ್ಯೆಗಳಿಗೆ 4 ಗಂಟೆಯ ನಂತರ ಸಂದೇಶವನ್ನ ಕಳಿಸಬಹುದು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ.

0: ಕೃಷಿ ಬೆಳಕು ಕೃಷಿ ಆಧಾರಿತ ಶಿಕ್ಷಣ ಮಾಹಿತಿ ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ ಅರಟೆ ಸಂಭಾಷಣೆ ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.
1: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ 1:00 ಪ್ರಗತಿ ಪಥ, ತದನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಸಾಗರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲಾ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸಿ ಎ ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ತಾವು ಆಯುರ್ವೇದ ತಜ್ಞರು, ಆಯುರ್ವೇದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇತರ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ ಮತ್ತು ಒಳ್ಳೆ ಒಂದು ಗೌರವ ಇದೆ ನಿಮಗೆ. ಆದ್ರೆ ಈ ಆಯುರ್ವೇದದ ವಿಚಾರಗಳನ್ನ ನಾವು ತಿಳಿಸ್ತಾ ಹೋದಾಗ ಅದಕ್ಕೆ ಸ್ವಲ್ಪ ನಾವು ಈಗಿನ ಜನರಿಗೆ ತಿಳಿಸೋದು ಸ್ವಲ್ಪ ಭಿನ್ನ ಆಗತ್ತೆ. ಯಾಕಂದ್ರೆ ಹಳೆ ಕಾಲದ ಜನರಿಗೆ ಹಳೆ ವಿಚಾರಗಳು ಹೇಗಿದ್ವು, ಹಳೆ ಪದ್ಧತಿ ಏನಿತ್ತು, ಹಳೆ ಚಿಕಿತ್ಸಾ ರೀತಿ ಏನಿತ್ತು ಎಲ್ಲವನ್ನು ಅವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗಿನವರು ಹೇಳಬೇಕಂದಾಗ ಹಳೆಯದು ಮತ್ತು ಹೊಸದು ಇದರ ಒಂದು ವ್ಯತ್ಯಾಸವನ್ನ ಹೇಳ್ತಾ ಹೇಳ್ತಾ ನಾವು ಆಯುರ್ವೇದದ ಕುರಿತಾದಂತಹ ಒಂದು ಮಹತ್ವವನ್ನ, ಚಿಕಿತ್ಸಾ ಪದ್ಧತಿಯನ್ನ ನಾವು ತಿಳಿಸ್ತಾ ಹೋಗಬೇಕಾಗಿದೆ ಸರ್. ಈಗ ಹಳೆ ಆಯುರ್ವೇದ ಹೊಸ ಆಯುರ್ವೇದ ಅಂತ ಇರುತ್ತಾ ಸರ್?
2: ನೋಡಿ, ಅನಾದಿ ಮತ್ತು ಅನಂತಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಅದನ್ನ ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ತೂಗಿ ಹಾಕಿ ಪ್ರಸ್ತುತವಾಗಿ ಏನು ಪ್ರಚಲಿತವಾಗಿದೆ ಅದನ್ನ ಮಾತಾಡೋದಾದ್ರೆ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಅಂಡ್ ಮಾಡರ್ನ್ ಸೈನ್ಸ್ ಆಗಬೇಕು. ಆಗ ಹಿಂದಿನ ಶಾಸ್ತ್ರ ಮತ್ತು ಹಿಂದಿನ ತಂತ್ರಜ್ಞಾನದ ಸಮನ್ವಯದ ಜೊತೆಗೆ ಆಯುರ್ವೇದವನ್ನು ನಾವು ಉಣಬಡಿಸಿದ್ದೆ ಆದರೆ ಖಂಡಿತ ಅನಾದಿ ಮತ್ತು ಅನಂತ ಆವತ್ತಿನ ಆಯುರ್ವೇದ ಇಂದಿಗೆ ಮತ್ತು ಮುಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದು ತುಂಬಾ ಸ್ಪಷ್ಟವಾದಂತಹ ಸಂದೇಶ ಒಬ್ಬ ಶ್ರೀ ಸಾಮಾನ್ಯಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೇ ನಾವು ಆಧುನಿಕತೆ, ಮಾಡರ್ನೈಸ್ಡ್ ಎರಾ, ಸೂಡೋ ಮಾಡರ್ನೈಸ್ಡ್ ಎರಾ ಅಂತ ನಾನು ವಿತಿನ್ ಇಂಡಿಮಿಟೆಡ್ ಕಾಮರ್ಸ್ ಕರಿತೀವಿ. ನಾವೆಲ್ಲ ವಿಜ್ಞಾನವನ್ನ ಅಜ್ಞಾನದ ಮುಸುಕಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಇದು. ವಿಜ್ಞಾನಕ್ಕೆ ನಿಜವಾದಂತಹ ಪರಿಭಾಷೆ, ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸೊ ಸರಿಯಾದಂತಹ ರೀತಿಯಿಂದ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ, ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಮಾತು ಕೂಡ ಸಂಸ್ಕೃತದಲ್ಲಿದೆ. ನಾವು ಆ ಹಂತದಲ್ಲಿ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ ಖಂಡಿತ ಆಯುರ್ವೇದದಲ್ಲಿ ಆಗೇನು ಹೇಳಿದ್ರು, ಲಾಘವಕರಂ ಲಂಘನಂ, ಒಂದು ಚಿಕ್ಕ ಉದಾಹರಣೆ, ಉಪವಾಸವನ್ನು ಮಾಡಿದ್ರೆ ಹಗುರಾಗುತ್ತೆ ಮೈ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಪುರಾವೆಗಳು ಇವತ್ತಿಗೂ ಬೇಡ ಅಲ್ವಾ? ಇವತ್ತಿಗೂ ತುಂಬಾ ಊಟ ಹೊಟ್ಟೆ ತುಂಬಾ ತಿಂದ್ರೆ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ, ಚೈತನ್ಯ ರಹಿತವಾದಂತಹ ಬದುಕು ನಡೆಸಬೇಕಾಗುತ್ತೆ, ಅವತ್ತಿನ ದಿವಸ ನರಕ ಸದೃಶವಾಗುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಿತ ಬುಕ್, ಮಿತ ಬುಕ್, ಕಾಲ ಬುಕ್ ಅಂತ ಇತ್ತು. ಉಪವಾಸ ಅಂದ್ರೆ ಏನು? ಉಪವಸತಿ ಇತಿ ಉಪವಾಸಂ, ಯಾವುದು ನಮ್ಮ ಮನಸ್ಸಿಗೆ ನಮ್ಮನ್ನ ಹತ್ತಿರ ತಗೊಂಡೋಗುತ್ತೋ ಅದಕ್ಕೆ ಉಪವಾಸ ಅಂತ ಹೇಳ್ತೀವಿ. ನಾವು ಅತ್ಯಂತ ಕಡಿಮೆ ತಿಂದಾಗ ನಮ್ಮ ಚಿತ್ತೈಕಾಗ್ರತೆ, ಮನಸ್ಸು, ಶರೀರ ಸಮತೋಲನ ದೃಷ್ಟಿಕೋನದಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆವತ್ತಿನ ಉಪವಾಸದ ಮಹತ್ವ ಬರುತ್ತೆ. ಇವತ್ತು ಮಾಡರ್ನೈಸ್ಡ್ರದಲ್ಲಿ ನಾವು ಲೇಟ್ ಅಂಡ್ ಫಾಸ್ಟಿಂಗು, ಅನೇಕವಾದಂಥ ಬೇರೆ ಬೇರೆ ಬೇರೆ ಬೇರೆ ಫಾಸ್ಟಿಂಗ್ನ ಹೇಳ್ತೀವಿ. ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಯಾವುದೇ ಪ್ರಾಂತ್ಯ ತಗೊಳ್ಳಿ, ಸಂಕಷ್ಟಿಗೆ ಒಂದು ವರ್ಗ ಉಪವಾಸ ಮಾಡೋದಾದರೆ ಏಕಾದಶಿಗೆ ಮತ್ತೊಂದು ವರ್ಗ ಉಪವಾಸ ಮಾಡೋರು, ರಂಜಾನಿಗೆ ಒಂದು ವರ್ಷ ಉಪವಾಸ ಮಾಡಿದರೆ ಈಸ್ಟರ್ ಹಿಂದಿನ ದಿವಸ ಉಪವಾಸ ಇರ್ತೀನಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಅವರೆಲ್ಲರೂ ಯಾಕೆ ಮಾಡಿದರು? ಧರ್ಮಕ್ಕೆ ಅಥವಾ ದೇವರಿಗೆ ಇದನ್ನ ಕಟ್ಪಾಡು ಅಂತ ತಗಲು ಹಾಕಿದ್ರೆ ಶಿಷ್ಟಾಚಾರವನ್ನ ಆನೋಚಾನವಾಗಿ ಪರಿಪಾಲಿಸ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಅದಿತ್ತು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದಿನ ಕಾಲದಲ್ಲಿ ಮನೆಗೆ ಬರಬೇಕು ಅಂದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಬಟ್ಟೆ ಬದಲಾಯಿಸಿದ ನಂತರ ಮಕ್ಕಳನ್ನ ಮುಟ್ಟಬೇಕು, ಶ್ವಾನ ಪ್ರಾಣಿ ಇತ್ಯಾದಿಗಳನ್ನ ಮುಟ್ಕೊಂಡ್ ಬಂದ್ರೆ ಮನೆಗೆ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ವ್ಯಕ್ತಿ ಹಾಸ್ಪಿಟಲ್ ಐಸಿಯುಲಿ, ಒಂದು ಪುಟ್ಟ ಶಿಶು ಇರಲಿ ಅಥವಾ ವಯೋವೃದ್ಧ ಇರಲಿ ಅಥವಾ ಅನ್ಯ ಕಾರಣಗಳಿಂದ ಯಾರೇ ಹಾಸ್ಪಿಟಲ್ಗೆ ದಾಖಲಾಗಿರಲಿ, ಅವ್ರಿಗೆ ನೀವು ಉಟ್ಟು ಬಟ್ಟೆಯಲ್ಲಿ ಹೋಗಿ ನಿಮ್ಮ ಇಷ್ಟಪಟ್ಟವ್ರಿಗೆ ಸಂಬಂಧಿಕರಿಗೆ ಹೋಗಿ ಹಸ್ತಲಾಘವನ್ನು ಮಾಡಿ ಮಾತಾಡಿಸ್ಲಿಕ್ಕೆ ಆಗ್ತದಾ?
1: ಇಲ್ಲ,
2: ಖಂಡಿತ ಇಲ್ಲ. ಯಾಕೆ ಅಂತೆ, ಅಲ್ಲಿ ಮಡಿ ಶುಚಿತ್ವ ಅಂತ ಹೇಳೋರು, ಇಲ್ಲಿ ಸ್ಟರ್ಲೈಸೇಷನ್, ಹೈಜನ್ನು, ಪ್ರೋಟೋಕಾಲು ಅಂತ ಹೇಳ್ತೇವೆ. ಸೊ ಇವತ್ತಿನ ಜನಕ್ಕೆ ಆಯುರ್ವೇದ

0: ಪರಿಚಯ ಮಾಡಿಸಿಕೊಳ್ತಕ್ಕಂಥದ್ದು ಒಂದು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯೂ ಹೌದು. ಎರಡನೇದು ಶ್ರೀಸಾಮಾನ್ಯ ತನ್ನ ತಿಳುವಳಿಕೆಯನ್ನ ತುಂಬಾ ಮೆಚ್ಯೂರ್ಡ್ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ, ಅದನ್ನು ಅರ್ಥೈಸ್ಕೊಂಡಿದ್ದಾನೆ, ಮುಂದಿನ ಪೀಳಿಗೆಗೆ ದಾಟಿಸ್ತಕ್ಕಂತಹ ಜವಾಬ್ದಾರಿಯನ್ನು ಅವನೇ ತಗೊಂಡಿದ್ದಾನೆ. ಇವತ್ತು ನೋಡಿ, ನಾವು ಒಂದೊತ್ತಿಂದವನು ಯೋಗಿ, ಎರಡೊತ್ತಿಂದವನು ಭೋಗಿ, ಮೂರೊತ್ತಿಂದವನು ಹೊತ್ಕೊಂಡು ಹೋಗಿ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನೀವು ಎಷ್ಟೋ ಜನ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಒಂದೇ ಹೊತ್ತು ತಿಂತೀನಿ, ಸೂರ್ಯಾಸ್ತಮದ ಮುಂಚೆ ತಿಂತೀನಿ, ರಾತ್ರಿ ಲಘುವಾದಂತಹ ಆಹಾರವನ್ನ ತಿಂತೀನಿ, ಇದೆಲ್ಲ ಪರಿಕಲ್ಪನೆ ಇವತ್ತಿನ ಮಾಡರ್ನೈಸೇಷನ್ಗೆ ಖಂಡಿತ ಅರಿವಾಗ್ತಾ ಇದೆ. ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತೇವೆ, ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್. ಸೊಂಟದ ಸುತ್ತಳತೆ ಜಾಸ್ತಿ ಆದಾಗ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಇವತ್ತು ನೋಡಿ, ಫಿಟ್ನೆಸ್, ಜಿಮ್ ಅದೆಲ್ಲ ಒಂದು ಕಾಲಕ್ಕೆ ಪೀಕ್ ಹೋಗಿತ್ತು. ಇವತ್ತು ಯೋಗ, ಪವರ್ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಿದ್ದೆಯ ಮಹತ್ವ, ಇವತ್ತು ಎಷ್ಟು ಜನ ಬೇರೆ ಬೇರೆ, ನನ್ನನ್ನು ಸೇರಿಸಿ, ನಾನೇನು ಹೊರತಾಗಿಲ್ಲ, ವೈದ್ಯಕೀಯ ಪ್ರವೃತ್ತಿಯಲ್ಲಿರ್ತಕ್ಕಂಥ ನಾನು, ನನ್ನ ಡ್ರೈವಿಂಗ್ ಸ್ನೇಹಿತರು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಹೀಗೆ ಹತ್ತಾರು ಸಾಫ್ಟ್ವೇರ್ ಸ್ನೇಹಿತರು, ಹಗಲಿಗೆ ಇರಲ್ ಕೆಲಸ ಮಾಡುದು, ಇರಲಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಗಲು ಕೆಲಸ ಮಾಡುದು, ಯಾವುದೋ ದೇಶದ ಸೂರ್ಯ ಉದಯಕ್ಕೆ ನಮಗೆ ರಾತ್ರಿ ಇರ್ತದೆ, ನಮ್ಮ ಸೂರ್ಯೋದಯಕ್ಕೆ ಯಾವುದೋ ದೇಶದಲ್ಲಿ ಚಂದ್ರ ಕಾಣಿಸ್ತಾ ಇರ್ತಾರೆ. ಆ ದೇಶಕ್ಕೆ ಅನುಗುಣವನ್ನು ಕೆಲಸ ಮಾಡಿ ನಾಳಿನ ಸಂಪಾದನೆ ಇವತ್ತು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ನಾವಿದ್ದಾಗ ನಾಳಿನ ಅನಾರೋಗ್ಯವನ್ನ ಇವತ್ತೇ ಖರೀದಿ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ದಾಟಿಸಿ ರವಾನಿಸಿ ಆಗಿರುವುದರಿಂದ ಇವತ್ತಿನ ಜೆನ್ಜಿ, ಜನರೇಷನ್ ಝಡ್, ಜನರೇಷನ್ ಝಿ ಅಂತ ಏನ್ ಕರಿತೀವಿ, ಅವರು ಖಂಡಿತ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಈ ಮೇಲ್ಪಂಕ್ತಿಯನ್ನ ಏನು 70-90 ಆಸುಪಾಸನೆ ಹುಟ್ಟಿರತಕ್ಕಂತಹ ಶ್ರೀಸಾಮಾನ್ಯ ಅರ್ತುಕೊಂಡು ಇವತ್ತಿನ ಸಮಾಜ ಜೊತೆ ಬೆರೆತುಕೊಂಡು ಈ ಮನವರಿಕೆ ಮಾಡುವಂತಹ ದೃಷ್ಟಿಕೋನದಿಂದ ಅಂದಿನ ಆಯುರ್ವೇದವನ್ನ ಇವತ್ತು ಪರಿಚಯಿಸತಕ್ಕಂತಹ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತೆ ಆಯುರ್ವೇದವನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ಲಿಕ್ಕೆ ಯಾವುದೇ ವೈದ್ಯಕೀಯ ಪರಂಪರೆ, ವೈದ್ಯಕೀಯ ವೃತ್ತಿ ಬಾಂಧವರು ಬೇಕಾಗಿಲ್ಲ, ಅವ್ರ ನೆರವು ಸಾಕು. ಆಯುರ್ವೇದ ಔಷಧಿಗೆ ಸೀಮಿತವಾದಂತಹ ಒಂದು ಪದ್ಧತಿ ಅಲ್ಲ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ ಅಂದ್ರೆ ಜೀವಿತ ಕಾಲಕ್ಕೆ ಆಯುಷ್ಯ ಅಂತೀವಿ. ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ ಉಸಿರು ನಿಲ್ಲಿಸ್ತಕ್ಕಂತಹ ಪ್ರಕ್ರಿಯೆ ಎಲ್ಲಿವರೆಗೂ ಆ ಮನುಷ್ಯ ಮಾಡ್ತಿರ್ತಾನೋ, ಅಟ್ಟ ಕಡೆಯ ಉಸಿರಿರೋವರೆಗೂ ಅದು ಜೀವಿತ ಕಾಲ ಅಂತ. ಅಲ್ಲಿನವರೆಗೂ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ವಿಚಾರ ಇಷ್ಟು ಸಮಗ್ರ ಸಮತೋಲನ ದೃಷ್ಟಿಕೋನದಲ್ಲಿದ್ದಾಗ ಇದು ಆರೋಗ್ಯದ ಸಂಕೇತವೇ ಹೌದು. ಇವತ್ ಯಾಕೆ ಅನಾರೋಗ್ಯ ಬಂದಿದೆ, ಎಲ್ಲಿ ಪ್ರಸನ್ನತೆ ಇದೆ? ದುಡ್ಡಿನ ದಾಹ, ಅಧಿಕಾರ ದಾಹ, ವೇಗ, ಹೋಗ, ಅತಿ ಹೆಚ್ಚಿನ ರೀತಿಯಲ್ಲಿ ನಾಳಿನ ಬದುಕನ್ನು ಇವತ್ತು ನಡೆಸಬೇಕು ಅಂತಕ್ಕಂತಹ ಚಿಂತನೆ ದೃಷ್ಟಿಕೋನದಲ್ಲಿ ಅತ್ಯಂತ ಜಿಜ್ಞಾಸೆ ಬದಲಿ ದುರಾಸೆ ಜಾಸ್ತಿ ಆಗಿದೆ, ಈರ್ಷೆ ಜಾಸ್ತಿ ಆಗಿದೆ, ಕಾಮ ಲಾಲಸೆಗಳು ಜಾಸ್ತಿ ಆಗಿದೆ. ಇದು ಯಾವುದು ಮನುಷ್ಯ ಹೋಗುವಾಗ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ, ತನ್ನ ಹೆಸರನ್ನು ಬಿಟ್ಟು ಹೋಗ್ತಾನೆ ಹೊರತು ಹುಟ್ಟ ಬಟ್ಟೆಯನ್ನು ಕೂಡ ತಗೊಂಡು ಹೋಗದಿರತಕ್ಕಂಥ ಸಂದರ್ಭದಲ್ಲಿ ನಾವು ತುಂಬಾ ಧನಪಿಶಾಚಿಗಳಾಗಿ ತುಂಬಾ ಆಶಾ ಭಾವನೆಗಳನ್ನ ಜಾಸ್ತಿ ಇಟ್ಕೊಂಡು ಬದುಕೋದು ಒಂದು, ದುರಾಸೆಯಿಂದ ಬದುಕನ್ನ ನಡೆಸ್ತಕ್ಕಂಥದ್ದು ಇನ್ನೊಂದು. ಈ ದೃಷ್ಟಿಕೋನದಲ್ಲಿ ನಾವು ಮಾಡಿದಾಗ ಡೆಫಿನೆಟ್ಲಿ ಸಮಸ್ಯೆಗಳು ನಮಗೆ ಎದುರಾಗ್ತದೆ ಅಂತ. ಹಾಗಾಗಿ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ, ಅಭಿಮಾನ ಮತ್ತೆ ಪುರಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ. ಇವತ್ತೇನು ಅನ್ಕೊಂಡಿದ್ದಾರೆ, ಅನೇಕ ಸಂದರ್ಭದಲ್ಲಿ ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇವೆಲ್ಲ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಇವೆಲ್ಲ ಒಂದು ವರ್ಗ ಬೇರೆ, ಅಲೋಪತಿ ಒಂದೇ ಜೀವನ ಅಂತ ಅರ್ಥ ಮಾಡ್ಕೋತಾರೆ. ಪ್ರಶ್ನೆ, ಒಬ್ಬ ಆಯುರ್ವೇದ ವೈದ್ಯನನ್ನ ನೀವು ಕೇಳಿದಾಗ ಯಾವ ಪತಿ ಒಳ್ಳೇದು ಅಂತ, ಪತಿಗೆ ಸತಿ, ಸತಿಗೆ ಪತಿ ಒಳ್ಳೇದು, ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್.
1: ಅನ್ಯೋನ್ಯವಾಗಿ ಬದುಕೋ ರೀತಿ,
0: ಬದುಕಿನಲ್ಲಿ ಅನ್ಯೋನ್ಯತೆ ಹೊಂದ್ಕೊಂಡು ಹೋಗ್ತಕ್ಕಂಥದ್ದೊಂದು ಇರಬೇಕು. ಆಮೇಲೆ ಲೈಫ್ ನಲ್ಲಿ ಎಂಪತಿ ಮತ್ತೆ ಸಿಂಪತಿ ಇರಬೇಕು, ಒಬ್ಬರ ಬಗ್ಗೆ ಸಹಾನುಭೂತಿ ಇದ್ದು, ಪ್ರೀತಿ ಇದ್ದು, ಆತ್ಮಾಭಿಮಾನದಿಂದ ಇನ್ನೊಂದು ವ್ಯಕ್ತಿಯನ್ನ, ಜೀವನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ ಅಂದ್ರೆ ಅದರಿಂದ ನಮ್ಮ ಸ್ವಾಸ್ಥ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ನಾವು ಸೇವೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ. ನಮ್ಮ ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ಇದು ಬುನಾದಿ ಆಗುತ್ತೆ.
1: ನಿಜ ನಿಜ. ಈಗ ಬೇರೆ ಬೇರೆ ಪದ್ಧತಿಗಳು, ಈಗ ಆಯುರ್ವೇದದಲ್ಲಿ ಆ ಕಾಲದಲ್ಲಿ ಒಂದು ರೀತಿಯಾದಂತಹ ಚಿಕಿತ್ಸೆ ಇತ್ತು, ಈಗ ಚಿಕಿತ್ಸೆನಲ್ಲಿ ಬದಲಾವಣೆ ಆಗಿದೆ ಮತ್ತು ಅದು ಉನ್ನತೀಕರಣ ಆಗಿದೆ ಅಂತ ಹೇಳ್ಬೋದು ನಾವು. ಮೊದಲೆಲ್ಲ ಪಂಚಕರ್ಮ ಮೊದಲು ಇತ್ತು, ಈಗೂ ಕೂಡ ಇದೆ. ಈಗ ಹೈಟೆಕ್ ಪಂಚಕರ್ಮದ ಬಗ್ಗೆ ಮಾತಾಡ್ತೀವಿ ಇವಾಗ. ಮತ್ತು ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಯನ್ನಾಗಲಿ ತುಂಬಾ ವಿಶೇಷ ರೀತಿಯಲ್ಲಿ ಮಾನಸಿಕವಾಗಿ ಧಾರ್ಮಿಕವಾಗಿ ಅದು ಬಹಳ ಮುಖ್ಯ, ಆ ಎರಡೂ ಲೇಪನ ಮಾಡಿ ವ್ಯಕ್ತಿಯ ಆರೋಗ್ಯವನ್ನ ಸುರಕ್ಷಿತವಾಗಿ ಆ ರೋಗವನ್ನ ಕಿತ್ತಾಕುವ ಕೆಲಸ ನಡೀತಾ ಇದೆ. ಈಗ ಆಗ ಮತ್ತು ಈಗ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗಬೇಕು ಬೇರೆ ಬೇರೆ ಚಿಕಿತ್ಸೆ ಪದ್ಧತಿನಲ್ಲಿ.
0: ರೋಗಗಳು ಬದಲಾಗಿಲ್ಲ, ರೋಗಿಯೂ ಬದಲಾಗಿಲ್ಲ, ಆದರೆ ರೋಗದ ಅವತರಣಿಕೆ ಬದಲಾಗಿದೆ. ಇವತ್ತು ನಿಮ್ಗೆ ಅವತ್ತು ಡೆಂಗ್ಯೂ ಅಂದ್ರೆ ಏನು ಅಂತ ಗೊತ್ತಾಗದೆ ಇರಬಹುದು, ಏಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗದೆ ಇರಬಹುದು. ಈ ತರ ಒಂದು ಎರಡು ಉದಾಹರಣೆ ಕೊಟ್ಟೆ. ಆದ್ರೆ ರೋಗ ಲಕ್ಷಣಗಳು ಪದ್ಧತಿಗಳ ಮೇಲೆ ಆಧರಿಸಿದ ಚಿಕಿತ್ಸೆಗಳು ಆವತ್ತೂ ಇತ್ತು. ನೀವು ಎಲ್ಲ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಎಂಪತಿ ಸಿಂಪತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ, ಒಂದು ವೈದ್ಯಕೀಯ ಪದ್ಧತಿ ನಮಗೆ ಆಹಾರ ವಿಹಾರ ವಿಚಾರಾದಿಗಳನ್ನು

0: ಆಮೂಲಾಗ್ರವಾಗಿ ಅದರ ಸ್ಥಿರತೆಯನ್ನು ಇಟ್ಕೊಂಡು ಜೀವನ ಶೈಲಿಯನ್ನು ರೂಪಿಸಿದ್ದೆ ಆದ್ರೆ ಪ್ರಾಥಮಿಕ ಪ್ರಾರಂಭಿಕ ಹಂತದ ಅಂದ್ರೆ ಮನುಷ್ಯ ಬಾಲ್ಯಾವಸ್ಥೆಯಿಂದ ಜೀವನದ ಶೈಲಿ ಬಗ್ಗೆ ಚೆನ್ನಾಗಿ ಒಲವು ಗಮನ ಇಟ್ಕೊಂಡ್ರೆ, ಇವತ್ತೊಂದು ಸ್ಮಾಲ್ ಎಕ್ಸಾಂಪಲ್ಲು, ತುಂಬಾ ಟೈಟ್ ಜೀನ್ಸು ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ತುಂಬಾ ಟೈಟ್ ಅಂತ ಒಳ ಉಡುಪುಗಳು ಹಾಕೊಂಡ್ರೆ ಶಿಶ್ನ ಉದುರಕ್ಕಾಗಲ್ಲ, ಮಾಸಿಕ ಸ್ರಾವ ಸರಿಯಾಗಿ ಆಗ್ತಿಲ್ಲ, ಮಗುವಿಗೆ ಇನ್ನರ್ ವೇರ್ ಮಹಿಳೆ ತುಂಬಾ ಗಟ್ಟಿಗೆ ಹಾಕೊಂಡು ಎಸ್ಥೆಟಿಕ್ ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಇಂದ ಹಾಲು ಕೊಡೋದ್ರಿಂದ ಕ್ಯಾನ್ಸರ್ ಬರ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ. ಇವೆಲ್ಲ ಆಧುನಿಕ ಶಾಸ್ತ್ರ ಹೇಳ್ತಾ ಇದೆ. ಹಿಂದಿನ ಶಾಸ್ತ್ರದಲ್ಲಿ ಒಂದು ಜೀವನ ಶೈಲಿ ಹೇಗಿತ್ತು ಅಂತ ನಿಮ್ಗೊಂದು ಸರಳ ಉದಾಹರಣೆ. ಮೈಸೂರವನು ಅಂದ್ರೆ ದಕ್ಷಿಣ ಪ್ರಾಂತ್ಯದ ಉದಾಹರಣೆಗೆ ಪಂಚೆ ಉಟ್ಕೋತಾ ಇದ್ದ, ಪಂಜಾಬ್ ಅವನ್ ಪೈಜಾಮ ಹಾಕೋತಾ ಇದ್ದ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ. ಎಲ್ಲಿವರೆಗೂ ಸಮಸ್ಯೆ ಇರಲೇ ಇರಲಿಲ್ಲ. ಯಾವಾಗ ಮೆಕ್ಸಿಕನ್ ಫುಡ್ ಮಲೇಷ್ಯಾವರೆಗೆ ಬರಕ್ ಶುರು ಆಯ್ತು, 4 ಸೆಕೆಂಡ್ 4 ರುಚಿಗೆ 40% ಜೀವನ ನಡ ಇಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವು, ಆಗ ಸಮಸ್ಯೆಗಳು ಬಿಗಡಾಯಿಸಕ್ ಶುರು ಆಯ್ತು, ಸಮಸ್ಯೆಗಳು ಉಲ್ಬಣ ಆಯ್ತು. ಅಷ್ಟೆಲ್ಲ ಆದ್ಮೇಲೂ ಕೂಡ ದ ರೇ ಆಫ್ ಹೋಪ್ ಅಂತ ಹೇಳ್ಕೊಳ್ತೀವಿ, ಬದುಕಿನ ಆಶಾ ಕಿರಣ ಅಂದ್ರೆ, ನನ್ನ 26 ವರ್ಷದ ವೃತ್ತಿಪರ ಬದುಕಿನಲ್ಲಿ ಇವತ್ತು ಕೂಡ ಆಯುರ್ವೇದವೇ ಆಶಾ ಕಿರಣ. ಯಾಕಂದ್ರೆ ರೋಗ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ, ರೋಗ ಬರದೇ ಇರಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ವೈದ್ಯಕೀಯ ಶಿಕ್ಷಣ ನಾವು ಕಲಿಸ್ತಾ ಇದೀವ. ಪ್ರಶ್ನೆಯನ್ನ ನಾವ್ ಇಂಟ್ರಾಸ್ಪೆಕ್ಟ್ ಮಾಡಿದಾಗ ದ ಆನ್ಸರ್ ಇಸ್ ನೋ
1: ನೋ ನೋ ನೋ.
0: ಜ್ವರ ಬಂದ್ರೆ ಈ ಔಷಧಿ ಕೊಡು, ಈ ಆಂಟಿಬಯೋಟಿಕ್ ಕೊಡು, ಗ್ರೂಪ್ ಎ ಕೊಡು, ಇಲ್ಲ ಗ್ರೂಪ್ ಬಿ ಕೊಡು, ಗ್ರೂಪ್ ಝೆಡ್ ವರೆಗೂ ಹೋಗು ಅಂತ ನಾವ್ ಹೇಳ್ತೀವಿ. ತೊಂದರೆ ಬರದೇ ಇರಕ್ಕೆ ನೀನ್ ನನ್ನತ್ರ ಸುಮ್ನೆ ಆತ್ಮೀಯನಾಗಿ ಬರಬೇಕು. ನಿಜವಾದ ವೈದ್ಯ ಅಂದ್ರೆ ಔಷಧಿ ಕೊಡೋನಲ್ಲ, ನಿಜವಾದ ವೈದ್ಯ ಒಬ್ಬ ಪುರೋಹಿತ. ಪುರೋಹಿತ ಅಂದ್ರೆ ಯಾವ್ದೋ ಜಾತಿಗೆ ವರ್ಗಕ್ಕೆ ಸೀಮಿತವಾದಲ್ಲ, ಪುರಕ್ಕೆ ಹಿತ ಕಾಯುವವನು ಪುರೋಹಿತ, ಒಬ್ಬ ಪೌರ ಕಾರ್ಮಿಕ ಪುರೋಹಿತ, ಒಬ್ಬ ಮೇಷ್ಟ್ರು ಪುರೋಹಿತ. ಒಂದು ತಾಯಿ ಇಡೀ ಊರಿಗೆ ಊಟ ಹಾಕ್ತಿದ್ಲು ಮನೆಗಲ್ಲ, ಆಕೆ ನಿಜವಾದ ಪುರೋಹಿತಳು ತಾಯಿ.
1: ಪುರದೊಳಗೆ ಹಿತರು,
0: ಹೌದು, ಪುರಕ್ಕೆ ಹಿತ ಕಾಯುವವರು. ಅಂತ ದೃಷ್ಟಿಕೋನ, ಅಂತ ಶ್ರೇಷ್ಠವಾದಂತಹ ವೈದ್ಯಕೀಯ ವಿಭಾಗಗಳಲ್ಲಿ ವೈದ್ಯನಿಗೆ ಧರ್ಮ ಕೊಟ್ಟಿದೆ. ಧರ್ಮೋ ರಕ್ಷಿತ ರಕ್ಷಿತ ಅಂದ್ರೆ ಅಂತ ಒಂದು ಜವಾಬ್ದಾರಿಯನ್ನ, ಆ ವೈದ್ಯಕೀಯ ಧರ್ಮವನ್ನ ನಿಭಾಯಿಸ್ತಕ್ಕಂಥ, ಕಾಪಾಡ್ಕೊಳ್ತಕ್ಕಂಥ, ಅದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಶಕ್ತಿ ಒಂದು ವೈದ್ಯಕೀಯ ಪದ್ಧತಿ. ಯಾವ್ದಾದ್ರು ಪ್ರಿವೆಂಟಿವ್ ವೆಲ್ನೆಸ್, ಇಲ್ನೆಸ್ಗೆ ವೆಲ್ನೆಸ್ಗೆ ಬಹಳ ಚಿಕ್ಕ ವ್ಯತ್ಯಾಸ ಇದೆ, ಆದ್ರೆ ಅನುಭವ ತುಂಬಾ ದೊಡ್ಡದಾಗಿರುತ್ತೆ. ಸೊ ಇಲ್ನೆಸ್ ಅಲ್ಲಿ ಎಲ್ಲರೂ ಇದೀವಿ. ವೆಲ್ನೆಸ್ಗಾಗಿ ಬರಬೇಕು ಅಂದಾಗ ಯಥಾವತ್ ಮತ್ತೆ ಮೂರನೇ ಬಾರಿ ಅಂದಿನ ಆಯುರ್ವೇದ, ಇಂದಿಗೆ ಮತ್ತೆ ಮುಂದಿಗೂ ಪ್ರಸ್ತುತ ಮತ್ತು ಪ್ರಚಲಿತ.
1: ಈಗ ಜ್ವರ ಕೆಮ್ಮು ನೆಗಡಿ ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿನೇ ಮದ್ದು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಅಡಿಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ,
0: ಅಂಗೈಯಲ್ಲೇ ಆಯುರ್ವೇದ.
1: ಅವಾಗ ಈ ಜ್ವರಕ್ಕೆ ಯಾವ ರೀತಿ ಚಿಕಿತ್ಸೆ ಇತ್ತು, ಈಗ ಬದಲಾವಣೆ ಏನಾಗಿದೆ, ಕೆಮ್ಮಿಗೆ ಏನಿತ್ತು?
0: ಬಹಳ ಸಿಂಪಲ್ ಆಗಿ ಹೇಳಿ,
1: ಸಿಂಪಲ್ ಎಲ್ಲವೂ ಕೂಡ ಆ ಸಿಂಪಲ್ ಗಳನ್ನ ಹೇಳಿ, ಯಾಕಂದ್ರೆ ನಮ್ಗೆ ವ್ಯತ್ಯಾಸ ಗೊತ್ತಾಗಬೇಕು.
0: ನೀವು ರೋಗ ಲಕ್ಷಣವನ್ನ ಚಿಕಿತ್ಸೆ ಮಾಡ್ತೀರಾ ಅಥವಾ ಆಮೂಲಾಗ್ರವಾಗಿ ರೋಗವನ್ನ ಚಿಕಿತ್ಸೆ ಮಾಡ್ತೀರಾ ಅಂತ ನೋಡ್ಬೇಕು. ಈಗ ಜ್ವರ ಅನ್ನೋದು ಸಾಮಾನ್ಯ ಜ್ವರ, ನಾನು ಸ್ಪೆಸಿಫಿಕ್ಸ್ ಅಲ್ಲಿ ಹೋಗಲ್ಲ, ಶ್ರೀಸಾಮಾನ್ಯನು ಆಕಾಶವಾಣಿಯನ್ನು ಕೇಳ್ತಾ ಇರ್ತಾನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೇನೆ. ಜ್ವರ ಅಂದ್ರೆ ರೇಸ್ಡ್ ಟೆಂಪರೇಚರ್, ಉಷ್ಣತೆ ಜಾಸ್ತಿ ಆಗಿದೆ ಅಂತ. ಅದರ ಅರ್ಥ ಏನು? ನೀವು ರೆಸ್ಟ್ ತಗೊಳ್ಳಿ, ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದು ಬೇಡವೋ ಅದನ್ನ ಶರೀರವೇ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಂಡು ಕೊಂದು ಹಾಕುತ್ತೆ. ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು, ಲಘು ಆಹಾರವನ್ನ, ಸುಪಾಚ್ಯ ಆಹಾರವನ್ನ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅನ್ನ ಸೇವನೆ ಮಾಡ್ಕೊಳ್ತಕ್ಕಂತ ಒಂದು ಸರಳ ಪದ್ಧತಿಯ ಮಾಡ್ಕೊಳ್ಳಿ. ಜೀವನ ಶೈಲಿ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಮಾನಸಿಕ ಸ್ಥಿತಿಗತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಪರಿಸರವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಪರ್ಯಾವರಣವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕೃತಕವಾಗಿ ನಾವು ಇವತ್ತಿನ ಈ ಬೆಂಗಳೂರಿನ ಉಷ್ಣಾಂಶ ತಾಪಮಾನವನ್ನು ಯೋಚನೆ ಮಾಡಿದ್ರೆ ನನ್ನನ್ನು ನಿಮ್ಮ ಮೊದಲುಗೊಂಡು ಎ ಸಿ ಇಲ್ಲದೆ ಬದುಕಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ? ಪರ್ಯಾವರಣದ ಬಗ್ಗೆ ಗೌರವ ಇಲ್ಲ. ಅಕ್ಕಪಕ್ಕ ಇರತಕ್ಕಂಥ ಕೆರೆಗಳನ್ನ, ಕೋಡಿಗಳನ್ನ, ಮರಗಳನ್ನ, ಗಿಡಗಳನ್ನ, ಪ್ರಾಣಿಗಳನ್ನ ಎಲ್ಲ ನಾಶ ಮಾಡಿ ಮನುಷ್ಯ ಇಲ್ಲದಕ್ಕಿಂತ ಉತ್ತಮ ಅಂತ ಅನ್ಕೊಂಡಿದ್ದಾನೆ. ಅದ ನೋ ಒನ್ ಇಸ್ ಅಬೌ ದ ನೇಚರ್. ಪ್ರಕೃತಿಗೆ ನಿಸರ್ಗಿದ್ದೆ ಮಿಗಿಲಾಗಿ ಯಾವ ವ್ಯಕ್ತಿ ಇಲ್ಲದಿರುವ ಕಾರಣ ಅದು ತನ್ನದಂತ ಅಂಕುಶವನ್ನ, ಕಡಿವಾಣವನ್ನ ಈ ಹಿಂದೆನೂ ಹಾಕ್ತಾ ಬಂದಿದೆ, ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದೆ. ನೇಚರ್, ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಅಬೌ ದ ನೇಚರ್ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇವತ್ತು ಆಧುನಿಕ ಶೈಲಿಯ ಜೀವನ ಶೈಲಿಯು ನಡೆಸ್ತಕ್ಕಂತಹ ಮನೆಗಳಲ್ಲಿ ನೋಡಿದಾಗ ನಾನು ಉತ್ಪ್ರೇಕ್ಷೆ ಅಲ್ಲ, ತಿಂಗಳಿಗೆ ಒಮ್ಮೆ 4-5 ಅಡಿಗೆ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಹಾಟ್ ಏರ್ ಓವನ್ ಅಲ್ಲಿ ಅದನ್ನ ಬಿಸಿ ಬಿಸಿ ಮಾಡಿ ತಿಂತಾ ಇದ್ದಾಗ ಕ್ಯಾನ್ಸರ್ ನಂತಹ ಮಾರಕ ರೋಗಗಳು ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೀನಿ. ಇಡೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಇವತ್ತು ಒಂದು ಬೆಂಗಳೂರಲ್ಲಿ ಎಷ್ಟು ಕ್ಯಾನ್ಸರ್ ಡಾಕ್ಟರ್ಗಳಿದ್ದಾರೆ, ಎಷ್ಟು ಹಾಸ್ಪಿಟಲ್ಸ್. ನಾನು ಯಾರನ್ನು ಬೈತಾ ಇಲ್ಲ, ಯಾರನ್ನು ನಿಂದನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು, ಪೊಟೆನ್ಷಿಯಲ್ ಪೇಷಂಟ್ಸ್ ಬರ್ತಾ ಇದ್ದಾರೆ. ನಾನು ಕ್ಯಾನ್ಸರ್ ತಜ್ಞನಾದ್ರೆ ನನಗೆ ನೂರಾರು ನನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂಥವ್ರು ಪೇಷಂಟ್ಸ್ ನಾಳೆ ಬರೋರಿದ್ದಾರೆ, ಅವರ ಆಹಾರ ಅವರ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ದೃಷ್ಟಿಕೋನದಲ್ಲಿ ಗೊತ್ತಿದ್ದು ಅವರು ಅದನ್ನು ಓದ್ತಾ ಇದ್ದಾರೆ. ನಾವು ಅದರ ದುರ್ಬಳಕೆ ಅಂದ್ರೆ ಆಹಾರದ ದುರ್ಬಳಕೆ ಮಾಡಿಕೊಂಡು ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋಗಿ ನಿತ್ಯ ನಿರಂತರ ಸಂಪರ್ಕ ಇಟ್ಕೊಳ್ತೀವಿ. ತಾಯಿ ಹತ್ರ

0: ಎಷ್ಟ್ ಹತ್ರ ಡಾಕ್ಟರ್ ಹತ್ರ ಸಂಪರ್ಕ ಸಂಬಂಧ ಇದ್ದಂಗೆ ಇರಬೇಕು, ಆದ್ರೆ ಇರಬಾರದು ಅಂತ ಹೇಳ್ತೀನಿ. ಮೇಷ್ಟ್ ಹತ್ರ ನೀವು 10ನೇ ಕ್ಲಾಸ್ 10 ವರ್ಷ ಓದಿದಿ ಅಂದ್ರೆ ಓದಿದ ವಿದ್ಯಾರ್ಥಿಗೂ ಬೆಲೆ ಇಲ್ಲ, ಓದಿಸಿದ ಮೇಷ್ಟ್ರಿಗೂ ಬೆಲೆ ಇಲ್ಲ. ಆದ್ರೆ ಒಂದೇ ಒಂದ್ ವರ್ಷ 10ನೇ ಕ್ಲಾಸ್ ಓದಿ ಅವ್ನು IAS ಡಾಕ್ಟರ್ IPS ದೊಡ್ಡ ಇಂಜಿನಿಯರ್ ಏನೋ ಆಗಿ ಜೀವನ ಪೂರ್ತಿ ನೀವೇ ನನ್ನ ಮೇಷ್ಟ್ರು ಅಂತ ಇವನು ಹೇಳ್ಕೊಂಡು, ಆ ಮೇಷ್ಟ್ರು ಜೀವನ ಪೂರ್ತಿ ಇವನೇನ ವಿದ್ಯಾರ್ಥಿ ಅಂತ ಹೇಳ್ಕೊಂಡ ಅವಿನಾಭಾವ ಔನ್ಯತ್ಯ ಸಂಬಂಧ ಇದೆಯಲ್ಲ, ಅದು ಬೇರೆ ಯಾವುದೇ ಹಂತದಲ್ಲೂ ಬರಲ್ಲ. ತಾಯಿ ಮಗಳ ಸಂಪರ್ಕವೂ ಹಾಗೆ, ವೈದ್ಯನ ಮತ್ತು ಆರೋಗ್ಯ ಸಾಧಕನ ಸಂಪರ್ಕ ಸಂಬಂಧ ಹೀಗಿರಬೇಕು. ಒಳ್ಳೆತನಕ್ಕೆ ಬರಬೇಕು, ಗೃಹಪ್ರವೇಶಕ್ಕೆ ಕರೆಯಕ್ಕೆ ಬರಬೇಕು, ಮದುವೆ ಆಯಿತು ಅಂತ ಹೇಳಕ್ಕೆ ಬರಬೇಕು, ಮಕ್ಕಳಾಯ್ತು ಅಂತ ಕರೆಯಕ್ಕೆ ಬರಬೇಕು, ನಾಮಕರಣಕ್ಕೆ ಕರಿಬೇಕು. ಇವತ್ತು ಆ ಥರದ ಸಂಬಂಧ ವೈದ್ಯನಿಗೆ ಪೇಷೆಂಟ್ಗೆ ಇದೆ ಅಂತ ನೀವು ಆತ್ಮವಿಮರ್ಶೆ ಮಾಡಿ ನೋಡಿ, ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಂಗೆ ತಲೆನೋವಿದೆ, ಕಾಲು ನೋವಿದೆ, ಕಣ್ಣುಗೊಂದು ಡಾಕ್ಟ್ರು, ಬಲಗನ್ಗೊಂದು ಡಾಕ್ಟ್ರು, ಎಡಗನ್ಗೊಂದು ಡಾಕ್ಟ್ರು, ಮೂಳೆಗೊಂದು ಡಾಕ್ಟ್ರು, ಮತ್ತೊಂದು ಡಾಕ್ಟ್ರು, ಈ ತರ ನಾವು ಸ್ಪೆಷಾಲಿಟಿಗಳು ಬೆಳೆಸ್ತಾ ಹೋಗ್ತೀವಿ ಹೊರತು ಸಮಗ್ರ ದೃಷ್ಟಿಕೋನದಿಂದ ನೀನು ಆರೋಗ್ಯದ ದೃಷ್ಟಿಕೋನದಲ್ಲಿ ಸಮೃದ್ಧಿಗೋಸ್ಕರ ನನ್ನ ಹತ್ರ ಬಾ, ಕಾಯಿಲೆ ಇದ್ರೆ ನನ್ನ ಹತ್ರ ಬರಬೇಡ. ಆರೋಗ್ಯದ ಅಭಿವೃದ್ಧಿಗಾಗಿ ನಾನು ಆರೋಗ್ಯದಿಂದ ಅಭಿವೃದ್ಧಿ ಆಗದೆ ಪ್ರಜ್ಞಾಪರಾಧ ಅಂದ್ರೆ ಬೇಡದಿರೋ ಟೈಮಲ್ಲಿ ಬೇಡದಿರೋದು, ಬೇಕಾಗಿರೋ ಟೈಮಲ್ಲಿ ಬೇಡದಿರೋದನ್ನ ತಿನ್ನೋದು, ಬೇಡದಿರೋ ಟೈಮಲ್ಲಿ ಬೇಕಾದನ್ನ ತಿನ್ನೋದು, ಹಗಲೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಎದ್ದಿರೋದು, ಈ ತರ ಪ್ರಜ್ಞೆಯುಳ್ಳ ಅಪರಾಧಗಳು ಇಸ್ ಕಾಲ್ಡ್ ಎಸ್ ಪ್ರಜ್ಞಾಪರಾಧ. ಇದನ್ನ ನಾವು ಯಾವಾಗ ಮಾಡ್ಕೊಳ್ತಾ ಬರ್ತಿರ್ತೀವಿ, ವೈದ್ಯನ ಮತ್ತು ರೋಗಿಯ, ಇಲ್ಲಿ ರೋಗಿ ಅಂತಕ್ಕಂಥ ಪದ ಬಳಸ್ತೇನೆ, ವೈದ್ಯನ ಮತ್ತೆ ರೋಗಿಯ ನಿಕಟ ಅವಿನಾಭಾವ ಸಂಬಂಧ ಅಚಲವಾಗುತ್ತೆ.
1: ಈಗ ಈ ಆಯುರ್ವೇದದ ಔಷಧಿಗಳನ್ನ ನಾವು ಉಳಿಸ್ಕೊಂಡು ಬರಬೇಕಾಗಿದೆ, ಔಷಧಿ ಗಿಡಗಳ ಒಂದು ಬೆಳವಣಿಗೆ, ಅದರ ಕಾಳಜಿ, ಅದನ್ನು ಬೆಳೆಸುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಆಗಿನ ಪದ್ಧತಿ ಹೀಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಹೀಗಿತ್ತು ಅಂತ ಅನ್ನೋದನ್ನ ಹೇಳೋರೇ ಇಲ್ಲ. ಈಗ ಉದಾಹರಣೆ ನಾಟಿ ವೈದ್ಯರು ಎಲ್ಲರೂ ಕೂಡ ಮರೆಯಾಗ್ಬಿಟ್ರು, ಔಷಧಿ ಗಿಡಗಳನ್ನ ಗುರುತಿಸೋಕು ಕೂಡ ಕಷ್ಟ ಆಗಿದೆ. ಸೊ ಈಗ ಆಗು ಮತ್ತು ಈಗ ಹೋಲಿಕೆ ಮಾಡ್ಲಿಕ್ಕೆ ನೋಡಿದಾಗ ಆಗ ತುಂಬಾ ಕಡಿಮೆ ವೈದ್ಯರು ಇದ್ರು, ಇವಾಗ ಜಾಸ್ತಿ ಇದ್ದಾರೆ, ಮತ್ತು ವೈದ್ಯಕೀಯ ಕ್ಷೇತ್ರ ತುಂಬಾ ಬೆಳೆದಿದೆ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರ. ಸೊ ಇದರ ಒಂದು ಉಳಿಕೆಗೆ ಏನು ಮಾಡಬೇಕಾಗಿದೆ?
0: ಇವತ್ತು ನೋಡಿ, ಆಯುರ್ವೇದ ಬಗ್ಗೆ ಒಲವು ಅಭಿಮಾನ ಇಟ್ಕೊಂಡು ಅನೇಕ ಯುವ ಪೀಳಿಗೆ ಆಯುರ್ವೇದದ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಎರಡನೇದು, ಅನೇಕ ವೈದ್ಯಕೀಯ ಅಭಿವೃದ್ಧಿ ಆಗಿರೋದ್ರಿಂದ ಆಯುರ್ವೇದದ ಒಳಭಾಗದಲ್ಲಿ ಕೂಡ ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಆಯುರ್ವೇದ ಅಂತ ಹೇಳಿದಾಗ ಅಲ್ಲೂ ಕೂಡ ನಿಮ್ಮ ಔಷಧೀಯ ಸಸ್ಯದ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಉಪಯುಕ್ತ ಭಾಗ ಯಾವ್ದಾಗಿರ್ಬೋದು, ಅದೆಲ್ಲ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ತಂಡದ ವಿದ್ಯಾರ್ಹತೆ, ವಿದ್ಯಾಭ್ಯಾಸ, ವಿದ್ಯಾರ್ಜನೆ ಯಥಾವತ್ ಅರ್ಥಗರ್ಭಿತವಾಗಿ ಸುಸಜ್ಜಿತವಾಗಿ ಕಾಲಪರ್ಯಂತ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಎಕ್ಸ್ಟ್ರಾಕ್ಟ್ಸ್ನ ಕೂಡ ತೆಗಿಬಹುದು. ಈಗ ಮೊದಲು ದಶಮೂಲ ಅಂದ್ರೆ 10 ಬೇರುಗಳನ್ನ ನೀವು ಕುಟ್ಟಿ ಅದನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ಬೇಯಿಸಿಕೊಂಡು ಕುಡಿಬೇಕಾಗಿತ್ತು. ಅದನ್ನ ಇವತ್ತು ಪ್ರೊಸೆಸ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಮಾಡಿಕೊಡೋರು ನಮ್ಮದೇ ಕುಲ ಬಾಂಧವರು, ವೃತ್ತಿ ಬಾಂಧವರು ಆಗಿರೋದ್ರಿಂದ ಅದರ ಸದ್ಬಳಕೆ ನಮಗೆ ಸುಲಲಿತವಾಗಿ ಸಿಗೋದ್ರಿಂದ ಇವಾಗ ಏನಂದ್ರೆ ಅತಿ ಹೆಚ್ಚು ಜನ ಅದನ್ನ ಬಳಸ್ತಾರೆ ಅಂದ್ರೆ ದ್ರವ್ಯಗಳನ್ನ ಅತಿ ಹೆಚ್ಚು ಜನ ಬೆಳೆಸ್ತಾರೆ, ಬಳಸೋರು ಕಮ್ಮಿ ಆದಾಗ ಬೆಳೆಸೋರು ಕಮ್ಮಿ ಆಗ್ತಾರೆ. ಸೊ 100 ಜನ ಅಶ್ವಗಂಧ ಸೇವನೆ ಮಾಡೋ ಬದಲಿ 10 ಲಕ್ಷ ಜನ ಅಶ್ವಗಂಧವನ್ನ ಒಂದು ದಿವಸದಲ್ಲಿ ಕರ್ನಾಟಕದಲ್ಲಿ ಸೇವನೆ ಮಾಡ್ತಾರೆ ಅಂತಂದ್ರೆ 10 ಗಿಡ ಹಾಕಿರೋನು 10,000 ಗಿಡವನ್ನ ಹಾಕ್ತಾರೆ, ಅವನಿಗದಲ್ಲಿ ಆರ್ಥಿಕ ಮೂಲ ಸಿಗುತ್ತೆ, ಕೃಷಿ ಉತ್ಪನ್ನ ಆಗುತ್ತೆ, ಪರ್ಯಾವರಣಕ್ಕೆ ಬೆಂಬಲ ಸಿಗುತ್ತೆ, ಶ್ರೀಸಾಮಾನ್ಯನಿಗೆ ಹಣಕ ದುಬ್ಬರ ಕಮ್ಮಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಎಕನಾಮಿಕ್ ಆಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ, ವಿನ್ ವಿನ್ ಸಿಚುಯೇಷನ್ ಟು ಎವ್ರಿವನ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್ ಅಂತ ಕರಿತೀವಿ.
1: ಆಗ ಮತ್ತು ಈಗ ಆಯುರ್ವೇದಕ್ಕಾಗಿ ಖರ್ಚು ಮಾಡೋದೇನಿದೆಯಲ್ಲ, ಆವಾಗ ಸ್ವಲ್ಪ ಕಡಿಮೆ ದುಡ್ಡಿತ್ತು ಮತ್ತು ತಾವ್ ಹೇಳದಂಗೆ ಯಾವುದೇ ಪ್ರೊಸೆಸ್ ಇರಲಿಲ್ಲ. ಈಗ ಒಂದು ತಪ್ಪಲ ಹಿಂಡಿ ಟ್ರೀಟ್ಮೆಂಟ್ ಕೊಡೋದು.
0: ಇವತ್ತು ಶುದ್ಧ ಆಯುರ್ವೇದ, ಸಿದ್ಧ ಆಯುರ್ವೇದ, ಪರಿಶುದ್ಧ ಆಯುರ್ವೇದ ಶ್ರೀಸಾಮಾನ್ಯಗೆ ಎಟುಕುವ ದರದಲ್ಲೇ ಇದೆ. ಇಫ್ ಈಸ್ ಬಿಹೈಂಡ್ ದ ಪ್ರೆಸೆಂಟೇಷನ್, ಲುಕ್ ಅಂಡ್ ಫೀಲ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾನೆ. ಅಂದ್ರೆ ಇವತ್ತು ನಿಮ್ಮ ಸೋಪ್ 90 ರೂಪಾಯಿ ಆಗುತ್ತೆ ಅಂದ್ರೆ ನೀವು 9 ರೂಪಾಯಿ ಕೊಟ್ಟರೆ ಕಡಲೆ ಹಿಟ್ಟಲ್ಲಿ ಒಂದು ವಾರ ಕೂಡ ಇವತ್ತು ಸ್ನಾನ ಮಾಡ್ಬೋದು. ಇಲ್ಲ ನಾನು 90 ರೂಪಾಯಿ ಸೋಪ್ ಖರ್ಚು ಮಾಡಿ 3 ದಿವಸಕ್ಕೆ ಖರ್ಚು ಮಾಡ್ತೇನೆ ಅಂದ್ರೆ ನಿಮ್ಮದು ದುಡ್ಡು ಜಾಸ್ತಿ ಇದೆ, ಅನಾರೋಗ್ಯವನ್ನ ಖರೀದಿ ಮಾಡ್ತಕ್ಕಂಥ ಯೋಗ್ಯತೆ ಇದೆ, ಮಾಡಿ ಅಂತ ಹೇಳ್ಬೇಕಾಗತ್ತೆ. ಚಣಕ ಅಂದ್ರೆ ಕಡಲೆ ಹಿಟ್ಟಲ್ಲಿ ನಾನು ಇವತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ, ಹಾಲನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ ಅಂದ್ರೆ ನೀವು ದುಬಾರಿಯಾಗೂ ಅದನ್ನು ಮಾಡಿಸ್ಕೋಬಹುದು, ಅತಿ ಮಿತಿವ್ಯಯಕಾರಿ ಆಗಂತ ರೀತಿಯಿಂದನೂ ಚರ್ಮದ ಸೌಂದರ್ಯವನ್ನ ಕಾಪಾಡ್ಕೊಳ್ಬಹುದು. ಆಲವಿರಾ ಲೋಳೆ ಸರವನ್ನ ಬಳಸಿ ಅಂತ ಹೇಳ್ತೀವಿ. ಗಿಡ 5 ರೂಪಾಯಿ 10 ರೂಪಾಯಿ ಇಲ್ಲ ನಿಮ್ಗೆ ತುಂಬಾ ಪ್ರೀಮಿಯಂ ಶಾಪ್ಸ್ ಅಲ್ಲಿ 30 ರೂಪಾಯಿ ಗಿಡ ಸಿಕ್ಕಿದ್ರೆ 10 ಗಿಡ ನೀವು 300 ರೂಪಾಯಿ ಹಾಕೊಂಡ್ರೆ ವರ್ಷಕ್ಕಿಡೆ ನೀವು ಬೆಳ್ಕೋಬಹುದು. ಇಲ್ಲ ನಾ ಅದು ಎಕ್ಸ್ಟ್ರಾಕ್ಟ್ ತಗೊಂಡ್ಬರ್ತೀನಿ, 3,000 ರೂಪಾಯಿ ಕೊಟ್ಟು ನನ್ನ ಹತ್ರ ದುಡ್ಡಿದೆ ಅಂದ್ರೆ ನೀವು ತಗೊಂಡ್ ಬನ್ನಿ, ಅದಕ್ಕೆ ಏನ್ ಬೇಕೋ ಅದು ಖರ್ಚು ಮಾಡಿ ಅಂತ ಹೇಳ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಚಿಂತನೆಗಳು, ನಮ್ಮ ವಿವೇಚನೆಗಳು ಅದಕ್ಕೆ ಅನುಗುಣವಾಗಿದ್ದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಸಹಜ ಸಿದ್ಧವೂ ಹೌದು.
1: ಈಗ ಸರ್, ಆಗ ಜನ ಸಂತೋಷವಾಗಿದ್ರು, ಅವರ ಮಾನಸಿಕ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದ್ವು. ಈಗೆಲ್ಲ ಬೆಂಗಳೂರು ಬಗ್ಗೆ ಮಾತಿನ ಮಧ್ಯೆ ಅದು ಪ್ರಸ್ತಾಪ ಬಂದಿರೋದ್ರಿಂದ ಆಗಲಿ, ಬೆಂಗಳೂರಾಗ್ಲಿ ಈಗ ಬೇರೆ ಯಾವುದೇ ಊರಾಗ್ಲಿ, ಈಗಿನ ಜನರ ಮಾನಸಿಕ ಸ್ಥಿತಿಗತಿ ತುಂಬಾ ಒತ್ತಡದಲ್ಲಿ ಇದೆ. ಆಗು ಮತ್ತು ಈಗು ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದಕ್ಕೆ ಆಯುರ್ವೇದ ಅವಾಗ ಜನ ಮಾತು ಕೇಳ್ತಿದ್ರು, ಈಗ ಮಾತು ಕೇಳ್ತಾರೋ ಇಲ್ಲ ಅಥವಾ ಕೇಳ್ತಾ ಇದ್ದಾರೆ ಅಂತ ನಮಗಾಗುತ್ತೆ.
0: ಕೇಳುವಂತ ಅನಿವಾರ್ಯತೆ ಮುಂಬರುವ ದಿನ

0: ಬಂದೇ ಬರುತ್ತದೆ. ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಬೇಡ. ಯಾಕಂದ್ರೆ ಇವತ್ತು ಚೈನಾದಲ್ಲಿ ಟಿಬೆಟ್ ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಮ್ ಉತ್ತುಂಗಕ್ಕೆ ಹೋಗಿದೆ. ನೀವು ಕಳೆದ 15 ವರ್ಷಗಳಲ್ಲಿ ನೋಡಿದಾಗ, ಅಂದ್ರೆ ನಾನು 26ನೇ ವರ್ಷದ ವೃತ್ತಿಪರ ಜೀವನ ಇದು, ನಾನು 25 ವರ್ಷಗಳ ಹಿಂದೆ ಆಯುರ್ವೇದವನ್ನು ನೋಡಿದಾಗ ಎಲ್ಲ ಒಂದು ಕೀಳರಿಮೆ ಇತ್ತು. ಇವನು ಆಯುರ್ವೇದ ಅಂತ, ಇವನು ಆಯುರ್ವೇದ ಅಂತ ಹಂತಕ್ಕೆ ಬಂದು ನಿಂತಿದೆ ಅಂದಾಗ ಶ್ರೀ ಸಾಮಾನ್ಯ ಕಣ್ಣು ತೆರೆದಿದ್ದಾನೆ. ಅದು ತನ್ನದಂತಹ ಮನ್ನಣೆ ಗೌರವ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ, ಆತಂಕವೂ ಬೇಡ. ಒಂದು. ಎರಡನೇದು, ಆಯುರ್ವೇದ ಪ್ರೆಸೆಂಟಬಿಲಿಟಿ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ, ಇಟ್ ಇಸ್ ಮೋರ್ ಇಂಟರ್ನ್ಯಾಷನಲ್ ಅಂತ. ನೀವು ಅದನ್ನು ಬೇರೆ ಕಡೆ ರವಾನಿಸಬೇಕು ಅಂದಾಗ ಬಿ ಎ ರೋಮನ್ ಇನ್ ರೋಮ್. ನೀವು ಯಾವುದೋ ಒಂದು ಆಯುರ್ವೇದ ಅಶ್ವಗಂಧ ಪುಡಿಯನ್ನೋ ಸರ್ಪಗಂಧ ಪುಡಿಯನ್ನೋ ತ್ರಿಫಲಾ ಚೂರ್ಣವನ್ನೋ ಪುಡಿ ಕಟ್ಟಿಕೊಡ್ತೀನಿ ಅಂದ್ರೆ ಇವತ್ತು ಅದನ್ನು ಅಕ್ಸೆಪ್ಟೆನ್ಸ್ ಖಂಡಿತ ಇರಲ್ಲ. ನೀವು ಅದಕ್ಕೆ ಇಂಟರ್ನ್ಯಾಷನಲ್ ಲೇಬಲಿಂಗು, ಇಂಟರ್ನ್ಯಾಷನಲ್ ಪ್ಯಾಕಿಂಗು, ಅದಕ್ಕೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸು, ಅದಕ್ಕೆ ಪ್ರೆಸೆಂಟೇಷನ್, ಅದಕ್ಕೆ ಡಿಸೈನಿಂಗು, ಅದ್ರ ಫೋಕಸ್ಸು ಲೈಮ್ ಲೈಟ್ಗೆ ತರಬೇಕು ಅಂದಾಗ ಅದು ಅನಿವಾರ್ಯತೆ ಮತ್ತು ಅವಶ್ಯ, ಅದು ಮಾಡಲೇಬೇಕಾಗ್ತದೆ.
1: ಅದೇ ಜನರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ದು ನಾವು. ಅವರು ಸಂತೋಷವಾಗಿದ್ರು. ಈಗ
0: ಮನುಷ್ಯ
1: ಒತ್ತಡಗಳು, ಈ ಡಿಪ್ರೆಷನ್,
0: ಎಲ್ಲರೂ ಇಲ್ಲ, ಎಲ್ಲರೂ ಇಲ್ಲ. ಯಾರಿಗೆ ಲಾಲಸೆ, ಆಸೆ, ವ್ಯಾಮೋಹ, ದುರಾಸೆ ಅರ್ಥಾತ್ ಜಾಸ್ತಿ ಇದೆ, ಅವರು ಮಾತ್ರ ನೀವು ಹೇಳ್ತಕ್ಕಂತ ಒಂದು ಸೆಗ್ಮೆಂಟ್ಗೆ ಬರಲಿಕ್ಕೆ ಶಕ್ಯರಿದ್ದಾರೆ. ಇವತ್ತಿಗೂ ಸಾಧು ಸಂತರಿಗೆ ಯಾಕೆ ಕಾಯಿಲೆ ಬರೋಲ್ಲ, ಅವ್ರು ಯಾಕೆ ನೆಮ್ಮದಿ ಆಗಿರ್ತಾರೆ? ಎಷ್ಟೋ ಜನಕ್ಕೆ ಉಪವಾಸ ಇದ್ರೂ ಕಾಯಿಲೆ ಬರೋಲ್ಲ, ಶುಗರ್ ಇದ್ರೂ ನಿಯಂತ್ರಣದಲ್ಲಿರುತ್ತೆ, ಎಷ್ಟು ಸಿಹಿ ತಿಂದರೂ ಕೂಡ ಶುಗರ್ದ ನಿಯಂತ್ರಣ ಇರುತ್ತೆ. ಯಾವತ್ತೋ ಒಂದ್ಸಲಿ ಶುಗರು ಅಂತ ಹೇಳಿದ್ರು, ನಾನು ಈಗಲೂ ಅಷ್ಟೇ ಬೆಲ್ಲವನ್ನು ಅಷ್ಟೇ ಸಿಹಿ ಪದಾರ್ಥಗಳನ್ನ ತಿಂತಾರೆ, ಶುಗರ್ ಕಂಟ್ರೋಲ್ ಎಷ್ಟು ನಿದರ್ಶನ ನಾನು ನಿಮಗೆ ಕೊಡಬಲ್ಲೆ. ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ರೆ ಶರೀರ ಸ್ಪಂದಿಸುತ್ತದೆ, ಮನಸ್ಸು ಸರಿ ಇಲ್ಲದಿರುವ ಪಕ್ಷದಲ್ಲಿ ಶರೀರ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡಿಕೊಂಡಾಗ ಬದುಕು ಸುಂದರ ಮತ್ತು ಸುಲಲಿತ.
1: ಆವಾಗಿನ ಓದಿನ ರೀತಿ ಅದು ಹೆಂಗಿತ್ತಂದ್ರೆ ಒಂಥರ ಗುರುಕುಲ ಪದ್ಧತಿ ಮೂಲಕ.
0: ಇದು ಒಳ್ಳೆ ಪ್ರಶ್ನೆ. ದುರಂತ ಗುರುಕುಲ ಪದ್ಧತಿ ಇದ್ದದ್ದು ತುಂಬಾ ಚೆನ್ನ, ಅದು ಸ್ವಾಗತಾರ. ಇವತ್ತು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ, ಕುಲಪತಿಗಳು ಉಪಕುಲಪತಿಗಳು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಆ ಗುರುಮುಖೇನ ಅಶರೀರ ವಾಣಿಯಿಂದ ಶಾರೀರಿಕ ವಾಣಿಯ ಮುಖಾಂತರ ನಾವು ಇವತ್ತು ಆಕಾಶವಾಣಿಯಲ್ಲಿ ಬಿತ್ತರಪಡಿಸ್ತಾ ಇದ್ದೀವಿ. ಆ ತರ ಬಂದಂತಹ ವಿದ್ಯೆ ಚಿರಕಾಲ ಮನಸ್ಸಿನಲ್ಲಿ ಬೇರೂರಿ ಅದನ್ನ ಯಾವಾಗ ಬೇಕೋ ಹೊರಿತಕ್ಕಂತಹ ಶಕ್ತಿಗಳಿತ್ತು. ಇವತ್ತು ಮಂತ್ರಕ್ಕೂ ಆ ಶಕ್ತಿ ಇದೆ. ಒಂದು ಸಲ ಪುಟ್ಟ ವಯಸ್ಸಲ್ಲಿ ಯಾವ್ದಾದ್ರು ನೀವು ಮಂತ್ರವನ್ನ ಬೇರೂರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಲ್ಕಾರು ಸಲ ಬಾಯಲ್ಲಿ ಅನ್ನಿಸಿ, ಬಾಯಲ್ಲಿ ಉಚ್ಚರಿಸಿ ಆ ಮಗುವಿಗೆ ಹೇಳ್ಕೊಟ್ರೆ ಆ ಮಗು 100 ವರ್ಷ ಆಗೋವರೆಗೂ ಮಂತ್ರವನ್ನ ನಾಪಕ ಇಟ್ಕೊಳ್ಳುತ್ತೆ. ಇಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇಂಟರ್ನೆಟ್ ಅಲ್ಲಿ ಬರುತ್ತೆ, ನಿಂಗೆ ಯಾವಾಗ ಬೇಕೋ ಪ್ರೇ ಮಾಡ್ಕೋ, ಗಣೇಶನ ಹಬ್ಬ ಗಣೇಶ, ಶಿವನ ಹಬ್ಬಕ್ಕೆ ಶಿವನ ಹಾಡು ಕೇಳ್ಕೊಂಡು ನೀನ್ ಪೂಜೆ ಮಾಡಪ್ಪ ಅಂದಾಗ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಹೊರತು
1: ಮೂಗರಾಗ್ಬಿಡ್ತಾರೆ.
0: ಇವ್ರು ಮೂಗರಾಗ್ಬಿಡ್ತೀವಿ, ಇವ್ರಿಗೆ ಬರೋದಿಲ್ಲ. ಹಾಗಾಗಿ ಅದ್ರಲ್ಲಿ ನಮ್ಮ ತನ್ಮಯತೆ, ನಮ್ಮ ಒಡಂಬಡಿಕೆ, ನಮ್ಮ ಒಳ ಇನ್ವಾಲ್ವ್ಮೆಂಟ್ ಬಹುಮುಖ್ಯ. ಅದನ್ನ ಸಾಧಿಸಿಕಾದ್ರೆ ಗೆಲುವು ನಮ್ದೇ.
1: ಅಂದ್ರೆ ಆವಾಗಿನ ಪದ್ಧತಿ ಆ ಮೂಲಕವಾಗಿ ಆಯುರ್ವೇದದ ಮಾಹಿತಿ ಆಗಲಿ, ಔಷಧಿಗಳ ರೀತಿ ರಿವಾಜ್ ಎಲ್ಲವನ್ನು ಅವರು ಕಲಿತಿದ್ರು. ಈಗ ಒಂದು ಸೀಟ್ ಸಿಗಬೇಕು, MBBS ಆಗಲಿ, BAMS ಆಗಲಿ, ಇತ್ಯಾದಿ ಯಾವುದೇ ಆಗಲಿ, ಅದಕ್ಕಾಗಿ ತುಂಬಾನೇ ಹೋರಾಟ ಇದೆ. ಓದೋದು ಜಾಸ್ತಿ, ಅವಕಾಶಗಳು ಕಮ್ಮಿ, ಓದು. ಆವಾಗ ಇದಕ್ಕೆ ಏನು ಆಯುರ್ವೇದದ ಮೂಲಕವಾಗಿ ಏನ್ ಚಿಕಿತ್ಸೆ ಕೊಡಬೇಕು ನಾವು?
0: ನಾನು ತುಂಬಾ ಸ್ಪಷ್ಟಪಡಿಸ್ತೇನೆ ಆಕಾಶವಾಣಿ ಮುಖಾಂತರ. ಒಬ್ಬ ಪೇಂಟ್ರು ಕಾರ್ಪೆಂಟರ್ ಆಗಕ್ಕಾಗಲ್ಲ, ಒಬ್ಬ ಕಾರ್ಪೆಂಟ್ರು ಮತ್ತೊಂದು ಆಗ್ಲಿಕ್ಕೆ ಆಗಲ್ಲ. ಸೊ ಸಮಾಜಕ್ಕೆ ಕಾರ್ಪೆಂಟ್ರು ಬೇಕು, ಪೇಂಟ್ರು ಬೇಕು, ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಡ್ರೈವರು ಬೇಕು, ಪೊಲೀಸು ಬೇಕು. ಎಲ್ಲ ಆಯಾಮಗಳಲ್ಲೂ ಸಮಾಜ ಗಟ್ಟಿಯಾಗಿ ನಿಂತ್ಕೋಬೇಕು, ಸುಭದ್ರವಾಗಿರ್ಬೇಕು, ಸುಶಿಕ್ಷಿತರಾಗಿರ್ಬೇಕು ಅಂದಾಗ ಎಲ್ಲರೂ ಡಾಕ್ಟರ್ ಆಗ್ಬೇಕು ಅಂತ ಇಲ್ಲ. ಅಥವಾ ಡಾಕ್ಟರ್ಗಳೆಲ್ಲರೂ ಆಗ್ಬಿಟ್ರೆ ಪೇಷಂಟ್ ಆಗೋದ್ಯಾರು, ಇಂಜಿನಿಯರ್ ಆಗೋದ್ಯಾರು? ಹಾಗಾಗಿ ಯಾರಿಗೆ ಲಭ್ಯತೆ ಇದೆ ಅವರು ಆ ಆಯ್ಕೆಗಳನ್ನ ತಗೊಂಡು ಅವ್ರಿಗೆ ಸಿಕ್ಕ ಯೋಗ್ಯತೆಗಳಲ್ಲಿ ಇತಿಮಿತಿಗಳಲ್ಲಿ ಹೋಗಿದ್ರೆ ಅನುಕೂಲ. ಇಲ್ಲಾಂದ್ರೆ ಯಾವುದೇ ಖೇದ ಇಲ್ಲ. ಸಿಕ್ಕಿದ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಹಠ ನಾವು ಇಟ್ಕೊಳ್ಬಾರ್ದು. ಯಾವ್ಯಾವ ಪರಿಣಿತಿ, ವಾಟ್ ಈಸ್ ಪ್ರೀ ರಿಟರ್ನ್ ಕೆನಾಟ್ ಬಿ ರೀ ರಿಟರ್ನ್, ಲಲಾಟ ರಿಕಿತಂ ರೇಖಂ ಪರಿಮಾರ್ಜಂನ ಶಕ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಏನು ಹಣೆ ಬರದಲ್ಲಿ ಬರ್ದಿದ್ದು, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು, ಅದ್ರ ಬಗ್ಗೆ ನಾವು ಚಿಂತನೆಗಳು ಇಟ್ಕೊಂಡಾಗ ಯಶಸ್ಸು ಯಾವತ್ತಿದ್ರು ಬೆಳವಣಿಗೆ ಸರ್ವತೋಮುಖವಾಗಿ ಸರ್ವಾಂಗೀಣವಾಗಿ ಸರ್ವಕಾಲಿಕವಾಗಿ ಆಗಬೇಕು ಅಂದಾಗ ಇದನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
1: ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಚಿಕಿತ್ಸೆಗಳನ್ನು ನಾವು ಎರಡೂ ಹೋಲಿಕೆ ಮಾಡಲಿಕ್ಕೆ ಹೋದಾಗ ಬಹುಶಃ ಎಲ್ಲವೂ ಕೂಡ ಒಂದೇ ರೀತಿ ಇದೆ. ಅದನ್ನು ನಾವು ಸ್ವೀಕರಿಸುವ ನಮ್ಮ ಮನೋಭಾವಗಳನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹಾಗೆ ಇದೆ, ಎಲ್ಲವೂ ಚೆನ್ನಾಗಿದೆ, ಅದೇ ಪ್ರಕೃತಿ, ಅದೇ ಭೂಮಿ, ಅದೇ ನೀರು, ಇಲ್ಲಿ ಸಿಗುವಂತಹ ಔಷಧಗಳು ಕೂಡ ಸಾಕಷ್ಟು ಇವೆ. ಅವೇ ಹೊಸದಾಗಿ ಯಾವುದೋ ಒಂದು ಗಿಡ ಚಿಗುರಲ್ಲ, ಅದು ಎಲ್ಲೋ ಒಂದ್ ಕಡೆ ಇರುತ್ತೆ, ಅದರದ ಸಂತತಿ. ಪಾರಂಪರಿಕವಾಗಿ ಮೊದಲಿಂದ ಏನು ನಮ್ದಿದೆ ಅದೇ ಏನು ನಮ್ಮ ಜೊತೆಗಿರುತ್ತೆ. ಆಯುರ್ವೇದ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಹಳೇದು ಏನು ಸಂಪ್ರದಾಯ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಈಗಲೂ ಇರುತ್ತೆ ಅಂದ್ಕೊಂಡು ಆಯುರ್ವೇದ ಮತ್ತು ಈಗಿನ ಆಯುರ್ವೇದ ಇದ್ರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರುತ್ತದೆ. ಅವಾಗಲೂ ಕೂಡ ಆಯುರ್ವೇದಕ್ಕೆ ಬೆಲೆ ಇತ್ತು, ಈಗೂ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ.
0: ಮುಂದಕ್ಕೂ ಕೂಡ ಹಾಗೆ ಇರುತ್ತೆ.
1: ಈ ಬಗ್ಗೆ ತಮ್ಮ ಮಾತಿನ ಮೂಲಕವಾಗಿ ಸಾಕಷ್ಟು ವಿಚಾರಗಳು ಜನರಿಗೆ ತಲುಪಿವೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು.

0: ನಮಸ್ಕಾರ.
1: ಆಯುರ್ವೇದ ಅಂದು ಇಂದು ಈ ಕುರಿತಾಗಿ ಡಾಕ್ಟರ್ ಸಿ ಎ ಕಿಶೋರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
3: ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ NMNF ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ.

0: ಮುಖ್ಯವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
1: ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ NMNF ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯ ಕಡೆಗೆ ಮಹತ್ವದ ಹೆಜ್ಜೆ ಇಟ್ಟು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಅನುಷ್ಠಾನಗೊಳಿಸಿರುವ ಯೋಜನೆಯಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ. ಇಂದು ನಾವು ನಮ್ಮ ಆಹಾರವನ್ನು ಬೆಳೆಯುವ ವಿಧಾನವನ್ನು ಬದಲಾಯಿಸಬಹುದಾದ ಕ್ರಾಂತಿಕಾರಿ ಉಪಕ್ರಮದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದರೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಥವಾ NMNF ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು ರೈತರನ್ನ ಪ್ರೇರೇಪಿಸಲು ಮತ್ತು ನೈಸರ್ಗಿಕ ಕೃಷಿಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ NMNF ಅನ್ನು ರೂಪಿಸಿದೆ. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು 2023ರಿಂದ 2026ರವರೆಗೆ 3 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಭಾರತದ ಕೃಷಿ ಬಹಳ ಹಿಂದಿನಿಂದಲೂ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿದೆ. ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ಇದು ಆಹಾರ ಉತ್ಪಾದನೆಯನ್ನು ಸುಧಾರಿಸಿದರೂ ಕೂಡ ಅದು ಮಣ್ಣನ್ನು ಹಾನಿಗೊಳಿಸಿತು ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ರಾಸಾಯನಿಕ ಭರಿತ ಉತ್ಪನ್ನಗಳಿಗೆ ಸಂಬಂಧಿಸಿದ ಆರೋಗ್ಯ ಕಾಳಜಿಗಳಿಂದ ಹೆಚ್ಚುತ್ತಿರುವ ಜಗತ್ತಿನಲ್ಲಿ ಭಾರತವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ರೈತರು ನೈಸರ್ಗಿಕ ಕೃಷಿಯೊಂದಿಗೆ ತಮ್ಮ ಬೇರುಗಳಿಗೆ ಮರಳಲು ಪ್ರೋತ್ಸಾಹಿಸುತ್ತದೆ. ಹಾಗಾದರೆ ನೈಸರ್ಗಿಕ ಕೃಷಿ ಅಂದರೆ ಏನು? ನೈಸರ್ಗಿಕ ಕೃಷಿಯು ದೇಸಿ, ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಆಧರಿಸಿದ ರಾಸಾಯನಿಕ ಮುಕ್ತ ಕೃಷಿ ಪರಿಸರ ಆಧಾರಿತ ವ್ಯವಸ್ಥೆಯಾಗಿದ್ದು ಇದು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ ಮತ್ತು ಪರಿಸರ ಸಮತೋಲನವನ್ನು ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟನಾಶಕಗಳು, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಮತ್ತು ತೀವ್ರವಾದ ನೀರಾವರಿಯನ್ನು ತಪ್ಪಿಸುತ್ತದೆ. ಬೆಳೆಗಳನ್ನು ಪೋಷಿಸಲು ಬಾಹ್ಯ ಒಳ ಹರಿವುಗಳನ್ನು ಅವಲಂಬಿಸುವ ಬದಲು ಇದು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳಾದ ಹಸುವಿನ ಸಗಣಿ, ಹಸುವಿನ ಮೂತ್ರ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಹುದುಗಿಸಿದ ಸಾವಯವ ಮಿಶ್ರಣಗಳನ್ನು ಬಳಸುತ್ತದೆ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳೆಂದರೆ ಮಣ್ಣಿನ ರಚನೆ ಮತ್ತು ಫಲವತ್ತತೆಯಲ್ಲಿ ಸುಧಾರಣೆ ತರುತ್ತದೆ, ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಜೀವ ವೈವಿಧ್ಯತೆ ಮತ್ತು ಪ್ರಯೋಜನಕಾರಿ ಕೀಟಗಳು ಪರಿಸರದಲ್ಲಿ ಹೆಚ್ಚುತ್ತವೆ, ಇಂಗಾಲದ ಹೊರಸೂಸುವಿಕೆಯಲ್ಲಿ ಕಡಿತ ಮತ್ತು ಸುಧಾರಿತ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಕಾಣಬಹುದು. ವಾಸ್ತವವಾಗಿ ನೈಸರ್ಗಿಕ ಕೃಷಿಯ ಮೂಲಕ ಬೆಳೆದ ಬೆಳೆಗಳು ಆರೋಗ್ಯಕರ, ರುಚಿಕರ ಮತ್ತು ವಿಷಕಾರಿ ಅವಶೇಷಗಳಿಂದ ಮುಕ್ತವಾಗಿವೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ನೈಸರ್ಗಿಕ ಕೃಷಿಯ ದೊಡ್ಡ ಬಲವೆಂದರೆ ಅದು ರೈತರ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅಂದರೆ ಇದು ಹೆಚ್ಚಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯೊಂದಿಗೆ ಸಂಬಂಧಿಸಿದೆ. ಇದು ಪದ್ಮಶ್ರೀ ಸುಭಾಷ್ ಪಾಳೇಕರ್ ಜನಪ್ರಿಯಗೊಳಿಸಿದ ಪರಿಕಲ್ಪನೆಯಾಗಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಭಾರತ ಸರ್ಕಾರವು 2022-23ರಲ್ಲಿ ಪ್ರಾರಂಭಿಸಿತು. ಈ ಹಿಂದಿನ ಭಾರತೀಯ ಪ್ರಕೃತಿಕ ಕೃಷಿ ಪದ್ಧತಿ BPKPಯನ್ನ ಹೆಚ್ಚು ರಚನಾತ್ಮಕ ಮತ್ತು ಮಿಷನ್ ಮೋಡ್ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ದೇಶಾದ್ಯಂತ ರಾಸಾಯನಿಕ ಮುಕ್ತ ಕೃಷಿಯನ್ನ ವಿಸ್ತರಿಸುವ ದೃಷ್ಟಿಕೋನದೊಂದಿಗೆ ಇದನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ. ಈ ಮಿಷನ್ ಕ್ಲಸ್ಟರ್ ಆಧಾರಿತ ಕೃಷಿಯನ್ನ ಉತ್ತೇಜಿಸುತ್ತದೆ. ಇದರಲ್ಲಿ ಅನೇಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ಗುಂಪುಗಳು ನೈಸರ್ಗಿಕ ಕೃಷಿ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುತ್ತವೆ, ರಾಸಾಯನಿಕ ಮುಕ್ತ ಕೃಷಿಯ ವಲಯಗಳನ್ನು ರಚಿಸುತ್ತವೆ. ಪ್ರತಿಯೊಂದು ಕ್ಲಸ್ಟರ್ ಸಾಮಾನ್ಯವಾಗಿ 500 ಹೆಕ್ಟೇರ್ ಭೂಮಿಯನ್ನು ಒಳಗೊಂಡಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಉದ್ದೇಶವೆಂದರೆ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರಾಸಾಯನಿಕ ಮುಕ್ತ ಕೃಷಿಯನ್ನ ಉತ್ತೇಜಿಸುವುದು, ಕಡಿಮೆ ಉತ್ಪಾದನಾ ತಂತ್ರಗಳ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನ ಹೆಚ್ಚಿಸುವುದು ಮತ್ತು ನೀರಿನ ಬಳಕೆಯನ್ನ ಕಡಿಮೆ ಮಾಡುವುದು, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನು ಸುಧಾರಿಸುವುದು, ನೈಸರ್ಗಿಕವಾಗಿ ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಮತ್ತು ಪ್ರಮಾಣೀಕರಣವನ್ನು ಪ್ರೋತ್ಸಾಹಿಸುವುದು, ನೈಸರ್ಗಿಕ ಕೃಷಿ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ

0: ರಾಷ್ಟ್ರೀಯ ಜಾಲವನ್ನು ಅಭಿವೃದ್ಧಿಪಡಿಸುವಂತಹ ನಿರ್ದಿಷ್ಟ ಉದ್ದೇಶಗಳನ್ನು ಈ ಯೋಜನೆ ಹೊಂದಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಪ್ರಮುಖ ಅಂಶವೆಂದರೆ ರೈತರ ಸಾಮರ್ಥ್ಯ ವೃದ್ಧಿ. ರಾಷ್ಟ್ರೀಯ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಂತಹ ಮಾದರಿ ತರಬೇತಿ ಕೇಂದ್ರಗಳ ಮೂಲಕ ಕಾರ್ಯಕ್ರಮದ ಅಡಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈಗಾಗಲೇ ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ಮಾಹಿತಿಯನ್ನ ಪ್ರಸಾರ ಮಾಡಲು ಮತ್ತು ಪ್ರಗತಿಯನ್ನ ಟ್ರ್ಯಾಕ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ಗಳು, ಪೋರ್ಟಲ್ಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಬಳಸಲಾಗುತ್ತದೆ. ಸರ್ಕಾರವು 3 ವರ್ಷಗಳವರೆಗೆ ಹೆಕ್ಟೇರ್ಗೆ 15,000 ರೂಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ. ಮುಖ್ಯವಾಗಿ ಸಾಮರ್ಥ್ಯ ವೃದ್ಧಿ, ತರಬೇತಿ ಮತ್ತು ಜೈವಿಕ ಒಳಹರಿವಿನ ಖರೀದಿಗಾಗಿ ಇದನ್ನು ರಾಜ್ಯ ಸರ್ಕಾರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಐಸಿಎಆರ್ ಸಂಸ್ಥೆಗಳು ಮತ್ತು ಎನ್ಜಿಒಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶದಲ್ಲಿ ಮಾತ್ರ 6 ಲಕ್ಷಕ್ಕೂ ಹೆಚ್ಚು ರೈತರು ಸಮುದಾಯ ನಿರ್ವಹಣಾ ನೈಸರ್ಗಿಕ ಕೃಷಿ ಉಪಕ್ರಮದ ಭಾಗವಾಗಿದ್ದಾರೆ. ಈಗ ಸರ್ಕಾರದ ಬೆಂಬಲಕ್ಕೆ ಬರುವುದಾದರೆ ಎನ್ಎಂಎನ್ಎಫ್ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಪಿಕೆವಿವೈ ಮತ್ತು ಆತ್ಮ ನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಸುಸ್ಥಿರ ಕೃಷಿ ಪದ್ಧತಿಯನ್ನ ಉತ್ತೇಜಿಸಲು ವಿಶಾಲವಾದ ಗುರಿಗಳೊಂದಿಗೆ ಹೊಂದಿಕೊಂಡಿದೆ. ಆರ್ಥಿಕವಾಗಿ ಈ ಮಿಷನ್ ಯೋಜನೆಗಳ ಒಗ್ಗೂಡುವಿಕೆಯನ್ನ ಪ್ರೋತ್ಸಾಹಿಸುತ್ತದೆ. ಮನ್ನರೇಗಾ, ಜಲಾನಯನ ಅಭಿವೃದ್ಧಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕಾರ್ಯಕ್ರಮಗಳೊಂದಿಗೆ ಎಂಎನ್ಎನ್ಎಫ್ ಅನ್ನ ಸಂಪರ್ಕಿಸುತ್ತದೆ. ಕೊನೆಯಲ್ಲಿ ಸ್ನೇಹಿತರೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಕೇವಲ ಒಂದು ಯೋಜನೆಗಿಂತ ಹೆಚ್ಚಿನದು. ಇದು ನಮ್ಮ ಮಣ್ಣು, ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನ ರಕ್ಷಿಸುವ ಒಂದು ಆಂದೋಲನವಾಗಿದೆ. ಇದು ನಿಜವಾಗಿಯೂ ಭಾರತೀಯ ಹೃದಯ ಮತ್ತು ಜಾಗತಿಕ ದೃಷ್ಟಿಕೋನ ಹೊಂದಿರುವ ಕೃಷಿ ಕ್ರಾಂತಿಯನ್ನ ಸೃಷ್ಟಿಸಲು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಅರಿವನ್ನ ಒಟ್ಟುಗೂಡಿಸುತ್ತದೆ. ನೈಸರ್ಗಿಕ ಮತ್ತು ಸ್ಥಳೀಯವಾಗಿ ಬೆಳೆದ ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನ ಆಯ್ಕೆ ಮಾಡುವ ಮೂಲಕ ಗ್ರಾಹಕರಾಗಿ ನಾವು ಸಹ ಈ ಬದಲಾವಣೆಯನ್ನ ಬೆಂಬಲಿಸಬಹುದು. ನಾವು ಜಾಗೃತಿ ಮೂಡಿಸೋಣ, ರೈತರನ್ನ ಪ್ರೋತ್ಸಾಹಿಸೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳೋಣ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರವನ್ನ ಬೆಳೆಯುತ್ತದೆ ಮತ್ತು ಆರೋಗ್ಯಕರ ಆಹಾರವು ಆರೋಗ್ಯಕರ ರಾಷ್ಟ್ರವನ್ನ ಪೋಷಿಸುತ್ತದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸೆಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸೆಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸೆಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು, 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು, ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ.

0: ಹಬ್ಬದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತ ಪ್ರಸಕ್ತ ವರ್ಷ ಶೇಕಡಾ 6.4ರಷ್ಟು ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ದತಿಯನ್ನು ಹೊಂದಿದ್ದು, ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣ ಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮೊಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು, ಈಗಾಗಲೇ 19,000ಕ್ಕೂ ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30ಕ್ಕೆ ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

ಇದು ಜನಮನದ ಕಣ್ಮಣಿ ಜ್ಞಾನ ಭಂಡಾರದ ಗಣಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಈಗ ನಮ್ಮ ಸ್ಟುಡಿಯೋ ಸಮಯ 1:20:20. ಇದೀಗ ಉಲ್ಲಾಸ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ.

0: ಆತ್ಮೀಯ ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಕರುಣಾಳು ಬಾಬೆಳಕೆ ಆರೋಗ್ಯವಿಂದು ಮತ್ತು ಭಾವಗೀತೆಗಳನ್ನ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆಯನ್ನ ಕೇಳೋಣ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಇತಿಹಾಸದತ್ತ ನಮ್ಮೆಲ್ಲರ ಚಿತ್ತ ಎಂಬಂತೆ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳ್ತೇನೆ. ನೀವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಾ, ಏನಿದು, ಯಾವ ಒಂದು ಇತಿಹಾಸದ ಪ್ರಶ್ನೆಯನ್ನ ಕೇಳ್ತಾರೆ ಅಂತ. ಪ್ರಶ್ನೆ ಹೀಗಿದೆ, ಬನವಾಸಿಯನ್ನ ಅಂದರೆ ಕದಂಬರ ರಾಜಧಾನಿಯಾದಂತಹ ಬನವಾಸಿಯನ್ನ ಮಹಾಭಾರತದಲ್ಲಿ ಏನೆಂದು ಕರೆದಿದ್ದಾರೆ? ಪ್ರಶ್ನೆ ಮತ್ತೊಮ್ಮೆ, ಬನವಾಸಿಯನ್ನ ಮಹಾಭಾರತದಲ್ಲಿ ಏನೆಂದು ಕರೆದಿದ್ದಾರೆ? ಕೇಳುಗರೆ, ಈ ಪ್ರಶ್ನೆಗೆ ನಾನು ಒಂದು ಭಾವಗೀತೆ ಮತ್ತು ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಮುಗಿಯುವಷ್ಟು ಕಾಲಾವಕಾಶವನ್ನು ಕೊಡ್ತೇನೆ. ಈ ಅವಧಿಯ ಒಳಗೆ ಬಂದಂಥ ಉತ್ತರ ಕಳುಹಿಸಿದವರ ಹೆಸರುಗಳನ್ನು ತಗೋತೀನಿ. ನೀವು ಉತ್ತರ ಕಳುಹಿಸುವಾಗ ಕನ್ನಡದಲ್ಲಿ ಮೊದಲು ನಿಮ್ಮ ಹೆಸರು, ಊರಿನ ಹೆಸರು, ನಂತರ ಉತ್ತರವನ್ನು ಟೈಪ್ ಮಾಡಿ ಕಳಿಸ್ಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ ಇದೀಗ ಒಂದು ಭಾವಗೀತೆಯನ್ನು ಕೇಳೋಣ.

ಕುವೆಂಪು ಅವರ ರಚನೆಯ ಈ ಗೀತೆಗೆ ಎಚ್ ಕೆ ನಾರಾಯಣ್ ಅವರ ಸಾಹಿತ್ಯವನ್ನ ಸಂಗೀತವನ್ನ ನೀಡಿದ್ದಾರೆ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ರತ್ನಮಾಲಾ ಪ್ರಕಾಶ್.

ಕೇಳುಗರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿರುವಂತಹ ಗೀತೆಗಳು ಹೀಗಿವೆ. ಹೃದಯ ಹೃದಯ ಚಿತ್ರದಿಂದ

0: ಪಲ್ಲಕ್ಕಿ ಚಿತ್ರದಿಂದ
1: ಬಿಡು ಬಿಡು ಬಿಡು ಕದ್ದು ಕದ್ದು ನೋಡೋದನ್ನ ಕಡು ಕಡು ಕಡು ಮುದ್ದು ಮುದ್ದು ಮುದ್ದಂದನ್ನ ಹಾರಾಡೋ ಹಕ್ಕಿಯಾಗಿ
0: ಕಂಠಿ ಚಿತ್ರದಿಂದ

0: ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆಗಳಾದ 9448640273 ಈ ಸಂಖ್ಯೆಗಳಿಗೆ 4 ಗಂಟೆಯ ನಂತರ ಸಂದೇಶವನ್ನ ಕಳಿಸಬಹುದು. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು ತುಂಬಾ ಬೇಜಾರಲ್ಲಿದ್ದಂಗಿತ್ತು. ಬಹಳ ಖಿನ್ನವಾಗಿ ಮಾತಾಡ್ತಾ ಇದ್ರು. ಆಕ್ರೋಶನೇ ಇತ್ತು. ಸಮಾಜ ಸೇವೆ ಮಾಡಬೇಕು ಅಂತ ಬಹಳ ಆಸೆ ಇದೆಯಪ್ಪ, ಅಧಿಕಾರನೇ ಇಲ್ಲ ನನಗೆ. ಅಧಿಕಾರ ಇಲ್ಲದೆ ಸೇವೆ ಮಾಡೋದು ಹೇಗೆ? ಒಂದು ಸ್ಥಾನ ಇಲ್ಲದೆ ಹೋದ್ರೆ ನಮ್ಮನ್ನು ಯಾರು ಮಾತಾಡ್ತಾರೆ? ನಾನು ಸೇವೆ ಮಾಡೋಕ್ಕೆ ಅಧಿಕಾರ ಆಗ್ಬೇಕು ಸ್ವಾಮಿ ನಿಮಗೆ, ಸಮಾಜ ಕಳ್ಕಳಿದ್ರೆ ಸಾಕಲ್ವೇ ಅಂದೆ. ಇಲ್ಲ ಇಲ್ಲಪ್ಪ, ನನಗೆ ಗೊತ್ತಾಗಲ್ಲ, ಅಧಿಕಾರ ಇದ್ರೆ ಮಾತ್ರ ಮಾತಿಗೆ ಬೆಲೆ ಇರ್ತದೆ, ಜನಕ್ಕೆ ಹೆದರಿಕೆ ಇರ್ತದೆ, ಹೇಳಿದ್ದನ್ನು ಕೇಳ್ತಾರೆ. ಅಧಿಕಾರ ಇಲ್ಲದೆ ಮಾತಾಡಿದ್ರೆ ಕೇಳ್ತಾರ? ಕಸಕ್ಕಿಂತ ಕಡೆಯಾಗಿಬಿಡ್ತಾರೆ ನಮ್ಮನ್ನು. ಆಮೇಲೆ ಯಾರು ಮಾತಾಡಿಸ್ತಾರೆ ಅಂದರು. ತಾವು ವಿಚಾರ ಮಾಡಿ ಸ್ನೇಹಿತರೆ, ನನಗ್ಯಾಕೋ ಈ ಮಾತಿನ ಸರಣಿ

0: ಸರಿ ಅನ್ನಿಸ್ಲಿಲ್ಲ. ಅಧಿಕಾರ ಇಲ್ಲದೆ ಹೋದರೆ ಸೇವೆ ಮಾಡೋ ಸಾಧ್ಯ ಇಲ್ವಾ? ಮರ್ಯಾದೆ ಇಲ್ವಾ? ನನ್ನ ಕಡುಮೊಂದು ಚೆಲುವು ಚಿತ್ರಗಳು ಕುಣಿಯೋಕೆ ಶುರು ಮಾಡಿದ್ರು. ಮಹಾತ್ಮ ಗಾಂಧಿ ಯಾವ ಅಧಿಕಾರದಲ್ಲಿದ್ದರು? ಯಾವುದೂ ಅಧಿಕಾರ ಇಲ್ಲಲ್ಲ. ಆದರೆ ಅವರಷ್ಟು ಗೌರವವನ್ನು ಯಾರು ಸಂಪಾದನೆ ಮಾಡಿದರು? ಜಯಪ್ರಕಾಶ್ ನಾರಾಯಣ ಅವರು ಯಾವ ಅಧಿಕಾರ ಸ್ಥಾನ ಇತ್ತು? ಲೋಕನಾಯಕ ಆಗಲಿಲ್ವಾ? ನೆಲ್ಸನ್ ಮಂಡೇಲಾ ಈಗ ಆಫ್ರಿಕಾ ಅಧ್ಯಕ್ಷರಾಗಿಲ್ಲ, ಬದುಕೂ ಇಲ್ಲ. ಆದರೆ ಅಧ್ಯಕ್ಷರಾಗೋದಕ್ಕಿಂತ ಬದಲು ಅಧ್ಯಕ್ಷ ಪದವಿ ಬಿಟ್ಟ ಮೇಲೂ ಅವ್ರಿಗೆ ಏಕಪ್ರಪಾದ ಮನ್ನಣೆ ಇರಲಿಲ್ವೇ? ನಮ್ಮ ಡಾಕ್ಟರ್ ಕಲಾಂ ಅವರು ಅಧ್ಯಕ್ಷ ಸ್ಥಾನ ಬಿಟ್ಟು ಬಂದ ಮೇಲೂ ಅವ್ರ ಮಾತಿಗಿರುವಂಥ ಬೆಲೆ ಇನ್ಯಾರಿಗಿತ್ತು? ಹೀಗೆ ಯೋಚನೆ ಮಾಡುವಾಗ ಮಹಾಭಾರತದ ಪ್ರಸಂಗ ಒಂದು ಕಣ್ಣಿಗೆ ಬಂತು. ಜೀವನದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ತೋರಿಸುವಂಥ ಮಹಾಭಾರತದ ಆ ಪ್ರಸಂಗ ಹೀಗಿದೆ. ಪಾಂಡವರು ರಾಜಸೂಯ ಯಾಗ ಮಾಡಿ ಮುಗಿಸಿದ್ದಾರೆ. ಅತ್ಯಂತ ಪರಾಕ್ರಮಶಾಲಿಗಳಾಗಿದ್ದ ಧರ್ಮರಾಜನ ತಮ್ಮಂದರು ಅಸಾಧ್ಯವಾದಂಥ ಧನ ಸಂಗ್ರಹ ಮಾಡಿದ್ದಾರೆ. ಅತ್ಯಂತ ಜನಪ್ರಿಯರಾಗಿದ್ದಾರೆ. ಅವರ ಕೀರ್ತಿ ಗಗನಕ್ಕೆ ಏರಿಬಿಟ್ಟಿದೆ. ಅದನ್ನು ನೋಡದಂಥ ದುರ್ಯೋಧನ ಹೊಟ್ಟೆಯಲ್ಲಿ ಬೆಂಕಿ ಬಿತ್ತು. ಹೇಗಾದರೂ ಮಾಡಿ ಅವರು ನಾಶ ಮಾಡಬೇಕು ಅಂತ ಹೊಂಚಾಗ್ತಿದ್ದಾನೆ. ಈ ದುರಾಲೋಚನೆ ತಂದೆ ಹೇಳ್ಕೋಬೇಕು ಅಂತ ಅವನ ಆಸೆ. ತಂದೆ ಅರಮನೆಗೆ ಹೋದ. ಆಗ ಧೃತರಾಷ್ಟ್ರನ ಜೊತೆಗೆ ವಿದುರ ಮಾತಾಡ್ತಾ ಕೂತಿದ್ದ. ದುರ್ಯೋಧನ ತಾ ಬಂದ ಕಾರಣ ಹೇಳದೆ ಅದು ಇದು ಮಾತಾಡಿ ಮರಳಿ ಬಂದ. ಮತ್ತೊಂದು ಸಾರಿ 7-8 ಬಾರಿ ಹಿಂಗೆ ಸಮಯ ತಪ್ಪಿಸಿ ಹೋದರೂ ಕೂಡ ಪ್ರತಿ ಸಲ ಧೃತರಾಷ್ಟ್ರನ ಜೊತೆಗೆ ವಿದುರ ಇದ್ದೇ ಇದ್ದ. ದುರ್ಯೋಧನ ತಲೆ ಕೆಟ್ಟೋಯ್ತು. ಒಂದು ದಿವಸ ತನ್ನ ಆಪ್ತ ದೂತರನ್ನಲ್ಲಿಟ್ಟು ತಂದೆ ಮನೆ ಹತ್ರ ಕೂಡಿಸಿ ವಿದುರ ಹೋದ್ಮೇಲೆ ನನ್ನ ತಿಳಿಸಿ ಅಂತ ಹೇಳ್ದ. ವಿದುರ ಅಲ್ಲಿಂದ ಹೋದ್ಮೇಲೆ ಓಡಿ ಬಂದ ತಂದೆ ಕಡೆಗೆ. ಧೃತರಾಷ್ಟ್ರ ಕೇಳ್ದ, ಮಗು ದುರ್ಯೋಧನ, ನೀ ಯಾವುದೋ ಆಳವಾದ ಚಿಂತನೆಯನ್ನು ಹೇಳಬೇಕು ಅಂತ ಬಂದಿದ್ದೆ ಅಂತ ಗೊತ್ತಾಯಿತು. ಆದರೆ ಪ್ರತಿ ಸಲ ಬಂದಾಗ ಏನೂ ಹೇಳದೆ ಹಾಗೆ ಹೋಗ್ತಿದ್ದೆಯಲ್ಲ, ಯಾಕೆ ಅಂತ. ಆಗ ದುರ್ಯೋಧನ ಹೇಳಿದಂಥ ಮಾತನ್ನು ನೆನೆಸ್ಕೋಬೇಕು ಸ್ವಾಮಿ. ಅಪ್ಪ, ದುರ್ಯೋಧನ ಹೇಳಿದ ಮಾತು, ಅಪ್ಪ, ವಿದುರ ಎದುರಿಗಿದ್ದಾಗ ಕೆಟ್ಟ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಕೆಟ್ಟ ಚಿಂತನೆ ಮಾಡೋದಕ್ಕೆ ಧೈರ್ಯವೇ ಬರೋದಿಲ್ಲಲ್ಲ ಅಂದ. ಆಗ ಧೃತರಾಷ್ಟ್ರ ಹೇಳಿದ, ಹೌದು ಮಗು, ನನಗೂ ಅದೇ ತೊಂದರೆ. ವಿದುರ್ನಂಥ ಜ್ಞಾನಿ ಸಜ್ಜನ ಎದುರಿಗಿದ್ದಾಗ ಪಾಂಡವರ ಬಗ್ಗೆ ಕೆಟ್ಟ ಮಾತಾಡೋದು ಕೂಡ ನನ್ನಿಂದ ಆಗೋದಿಲ್ಲ. ವಿದುರನ ನೈತಿಕತೆ ಮುಂದೆ ನನ್ನ ಚಕ್ರವರ್ತಿ ಅಧಿಕಾರ ಶಕ್ತಿ ಕಳ್ಕೊಳ್ಳುತ್ತದೆ ಅಂತ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಹುಟ್ಟಿನಿಂದ ದಾಸಿ ಪುತ್ರ ಆಗಿ ಎಂದಿಗೂ ರಾಜನಾಗದಂಥ ವಿದುರನ ನೈತಿಕತೆ ಮುಂದೆ ಹಸ್ತಿನಾವತಿಯ ಚಕ್ರವರ್ತಿ ಸಿಂಹಾಸನ ದರ್ಪ ಮೊಳಕಾಲು ಊರ್ಕೊಂಡು ಕೂತ್ಕೊಂಡಿತ್ತು. ನಮ್ಮಲ್ಲಿ ನೈತಿಕತೆ ಇದ್ದರೆ ಅಧಿಕಾರದಲ್ಲಿದ್ದ ಅಹಂಕಾರದ ಜನ, ಅವರ ಹೆದರಿಕೆ ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ನೈತಿಕತೆ ಇಲ್ಲದೆ ಹೋದಾಗ ಅಧಿಕಾರ ನಮ್ಮನ್ನು ಆಟ ಆಡಿಸುತ್ತೆ. ನೈತಿಕತೆ ಇದ್ದರೆ ಅಧಿಕಾರ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೆ, ನಾನು ಆರಂಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಆ ಪ್ರಶ್ನೆ ಹೀಗಿತ್ತು, ಬನವಾಸಿಯನ್ನ ಮಹಾಭಾರತದಲ್ಲಿ ಏನೆಂದು ಕರೆದಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಈ ಪ್ರಶ್ನೆಗೆ ನಮ್ಮ ಕೇಳುಗರು ಉತ್ತರಗಳನ್ನ ಕಳಿಸಿದ್ದಾರೆ. ನೋಡೋಣ ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ. ಮೋನಿಕಾ, ಭೂಮಿಕಾ, ವಿಷ್ಣು ನಾಯಕ ಚಿರತಗುಂಡುವಿನಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಇನ್ನು ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ, ಇನ್ನು ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕಳಿಸಿದ್ದಾರೆ, ನಾನು ನಂತರದಲ್ಲಿ ಹೇಳ್ತೇನೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಹೆಡ್ ಪೋಸ್ಟ್ ಆಫೀಸ್ ಚಿತ್ರದುರ್ಗ ಹೊಳಲ್ಕೆರೆ ರೋಡಿನಿಂದ, ಇನ್ನು ನಾಗವೇಣಿ ಸತೀಶ್ ರೋಹಿತ್ ಕರ್ನಿಕಾ ರೋಡ್ ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಉಡೇವು ಮಣಕಾಲ್ಮೂರು ತಾಲೂಕಿನಿಂದ, ಇನ್ನು ಅಮೃತ ರಮೇಶ್ ಅವರು, ಜೇನ್ ಹಿರಿಯಾರು ಹನಿ ಜೇನು ಗಂಗಣ್ಣ ಅವರು ಎಚ್ ಡಿ ಪುರದಿಂದ, ರಾಯಭಾಗ ತಾಲೂಕು ಮುಗಳಖೇಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಮತ್ತು ಅಭಿಷೇಕಯ್ಯ ಹಿರೇಮಠ್ ಅವರು ಸೇರಿ ಕೂಡ ಉತ್ತರವನ್ನು ಕಳಿಸಿದ್ದೀರಾ. ಇನ್ನು ಮತ್ತೊಂದು ಇದೆ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು.

ಇದು ಯಾರಿದು ಇಂಗ್ಲಿಷಲ್ಲಿ ಕಳಿಸಿದಿರಾ, ಕನ್ನಡದಲ್ಲಿ ಕಳಿಸಲು ಪ್ರಯತ್ನಿಸಿ. ಉಮಾದೇವಿ ಹನುಮಂತಪ್ಪ ಚಳ್ಳಕೆರೆಯಿಂದ ಕಳಿಸಿದ್ದೀರಾ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ. ಇನ್ನು ಮತ್ತೊಂದು ಸಂದೇಶ ಇದೆ. ಶುಭ ಮಧ್ಯಾಹ್ನ ಮೇಡಮ್, ಹೇಗಿದ್ದೀರಾ ಅಂತ ಕೇಳಿಸಿದರೆ, ಶುಭ ಮಧ್ಯಾಹ್ನ, ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರಿದು ಹೀಗೆ ಕಳಿಸಿರೋದು ಅಂತೀರಾ, ಚಿಕ್ಕಪ್ಪ ಶಾರದಾ ರಮೇಶ್ವರ ಅವರು ಶಿವಮೊಗ್ಗದಿಂದ. ಇನ್ನು ಚಿಕಟೇರಿ ಆದಿಶೆಟ್ರು ಬಸವರಾಜ್ ಅವರು ಕೂಡ ಕಳಿಸಿದ್ದಾರೆ. ಓಕೆ, ಧನ್ಯವಾದ. ಇನ್ನು ಸುಬಾನ್ ಕೋರಿ ಹಗರಿಬೊಮ್ಮೇನಹಳ್ಳಿ ತಾಲೂಕು ಹಂಪಸಾಗರದಿಂದ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಎಂ ಈಶಣ್ಣ ಮುತ್ತಿಗಾರ ಎಲ್ಲ ಹೋಯ್ತಲ್ಲ ಅದು, ಓಕೆ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ. ಇದು ಯಾರಿದು ಮೊದಲು ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ್ದೀರಾ, ಅದು ಎರಡೆರಡು. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಇನ್ನು ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ. ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆ ಸಿ ಬಿ ಶಿವು ಅವರು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ. ಉಮೇಶ ಸಿರಿಗೆರೆ ದಾವಣಗೆರೆಯಿಂದ. ಬೋಕನಕೆರೆ ವಿಜಯೇಂದ್ರ ಮೈಸೂರಿನಿಂದ. ಕೊಟ್ಟೂರು ನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು. ಇನ್ನು ಇವರು ಮತ್ತೆ ಇಂಗ್ಲೀಷಲ್ಲೇ ಕಳಿಸ್ಬಿಟ್ಟಿದ್ದೀರಾ. ಓಕೆ, ಸಿದ್ದೇಶ್ ಆರ್ ಮಂಡಕ್ಕಿ ಬಟ್ಟಿ ಚಿತ್ರದುರ್ಗದಿಂದ ಮತ್ತೊಮ್ಮೆ ಸಂದೇಶ ಕಳಿಸುವಾಗ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ವನಿತಾ ತ್ರಿಶೂಲ್ ಕೃತಿ ಸಾಯಿ ಶಿವಮೊಗ್ಗದಿಂದ ಮತ್ತೊಂದು ಸಂದೇಶ ಇದೆ. ಮೇಡಮ್ ನಮಸ್ತೆ, ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ ಮತ್ತೊಂದು ಸಂದೇಶ ಇದೆ. ಹಾರಕಬಾವಿಯಿಂದ ಮಹಾದೇವಿಯವರು. ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು. ಇನ್ನು ಮತ್ತೊಂದು ಸಂದೇಶ ಇದೆ. ಇವರು ಕೂಡ ಇಂಗ್ಲೀಷಲ್ಲಿ ಕಳಿಸ್ಬಿಟ್ಟಿದ್ದೀರಾ, ಕನ್ನಡದಲ್ಲಿ ಕಳಿಸಿ ಅಂತ ಹೇಳಿದ್ದೆ. ಓಕೆ, ಡಾಕ್ಟರ್ ಪ್ರಭಯ್ಯ ವಿ ಎಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಮೇನ್ ಸೆಕೆಂಡ್ ಕ್ರಾಸ್ ಬಸವೇಶ್ವರ ನಗರ ಬಳ್ಳಾರಿಯಿಂದ ಕಳಿಸಿದ್ದೀರಾ. ಮತ್ತೊಮ್ಮೆ ಸಂದೇಶ ಕಳಿಸುವಾಗ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಮತ್ತೊಂದು ಸಂದೇಶ ಇದೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ. ವಿಭಾ ದೀಪಕ್ ಬೆಂಗಳೂರಿನಿಂದ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ. ಶಿವಮೊಗ್ಗದ ಕೃಷಿ ನಗರ ದೊಡ್ಡ ಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು ಕಳಿಸಿದ್ದಾರೆ. ಓಕೆ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಓಕೆ, ಧನ್ಯವಾದ. ರವಿಕುಮಾರ್ ನಾಯಕ್ ಎಮ್ ಎಚ್ ಮೇಟಿ ಕುರ್ಕೆಯಿಂದ ಇನ್ನೊಂದು ಸಂದೇಶ ಇದೆ. ಮೇಡಮ್ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿ ಅಂತ ಹೇಳಿದ್ದಾರೆ. ಕೇಳಿದೆ ನಾನು, ಕೇಳಿಸ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ನೀವು ಕೇಳಿಲ್ವೇನೋ ನಾನು ಹೇಳುವಾಗ. ಓಕೆ, ಮಲ್ಲಿಕಾರ್ಜುನ್ ಮೋಗಲಹಳ್ಳಿ ಗ್ರಾಮ ಮೊಣಕಾಲ್ಮೂರು ತಾಲೂಕಿನಿಂದ. ಪ್ರಶ್ನೆಗೆ ಉತ್ತರವನ್ನು ಕಳಿಸಿಲ್ಲ, ಮತ್ತೊಮ್ಮೆ ಕಳಿಸುವಾಗ ಉತ್ತರದ ಜೊತೆ ಕಳಿಸಿ ಅಂತ ಹೇಳ್ತಾ ಇನ್ನೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಯಾಕ್ರಿ ಕನ್ನಡದಲ್ಲಿ ಕಳಿಸಿ ಅಂತ ಹೇಳಿದ್ದೆ, ಇಂಗ್ಲೀಷಲ್ಲೇ ಕಳಿಸ್ತಾ ಇದ್ದೀರಾ. ರಾಹಿತ್ಯನ, ಓಕೆ, ರಾಹಿತ್ಯ ಜಿ ಹರೀಶ್ ಜಿ ಐಶ್ವರ್ಯ ವಿ ಎಸ್ ಮಣಿಕೊಂಡನ ಹೈದರಾಬಾದ್ ಅಂತ ಹೇಳಿ ಕಳಿಸಿದ್ದಾರೆ. ಓಕೆ, ದಯಮಾಡಿ ಮತ್ತೊಮ್ಮೆ ಕಳಿಸುವಾಗ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ. ನಾವು ಓದುವಾಗ ಏನಾದರೂ ತಪ್ಪಾದರೆ ಮತ್ತೆ ತಪ್ಪಾಗಿ ಓದಿದ್ರು ಅನ್ನುವಂತಹದ್ದನ್ನು ನೀವೇ ಹೇಳ್ತೀರಾ. ಹಾಗಾಗಿ ಮತ್ತೊಮ್ಮೆ ಕಳಿಸುವಾಗ ಕನ್ನಡದಲ್ಲೇ ಬರೆದು ಕಳಿಸಿ. ಪ್ರಭಾಕರಯ್ಯ ಚೈತ್ರ ಹೆನ್ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ. ಇನ್ನು ರಮೇಶ್ ಡಿ ಆರ್ ಮದ್ದನಕುಂಟೆ ಗ್ರಾಮ ಅಮರಾಪುರ ಮಂಡಲ ಸತ್ಯಸಾಯಿ ಜಿಲ್ಲೆಯ ಆಂಧ್ರ ಪ್ರದೇಶದಿಂದ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮತ್ತೊಂದು ಸಂದೇಶ ಇದೆ. ಚಿಂತನ ಬಾಗಿನ, ಇದು ನೀವು ಕೂಡ ಇಂಗ್ಲೀಷಲ್ಲಿ ಕಳಿಸಿದ್ದೀರಾ. ಚಿಂತನ ಬಾಗಿ ಭಾನು ಪ್ರಕಾಶ್ ಅರಸೀಕೆರೆ ತಾಲೂಕಿನಿಂದ ಕಳಿಸಿದ್ದೀರಾ. ಉತ್ತರ ಬಂದಿಲ್ವಲ್ಲ, ಉತ್ತರವನ್ನು ಕಳಿಸಲು ಪ್ರಯತ್ನಿಸಿ ಮತ್ತೊಮ್ಮೆ ಅಂತ ಹೇಳ್ತಾ

0: ಉತ್ತರವನ್ನು ಕಳಿಸಿ, ಸಂದೇಶದ ಮೂಲಕ ಉತ್ತರವನ್ನು ಕಳಿಸಿದಂತಹ ಮತ್ತು ಪ್ರಯತ್ನಿಸಿದ ಮತ್ತು ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೀಗ ಒಂದು ಪ್ರಕಟಣೆಯನ್ನ ಕೇಳೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೇಳುಗರೆ, ಈಗ ನಾನು ಸರಿಯಾದ ಉತ್ತರವನ್ನ ಹೇಳುವಂತಹ ಸಮಯ. ಬನವಾಸಿಯನ್ನ ಮಹಾಭಾರತದಲ್ಲಿ ವನವಾಸಿಕ ಅಥವಾ ವೈಜಯಂತಿ ಅಂತ ಕರೀತಾ ಇದ್ರು. ಈ ವೈಜಯಂತಿಯು ಅಂದರೆ ಬನವಾಸಿಯು ಕರ್ನಾಟಕದ ಅತ್ಯಂತ ಪುರಾತನ ಮತ್ತು ಐತಿಹಾಸಿಕವಾದ ಮಹತ್ವದ ಸ್ಥಳವಾಗಿದೆ. ಈ ಬನವಾಸಿಯು ವರದಾ ನದಿಯ ಎಡದಂಡೆಯ ಮೇಲಿರುವ ಸುಂದರವಾದ ಪಟ್ಟಣ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಿರ್ಸಿ ತಾಲೂಕಿನಲ್ಲಿದೆ. ಬನವಾಸಿಯು ಕದಂಬರ ಕಾಲದ ರಾಜಧಾನಿಯಾಗಿತ್ತು ಮತ್ತು ಇದನ್ನು ಮಹಾಭಾರತದ ಕಾಲದಲ್ಲಿ ವೈಜಯಂತಿ ಅಥವಾ ವನವಾಸಿಕ ಅಂತ ಹೇಳಿ ಕರೀತಾ ಇದ್ರು.
3: ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಎಲ್ಲರಿಗೂ ಕೂಡ ಸರಿಯಾದ ಉತ್ತರ ಗೊತ್ತಾಯಿತು ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಏನಪ್ಪ ಅಂತ ಹೇಳಿದರೆ, ನೀವು ಪ್ರಶ್ನೆಗೆ ಉತ್ತರವನ್ನು ಕಳಿಸುವಾಗ ದಯಮಾಡಿ ನೀವು ನಮ್ಮ ಕನ್ನಡದಲ್ಲಿಯೇ ಟೈಪ್ ಮಾಡಿ ಕಳಿಸಿ. ಯಾಕಂತ ಹೇಳಿದರೆ, ನಮ್ಮ ಕನ್ನಡದಲ್ಲಿ ಅನೇಕ ಆ್ಯಪ್ಗಳು ಕೂಡ ಇದ್ದಾವೆ. ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕನ್ನಡದಲ್ಲಿ ಬರೆಯಲು ಪ್ರಯತ್ನಿಸಿ ಮತ್ತು ದಯಮಾಡಿ ಕಳಿಸಿ ಅಂತ ಹೇಳ್ತಾ, ಇದೀಗ ನಮ್ಮ ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ದಾಲ್ಚಿನ್ನಿಯ ಔಷಧಿಯ ಗುಣಗಳು ಈ ವಿಷಯದ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಟಿಆರ್ ದತ್ತಾತ್ರಿ.
5: ಮಸಾಲೆ ಪುಡಿಗಳಲ್ಲೆಲ್ಲ ದಾಲ್ಚಿನ್ನಿ ಇಲ್ಲದೆ ನಡೆಯೋದೇ ಇಲ್ಲ. ಇದು ಅಷ್ಟೊಂದು ಮಟ್ಟಿಗೆ ನಾವು ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಚಕ್ಕೆ ಅನ್ನೋದಕ್ಕೆ ಯಾಕೆ ಹೇಳ್ತೀವಿ ಅಂತಂದರೆ, ಇದು ಒಂದು ಮರದ ತೊಗಟೆ, ಇದು ಸುರುಳಿ ಆಗಿ ಸುತ್ತಕೊಂಡಿರತಕ್ಕಂಥದ್ದು. ಹಾಗಾಗಿ ಇದು ಮರದ ತೊಗಟೆ, ಆದ್ದರಿಂದ ಇದಕ್ಕೆ ಚಕ್ಕೆ ಅಂತ ಹೆಸರು ಹೇಳ್ತೀವಿ. ಹಾಗೂ ಸಂಸ್ಕೃತದಲ್ಲಿ ಇದಕ್ಕೆ ತೊಕ್ ಅಂತ ಹೇಳ್ತೀವಿ. ತೊಕ್ಕಂದು ಅದೇ ಅರ್ಥವೇ ತೊಗಟೆ ಅಂದರೆ ಅರ್ಥ ಆಗ್ತದೆ. ಇನ್ನೊಂದು ಹೆಸರು ಸಾಮಾನ್ಯ ಎಲ್ಲ ಕಡೆ ಬಳಕೆಯಲ್ಲಿರತಕ್ಕಂಥದ್ದು ದಾಲ್ಚಿನ್ನಿ ಅಂಥೇಳಿ. ಯಾಕೆ ಇದನ್ನು ಅಷ್ಟೊಂದು ಉಪಯೋಗಿಸಬೇಕಾಗಿದೆ ಅಂದರೆ, ಇದೊಂದು ರೀತಿಯ ಸುಗಂಧವನ್ನು ಕೊಡ್ತದೆ. ಆಹಾರ ಪದಾರ್ಥಗಳಿಗೆ ಒಳ್ಳೆಯ ಗಮಲನ್ನು ಕೊಡೋದ್ರಿಂದ ಕೇವಲ ಇದು ಒಳ್ಳೆಯ ಸುಗಂಧವಾಗಿರುತ್ತೆ ಅಂತ ಅಷ್ಟೇ ಅಲ್ಲ, ಆಯುರ್ವೇದ ದೃಷ್ಟಿಯಿಂದ ಭಾಳಷ್ಟು ಔಷಧೀಯ ಗುಣಗಳು ಸಹ ಇದೆ. ಇದನ್ನು ಆಹಾರವಾಗಿ ನಾವು ಬಳಸ್ತಾ ಇದ್ದರೆ ದಿನನಿತ್ಯವು ಮನುಷ್ಯನಿಗೆ ಶಕ್ತಿ ತನ್ನಷ್ಟಕ್ಕೆ ತಾನೇ ಉಂಟಾಗ್ತದೆ. ದೇಹಕ್ಕೆ ಎಲ್ಲ ರೀತಿಯಾದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಸಹಿತ ಇದು ತಂದುಕೊಡುತ್ತೆ. ಹಾಗೂ ಮನುಷ್ಯನಿಗೆ ಒಳ್ಳೆಯ ಒಂದು ಬಣ್ಣ ಕಾಂತಿಯನ್ನು ಸಹಿತ ಇದು ತಂದುಕೊಡತಕ್ಕಂಥದ್ದು ಗುಣ ಇದೆ. ಮತ್ತು ಈ ಆಹಾರ ಪದಾರ್ಥಗಳನ್ನು ಸೇರಿಸಿದಾಗ ಸರಿಯಾಗಿ ಜೀರ್ಣ ಆಗದಿದ್ದಾಗ ಏನಾಗುತ್ತೆ, ಬಾರಿಕೆ ಜಾಸ್ತಿ ಆಗ್ತಾ ಇದೆ. ಇದು ಜೀರ್ಣವನ್ನು ಮಾಡಿ ಬಾರಿಕೆಯನ್ನು ಸಹಿತ ಕಡಿಮೆ ಮಾಡೋ ಒಂದು ಗುಣ ಆಗಿದೆ. ಹಾಗಾಗಿ ನಾವು ಈ ದಾಲ್ಚಿನ್ನಿಯನ್ನು ಈ ಸಾಂಬಾರು ಪದಾರ್ಥಗಳು ಸೇರಿಸ್ಕೊಂಡ್ಬಿಡ್ತೀವಿ. ಆ ರೀತಿ ಮಾಡೋದ್ರಿಂದ ಇಷ್ಟೊಂದು ಪ್ರಯೋಜನ ಆಗುತ್ತೆ. ಆಹಾರ ಪದಾರ್ಥವು ಆಗಿದ್ದರೂ ಸಹಿತ ಔಷಧಿ ಗುಣಗಳನ್ನು ಹೊಂದಿದೆ. ಇದು ಭಾರತ ದೇಶದಲ್ಲೂ ಬೆಳೆಯುತ್ತೆ. ಇದ್ರ ಜೊತೆ ಇದರಲ್ಲಿ ಒಂದು ಸ್ವಲ್ಪ ತೈಲಾಂಶ ಆವಿಯಾಗಿ ಹೋಗ್ತಕ್ಕಂಥ ತೈಲಾಂಶಗಳು ಎಲ್ಲ ರಾಸಾಯನಿಕ ಘಟಕಗಳಿದ್ದು ಅದರಿಂದ ಇದು ಸುಗಂಧ. ಮತ್ತು ಇದು ತಿಂದಾಗ ಸ್ವಲ್ಪ ಸಿಹಿ ಮತ್ತು ಕಹಿ ಎರಡನ್ನೂ ಇದು ಇಟ್ಕೊಳ್ಳೋದು. ಅಂದರೆ ಇದು ಆಹಾರ ದ್ರವ್ಯವೂ ಆಗಿದೆ, ಒಳ್ಳೆಯ ಸುಗಂಧ ದ್ರವ್ಯವೂ ಆಗಿದೆ, ರೋಗ ನಿವಾರಣೆ ಶಕ್ತಿಯನ್ನು ಒಳ್ಳೆಯದಾಗಿದೆ ಅಂತ ಅರ್ಥ ಆಗ್ತದೆ. ಮತ್ತು ಕೆಲವರಿಗೆ ಗ್ಯಾಸ್ ಅಂತ ಸರಿಯಾಗಿ ಹೋಗೋದಿಲ್ಲ, ಅಂಥ ಸಂದರ್ಭದ ಸಹಿತ ಈ ದಾಲ್ಚಿನ್ನಿಯನ್ನು ಬಳಸ್ತಾ ಇದ್ದರೆ ಇದು ಸಹಿತ ಎಲ್ಲ ರೀತಿಯಾಗಿ ಕಡಿಮೆ ಆಗಿ ಹೊಟ್ಟೆ ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿರೋದ್ರಿಂದ ಅವನಿಗೆ ಲಘುವಾಗಿ ಅನಿಸತ್ತೆ, ನಮಗೆ ಹೊಟ್ಟೆ ಭಾರ ಅನಿಸೋದಿಲ್ಲ ಆಹಾರದ ನಂತರ. ಈ ಕಾರಣದಿಂದ ಸಹಿತ ನಾವು ದಾಲ್ಚಿನ್ನಿಯನ್ನು

0: ಸಾಂಬಾರ ಪದಾರ್ಥಗಳಲ್ಲಿ ಸಹಿತ ಬೆಳೆಸ್ತೀವಿ. ಅಥವಾ ಏನು ಹುಳಿ ಪುಡಿ ಮಾಡ್ತೀವೋ, ಸಾಂಬಾರು ಪುಡಿ ಮಾಡ್ತೀವಿ, ಯಾವುದೇ ಗರಂ ಮಸಾಲೆ ಯಾವುದರಲ್ಲೂ ಸಹಿತ ಇದು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂದರೆ ಇದರ ಔಷಧಿಯ ಗುಣಕ್ಕಾಗಿ ಅಂತ ನಾವು ಹೇಳ್ಬೋದಾಗುತ್ತೆ. ಕೆಲವರಿಗೆ ಬಾಯಲ್ಲಿ ವಾಸನೆ ಏನೆಲ್ಲ ಹಾಕಿ ಉಜ್ಜಿದ್ರು ಸಹಿತ ಬಾಯಿನ ದುರ್ಗಂಧ ಹೋಗ್ತಾ ಇರಲ್ಲ, ಅಥವಾ ಕೆಲವ್ರಿಗೆ ಆಗಾಗ್ಗೆ ಹುಳುಕಲ್ಲುಗಳು ಈ ಹಲ್ಲಿನ ರೋಗಗಳು ಜಾಸ್ತಿ ಉಂಟಾಗ್ತದೆ ಅಂಥವ್ರು ಸುಮ್ಮನೆ ದಾಲ್ಚಿನ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಅಗಿತಾ ಇದ್ದರೆ ಈ ಚೀವಂಗ ಬದಲು ಇದನ್ನು ಅಗದ್ರೆ ಈ ದೌಡೆಗಳೆಲ್ಲ ಗಟ್ಟಿ ಆಗುತ್ತೆ, ದೃಢವಾಗಿಬಿಡುತ್ತೆ. ಅದ್ರ ಜೊತೆಗೆ ಹುಳುಕಲ್ಲಾಗೋದು ತಪ್ಪುತ್ತೆ, ಮತ್ತು ಬಾಯಿ ಸುಗಂಧವಾಗಿರುತ್ತದೆ. ನಾವು ಆರ್ಟಿಫಿಷಿಯಲ್ ಆಗಿರತಕ್ಕಂಥ ಕೃತ್ರಿಮವಾಗಿರ್ತಕ್ಕಂಥ ದೌಡೆಗಳನ್ನು ಉಪಯೋಗಿಸೋ ಬದಲು ಈ ದಾಲ್ಚಿನಿಯನ್ನು ಸ್ವಲ್ಪ ಮಟ್ಟಿಗೆ ಬಾಯಲ್ಲಿ ಇಟ್ಕೊಂಡು ಅಗಿತಾ ಇದ್ದರೆ ಹಲ್ಲು ಎಲ್ಲ ರೀತಿಯಾಗಿ ದೃಢವಾಗಿರುತ್ತೆ, ದಂತಗಳು ಚೆನ್ನಾಗಿ ಆಗುತ್ತೆ, ಬಾಯಿಯನ್ನು ಕೆಟ್ಟ ವಾಸನೆಗಳು ಸಹಿತ ಹೋಗುತ್ತೆ. ಈ ನೆಗಡಿಗೆ ಸಾಮಾನ್ಯವಾಗಿ ನೆಗಡಿ ರೋಗವಲ್ಲ, ಬುಗುಡಿ ಆಭರಣ ಅಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ಅದು ರೋಗ ಅಂತ ಹೇಳೋ ಹಂಗೂ ಇಲ್ಲ, ಅಷ್ಟು ಮಟ್ಟಿಗೆ ಎಲ್ಲರೂ ಅದನ್ನು ಅನುಭವಿಸ್ತಾ ಇರ್ತಾರೆ. ಇದು ಏನಂದರೆ ಕೆಲವು ಎಷ್ಟೆಲ್ಲ ಔಷಧಿ ತೆಗೆದುಕೊಂಡು ಕಡಿಮೆ ಆಗ್ತಲೇ ಇರೋದಿಲ್ಲ. ಈ ದಾಲ್ಚಿನಿಯನ್ನು ಸ್ವಲ್ಪ ಮಟ್ಟಿಗೆ ಪುಡಿ ಮಾಡಿಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಸ್ವಲ್ಪ ಕುದಿಸ್ಬಿಟ್ಟು ಸ್ವಲ್ಪ ಕಾಳು ಮೆಣಸಿನ ಜೊತೆ ಸೇರಿಸ್ಕೊಂಡು ಜೇನುತುಪ್ಪನ್ನು ಸೇರಿಸ್ಕೊಂಡು ತಣ್ಣಿ ಮಾಡ್ಕೊಂಡು ಕುಡಿತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಇದು ನೆಗಡಿ ಬರೋದೆಲ್ಲ ತಪ್ಪತ್ತೆ ಅಂತ ಹೇಳ್ಬೋದಾಗುತ್ತೆ. ಇದು ಒಳ್ಳೆ ಕಾಂತಿಯನ್ನು ಉಂಟು ಮಾಡುತ್ತೆ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತದೆ. ಮುಖಕ್ಕೆ ಒಳ್ಳೆ ಬಣ್ಣವನ್ನು ತಂದುಕೊಡುತ್ತೆ ಅಂತ ಹೇಳ್ತೀವಿ. ಈ ಮುಖಕ್ಕೆ ಮುಖ್ಯವಾಗಿ ವಯಸ್ಸಿಗೆ ಬಂದವರಿಗೆ ಈ ಮಡವೆಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಈ ದಾಲ್ಚಿನಿಯನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ನಿಂಬೆ ರಸ ಜೊತೆಗೆ ತೇಗಿಕೊಂಡು ಮಡವೆಗಳು ಇರ ಕಡೆ ಹಚ್ತಾ ಇದ್ದರೆ ಈ ಮಡವೆಗಳೆಲ್ಲ ತನ್ನಷ್ಟೇ ತಾನೇ ಕಡಿಮೆ ಆಗಿ ಒಳ್ಳೆ ಮುಖಕ್ಕೆ ಒಳ್ಳೆ ಕಾಂತಿಯನ್ನು ಕೊಡುತ್ತೆ ಅಂತ ನಾವು ಹೇಳ್ತೀವಿ. ಮತ್ತು ಈ ಕೆಲವರಿಗೆ ಪಿತ್ತ ಪ್ರಕೃತಿಯವರಿಗೆ ಮೈಯಲ್ಲಿ ಆಗಾಗ್ಗೆ ಅಲ್ಲೆಲ್ಲ ರಕ್ತಸ್ರಾವ ಆಗ್ತಾ ಇರ್ತದೆ, ಪಿತ್ತ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಅಂಥವ್ರು ಸಹಿತ ಈ ದಾಲ್ಚಿನ ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಕುದಿಸ್ಬಿಟ್ಟು ಕಷಾಯ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ಇದು ಸಹಿತ ಕಡಿಮೆ ಆಗುತ್ತೆ, ಅಥವಾ ಇದರ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಕೆಲವರಿಗೆ ಈ ಯಾವಾಗಲೂ ಒಂದು ರೀತಿಯಾಗಿ ಹೊಟ್ಟೆ ತೊಳಸಿ ವಾಂತಿ ಬರೋ ಹಾಗಿರ್ತದೆ, ಅಂಥವ್ರು ಸಹಿತ ಸುಮ್ಮನೆ ಈ ಚಕ್ಕೆಯನ್ನು ಬಾಯಲ್ಲಿ ಇಟ್ಕೊಂಡು ಅಗಿತಾ ಇದ್ದ ಸಹಿತ ಈ ವಾಂತಿ ಬರೋದು ನಿಲ್ಲತ್ತೆ, ಜೀರ್ಣಶಕ್ತಿ ಚೆನ್ನಾಗೋದ್ರಿಂದ ಈ ರೀತಿಯಾಗಿ ಗುಣ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕೆಲವರಿಗೆ ಬೇದಿ ಮತ್ತು ಹೊಟ್ಟೆ ನೋವು ಇವುಗಳಲ್ಲೂ ಸಹಿತ ಚಕ್ಕೆಯನ್ನು ಕಷಾಯ ಮಾಡಿಕೊಂಡು ಅಥವಾ ಪುಡಿಯನ್ನು ಮಾಡಿಕೊಂಡು ಜೇನುತುಪ್ಪದ ಜೊತೆ ಸೇರಿಸ್ಕೊಂಡು ಉಪಯೋಗಿಸ್ತಾ ಇದ್ದರೆ ಅದು ಸಹಿತ ಕಡಿಮೆ ಆಗತ್ತೆ ಅಂತ ಹೇಳಿ. ಇದು ಲವಂಗದ ಎಣ್ಣೆ ರೀತಿಯಾಗಿ ಈ ಚಕ್ಕೆನಲ್ಲೂ ಸಹಿತ ಒಂದು ಎಣ್ಣೆ ಬರುತ್ತೆ, ಅದನ್ನು ಸಹಿತ ಈ ಹಲ್ಲವನ್ನಲ್ಲಿ ನಾವು ಬಳಸ್ಬೋದಾಗತ್ತೆ. ಹೀಗಾಗಿ ಸಾಂಬಾರು ಪದಾರ್ಥವಾಗಿ ಬೆಳೆಸೋದ್ರಿಂದ ತನ್ನಷ್ಟಿಗೆ ತಾನೇ ಈ ರೋಗ ಪ್ರತಿಬಂಧಕವಾದ ಉಪಾಯಗಳೆಲ್ಲ ಉಂಟಾಗ್ಬಿಡುತ್ತೆ. ನಾವು ಇದನ್ನು ಔಷಧಿಯಾಗಿ ಬಳಸ್ತೋದು ಆಯುರ್ವೇದ ತಜ್ಞರು ಬೇರೆ ಬೇರೆ ಯೋಗಗಳಲ್ಲಿ ಔಷಧಿ ತಯಾರು ಮಾಡಿ ಉಪಯೋಗಿಸ್ತೀವಿ. ಆದರೆ ಸಾಮಾನ್ಯ ಜನರು ಇದನ್ನು ನಾವು ಆಹಾರ ಪದಾರ್ಥದಲ್ಲೇ ಬೆಳೆಸೋದ್ರಿಂದ ಈ ರೋಗಗಳನ್ನೆಲ್ಲ ನಾವು ತನ್ನಷ್ಟು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರತಿಬಂಧಕವಾಗಿ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಯಾವುದೇ ರೋಗಕ್ಕೆ ಆಗಲಿ ನಾವು ಒಂದು ರೀತಿಯಾಗಿ ಒಂದು ಸತಿ ರೋಗದ ಬಗ್ಗೆ ತಿಳ್ಕೊಂಡು ವೈದ್ಯರ ಸಲಹೆ ಮೇರೆ ಚಿಕಿತ್ಸೆಯನ್ನು ಮಾಡ್ಕೋಬೋದು. ಅದರ ಬದಲು ನಾವು ಸಾಂಬಾರು ಪದಾರ್ಥವಾಗಿ ಬಳಸೋದಕ್ಕೆ ಯಾವುದೇ ಅಭ್ಯಂತರವಿಲ್ಲ.
1: ಇದುವರೆಗೂ ಟಿಆರ್ ದತ್ತಾತ್ರಿ ಅವರಿಂದ ದಾಲ್ಚಿನ್ನಿಯ ಔಷಧಿಯ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ್ರಿ. ಕೇಳಿಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿರುವಂತಹ ಗೀತೆಗಳು ಹೀಗಿವೆ. ಹೃದಯ ಹೃದಯ ಚಿತ್ರದಿಂದ
2: ಪ್ರೇಮದ ಗಂಗೆಯೇ ಇಳಿದು ಬಾ ಇಳಿದು ಬಾ ಇಳಿದು ಬಾ.
1: ಪಲ್ಲಕ್ಕಿ ಚಿತ್ರದಿಂದ
3: ಬಿಟ್ಟು

ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆಯಾದ 944-86-402-23 ಈ ಸಂಖ್ಯೆಗೆ 4 ಗಂಟೆಯ ನಂತರ ಸಂದೇಶವನ್ನು ಕಳಿಸಬಹುದು. ಇದೀಗ ಕೇಳಿ ಮತ್ತೊಂದು ಭಾವಗೀತೆಯನ್ನು.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಈಗ ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ ವಾರ್ತೆ, ನಂತರ 2:15 ಹಿಂದಿಯಲ್ಲಿ ವಾರ್ತೆ, ತದನಂತರ 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ.

0: ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ ಜನಗಣತಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಫುಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27,001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರ

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
3: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ರಾಷ್ಟ್ರಭಾಷಾ ಭಾರತಿ.
3: ಇದು
5: ಜನಮನದ ಕಣ್ಮಣಿ ಜ್ಞಾನ ಭಂಡಾರದ ಘಣಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ.

ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಈಗ ನಮ್ಮ ಸ್ಟುಡಿಯೋ ಸಮಯ ಆಗ್ತಾ ಇದೆ 2:40:33. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸುವಂತಹ ವಿಷಯ

ಗೊತ್ತಾಯಿತು ಅಂತ ಭಾವಿಸ್ತೇನೆ. ಇವತ್ತಿನ ವಿಷಯ ಕೋಗಿಲೆ. ಈ ಕೋಗಿಲೆಯ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಅದರ ಸಂಬಂಧಿಸಿದಂತಹ ಹಾಡುಗಳನ್ನು ಕೇಳೋಣ. ಕೋಗಿಲೆ ಪ್ರಕೃತಿಯ ಮಧುರ ಗಾನ ಪಕ್ಷಿಗಳಲ್ಲೊಂದು. ಇದರ ಸಿಹಿಯಾದ ಕುಹು ಕುಹು ಧ್ವನಿ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತೆ. ಭಾರತದಲ್ಲಿ ವಿಶೇಷವಾಗಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕೋಗಿಲೆ ಸಾಮಾನ್ಯವಾಗಿ ಕಂಡುಬರುವಂತಹ ಹಕ್ಕಿಯಾಗಿದೆ. ವಸಂತ ಋತುವಿನಲ್ಲಿ ಇದರ ಹಾಡು ಹೆಚ್ಚಾಗಿ ಕೇಳುಬರ್ತದೆ. ಆದ್ದರಿಂದ ಕೋಗಿಲೆಯನ್ನು ವಸಂತದ ದೂತ ಅಂತ ಹೇಳಿ ಕರೀತಾರೆ. ಸರಿ, ಹಾಗಾದರೆ ಮಾಹಿತಿಯನ್ನು ಮುಂದುವರಿಸ್ತೇನೆ. ಈ ಒಂದು ಗೀತೆಯನ್ನು ಕೇಳಿ ಬರೋಣ. ಮಣ್ಣಿನ ದೋಣಿ ಚಿತ್ರದ ಈ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಇದೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಸುಮಧುರವಾದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಕೇಳುಗರೇ, ಗಮನಿಸಿ, ಇಂದು ಸಂಜೆ ನಮ್ಮ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಾಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿರುವಂತಹ ಗೀತೆಗಳು ಹೀಗಿವೆ. ಹೃದಯ ಹೃದಯ ಚಿತ್ರದಿಂದ ಪಲ್ಲಕ್ಕಿ ಚಿತ್ರದಿಂದ
1: ಬಿಡು ಬಿಡು ಬಿಡು ಕದ್ದು ಕದ್ದು ನೋಡೋದನ್ನ ಕಡು ಕಡು ಕಡು ಮುದ್ದು ಮುದ್ದು ಮುದ್ದೊಂದನ್ನ
0: ಕಂಟಿ ಚಿತ್ರದಿಂದ
2: ಬನಿಂದ ಬಾ ಚಂದಿರ ಈ ಭೂಮಿಯೇ ಸುಂದರ ಈ ಪ್ರೀತಿಯಲ್ಲ.
0: ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗಳಿಗೆ 4 ಗಂಟೆಯ ನಂತರ ಸಂದೇಶವನ್ನ ಕಳಿಸಬಹುದು. ಕೇಳಿದ್ರೆ, ನಾನೊಂದು ಕೋಗಿಲೆಯ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದೆ. ಈ ಕೋಗಿಲೆಗಳಲ್ಲಿ ಗಂಡು ಕೋಗಿಲೆ ಸಂಪೂರ್ಣ ಕಪ್ಪು ಬಣ್ಣದಲ್ಲಿದ್ದು ಕಣ್ಣುಗಳು ಕೆಂಪಾಗಿರ್ತವೆ. ಹೆಣ್ಣು ಕೋಗಿಲೆ ಕಂದು ಬಣ್ಣದಲ್ಲಿದ್ದು ದೇಹದ ಮೇಲೆ ಬಿಳಿ ಚುಕ್ಕಿಗಳು ಕಾಣಿಸ್ತವೆ. ಕೋಗಿಲೆ ಮರಗಳ ಮೇಲೆಯೇ ಹೆಚ್ಚು ಸಮಯವನ್ನು ಕಳೆಯುತ್ತವೆ. ಇವು ಹಣ್ಣುಗಳು, ಕೀಟಗಳು ಹಾಗೂ ಸಣ್ಣ ಹುಳುಗಳನ್ನು ಆಹಾರವಾಗಿ ಸೇವಿಸ್ತವೆ. ಕೋಗಿಲೆಯ ಒಂದು ವಿಶೇಷ ಗುಣ ಏನು ಅಂತ ಹೇಳೋದಾದರೆ, ಇದು ತನ್ನ ಗೂಡನ್ನು ಕಟ್ಟೋದಿಲ್ಲ. ಸಾಮಾನ್ಯವಾಗಿ ಕಾಗೆಯ ಗೂಡಿನಲ್ಲಿಯೇ ತನ್ನ ಮೊಟ್ಟೆಗಳನ್ನು ಇಡುತ್ತದೆ. ಕಾಗೆ ಆ ಮೊಟ್ಟೆಗಳನ್ನು ಕಾಯ್ದು ಮರಿಗಳನ್ನಾಗಿ ಬೆಳೆಸುತ್ತೆ. ಪ್ರಕೃತಿಯಲ್ಲಿ ಇದು ಒಂದು ವಿಚಿತ್ರವಾದರೂ ಕೂಡ ಆಸಕ್ತಿದಾಯಕ ಮತ್ತು ಅದ್ಭುತ ಅಂತಲೇ ಹೇಳಬಹುದಲ್ವೇ.

ಸೊಗಸಾದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ನಾನು ಕೋಗಿಲೆಯ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ. ಕನ್ನಡ ಸಾಹಿತ್ಯ ಮತ್ತು ಚಲನಚಿತ್ರ ಹಾಡುಗಳಲ್ಲಿ ಕೋಗಿಲೆಗೆ ವಿಶೇಷವಾದಂತಹ ಸ್ಥಾನವಿದೆ. ಕವಿಗಳು ಕೋಗಿಲೆಯ ಧ್ವನಿಯನ್ನು ಪ್ರೀತಿ, ಸೌಂದರ್ಯ ಮತ್ತು ಸಂತೋಷದ ಪ್ರತೀಕವಾಗಿ ವರ್ಣಿಸ್ತಾರೆ. ಕೋಗಿಲೆಯ ಹಾಡು ಪ್ರಕೃತಿಯ ಸೌಂದರ್ಯ ಮತ್ತು ಸಂತೋಷದ ಪ್ರತೀಕವಾಗಿ ವರ್ಣಿಸ್ತಾರೆ. ಕೋಗಿಲೆಯ ಹಾಡನ್ನು ಪ್ರಕೃತಿಯಲ್ಲಿ ಈ ಕೋಗಿಲೆಯ ಹಾಡು ಇನ್ನೂ ಹೆಚ್ಚಿನ ಒಂದು ಸೌಂದರ್ಯವನ್ನು ಹೆಚ್ಚಾಗಿ ಮಾಡುತ್ತೆ ಅಲ್ವೇ. ಹೀಗಾಗಿ ಕೋಗಿಲೆಯ ಒಂದು ಸುಂದರ ಮತ್ತು ಮಧುರ ಸ್ವರದ ಹಕ್ಕಿಯಾಗಿದ್ದು ಅದರ ಕೂಗು ಎಲ್ಲರಿಗೂ ಕೂಡ ಆನಂದವನ್ನು ನೀಡುತ್ತೆ.

ಕೇಳುಗುರಿ, ನೀವು ಒಮ್ಮೆ ಕೋಗಿಲೆ ಬಗ್ಗೆ ನಾನು ಹೇಳ್ತಾ ಇದ್ದೆ, ಒಂದು ಪರೀಕ್ಷೆ ನಯನ ಅಂತ ಹೇಳಿದರೆ, ಒಮ್ಮೆ ಕೋಗಿಲೆ ಕೂಗುವಾಗ ನೀವು ಕೂಡ ಅದರೊಂದಿಗೆ ಕುಹು ಕುಹು ಎಂದು ಕೂಗಿ ನೋಡಿ. ಆ ಕೋಗಿಲೆ ಕೂಗೋದನ್ನು ಇನ್ನೂ ಹೆಚ್ಚು ಮಾಡುತ್ತೆ. ಅದು ನಾವು ಸೋಲ್ಬೇಕೇ ಹೊರತು ಕೋಗಿಲೆ ಸೋಲೋದಿಲ್ಲ. ಇದನ್ನು ಒಮ್ಮೆ ಪರೀಕ್ಷಿಸಿ ನೋಡಿ. ಒಟ್ಟಾರೆಯಾಗಿ ಪ್ರಕೃತಿಯ ಅಮೂಲ್ಯ ಕೊಡುಗೆಯಾದ ಕೋಗಿಲೆಯನ್ನು ನಾವು ಉಳಿಸಿ ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ರಕ್ಷಿಸೋಣ ಅಲ್ವೇ?

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಈಗ ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು 3 ಗಂಟೆಯಿಂದ 4 ಗಂಟೆಯವರೆಗೆ ಆಲಿಸುವಿರಿ. ಇನ್ನು 4 ಗಂಟೆಯಿಂದ 5 ಗಂಟೆಯವರೆಗೆ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಇದರಲ್ಲಿ ನಿನ್ನೆ ಮಾಡಿರುವಂತಹ ಕೇಳುಗರು, ಕರೆ ಮಾಡಿರುವಂತಹ ಕೇಳುಗರು ಇವತ್ತು ಮಾಡಬಾರ್ದು ಅಂತ ಒಂದು ಮನವಿ ನಿಮ್ಮಲ್ಲಿ. ಯಾಕಂತ ಹೇಳಿದರೆ ಹೊಸಬರಿಗೂ ಕೂಡ ಅವಕಾಶ ಸಿಗಲಿ ಅನ್ನುವಂತಹದ್ದು.

ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನು. ಈಗ ಸಮಯ 4:17. ಇದೀಗ

ಜನರಂಜಿನಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ನೆಚ್ಚಿನ ಚಿತ್ರಗೀತೆಯನ್ನು ಕೇಳಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ. ಕೇಳುಗರೆ, ಒಂದು ಮನವಿ ನಿಮ್ಮಲ್ಲಿ.

ನಿನ್ನೆ ಕರೆ ಮಾಡಿದಂಥವರು ಇವತ್ತು ಕರೆ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಹೊಸಬರಿಗೆ ಅವಕಾಶ ಸಿಗಲಿ ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಅಷ್ಟೇ. ನೋಡೋಣ ಕರೆಯಲ್ಲಿ ಯಾರಿದ್ದಾರೆ ಅಂತ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಚಿತ್ರದುರ್ಗದಿಂದ. ಯಾರು, ನಿಮ್ಮ ಹೆಸರು ಹೇಳಿ. ಸರಿ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸರಿ ಹೇಳಿ. ದೇವರಾಜ್ ಅಂತನಾ? ಓಕೆ, ದೇವರಾಜ್ ಅವರೇ, ನಿಮ್ಗೆ ಯಾವ ಹಾಡಿಗೆ ಹಾಡಬೇಕಿದೆ ಇವತ್ತು? ಯಾವುದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ. ಇನ್ನೊಮ್ಮೆ ಹೇಳಿ. ಹಾಡು ಯಾವುದು ಅದರಲ್ಲಿ? ಸರ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ನೀವು ಹೇಳ್ತಾ ಇರೋ ಅದು ಏನೂ ಕೇಳಿಸ್ತಿಲ್ಲ, ಒಂಥರ ಗೊರ

0: ಚಿತ್ರದುರ್ಗದಿಂದ ಬರುತ್ತಿರುವ
1: ಚಿತ್ರದುರ್ಗದಿಂದ ಯಾರು ನಿಮ್ಮ ಹೆಸರು ಹೇಳಿ
0: ದೇವರಾಜ
1: ಸರಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಇನ್ನೊಂದ್ಸರಿ ಹೇಳಿ
0: ದೇವರಾಜ್
1: ದೇವರಾಜ್ ಅಂತನಾ ಓಕೆ ದೇವರಾಜ್ ಅವರೇ ನಿಮಗೆ ಯಾವ ಅಡುಗೆ ಹಾಡಬೇಕಿದೆ ಇವತ್ತು ಯಾವುದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ ಇನ್ನೊಮ್ಮೆ ಹೇಳಿ ಹಾಡು ಯಾವುದು ಅದರಲ್ಲಿ ಸರ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನೀವು ಹೇಳ್ತಾ ಇರೋ ಅದು ಏನೂ ಕೇಳಿಸ್ತಿಲ್ಲ ಒಂಥರ ಗೊರ ಗೊರ ಅನ್ಸ್ತಾ ಇದೆ ಇನ್ನೊಂದ್ಸರಿ ಹೇಳಿ ಸರ್ ಇನ್ನೊಂದ್ಸರಿ ಹೇಳಿ ಹೀಗೆ ಕೇಳಿಸ್ತಾ ಇದೆ ಹೇಳಿ ಯಾವ ಹಾಡು ಬೇಕಿದೆ ಯಾವ ಚಿತ್ರದ ಗೀತೆ ಹಾಡು ಯಾವುದು ನಿಜ ಕೇಳಿಸ್ತಾ ಇಲ್ಲ ನಿಮ್ಮ ಕರೆ ಏನು ಡಿಸ್ಟರ್ಬ್ ಬರ್ತಾ ಇದೆ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಹಲೋ ನೀವು ಕೂಡ ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು ಸಂಖ್ಯೆ 9141970272 ಕರೆ ಸಿದ್ಧವಾಗಿದೆ ಹಲೋ ಹಲೋ ನಮಸ್ತೆ ಹೇಳಿ ಮಾತಾಡಿ ನೀವು ಸ್ವಲ್ಪ ರೇಡಿಯೋದಿಂದ ದೂರ ಬಂದು ಮಾತಾಡಿ ಹಾಂ ಕೇಳಿಸ್ತಾ ಇದೆ ಹೇಳಿ ಯಾರು ಮಾತಾಡ್ತಾ ಇರೋದು ನಾಗಭೂಷಣ್ ಅವರು ಚಿತ್ರದುರ್ಗದಿಂದ ಯಾವ ಗೀತೆ ಬೇಕು ನಿಮ್ಗೆ ನಾನೇ ರಾಜ ಅನ್ನುವಂತದ ಓಕೆ ನೋಡ್ತೇನೆ ನಾನೇ ರಾಜ ಚಿತ್ರದಲ್ಲಿ ಯಾವ ಹಾಡು ಆಸೆಗಳು ಓಕೆ ಓಕೆ ಓಕೆ ನಾಗಭೂಷಣ್ ಅವರೇ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಓಕೆ ಧನ್ಯವಾದ

0: ಓಕೆ, ಮತ್ತೆ ಕರೆ ಸಿದ್ಧವಾಗಿದೆ, ನೋಡೋಣ ಯಾರಿದ್ದಾರೆ ಅಂತ. ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ ಮೇಡಮ್ ರೇ.
0: ನಮಸ್ತೆ ಸರ್, ಯಾರು ಹೇಳ್ರಿ ಮಾತಾಡ್ತಾ ಇರೋದು?
1: ಮೇಡಮ್, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೇನ್ರಿ, ದೂರದ ಬೆಳಗಾವಿ ಜಿಲ್ಲೆ ಅತನೇ ತಾಲೂಕು ಚಿಕ್ಕೋಡ ಗ್ರಾಮದಿಂದ ರೀ. ನಿಮ್ಮ ಆಕಾಶವಾಣಿ ಅಭಿಮಾನಿ ರೀ, ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀನಿ ಮೇಡಮ್ ಪ್ರತಿದಿನ ರೀ.
0: ಒಳ್ಳೇದು ಸರ್, ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಯಾವ ಚಿತ್ರದ ಗೀತೆ ಬೇಕು?
1: ನಮಗೆ ಒಂದು ರಾಜಧಾನಿ ಫಿಲ್ಮ್ ಇದ್ರಿ ಮೇಡಮ್ ರೀ.
0: ಓಕೆ,
1: ಮಿಡಿವ ನಿನ್ನ ಹೃದಯದಲ್ಲಿ ಅಂತ ಸಾಂಗ್ ಇದ್ರೆ ಮೇಡಮ್, ಆ ಸಾಂಗ್ ಬೇಕಾಗಿತ್ರಿ.
0: ಮಿಡಿವ ನಿನ್ನ ಹೃದಯದಲ್ಲಿ ಸಾಂಗ್. ಓಕೆ ಸರ್, ಪ್ರಯತ್ನ ಮಾಡಿದ್ದಕ್ಕಾಗಿ ಧನ್ಯವಾದ. ಕರೆ ಮಾಡಿದಿರಿ, ಆ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಧನ್ಯವಾದ.

0: ಸುಮಧುರವಾದ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ನೋಡೋಣ ಈಗ ಮತ್ತೊಬ್ರು ಲೈನಲ್ಲಿದ್ದಾರೆ. ಓಕೆ, ಕರೆ ಕಟ್ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ನೋಡೋಣ ಮತ್ತೆ ಯಾರಿದ್ದಾರೆ ಅಂತ. ಹಲೋ
1: ಹಲೋ,
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ? ದೇವರಾಜು ಅಂತ ನೀವು? ಓಕೆ ಹೇಳಿ ದೇವರಾಜ್ ಅವರೇ, ಹೇಳಿ ಯಾವ ಊರು ನೀವು ನಿಮ್ದು? ಓಕೆ, ನಿಮ್ಗೆ ಯಾವ ಚಿತ್ರದ ಗೀತೆ ಬೇಕಿತ್ತು? ಯಾವ್ದು ಸರ್? ಕಿಲಾಡಿಗಳು ಸಿನಿಮಾದ? ಕಿಲಾಡಿಗಳು ಕಿಲಾಡಿ ಅಳಿಯನ ಕಿಲಾಡಿಗಳು ಅಷ್ಟೇನಾ? ಕಿಲಾಡಿಗಳಲ್ಲಿ ಯಾವ ಹಾಡ್ ಬೇಕಿತ್ತು ಅಂದ್ರಿ? ಕಾಲ ಮತ್ತೊಮ್ಮೆ ಅಂತನಾ? ಕಾಲ ಮೇಲೆ ಅಂತ ಇದೆ. ನೀವು ಕಿಲಾಡಿಗಳು, ನೀವು ಹೊಸ ಚಿತ್ರದ ಗೀತೆ ಇದೆ. ಕಾಲ ಮತ್ತೊಮ್ಮೆ ಬರುತ್ತಲ್ಲ ಅದೇನಾ? ಓಕೆ, ಕಾಲ ಮತ್ತೊಮ್ಮೆ. ಓಕೆ, ಖುಷಿ ಸಂತೋಷ ಆಗಿದೆ ಈಗ ಲೈನ್ ಸಿಕ್ಕಿದೆ ಅಂತ. ಓಕೆ ಓಕೆ, ದೇವರಾಜ್ ಅವರೇ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಓಕೆ ಧನ್ಯವಾದ.

ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ನೇತ್ರಾ ನಟರಾಜ್ ಅವರು. ಯಾವ ಹಾಡು ಬೇಕಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ? ಓಕೆ, ನೀವು ಕಾಯಂ ಶ್ರೋತೃಗಳು ಓಕೆ, ಒಳ್ಳೆ ಹಾಡನ್ನೇ ಕೇಳಿದ್ದೀವಿ.

ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಸ್ನೇಹನ ಪ್ರೀತಿನ ಈ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಹೇಮಂತ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ. ಸಾಹಿತ್ಯ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣನ್ ಅವರದು.

0: ಅಂತ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮೇಡಮ್ ಚಿರತಗುಂಡಿನಿಂದ ಎರಳ ನಾಯಕ ಮೇಡಮ್.
0: ಚಿರತಗುಂಡುವಿನಿಂದ ಎರಳ ನಾಯಕ ಅವರು.
1: ನಿಮಗೆ
0: ಯಾವ ಗೀತೆ ಬೇಕಿತ್ತು ಸರ್?
1: ಮೇಡಮ್ ನೀನು ನಕ್ಕರೆ ಹಾಲು ಸಕ್ಕರೆ ಆ ಚಿತ್ರದಿಂದ ಮೇಡಮ್.
0: ಓಕೆ, ಯಾವ ಹಾಡು?
1: ಬಾರೆ ಸಂತೆಗೆ ಹೋಗೋಣಪ್ಪ ಅಂತ ಮೇಡಮ್. ಸಂತೆ ಬಂದಿದ್ವ ಹಂಗ ಬಿಟ್ಟು ಯಾರ್ ನೆನ್ಪಿ ಬಂದ್ ಮೇಡಮ್ ಹಂಗೆ ಕೇಳಿದ್ವಿ.
0: ಅಂದ್ರೆ ನೀವೀಗ ಸಂತೆಯಲ್ಲಿದ್ದೀರಾ, ಹಾಗಾಗಿ ನಾ ಒಂದು ಹಾಡು ನೆನಪು ಬಂದಿದೆ.
1: ಹೌದ್ ಮೇಡಮ್, ಸಂತೆಯಲ್ಲಿದ್ವ ಹಂಗ ನೆನ್ಪಾಗಿ ಅದೇ ಹಾಡು ಕೇಳಿದೆ ಮೇಡಮ್.
0: ಓಕೆ ಸರ್, ಸಂತೋಷ ಆಯ್ತು. ನೀವು ಕೂಡ ಸಂತೆಯಲ್ಲಿದ್ದೀರಿ, ಕೇಳಿ ಈ ಹಾಡನ್ನ. ಓಕೆ, ಧನ್ಯವಾದಗಳು. ಧನ್ಯವಾದ. ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಓಕೆ, ಸಂತೆಗೆಲ್ಲ ಹೋಗಿ ಬಂದಿದ್ದಾಯ್ತು, ಈಗ ನೋಡೋಣ ಯಾರಿದ್ದಾರೆ ಕರೆಯಲಿ ಅಂತ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾಗೇಂದ್ರ ಮೇಡಮ್, ಚರ್ಚೆ ತಾಲೂಕು ದೊಡ್ಡ ಉಳ್ಳಾರ್ತಿಯಿಂದ.
0: ದೊಡ್ಡ ಉಳ್ಳಾರ್ತಿಯಿಂದ ನಾಗೇಂದ್ರ ಅವರು. ಯಾವ ಹಾಡು ಬೇಕಿತ್ತು ನಿಮಗೆ?
1: ಯಜಮಾನ ಚಿತ್ರದ ಮೇಡಮ್, ನಮ್ಮ ಮನೆಯಲ್ಲಿ ನಾವು ಚೈತ್ರ ಅಂತ ಒಂದು ಹಾಡು ಬರುತ್ತಲ್ಲ, ಹಾಡು ಪ್ರಸಾರ ಮಾಡಿ ಮೇಡಮ್.
0: ಓಕೆ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಯಜಮಾನ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ರಾಜೇಶ್ ರಾಮನಾಥ್.

0: ಓಕೆ, ಈಗ ಯಾರು ಕರೆ ಲೈನಲ್ಲಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ಶಿವಲಿಂಗಯ್ಯ ಅವರೇ, ನಿಮ್ಗೆ ಯಾವ ಚಿತ್ರದ ಗೀತೆ ಬೇಕಿದೆ? ಏನ್ ಹೇಳಿ?
1: ಇವತ್ತು ಅಂತಾರಾಷ್ಟ್ರೀಯ ಜೇನು ನೊಣಗಳ ದಿನ ಅಂತ ಆಚರಣೆ ಮಾಡ್ತೀವಿ.
0: ಓಕೆ ಓಕೆ,
1: ಅದರ ಸಂಬಂಧ ಚಿತ್ರ ಹಾಕೋಬೇಕ್ರಿ ಮೇಡಮ್.
0: ಹಬ್ಬ ಚಿತ್ರದ ಗೀತೆನಾ? ಓಕೆ, ನೀವು ಕೂಡ ಚೆನ್ನಾಗಿ ಹಾಡನ್ನ ಹಾಡನ್ನ ಹೇಳಿದ್ರಿ. ಓಕೆ, ನಿಮ್ಮ ಚಿತ್ರದ ಗೀತೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಓಕೆ, ನಿಮಗೂ ಕೂಡ ಶುಭ ಸಂಜೆ, ಧನ್ಯವಾದ. ಇದೀಗ ಕೇಳಿ ಹಬ್ಬ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರಾ.

0: ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾಗೇಂದ್ರಪ್ಪ ಅಂತ ಮೇಡಮ್, ಗುಡೇ ಮಾತಮ್ಮ ತಾಲೂಕ್ ಮೇಡಮ್.
0: ಗುಡೇ ನಾಗೇಂದ್ರಪ್ಪ ಅವರು. ನಿಮ್ಗೆ ಯಾವ ಗೀತೆ ಬೇಕು
1: ಮೇಡಮ್? ಮನ ಮಿಡಿಯುತ್ತೆ ಮೇಡಮ್, ಹೊಲವಿನ ಬೆಳಕನ್ನು ನೋಡಿದೆ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಯಾಕೆ ಇಷ್ಟ ಈ ಹಾಡು?
1: ಉಪೇಂದ್ರ ಕುಮಾರ್ ಸಂಗೀತ ಚೆನ್ನಾಗಿರುತ್ತೆ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್
0: ಯು. ಮನ ಮಿಡಿಯಿತು ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಅವರು. ಕೇಳಿ ಈ ಗೀತೆನಾ.

0: ಓಕೆ, ಕರೆ ಸಿದ್ಧವಾಗಿದೆ. ಹಲೋ, ಕರೆ ತುಂಡಾಯ್ತು. ಹಲೋ ಹಲೋ, ಸ್ವಲ್ಪ ರೇಡಿಯೋಯಿಂದ ದೂರ ಬಂದು ಮಾತಾಡಿ. ಹಲೋ ಹಲೋ, ನಮಸ್ತೆ. ಯಾವ ಹಾಡ್, ಯಾರು ಮಾತಾಡ್ತಾ ಇರೋದು?
1: ಮಂಜು ಚುಂಗಳೆ ಮೇಡಮ್, ಇಸ್ಫಾನಿಂದ.
0: ಯಾರು, ನಿಮ್ಮ ಹೆಸರು ಹೇಳಿ?
1: ಮಂಜು ಚುಂಗಳೆ ಅಂತ ಹೇಳಿ ಮೇಡಮ್.
0: ಮಂಜು ಅಂತನಾ?
1: ಹಾ, ಮಂಜು ಚುಂಗಳೆ ಮೇಡಮ್.
0: ಓಕೆ, ನೀವು ನಿಮ್ಗೆ ಯಾವ ಹಾಡ್ ಬೇಕಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ?
1: ನನಗೆ ಮೇಡಮ್,
0: ಯಾವ ಹಾಡಪ್ಪ?
1: ಮುಂಗಾರು ಮಳೆ.
0: ಮುಂಗಾರು ಮಳೆ
1: ಇದ್ದಾರೆ. ಡಿಂಗರಾಂಗ್ ಡಿಂಗರಾಂಗ್ ಅಂತ ಹಾಡಿದ್ರು. ಸುವಿ ಸುವಾಲಿ,
0: ಸುವಿ ಸುವಾಲಿ. ಓಕೆ, ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್. ಶುಭ ಸಂಜೆ.
0: ಓಕೆ, ಶುಭ ಸಂಜೆ.

0: ಕಾರ್ಯಕ್ರಮದ ಕೊನೆಯ ಕರೆ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
1: ಮೇಡಮ್ ನಮಸ್ಕಾರ.
0: ನಮಸ್ತೆ, ಯಾರಿದು?
1: ಮೇಡಮ್ ನಾನು MH ರವಿಕುಮಾರ್ ಅಂತ ಹೇಳಿ ಮೇಡಮ್, ಮೇಟಿಕುರಿಕೆಯಿಂದ ಹಿರಿಯೂರು ತಾಲೂಕು.
0: ಓಕೆ ರವಿಕುಮಾರ್ ಅವರೇ, ನಿಮ್ಗೆ ಯಾವ ಚಿತ್ರದ ಗೀತೆ ಬೇಕು?
1: ಮೇಡಮ್ ನನಗೆ ಶಿವಗುರು ಚಿತ್ರದಿಂದ.
0: ಓಕೆ.

0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಇದೀಗ ಕೇಳಿ ಶಂಕರ್ ಗುರು ಚಿತ್ರದ ಈ ಗೀತೆಯನ್ನ.

0: ಲತೆಗಳು ಬಳುಕುತ್ತಿವೆ ನಿನ್ನಂತೆ.
1: ಇದುವರೆಗೂ ಜನರಂಜನಿ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದುವರೆಗೂ ನಿಮ್ಮ ಜೊತೆ ಇದ್ದಿದ್ದು ನಾನು ನಿಮ್ಮ ಬಾನುಲಿ ಸಕೀಟಿ. ಗೀತಳಿಗೆ ಅನುಮತಿ ಕೊಡಿ. ನಮಸ್ಕಾರ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ನಮ್ಮೆಲ್ಲ ಕೇಳಿಕರಿಗೆಲ್ಲ ನಿಲಯದ ಚಂದ್ರವಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 5:57. ನಾನು ಲತಾ ಆರ್. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ.

ಓಕೆ ಸ್ನೇಹಿತರೆ, ಈ ದಿನ ಯಾವೆಲ್ಲ ಗೀತೆಗಳು ಪ್ರಸಾರ ಆಗುತ್ತೆ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಈಗಾಗಲೇ ತಿಳಿಸಿದ್ವಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ವಾಟ್ಸಪ್

ಸಂಖ್ಯೆ 9448640273. ಈ ಸಂಖ್ಯೆಗೆ ಕಳಿಸಬಹುದು ಅಂತ ಹೇಳಿ ತಿಳಿಸಿದ್ವಿ. ಹಾಗಾದ್ರೆ ಯಾವೆಲ್ಲ ಗೀತೆಗಳು ಅಂತ ಹೇಳೋದಾದ್ರೆ, ಹೃದಯ ಹೃದಯ ಚಿತ್ರದಿಂದ ಓ ಪ್ರೇಮದ ಗಂಗೆಯೇ, ಪಲ್ಲಕ್ಕಿ ಚಿತ್ರದಿಂದ ಬಿಡು ಬಿಡು ಬಿಡು ಕದ್ದು ಕದ್ದು ನೋಡೋದನ್ನ, ಹಾಗೂ ಕಂಡಿ ಚಿತ್ರದಿಂದ ಬಾಲಿಂದ ಬಾ ಚಂದ್ರ. ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆ ಯಾವುದು? ಹಾಗೆ ಈ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು. ಹಾಗೆಯೇ ನಿಮ್ಮ ಸಂದೇಶಗಳು ಕೂಡ ನಮ್ಮನ್ನ ತಲುಪ್ತಾ ಇದ್ದಾವೆ. ಹಾಗಾದ್ರೆ ಬನ್ನಿ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಈ ಹಾಡಿನ ಕುರಿತು ಅಂತ ನೋಡೋದಾದ್ರೆ, ಮೊದಲಿಗೆ ಸಂದೇಶವನ್ನ ಕಳಿಸಿರೋದು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಅಂತ ತಿಳಿಸ್ತಾ ಇದ್ದಾರೆ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಅಂತ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಶುಭಾಶಯ. ಇವರಿಗೆ ಇಷ್ಟವಾಗಿರೋ ಗೀತೆ ಅಂತಂದ್ರೆ ಹೃದಯ ಹೃದಯ ಚಿತ್ರದಿಂದ ಹಾಡು. ಯಾಕಂದ್ರೆ ಈ ಗೀತೆಯನ್ನ ರಾಜ್ಕುಮಾರ್ ಅವರು ಹಾಡು

ಗೀತೆ ಅಂತಂದ್ರೆ ಹೃದಯ ಹೃದಯ ಚಿತ್ರದಿಂದ ಹಾಡು. ಯಾಕಂದ್ರೆ ಈ ಗೀತೆಯನ್ನ ರಾಜ್ಕುಮಾರ್ ಅವರು ಹಾಡಿರುವುದರಿಂದ ಬಹಳ ಸುಂದರವಾದ ಸಾಹಿತ್ಯದೊಂದಿಗೆ ಸಂಗೀತದ ಮೂಲಕ ಇರುವ ಈ ಹೃದಯಗಳೆಂಬ ಎರಡು ಪ್ರೇಮಿಗಳಿಗೆ ಬಹಳ ಅದ್ಭುತವಾಗಿ ದೇವರ ಸೃಷ್ಟಿಯಲ್ಲಿ ಬರುವ ಹಾಗೆ ನಿನ್ನೊಲುಮೆಯ ಬೆಳಕನ್ನು ಚೆಲ್ಲು ಮನಕ್ಕೆ, ಮುಗಿಯದ ಈ ಬಾಳಿನಲ್ಲಿ ನೀನೊಂದು ಹಾಡು, ಹೃದಯದ ಬಡಿತದಳು ನಿನ್ನದೇ ಓಡು, ಬಾನಿನ ದಾರಿಯಲ್ಲಿ ಚುಕ್ಕಿಯಾಗಿ ಹೊಳೆ, ಒಂಟಿ ಜೀವಕ್ಕೆ ಆಸರೆಯಾಗಿ ನಿಲ್ಲು ಅನ್ನುವಂತ ಈ ಒಂದು ಸವಿ ನೆನಪುಗಳು ಸದಾ ಮುನ್ನಡೆಸುತ್ತಿರಲಿ ಅಂತ ಹೇಳಿ ಒಂದು ಕವಿತೆಯ ಸಾರಾಂಶದಲ್ಲಿ ಈ ಮೂಲಕ ತಿಳಿಸಿದ್ದಾರೆ. ಹಾಗೆಯೇ ಒಂದು ಸಾಹಿತ್ಯದ ಒಂದು ನೆನಪನ್ನ ಸಂದೇಶದ ಮೂಲಕ ಒಂದು ಈ ಹಾಡಿನಲ್ಲಿ ಬರುವ ಹಾಗೆ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಈ ಅದ್ಭುತವಾದ ಸಂದೇಶಕ್ಕೆ ಧನ್ಯವಾದ ಅಂತ ತಿಳಿಸ್ತೇನೆ. ಇನ್ನು ಮುಂದಿನ ಸಂದೇಶ ಶಾಂತಾಚಾರ ಬಡಿಗೇರ ಹರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇವರಿಗೆ ಇಷ್ಟ ಆಗಿರೋ ಹಾಡು ಯಾವುದು ಅಂತಂದ್ರೆ ಪಲ್ಲಕ್ಕಿ ಚಿತ್ರದಿಂದ ಮುಗ್ಧ ಪ್ರೀತಿ ಮತ್ತು ಕದ್ದು ನೋಡುವ ಒಂದು ಹಾಡನ್ನ ವರ್ಣಿಸುತ್ತೆ. ಹಾಗೆ ಈ ಹಾಡಿನಲ್ಲಿ ಹಾಡುಗರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಹಾಡು ಪ್ರೇಮಿಗಳ ಸಿಹಿ ಮುನಿಸು ಹಾಗೂ ಪರಸ್ಪರ ಆಕರ್ಷಣೆಯನ್ನ ಸುಂದರವಾಗಿ ಚಿತ್ರಿಸುತ್ತೆ. ಹಾಗಾಗಿ ಈ ಹಾಡು ಅಂತ ಹೇಳಿ ತಿಳಿಸ್ತಾ ಇದ್ರೆ ಖಂಡಿತ ಈ ಹಾಡು ಕೂಡ ಪ್ರಸಾರ ಆಗುತ್ತೆ. ಹಾಗೆ ಕಾಯ್ತಾಯಿರಿ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇನ್ನು ಕೊಟ್ಟಿರುವಂತಹ ಎಲ್ಲ ಹಾಡುಗಳು ಚೆನ್ನಾಗಿದೆ, ಹಾಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ತುಂಬಾ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ಕೇಳ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಎಲ್ಲ ಹಾಡುಗಳು ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ತಿಳಿಸ್ತಾ ಇನ್ನು ಮುಂದಿನ ಸಂದೇಶ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನೀಡಿರುವ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸಾಗಿದೆ, ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಗೊಂದಲ ಉಂಟಾಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಎಲ್ಲಾ ಗೀತೆಗಳು ತುಂಬಾ ಇಷ್ಟ ಆಗಿದಾವೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಸಾಹಿತ್ಯ ಸಂಗೀತ ಸಂಯೋಜನೆಗಳು ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ. ಹಾಗಾಗಿ ಎಲ್ಲಾ ಗೀತೆಗಳನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗುತ್ತೆ, ಹಾಡುಗಳನ್ನ ಕೇಳ್ತಾ ಇರಿ ಅಂತ ತಿಳಿಸ್ತಾ ಇನ್ನು ಮುಂದಿನ ಸಂದೇಶ ಸಂದೇಶವನ್ನ ಕಳಿಸ್ತಾ ಇರುವವರು ಬೊಪ್ಪ ವೆಂಕಟೇಶ್ ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಳ್ಳಿ ಹೊಸಕೋಟೆ ತಾಲೂಕಿನಿಂದ. ನೂರಾರು ಹೃದಯಗಳ ಬೆಸೆಯುವ ಚಂದ್ರಪಲ್ಲಿ ಬೆಸಿಗೆಯ ಮನರಂಜನೆಯ ಮಾಹಿತಿ ಭರಪೂರ ಉಣಬಡಿಸುವ ಮಂಗಳವಾಣಿ, ಹತ್ತು ಹಲವು ಸದ್ವಿಚಾರಗಳಿಗೆ ಜೀವ ನೀಡಿ ಪ್ರಸರಿಸುವ ಅಮೃತವಾಣಿ, ಕೌತುಕ ರೋಚಕ ದಾಖಲಾರ್ಹ ವಿಚಾರಧಾರೆಗಳ ಜ್ಞಾನವಾಣಿ ಈ ಆಕಾಶವಾಣಿ ಅಂತ ತಿಳಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಒಂದು ಕವನದ ಮೂಲಕ ನಿಮ್ಮ ಒಂದು ಸಂದೇಶವನ್ನ ಕಳಿಸಿದ್ದೀರಿ, ಧನ್ಯವಾದ ಅಂತ ತಿಳಿಸ್ತಾ ಈ ದಿನ ಎಲ್ಲಾ ನೆಚ್ಚಿನ ಗಾನಾಮೃತಗಳ ಉಣಬಡಿಸುವ ಬಾನುಲಿ ಚಂದದ ಗಣಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ತಿಳಿಸ್ತಾ ಇದೆ. ಈಗ ಒಂದು ಗೀತೆಯನ್ನ ಕೇಳುವಂತ ಸಮಯ, ಕೇಳೋಣ ಹೃದಯ ಹೃದಯ ಚಿತ್ರದಿಂದ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನು ನೋಡೋಣ. ನೀವು ಕೊಟ್ಟಿರುವಂತಹ ಎಲ್ಲಾ ಹಾಡುಗಳು ಚೆನ್ನಾಗಿವೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ಎಲ್ಲಾ ಹಾಡುಗಳು ನನಗೆ ತುಂಬಾ ತುಂಬಾ ಇಷ್ಟ ಅಂತ ತಿಳಿಸ್ತಾ ಇದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮ್ಮಡಲಗುಂದಿ ಜಗಳೂರು ತಾಲೂಕಿನಿಂದ. ಓಕೆ, ಮುಂದಿನ ಸಂದೇಶ ರಾಯಭಾಗ ತಾಲೂಕು ಮುಗುಳಕೊಡದಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರಮಠ್ ಇವರು ಕಳಿಸ್ತಾ ಇದ್ದಾರೆ. ಎಲ್ಲಾ ಗೀತೆಗಳು ತುಂಬಾ ಚೆನ್ನಾಗಿವೆ, ಸುಂದರವಾಗಿದೆ, ರಾಗ ತಾಳ ಲಯಬದ್ಧವಾಗಿದೆ, ಸಂಗೀತ ಹಾಗೂ ಸಾಹಿತ್ಯ ಉತ್ತಮ ಉತ್ತಮ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಸಂಜೆಯ ನಿರೂಪಕರಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ನಮಸ್ಕಾರ ನಿಮಗೂ ಕೂಡ. ಇನ್ನು ಇವರು ಎಲ್ಲ ಹಾಡುಗಳು ಇಷ್ಟ ಆಗಿರುವಂಥದ್ದೇ, ಸಂಗೀತ ಸಾಹಿತ್ಯ ನಿರ್ದೇಶನ ಎಲ್ಲ ಕೂಡ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ತಪ್ಪದೇ ಕೇಳ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ. ಇನ್ನು ಮುಂದಿನ ಸಂದೇಶ, ಓಕೆ, ನಂಬರ್ ಎಂಡಿಂಗ್ ವಿತ್ 854. ಓಕೆ, ಟೈಪ್ ಮಾಡ್ತಾ ಇದ್ದೀರಿ, ಟೈಪ್ ಮಾಡ್ತಾ ಇದ್ರೆ ಬೇಗ ಕಳಿಸ್ಬಿಡಿ, ಇಲ್ಲಾಂತಂದ್ರೆ ನಿಮ್ಮ ಸಂದೇಶ ತೆಗೆದಕ್ಕೆ ಆಗೋದಿಲ್ಲ. ಸಂದೇಶವನ್ನು ಕಳಿಸ್ತಾ ಇರುವವರು ಬಿ ಕೆ ನಾಗರಾಜ, ಬಿ ಕೆ ಪದ್ಮಲತಾ, ಗಾಯತ್ರಿ ದಳಪತಿ ಚಳ್ಳಕೆರೆಯಿಂದ ಕಳಿಸ್ತಾ ಇದ್ದಾರೆ. ಇವರಿಗೆ ಹೃದಯ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಇದೀಗ ತಾನೇ ಹಾಡು ಕೂಡ ಪ್ರಸಾರ ಆಯಿತು. ಓಕೆ, ಇವರು ತಿಳಿಸ್ತಾ ಇದ್ದಾರೆ, ಈ ಹಾಡು ಪ್ರೇಮಮಯ ಗೀತೆ ಹಾಗೂ ಪ್ರಕೃತಿಮಯ ಗೀತೆ ಅಂತ ತಿಳಿಸ್ತಾ ಇದ್ದಾರೆ. ತುಂಬ ಅರ್ಥಗರ್ಭಿತವಾದ ಪದಗಳಿಂದ ಅರ್ಥಪೂರ್ಣವಾಗಿ ರಚಿಸಿರುವ ಹಾಡು, ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳ್ತಾ ಇರಬಹುದು ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಇನ್ನು ಮುಂದಿನ ಸಂದೇಶವನ್ನು ನೋಡೋಣ. ಕಳಿಸ್ತಾ ಇರುವವರು ಇವತ್ತಿನ ಕಾರ್ಯಕ್ರಮಕ್ಕೆ

ಓಕೆ, ಯಾವ ಹಾಡುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಹಾಡುಗಳನ್ನು ಇಂತಿಂಥ ಹಾಡು ಅಂತ ಹೇಳಿ ತಿಳಿಸಿದ್ದೆ. ಏನು ಸಂದೇಶವನ್ನು ಕಳಿಸಿ ನೇಹಾ ವಿನಯ್ ಕುಮಾರ್ ಅವರೇ ಅಂತ ತಿಳಿಸ್ತಾ, ಓಕೆ, ಈ ಹಾಡುಗಳನ್ನು ಇದೀಗ ಪ್ರಸಾರ ಆಗ್ತಾ ಇದೆ ಅಲ್ವಾ, ಈ ಹಾಡುಗಳ ಕುರಿತು ಯಾವ ಹಾಡು ಇಷ್ಟ ಆಯಿತು ನಿಮಗೆ ಅಂತ ಹೇಳಿ ಮತ್ತೊಂದು ಸಂದೇಶವನ್ನು ಕಳಿಸಿ ನೇಹಾ ವಿನಯ್ ಕುಮಾರ್ ಅಂತ ತಿಳಿಸ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಗುರುಮೂರ್ತಿ ಜಿಬಿ ಶಿಕ್ಷಕರು ಇವರು ಗೋನೂರಿನಿಂದ ಕಳಿಸ್ತಾ ಇರುವಂಥದ್ದು. ಇವ್ರಿಗೂ ಕೂಡ ಹೃದಯ ಹೃದಯ ಸಿನಿಮಾದ ಹಾಡು ಇಷ್ಟ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಹಾಡಿರುವಂಥದ್ದು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಮೂರು ಗೀತೆಗಳು ತುಂಬ ಚೆನ್ನಾಗಿವೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಇದೀಗ ಕೇಳುವ ಸಮಯ ಆಗಿತ್ತೇ. ಪಲ್ಲಕ್ಕಿ ಚಿತ್ರದಿಂದ

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
7: ಕೆಳಗರೇ ಗಮನಿಸಿ, ನಮ್ಮ ನಿಲಯದಿಂದ ಇನ್ನು ಮುಂದೆ 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮದಲ್ಲಿನ ವಿಷಯ ಜನರ ಬಾಳಲ್ಲಿ ಜಾನಪದದ ವಿಶೇಷತೆ. ಈ ಕುರಿತು ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273 ಹಾಗೂ 9141970272. ತಪ್ಪದೇ ಕೇಳಿ, ಹಾಗೆ ಕರೆ ಮಾಡಿ. ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ನಿಲಯದಿಂದ ಇನ್ನು ಮುಂದೆ 5:30. ಓಕೆ ಸ್ನೇಹಿತರೆ, ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ, ಎಲ್ಲಿಂದ ಕಳಿಸಿದ್ದಾರೆ, ಏನಂತ ಅನಿಸಿಕೆಗಳನ್ನ ತಿಳಿಸಿದ್ದಾರೆ ಅಂತ ನೋಡೋದಾದ್ರೆ, ನಮಸ್ತೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಇವತ್ತಿನ 3 ಹಾಡುಗಳಲ್ಲಿ ಹೃದಯ ಹೃದಯ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ. ಮುಂದಿನ ಸಂದೇಶ ಎನ್ ಮಾರಣ್ಣ ಇವರು ತಳುಕು ಚಳ್ಳಕೆರೆ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ನೀವು ಕೊಟ್ಟಿರುವಂತಹ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ಇಷ್ಟ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳನ್ನ ಕೇಳ್ತೇನೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ. ಇನ್ನು ಮುಂದಿನ ಸಂದೇಶ ಶಿವನಂದಪ್ಪ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. 3 ಚಲನಚಿತ್ರದ ನಿರ್ದೇಶನ, ಚಿತ್ರಕಥೆ, ಚಿತ್ರೀಕರಣ ಎಲ್ಲವೂ ಚೆನ್ನಾಗಿದೆ, ಹಾಗೇನೆ ಎಲ್ಲ ಹಾಡುಗಳು ಸೂಪರ್ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ, 3 ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು, ಎಲ್ಲ ಹಾಡುಗಳ ಸಂಗೀತ ಸಾಹಿತ್ಯ ಹಾಗೆ ಅವರವರ ಪಾತ್ರಗಳು ತುಂಬ ಚೆನ್ನಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳನ್ನ ಕೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ನಮಸ್ಕಾರ ಮೇಡಮ್, ಸುಂದರವಾದ ಹಾಡುಗಳು ಅಂತ ತಿಳಿಸ್ತಾ ಇದ್ದಾರೆ ಮಂಜುನಾಥ್ ಕೊಂಡಿಕೊಪ್ಪ ಮನಕವಾಡದಿಂದ ಕಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸಂದೇಶವನ್ನ ಕಳಿಸ್ತಾ ಇರುವಂತವರು ಬಾಗೇನಾಳಿಂದ ರಮ್ಯಾ ನಿತಿನ್ ಯಶವಂತ್ ಸುರೇಶ್ ಇವರು. ಓಕೆ, ಎಲ್ಲ ಹಾಡುಗಳು ಇಷ್ಟ ಆಯ್ತು, ಎಲ್ಲ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೇವೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಎಲ್ಲ ಹಾಡುಗಳನ್ನ ಕೇಳ್ತಾ ಇರಿ ಅಂತ ತಿಳಿಸ್ತಾ ಇನ್ನು ಮತ್ತೊಂದು ಸಂದೇಶ, ಶಿವಾನಂದ್ ಪ್ರಜ್ವಲ್ ಪ್ರಣತಿ ನೀಲಮ್ಮ ಮುಚ್ಚಂಡಿ ಅವರು ಸಾಂಗ್ಲಿ ಜಿಲ್ಲೆಯ ಜೊತ ತಾಲೂಕು ಸೋನ್ಯಾಳ ಗ್ರಾಮದಿಂದ ಕಳಿಸ್ತಾ ಇದ್ದಾರೆ. ಶುಭ ಸಂಜೆ ರೀ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭ ಸಂಜೆ ರೀ. ಏನು, ಇವತ್ತಿನ 3 ಚಿತ್ರದ ಹಾಡುಗಳು ಉತ್ತಮವಾಗಿದೆ, ಅದರಲ್ಲಿ ಹೃದಯ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಈಗ

ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ತಿಳಿಸ್ತಾ ಇನ್ನು ಮುಂದಿನ ಸಂದೇಶ. ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ಕಳಿಸ್ತಾ ಇದ್ದಾರೆ. ಓಕೆ, ನೀವು ಆಯ್ಕೆ ಮಾಡಿರುವ ಎಲ್ಲ ಗೀತೆಗಳು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಇಷ್ಟ ಆಗಿರುವ ಗೀತೆ ಅಂತಂದ್ರೆ ಹೃದಯ ಹೃದಯ ಚಿತ್ರದ್ದು ಅಂತ ತಿಳಿಸ್ತಾ ಇದ್ದಾರೆ. ಸುಮಧುರವಾದ ಹಾಡು, ಸೊಗಸಾಗಿದೆ ಹಾಡು, ಹಾಗೆ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಹಾಡು ಕೂಡ ಪ್ರಸಾರ ಆಯ್ತು, ಇಷ್ಟ ಆಗಿದೆ ಅಲ್ವಾ ನಿಮ್ಗೆ ಅಂತ ಕೇಳ್ತಾ ಇನ್ನು ಮುಂದಿನ ಸಂದೇಶ. ನೇತ್ರ ನಟರ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿ, ಮೂರು ಹಾಡುಗಳು ಸಾಹಿತ್ಯ ಸಂಗೀತ ತುಂಬಾ ಚೆನ್ನಾಗಿದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನ ನೋಡೋಣ. ಇದೀಗ ಮತ್ತೊಂದು ಹಾಡು ಕಂಠಿ ಚಿತ್ರದಿಂದ.

ಸಂದೇಶವನ್ನ ಕಳಿಸ್ತಾ ಇರುವಂತವರು ಮಂಜುಳಾ ನರಸಿಂಹಮೂರ್ತಿ ದೊಣ್ಣೇಹಳ್ಳಿ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಇವರಿಗೆ ಇಷ್ಟವಾದ ಹಾಡು ಅಂತಂದ್ರೆ ಪಲ್ಲಕ್ಕಿ ಚಿತ್ರದಿಂದ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಕಾಶಮ್ಮ ಕಾಮನಭಾವಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಎಲ್ಲಾ ಹಾಡುಗಳು ಸೊಗಸಾಗಿವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮುಂದಿನ ಸಂದೇಶ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಂದಂತಹ ಹೃದಯ ಹೃದಯ ಚಿತ್ರದ ಹಾಡು ಇಷ್ಟ ಆಯ್ತು ಅಂತ ತಿಳಿಸ್ತಾ ಇರುವವರು ರಾಮಚಂದ್ರಪ್ಪ ಸಂಡೂರಿನಿಂದ. ಓಕೆ, ಮುಂದಿನ ಸಂದೇಶ ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ. ನಿಮ್ಮ ಆಯ್ಕೆಯ ಎಲ್ಲ ಹಾಡುಗಳು ಚೆನ್ನಾಗಿದೆ, ರಾಗ ತಾಳ ಮಧುರವಾದ ಗೀತೆಗಳು ಸೂಪರ್, ನಮಗೆ ಇಷ್ಟ ಆಗಿರೋದು ಕಂಠಿ ಚಿತ್ರದ ಹಾಡು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಮಧುರವಾದ ನಿರೂಪಣೆ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದ, ಹೀಗೆ ಸಂದೇಶವನ್ನ ಕಳಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಸಂದೇಶವನ್ನ ಕಳಿಸ್ತಾ ಇರುವವರು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, ಅಚ್ಚುಮೆಚ್ಚಿನ ಆತ್ಮೀಯ ಸಂಜೆಯ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ರಿ. ನಮಸ್ಕಾರ, ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಏನು ನೀವು ಆಯ್ಕೆ ಮಾಡಿಕೊಂಡಿರುವ ಮೂರು ಹಾಡುಗಳು ತುಂಬಾ ಸುಮಧುರವಾದ ಗೀತೆಗಳು, ಕೇಳಲು ಇಂಪಾಗಿವೆ. ನಾವು ಕೂಡ ಈ ಹಾಡುಗಳನ್ನ ಕೇಳಿ ಖುಷಿ ಪಡ್ತಾ ಇದ್ದೇವೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ. ಇನ್ನು ಮುಂದಿನ ಸಂದೇಶ ಜಗಳೂರು ತಾಲೂಕು ಜಮಾಪುರದಿಂದ ಜೆ ಸಿ ಬಿ ಶಿವು ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಹೀಗೆ ಹಾಡುಗಳನ್ನ ಕೇಳ್ತಾ ಇರಿ. ಇನ್ನು ಮುಂದಿನ ಸಂದೇಶವನ್ನ ಕಳಿಸ್ತಾ ಇರೋರು ಓಕೆ ನೇಹಾ ವಿನಾಯಕ್ ಕುಮಾರ್ ಅವರು. ಓಕೆ, ಸಂದೇಶವನ್ನ ಕಳಿಸಿದ್ದೀರಿ. ತುಂಬಾ ದಿನಗಳ ನಂತರ ಪಲ್ಲಕ್ಕಿ ಚಿತ್ರದ ಹಾಡನ್ನ ಕೇಳಲು ತುಂಬಾ ಸಂತೋಷ ಆಯ್ತು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನೆಚ್ಚಿನ ಗಾಯಕರು ಕೂಡ ಹಾಡನ್ನ ಹಾಡಿರೋದು ಇನ್ನಷ್ಟು ವಿಶೇಷ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಒಂದು ಸಂದೇಶಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಮುಂದಿನ ಸಂದೇಶ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕಳಿಸ್ತಾ ಇದ್ದಾರೆ. ಪಲ್ಲಕ್ಕಿ ಚಿತ್ರದ ಹಾಡು ನಂಗೂ ಇಷ್ಟ ರೀ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸಾಹಿತ್ಯ ಸಂಗೀತ ತುಂಬಾ ಅದ್ಭುತವಾಗಿದೆ, ಕೇಳಲು ತುಂಬಾ ಇಂಪಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ ರಾಮದಾಸ್ ರಮೇಶ್ ಇವರು. ಓಕೆ, ರಮೇಶ್ ಡಿ ಆರ್ ಇವರು ಮುದ್ದನ ಕುಂಟ ಗ್ರಾಮ ಅಮರಾಪುರ ಮಂಡಲ ಸತ್ಯಸಾಯಿ ಜಿಲ್ಲೆ ಆಂಧ್ರ ಪ್ರದೇಶದಿಂದ ಕಳಿಸ್ತಾ ಇದ್ದಾರೆ. ಓಕೆ, ಹೊಸ ಕೇಳುಗರು ಅಂತ ಅನ್ಕೊಂತೀನಿ. ಓಕೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಎಲ್ಲ ಹಾಡು ತುಂಬ ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಒಂದು ಇಂಗ್ಲೀಷ್ನಲ್ಲಿ ಸಂದೇಶನ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಒಂದು ಸಂದೇಶಕ್ಕೆ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಹಾಡುಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶ ಆಲ್ ಸಾಂಗ್ಸ್ ವೆರಿ ನೈಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಖುಷಿ ಅವರು ಭಾನುಪ್ರಕಾಶ್ ಅರಸೀಕೆರೆಯಿಂದ ಕಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಸೂಪರ್ ಎಲ್ಲ ಕಾರ್ಯಕ್ರಮ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಓಕೆ, ನಿಮ್ಮ ನೆಚ್ಚಿನ ಗೀತೆಯನ್ನು 8 ಗಂಟೆಯ ಕಾರ್ಯಕ್ರಮದಲ್ಲಿ ಕೇಳ್ಬೋದು. ಜನರಂಜನಿ ಕಾರ್ಯಕ್ರಮದಲ್ಲಿ ಆಗ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ಬೋದು. ಯಾರಿದು ಸಂದೇಶವನ್ನು ಕಳಿಸಿರೋರು ಅಂತಂದರೆ ಹೆಚ್ ಎನ್ ಮಂಜುನಾಥ್ ಹಿರೇಹಳ್ಳಿಯಿಂದ ಕಳಿಸ್ತಾ ಇದ್ದಾರೆ. ಇನ್ನು ಮಹಾಂತೇಶ್ ಇವರು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಕಳಿಸಿದ್ದಾರೆ. ಹೃದಯ ಹೃದಯ, ಪಲ್ಲಕ್ಕಿ, ಕಂಠಿ ಈ ಮೂರು ಚಿತ್ರದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದಕ್ಕಿಂತ ಒಂದು ಎಷ್ಟು ಸಾರಿ ಕೇಳಿದ್ರು ಕೇಳ್ತಾ ಇರಬೇಕು ಅನ್ಸುತ್ತೆ. ಪ್ರಸಾರ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದ. ಇನ್ನು ಈ ಹೊತ್ತಿನ ಕೊನೆಯ ಸಂದೇಶ ಅಂತ ಅನ್ಕೊಂತೀನಿ, ಶಿವಣ್ಣ ಪಿ ಓಬನಹಳ್ಳಿಯಿಂದ ಕಳಿಸ್ತಾ ಇದ್ದಾರೆ. ನೀವು ಕೊಟ್ಟಂತಹ ಎಲ್ಲ ಗೀತೆಗಳು ತುಂಬ ಇಷ್ಟ ಆಯಿತು, ಕಾರ್ಯಕ್ರಮ ಸೂಪರ್ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ.

0: ಇಲ್ಲಿ ಜಾನಪದದ ವಿಶೇಷತೆ. ಹೌದು ಸ್ನೇಹಿತರೆ, ಈಗಂತೂ ಜಾನಪದ ಗೀತೆಗಳು ಅಂತಂದ್ರೆ ಕ್ಷೀಣಿಸ್ತಾ ಹೋಗ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಅವಾಗಿನ ಒಂದು ಕಾಲಘಟ್ಟದಲ್ಲಿ ಜನಪದ ಗೀತೆಗಳು ಎಷ್ಟು ಒಂದು ಅರ್ಥಗರ್ಭಿತವಾಗಿರುತ್ತೆ ಅಂತಂದ್ರೆ, ಆ ಅರ್ಥವಾದ ಹಾಡುಗಳನ್ನ ಕೇಳ್ತಾ ಕೆಲವೊಬ್ರು ಆ ಒಂದು ಗೀತೆಗಳನ್ನ ಆಗ್ಲಿ ಅಥವಾ ಅಳವಡಿಸ್ಕೊಳ್ತಾ ಇದ್ರು ಈ ಒಂದು ಜನಪದ ಗೀತೆಗಳನ್ನ. ಅಂದ್ರೆ ಈ ಒಂದು ಜಾನಪದ ಗೀತೆ ಒಂದು ನಿರ್ದಿಷ್ಟ ಸಮಾಜದ ಸಂಸ್ಕೃತಿ ಆಗಿರುತ್ತೆ ಅಥವಾ ಆಚಾರ ವಿಚಾರಗಳು, ಕಲೆ ಹಾಗೆ ನಂಬಿಕೆಗಳನ್ನ ಪ್ರತಿಬಿಂಬಿಸುವ ಒಂದು ಪರಂಪರೆ ಅಂತಾನೆ ಹೇಳ್ಬೋದು. ಇದು ತಲೆತಲೆಮಾರುಗಳಿಂದ ಮೌಖಿಕವಾಗಿ ಮತ್ತು ಪ್ರದರ್ಶನಗಳ ಮೂಲಕ ಒಂದು ಯಾವುದೇ ದಾಖಲೆಗಳು ಇಲ್ಲದೆ, ಅಂದ್ರೆ ಜನರ ಬಾಯಲ್ಲಿ ಹಾಡುಗಳು ಬರ್ತಾ ಇರಬೇಕು ಆ ತರ. ಅಂದ್ರೆ ಈ ಜನರ ಪದ ಏನಿರುತ್ತೆ ಅದು ಜಾನಪದವಾಗಿ ಬಂದಿರುವಂತಹ ಸಂಸ್ಕೃತಿ ಅಂತಾನೆ ಹೇಳ್ಬೋದು. ಈ ಒಂದು ವಿಶೇಷತೆ ಒಂದು ಇದರ ಬಗ್ಗೆ ಕುರಿತು ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳ್ಬೋದು ಅಂತ ಹೇಳ್ತಾ ಕರೆ ಮಾಡಿ. ನಮ್ಮ ನಿಲಯದ ಸಂಖ್ಯೆಗಳು 9484020273 9141972 ಹಾಗಾದ್ರೆ ಕರೆ ಸಿದ್ಧವಾಗಿದೆ. ಯಾರು ಕರೆ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಮತ್ತೊಂದ್ಸಲ ವಿಷಯವನ್ನ ತಿಳಿಸ್ತೇನೆ. ಜನರ ಬಾಳಲ್ಲಿ ಜಾನಪದದ ವಿಶೇಷತೆ, ಈ ಕುರಿತು ನೀವು ಕೂಡ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲ ಕರೆ. ಹಲೋ ಹಲೋ, ನಮಸ್ತೆ, ರೇಡಿಯೋದಿಂದ ದೂರ ಬನ್ನಿ. ಹಲೋ
1: ಹಲೋ, ನಮಸ್ತೆ ಮೇಡಮ್. ಅದೇ
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ಹೊನ್ನೂರಲ್ಲಿ ಮೇಡಮ್ ಅದೇ, ಹನುಮಂತಾಪುರದಿಂದ.
0: ಹೊನ್ನೂರಲ್ಲಿ ಅವರು? ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಹೊನ್ನೂರಲ್ಲಿ ಅವರೇ?
1: ಹೌದು ಮೇಡಮ್ ಅದೇ, ಜನಪದ.
0: ಜನಪದ ಗೀತೆಗಳು ನಿಮ್ಗೆ ಇಷ್ಟ ಆಗುತ್ತಾ?
1: ಹೌದ್ ಮೇಡಮ್ ರೇ, ಯಾಕಂದ್ರೆ ಈಗ ಜನರ ಬಾಯಿಂದ ಜನರ ಬಾಯಿಗೆ ಕಲ್ತಕೊಂಡೆ ಅದು
0: ಜನಪದ ಗೀತೆ.
1: ಬರವಣಿಗೆ ಇಲ್ಲ ಅದು.
0: ಹೌದು,
1: ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಾವು ಹೊಲಗಳಿಗೆ ಕಳಿಗೆ ಹೋದ್ರೆ ಯಾತಕನ ಹೋದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕಳೆ ತಕ್ಕಂತಲ್ಲೇ ಹಾಡು ಆಡ್ತಿದ್ರು. ಇಬ್ರು ಮುಂದೆ ಆಡಿದ್ರೆ ಹಿಂದಿನ ಇಬ್ರು ಅದೇ ಹಾಡನ್ನೇ ಹಿಂದೆ ಆಡೋದು.
0: ಹೌದು ಹೌದು,
1: ಯಾಕಂದ್ರೆ ಅದ್ ಆಡಿದ್ರೆ ಹಾಡಿನ ಮುಖಾಂತರ ಬೇಸರ ಕಳ್ಕಂತ ಹೋಗ್ತಿದ್ರು. ಅದು ಯಾವುದೇ ಬೇಸರ ಇರ್ತಿದ್ದಿಲ್ಲ. ಈಗ ನಾನು ಮೊದ್ಲೆಲ್ಲ ಈಗೆಲ್ಲ ಜಿನ್ ಅದೇ ಮಿಷಿನ್ ಎಲ್ಲ ಇದೆ ಅಲ್ಲ ಮೇಡಮ್, ರೈತಿನ ಗಿರಾಣಿ ಮೊದಲು ಇದ್ದಿಲ್ಲ. ಆಗ ಏನಾಗ್ತದೆ, ಬೀಸಕರ ಬೀಸೋ ಕಲ್ಲಿನ ಪದಗಳು ಹೇಳೋದು.
0: ಬೀಸೋ ಕಲ್ಲಿನ ಪದಗಳು ಹೌದು
1: ಅಂದ್ರೆ ಇನ್ನೊಬ್ರು ಎದುರ ಬದರ ಕುಂತ್ಕೊಂಡು
0: ಹೌದು
1: ಓ ಕಾಳ ಹಾಕಿ ಅಂತ ಅದ ಆಡ್ತಾ ಇದ್ರು. ಯಾಕಪ್ಪ ಅಂದ್ರೆ ಅವರು ಹೊಲದಾಗ ದುಡ್ದು ಬಂದ್ರು, ಮತ್ತೆ ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಇದು ಸುಸ್ತಾಗ್ತಿತ್ತು. ಆ ಸುಸ್ತು ಮರೆಯೋಕ್ಕೋಸ್ಕರವಾಗಿ ಈ ಜನಪದ ಗೀತೆ ಹಾಡ್ತಾ ಇದ್ರು ಅವರು.
0: ಖಂಡಿತ ಖಂಡಿತ, ಅಂದ್ರೆ ಆ ಎಲ್ಲಾ ಇಡೀ ದಿನದ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ವಾ, ಎಲ್ಲಾ ಹಾಡಿನ ಮೂಲಕನೇ, ಸಂಗೀತ ಅಂದ್ರೆ ಹಾಗೇನೆ ಎಲ್ಲಾ ನೋವನ್ನ ಮೈಮರೆಸುವಂತಹ ಒಂದು ಶಕ್ತಿ ಅದಕ್ಕಿರುತ್ತೆ ಅಲ್ವಾ?
1: ಹೌದೌದು ಮೇಡಮ್ ರೇ. ಈಗ ನಾವು ಯಾರನ್ನ ಈಗ ಈಗ ಋತುಮತಿ ಆಗಿರ್ತಾರೆ, ಅವ್ರು ಕೂರ್ಸಿರ್ತಾರೆ, ಆ ಟೈಮ್ನಲ್ಲಿ ಹಾಡುಗಳು ಹೇಳೋದು. ಇವೆಲ್ಲ ರೇಡಿಯೋ ಮ್ಯೂಸಿಕ್ ಯಾವ ಇದ್ದಿಲ್ಲ ಮೇಡಮ್, ಯಾವಾಗಲೇ ಜನಪದ ಗೀತೆನೆ ಜಾಸ್ತಿ. ಅವಾಗ
0: ಖಂಡಿತ ಖಂಡಿತ, ಅಂದ್ರೆ
1: ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಹಾಡುಗಳು ಬರ್ತಾ ಇದ್ವು ಮೇಡಮ್, ನಾವು ಕೇಳಿದ್ವಿ ಅದನ್ನ ಬೆಳೆದವರು. ಮತ್ತೆ ಆಗ ಏನಪ್ಪ ಅಂದ್ರೆ ಗುಂಪು ಗುಂಪಾಗಿ ಹೆಣ್ಮಕ್ಳು ಒಂದಡೆ ಸೇರ್ಕೊಂಡಾದ್ರು ಇದ ಆಡ್ಕೊಂತ ಇದ್ರು. ಆಮೇಲೆ ಇನ್ನೊಂದು ಏನ್ ಮಾಡ್ತಾರಂದ್ರೆ ಗಂಡನ ಮನೆಯಿಂದ ಗಂಡನ ಮನೆಗೆ ಹೆಂಡತಿ ಬರ್ಬೇಕಾರ ಅವು ಒಡಪು ಹೇಳೋದು,
0: ಹೌದು
1: ಹಾಡು ಹೇಳೋದು, ಇವೆಲ್ಲ ಮಾಡ್ತಿದ್ರು ಮೇಡಮ್. ಗಂಡನ ಹೆಸರು ಹೇಳಕ್ಕೆ ಒಂದು ಒಡಪು.
0: ಹೌದು ಹೌದು,
1: ಅವೆಲ್ಲ ಬಹಳ ಚೆನ್ನಾಗಿತ್ತು ಮೇಡಮ್ ಆಗಿನ ಕಾಲ.
0: ಇವಾಗ ಅಂತಂದ್ರೆ ಒಂದ್ ಹಾಡು ಹೇಳ್ರಿ, ಒಂದ್ ಪದ ಹೇಳ್ರಿ ಅಂತಂದ್ರೆ ಹಾಡ ಪದನ ನಂಗ್ ಬರೋದಿಲ್ಲ ಅಂತ ಹೇಳಿ ನಾಚೆ ನೀರಾಗೋದುಂಟು.
1: ಎಲ್ಲ ನಶಿಸಿ ಹೋಗ್ಬಿಡ್ತಾರೆ ಯಾವಾಗ ಹೋಗ್ಬಿಟ್ರು, ಈಗಿನವರಿಗೆ ಏನು ಗೊತ್ತಿಲ್ಲ. ಹಾಗಾಗಿ ಕಲ್ತಿಲ್ಲ ಮೇಡಮ್, ಈಗಿನ ಯಾರು ಕಲ್ತಿಲ್ಲ. ಒಬ್ಬರು ಇದ್ರು ಹಾಳಾಬ್ರು ಇದ್ದಾರೆ ಮಾತ್ರ ಅವ್ರಿಗೆ ಬರುತ್ತೆ, ಅಷ್ಟೇ ಬಿಟ್ರೆ ಬೇರೆ ಯಾರಿಗೆ ಬರ್ತಾ ಇಲ್ಲ. ಈಗಿನವರಿಗೆ ಎಲ್ಲ ಮೊಬೈಲ್ ಮ್ಯೂಸಿಕ್ ಆಮೇಲೆ ಇವ್ಯಾವ ಡಿಜೆ ಅಂತೆ ಬರೀ ಕುಣಿಯದಂತೆ ಬರೀ ಇಂಥವಾಗ್ಬಿಡ್ರ ಮೇಡಮ್, ಅವೆಲ್ಲ ಜನಪದ ಗೀತೆ ಎಲ್ಲ ಇದೇನ್ ನಶಿಸಿ ಹೋಗ್ಬಿಡ್ರ. ಈಗ ಏನಿದ್ರು ರೆಕಾರ್ಡ್ ಮಾಡಿ ಆಕಾಶವಾಣಿಯಲ್ಲಿ ಹಾಕ್ತಿದ್ರಲ್ಲ ಅವನ್ನೇ ಕೇಳ್ಬೇಕಷ್ಟೇ.
0: ನೋಡಿ ಆ ಒಂದು ಪರಂಪರೆ ಸಂಪ್ರದಾಯ ಎಲ್ಲೂ ಕಣ್ಮರೆ ಆಗ್ಬಾರ್ದು ಅಂತ ಹೇಳಿ ಅವಾಗವಾಗ ನೆನಪನ್ನ ಮಾಡುವಂತಹ ಜನಪದ ಗೀತೆಗಳು ಕೂಡ

0: ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇರುತ್ತೆ ಅಲ್ವಾ? ಓಕೆ, ಹೊನ್ನೂರಲ್ಲಿ ಅವರೇ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸ್ನೇಹಿತರೆ, ಹೌದಲ್ವಾ, ಇವಾಗಿನ ಒಂದು ಕಾಲಘಟ್ಟದಲ್ಲಿ ಉಡುಪುಗಳಾಗಿರ್ಬೋದು, ಜನರ ಬಾಯಿಂದ ಬರುವಂತಹ ಪದಗಳಾಗಿರ್ಬೋದು, ಗೊತ್ತಿಲ್ಲ, ಸಾಮಾನ್ಯವಾಗಿ ಗೊತ್ತಿಲ್ಲ, ಮರೆತೋಗಿದೆ ಅಥವಾ ಹೇಳಕ್ ಬರೋದಿಲ್ಲ, ಆಗೋದಿಲ್ಲ ಅಂತಾನೆ ಹೆಚ್ಚು. ಆದರೆ ಕೆಲವೊಂದು ಘಟ್ಟದಲ್ಲಿ ಹೇಳುವಾಗ ಎಷ್ಟು ಚೆನ್ನಾಗಿ ಹೇಳ್ತಾರಲ್ವಾ, ಈ ಉಡುಪುಗಳನ್ನ ಪದಗಳನ್ನ ಎಲ್ಲಿಂದ ಜೋಡಿಸಿದ್ರು ಅಂತ ಹೇಳಿ ಆಶ್ಚರ್ಯ ಆಗುತ್ತೆ ಅಲ್ವಾ? ಓಕೆ, ಈ ಕುರಿತು ನಮ್ಮ ಕೇಳುಗರು ಏನ್ ಹೇಳ್ತಾರೆ ಕೇಳೋಣ. ಹಲೋ, ಕರೆ ಮಾಡಿರೋರು ರೇಡಿಯೋದಿಂದ ಸ್ವಲ್ಪ ದೂರ ಬಂದು ಮಾತಾಡಿದ್ರೆ ಈ ತರ ಒಂದು ತೊಂದರೆ ಆಗೋದಿಲ್ಲ. ಕೇಳಿದ್ರೆ ನೀವು ಕೂಡ ಒಂದು ಜನರ ಬಾಳಲ್ಲಿ ಜಾನಪದದ ವಿಶೇಷತೆ ಕುರಿತು ಮಾತನಾಡಬೇಕಾ? ಹಾಗಾದ್ರೆ ಕರೆ ಮಾಡಿ. ನಮ್ಮ ನಿಲಯದ ಸಂಖ್ಯೆಗಳು 9448624273 ಹಾಗೂ ಮತ್ತೊಂದು ಸಂಖ್ಯೆ 9141970272. ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ ನಮಸ್ತೆ
1: ನಮಸ್ತೆ
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ಲಿಂಗಸ್ಗೂರು ತಾಲೂಕು ನವಲಿಯಿಂದ ವೈಬಿ ಚಳ್ಳಮರದ ಮಾತಾಡ್ತಿರೋದು.
0: ಓಕೆ ಚಳ್ಳಮರದ ಅವರೇ, ಕಾರ್ಯಕ್ರಮದಲ್ಲಿನ ವಿಷಯ ಗೊತ್ತಾಯ್ತಾ?
1: ಏನ್ ಹೇಳ್ರಿ, ಏನ ಜನಪದ ಅಂತ ಒನ್ನೂರಲ್ಲಿ ಏನ ಮಾತಾಡಕತ್ತಿದ್ರು?
0: ಜನರ ಬಾಳಲ್ಲಿ ಜಾನಪದದ ವಿಶೇಷತೆ, ಜನಪದದ ವಿಶೇಷತೆ ಹೇಗಿರುತ್ತೆ ನಮ್ಮೆಲ್ಲರ ಬಾಳಲ್ಲಿ ಅಂತ ಅಂದ್ರೆ ಹೇಳಿ
1: ನೋಡ್ರಿ. ಜನಪದ ಹುಟ್ಕೊಂಡಿದ್ದೇ ಸಾಮಾನ್ಯ ಜನರಿಂದ, ಅವ್ರು ಓದಿದವರೆಲ್ಲ ಬರೆದವರೆಲ್ಲ ತಮ್ಮ ಆಸರಿಕೆ ಬ್ಯಾಸರಿಕೆಗಳನ್ನ ತಮ್ಮ ಭಾವನೆಗಳನ್ನ ಆ ಜನಪದ ರೂಪದಲ್ಲಿ ಹಾಡಿ ಸಂತಸ ಪಡ್ತಿದ್ರು ಹಿಂದಿನ ಕಾಲದಲ್ಲಿ.
0: ಹೌದು ಹೌದು.
1: ಇವತ್ತ ಏನಾಗಿದೆ ಅಂದ್ರೆ ಜನಸಾಮಾನ್ಯದಿಂದ ಹುಟ್ಟಿಕೊಂಡಂತ ಪದಗಳೇ ಜನಪದಗಳು.
0: ಖಂಡಿತ,
1: ಅದು ಏನ್ ಕುರಿತು ಓದಿದವರೆಲ್ಲ ಬರೆದವರೆಲ್ಲ ಮತ್ತೊಂದಲ್ಲ.
0: ಹೌದು,
1: ಕುಟ್ಟುವಾಗ ಬೀಸುವಾಗ ಒಂದು ಈ ಪ್ರಕೃತಿಯ ಸೌಂದರ್ಯವನ್ನ ಸೊಬಗನ್ನ ತನ್ನ ಮಗುವಿನ ಮುಖ ನೋಡಿ ಆಡಿ ಬಾಯನ ಕಂದ ಅಂಗಾಲ ನಿನ್ನ ಈ ಬಂಗಾರದ ಮುಖವನ್ನ ನೋಡ್ಕೊಂಡು ನಾನು ತೆಂಗಿನ ಎಷ್ಟು ಚಂದ ಅವರು ಹೇಳದವ್ರು.
0: ಪದಗಳ ಜೋಡಣೆ ಹೇಗಿದ್ದಲ್ವಾ,
1: ಜೋಡಣೆ ಹೇಗಿದ್ದಿತ್ತ, ನಮ್ಮ ಮಗುವಿನ ಮುಖವನ್ನ ನೋಡಿ ಅವರಿಗೆ ಆಗಿಂದಾಗ ಪದಗಳು ಹುಟ್ಕೊಂಡ್ಬಿಡ್ತಿದ್ವು. ಇವತ್ತ ಮೊಬೈಲ್ ನೋಡುತ್ತಿರುವಾಗ ಎಲ್ಲಿಂದ ಬರಬೇಕು ಈ ಜನಪದಗಳು? ಮರೆ ಆಗ್ತಾ ಇದ್ದಾವೆ ಅಂತ ಒಂದು, ಅದಕ್ಕೆ ಪ್ರಾಸ ಪದ ಇರ್ತಿದ್ರು ಮತ್ತೆ ಅವರು ಅಂದ್ರೆ ಪ್ರಾಸ ಪದಗಳಿಂದ ಹಾಡ್ತಿದ್ರು ಅವ್ರು, ಹೆಂಗ್ ಬೇಕಂಗ್ ಹಾಡ್ತಿದ್ರು. ಆ ಬಂದಂತ ಪದಗಳೇನಿದ್ವು, ಜನಸಾಮಾನ್ಯದಿಂದ ಹುಟ್ಕೊಂಡಂತ ಪದಗಳೇನಿದ್ವಲ್ಲ, ಅತ್ಯಂತ ಈ ಕವಿ ಕೂಡ ಬರೆಯಕ್ಕಾಗಲ್ಲ.
0: ಹೌದು, ಯಾವ ಕವಿಯು ಬರೆಯಲಾರ.
1: ತುಂಬಿದ ಪದಗಳನ್ನ, ಅರ್ಥ ತುಂಬಿದ ಮೌಲ್ಯ ತುಂಬಿದ ಪದಗಳನ್ನ ಜನಪದರು ಹಾಡಿ ಅವನ ಹರಿಸಿ ನಮ್ಗೆ ಇವತ್ತಂತ ಒಂದು ಸಾಹಿತ್ಯವನ್ನ ಕೊಟ್ಟು ಹೋಗಿದ್ದಾರೆ. ನಾವು ಇವತ್ತು ಅವನ್ನೆಲ್ಲ ಕಳ್ಕೊಳ್ತಾ ಇದ್ದೇವೆ.
0: ಹೌದು ಹೌದು, ಒಂದು ರೀತಿಯಲ್ಲಿ
1: ಮರೆಯಾಗುತ್ತಿರುವ ಆ ಜನಪದಗಳನ್ನ ನಾವು ರಕ್ಷಿಸಿಕೊಂಡು ಹೋಗ್ಬೇಕಾಗಿದೆ.
0: ಹೌದು
1: ಹೌದಾ, ಎಷ್ಟೋ ಒಂದು ಈಗ ಕಿತ್ತೂರು ಚೆನ್ನಮ್ಮ ಆ ಸಿನಿಮಾದೊಳಗ ಕ್ರಾಂತಿ ಹೋಗಿ ಬಸಣ್ಣ ಎಂತ ಒಂದು ಹಲವಾರು ಒಂದು ಜನಪದ ಸಾಹಿತ್ಯಗಳನ್ನ ಹಾಕಿದ್ದಾರೆ ಹಳೆ ಒಂದು ಚಲನಚಿತ್ರದಲ್ಲಿ. ಮತ್ತು ಈ ಎಲ್ಲ ಜನಪದ ಒಂದು ಪುಸ್ತಕ ತಗೊಳ್ರಿ, ಆ ಪುಸ್ತಕಗಳನ್ನ ಓದ್ರಿ, ಎಷ್ಟು ನಿಮಗೆ ಸಂತಸ ಆಗ್ತದ, ಎಷ್ಟೊಂದು ಆನಂದ ಆಗ್ತದ, ಅವ್ರು ಎಷ್ಟು ಹ್ಯಾಂಗ್ ಬರ್ದಾರ, ಇವತ್ತ ಜನಪದ ಹಾಡುವ ಶೈಲಿ ಹೆಂಗಿರ್ತದ, ಅವರೊಂದು ಗಾಯನ ಹೆಂಗ್, ಅದ ಎಷ್ಟು ಚಂದ ಮೂಡಿ ಬರ್ತೈತೆ. ಇವತ್ತಾದ್ರೂ ಕೂಡ ಅಂತ ಹಾಡುಗಳನ್ನ ಕೇಳ್ತಿದ್ರೆ ಮನಕಾನಂದ ಆಗ.
0: ನಿಜ ನಿಜ, ಹೌದು ಚಳ್ಳಮರದ ಅವರೇ. ಹೀಗೇನೆ ಅಂದ್ರೆ ಇವಾಗಿನ ಒಂದು ಸಂಪ್ರದಾಯದಲ್ಲಿ ಜಾಸ್ತಿ ಸಂಗೀತಮಯವಾದ ಗೀತೆನೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಅರ್ಥ ಇದೆ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಸಂಗೀತಮಯದಕ್ಕೆ ಹೆಚ್ಚು ಜಾಸ್ತಿ
1: ಸಾಹಿತ್ಯನೆ ಏನಾಗಿದೆ ಅಂದ್ರೆ ಒಂದು ಪ್ರಾಸ ಇಲ್ಲ, ಒಂದು ಏನಿಲ್ಲ, ಪ್ರಾಸ ಶಬ್ದಗಳ ಮೌಲ್ಯ ಇಲ್ಲ.
0: ಇವಾಗಿನ ಒಂದು ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನ ಕಂಡುಕೊಳ್ತಾ ಇದ್ದಾರೆ.
1: ಎಷ್ಟು ಚಲನಚಿತ್ರಗಳು, ನೂರಾರು ಜನ ಚಲನಚಿತ್ರಗಳು ಓಡಿದಾವೆ ಬರೀ ಹಾಡಿಗೋಸ್ಕರ.
0: ಹೌದು ಹೌದು,
1: ಚಂದ್ರಶೇಖರ ಕಂಬಾರ ಅವರ ಇವ ಯಾವ ಊರಿನ ಮಾವ ಆ ಒಂದು ಗೀತೆ ಇರಬಹುದು, ಇಂಥವೆಲ್ಲ ಸಾಕಷ್ಟು ಜನಪದಗಳು ಸಾಕಷ್ಟು ಅದರಲ್ಲಿ ತುಂಬಿಕೊಂಡ್ಬಿಟ್ಟಿದ್ದಾವೆ ಅಂತ ಒಂದು ಬರೀ ಹಾಡಿಗೋಸ್ಕರ ಓಡ್ತಿದ್ರು ಜನ ಅದನ್ನ
0: ಕೇಳ.
1: ಮೌಲ್ಯ ತುಂಬಿದ ಇವತ್ತ ಸಾಹಿತ್ಯ ನಾವು ಕಳ್ಕೋಬಾರ್ದು, ಎಲ್ಲಾ ಆ ಜನಪದವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಅವೆಲ್ಲ ಈಗ ನಾವ್ ಏನ್ ಮಾಡ್ತೀವಿ, ಈಗ ಹಾದಿಯನ್ನ ಇಲ್ಲಿ ಮಾನವನಾಗಿ ಹುಟ್ಟಿದ ಬಳಿಕ ಒಂದು ಸಾರ್ಥಕ ಜೀವನವನ್ನ ಮಾಡ್ಕೋಬೇಕು. ಇದು ಬರೀ ಹುಟ್ಟೋಕ ಇಲ್ಲಿ ನಾವು ಇಲ್ಲಿ ಒಂದು ಸಾಧನೆ

0: ಇತಿಹಾಸಕ್ಕೆ ಎಲ್ಲರು ಡಿನರ್ ಸಾಯ್ತಾರೆ, ಇತಿಹಾಸಕ್ಕೆ ಎಲ್ಲರ ಹೆಸರು ಬರಲ್ಲ.
1: ಹೌದು ಹೌದು,
0: ಸಾಧನೆ ಮಾಡಿದವರು ಎಷ್ಟು ಹೆಸರೇ ಅಲ್ಲಿ ಒಂದು ಇತಿಹಾಸಕ್ಕೆ ಬರ್ತಾವ.
1: ನಿಜ ನಿಜ,
0: ನಾವು ಆಲೋಚನೆ ಮಾಡ್ಬೇಕು ಮಲಗುವ ಮುಂಚೆ ಆಲೋಚನೆ ಮಾಡ್ಬೇಕು, ನಾನು ಯಾಕೆ ಬಂದೆ, ಏನ್ ಮಾಡ್ಬೇಕು, ನನ್ನ ಜೀವನವನ್ನು ಏನ್ ಮಾಡ್ಬೇಕು, ಅಂತ ಒಂದು ಏನೋ ಸಾಧನೆ ಮಾಡ್ಬೇಕು ಅಂತ ಒಂದು ಅರ್ಥ ಮಾಡಿಕೊಂಡಾಗ ಅಂತ ಮೌಲ್ಯ ತುಂಬಿದ ಪದಗಳನ್ನ ರಚನೆ ಮಾಡ್ಬೇಕು. ನಾವು ಆಲೋಚನೆ ಮಾಡಿ ಎಲ್ಲ ಬರ್ತವೆ, ಆಲೋಚನೆ ಇಲ್ಲ, ಚಿಂತನೆ ಇಲ್ಲ ನಮ್ಗೆ. ಏನ್ರಿ ಆ ಚಿಂತನೆ ಇಲ್ಲದಕ್ಕೆ ಇವತ್ತು ಜನಪದಗಳು ಇವತ್ತು ಹಾಳಾಗ್ತಾ ಇದಾವೆ, ಸಾಹಿತ್ಯ ಹಾಳಾಗ್ತದೆ.
1: ಓಕೆ ಚಳ್ಳಮರ್ದ ಅವರೇ, ಒಂದು ಜನಪದ ಒಂದು ಇವಾಗಿನ ಕಾಲದಲ್ಲಿ ಕ್ಷೀಣಿಸ್ತಾ ಇದೆ. ಹೌದು, ನಿಜ, ನೀವು ಹೇಳಿದ್ದು ಕೂಡ. ಇನ್ನು ಮುಂದೆ ಆದರೂ ಚಿತ್ರಗೀತೆಗಳಲ್ಲಾದ್ರೂ ಕೆಲವೊಂದು ಜನಪದ ಗೀತೆಗಳನ್ನು ಅಳವಡಿಸ್ಕೊಂಡ್ರೆ ನೆನಪಾದರೂ ಉಳಿಯುತ್ತೆ ಅನ್ನೋವಂಥದ ವಿಚಾರ.
0: ಓಕೆ,
1: ಧನ್ಯವಾದ ಚಳ್ಳಮರ್ದ ಅವರೇ.
0: ಜನಪದ ಹಾಡುಗಳು ಅವೆಲ್ಲ ನಾವು ಕೇಳಬೇಕು, ಅದು ಪ್ರಾತ ಪದಗಳ ಮೌಲ್ಯ ತುಂಬಿರೋ ಪದಗಳನ್ನ ಆಲಿಸಿದಾಗ ನಾನು ಬರಿಬೇಕಂತ ಕ್ಷಣ ನಿಮ್ಮಲ್ಲಿ ಬರುತ್ತೆ.
1: ಖಂಡಿತ ಖಂಡಿತ,
0: ಕೇಳದಿದ್ದಾಗ ನಿಮಗೆಲ್ಲಿ ಅಂತ ಬರ್ಬೇಕು ಹೇಳ್ರಿ. ನಾವು ಬರೀ ಉತ್ಸುಕರ ಹಾಡುಗಳನ್ನ ಕೇಳುತ್ತಿರುವಾಗ ಜನಪದ ಸಾಹಿತ್ಯ ನಿಮ್ಮ ತಲೆಯಲ್ಲಿ ಎಲ್ಲಿಂದ ಬರ್ಬೇಕು?
1: ಹೌದು ಹೌದು, ಇನ್ಮೇಲಾದ್ರೆ ಅಂದ್ರೆ ಚಿತ್ರಗೀತೆಗಳಲ್ಲೂ ಕೆಲವೊಂದು ಅಂದ್ರೆ ಎಷ್ಟೊಂದು ಚಿತ್ರಗೀತೆಗಳು ಬರುತ್ತಲ್ಲ, ಒಂದಲ್ಲ ಎರಡಲ್ಲ ಹಾಡನ್ನ ಹಾಕ್ಬೋದು.
0: ಅಂದ್ರೆ ಈಗ ನೀವು ಕೋರಿಕೆ ಚಿತ್ರಗೀತೆ ಇಟ್ಟಿರ್ತಾರೆ, ಒಬ್ಬರೇನ ಅಂತ ಕೇಳಿರ್ತಾರೇನ್ರಿ ಅವು ಯಾವ್ಯಾವೂ ಎಂತೆಂತು
1: ಜನಪದ ಗೀತೆಗಳು ಅಂದ್ರೆ ಅಂದ್ರೆ ಅರ್ಥಪೂರ್ಣವಾಗಿರುತ್ತೆ.
0: ಕೇಳಿದಾಗ ಏನಾಗುತ್ತೆ, ಇನ್ನೊಬ್ರು ಕೂಡ ನನ್ನ ಹಾಡು ಇತರರು ಕೂಡ ಕೇಳಿ ನಾವು ಒಂದು ಕೋರಿಕೆ ಚಿತ್ರಗೀತೆಗಳನ್ನ ಯಾಕೆ ಇಟ್ಟಿರ್ತಾರಂದ ಎಷ್ಟೋ ಒಂದು ಪ್ರಸಾರ ಆಗದ ಹಾಡುಗಳಿದ್ದಾವೆ, ಅವೆಲ್ಲ ಹೊರತರಬೇಕು.
1: ಹೌದು ಹೌದು,
0: ಇಂತ ಹಾಡು ಇದೆಯಾ ಅಂತ ಇದರ ಗೊತ್ತಾಗ್ಬೇಕು. ಕೇಳಿದ್ದ ಕೇಳದಲ್ಲ ಹಾಡು, ಎಷ್ಟೋ ಕಂಪ್ಯೂಟರ್ ನಿಮ್ಮ ಒಳಗಡೆ ಇದ್ದಾವೆ, ಅವನ್ನೆಲ್ಲ ಹೊರ ತೆಗಿಬೇಕು ನಾವು.
1: ಖಂಡಿತ ಖಂಡಿತ ಚಳ್ಳಮರದ ಅವರೇ, ಅದಕ್ಕಾಗಿ ಅಂತಾನೆ ಜನಪದ ಸಂಗೀತಗಳು ಜನಪದ ಗೀತೆಗಳು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾನೆ ಇರುತ್ತೆ. ಈ ಒಂದು ಆ ಒಂದು ಸಂಸ್ಕೃತಿ ಕಣ್ಮರೆ ಆಗ್ಬಾರ್ದು ಅಂತ ಹೇಳಿ ಜನಪದ ಗೀತೆಗಳನ್ನ ಪ್ರಸಾರ ಮಾಡ್ತಾನೆ ಇರ್ತೀವಲ್ವಾ?
0: ನೀವು ಎಲ್ಲರ ಆಕಾಶವಾಣಿ ಕೋರಿಕೆ ಚಿತ್ರಗೀತೆಗಳಲ್ಲಿ ಅಂತ ಜನಪದ ಹಾಡುಗಳನ್ನ ಕೇಳ್ಬೇಕಂತ ನಾನು ಬರೀ ಹೇಳಿ.
1: ಖಂಡಿತ ಖಂಡಿತ, ಅಂದ್ರೆ ಆ ಒಂದು ಜನಪದದ ಗೀತೆಗಳನ್ನ ಕೇಳುವಂತ ಭಾವನೆ ಬೆಳೆಸ್ಕೋಬೇಕು.
0: ಕೇಳಿದಾರೆ ಇವರು, ಅಪ್ಪ ಇಂತ ಒಂದು ಹಾಡಿದೆ ಅಂತ ಇತರರಿಗೆ ಕೇಳುವರಿಗೆ ಅರಿವಾಗುತ್ತೆ, ಅವರು ಇಂತ ಹಾಡು ಕೇಳಬೇಕು, ನಾನು ರಚನೆ ಮಾಡ್ಬೇಕನ್ನೋ ಭಾವ ಅಲ್ಲಿ ಮೂಡುತ್ತೆ.
1: ಖಂಡಿತ ಖಂಡಿತ,
0: ಸಾಯುತ್ತ ನಾವೆಲ್ಲ ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಮಾತಾಡೋರಿರ್ತಾರೆ.
1: ಖಂಡಿತ, ಧನ್ಯವಾದ ನಿಮ್ಮ ಕರೆಗಾಗಿ.
0: ನಮಸ್ತೆ.
1: ಓಕೆ ಸ್ನೇಹಿತರೆ, ಇದೀಗ ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನ ಕೇಳೋಣ.

0: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ ಹಲೋ ಹಲೋ, ನಮಸ್ತೆ, ಮಾತಾಡಿ. ಓಕೆ, ಕರೆ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಏನಂತ ಅಂದ್ಕೊಳ್ಳೋದು ಅಲ್ವಾ. ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ, ಮಾತಾಡಿ. ಹಲೋ ಹಲೋ, ನಮಸ್ತೆ, ಯಾರಿದು? ನಮಸ್ತೆ ನಮಸ್ತೆ, ಯಾರಿದು? ಗೌರಮ್ಮ ಅವರು. ಓಕೆ, ಯಾಕೆ ನಾವ್ ಮಾತಾಡದ ನೀವ್ ಮಾತಾಡದ ಅಂತ ಕಿತ್ತಾಡ್ತಿದ್ದೀರಲ್ಲ. ಓಹೋಹೋ, ನಮ್ಮ ಮೇಲೆ ಹೇಳ್ಬಿಟ್ರಿ ಇವಾಗ ನೀವು. ಹಾ, ಹಿಂಗಂದ್ರೆ ಹೆಂಗೆ? ಏನ್ ಹೇಳಿ? ನನ್ನ ಹೆಸರು ಲತಾ ಅಂತ. ನನ್ನ ಹೆಸರು ಲತಾ ಅಂತ. ಓಕೆನಾ? ಓಕೆ, ಕಾರ್ಯಕ್ರಮದಲ್ಲಿ ನಾವು ವಿಷಯ ಗೊತ್ತಾಯ್ತಾ ಗೌರಮ್ಮ ಅವ್ರೆ?
1: ಜಾನಪದ ಗೀತೆ ಬಗ್ಗೆ.
0: ನಿಮ್ ಕಡೆ ಹೇಗೆ ಜನಪದ ಗೀತೆಗಳು ಹಾಡ್ತಾ ಇರ್ತಾರ? ಯಾವಾಗ ನಾ ಕೇಳಿದ್ದೀರಾ? ಹೌದಾ? ಒಂದ್ ಹೇಳಿ ಮತ್ತೆ ಒಂದೆರಡು ಜನಪದ ಗೀತೆ ಹೇಳ್ಬೋದಲ್ಲ. ಬಹಳ ದಿನದ ಮೇಲೆ ಕರೆ ಮಾಡಿದ್ದೀರಿ. ಓಕೆ ಗೌರಮ್ಮ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಿ? ಮನೇಲೇನೆ. ಹೂ ಕಟ್ತಾ ಕಟ್ತಾ ಹಾಡ್ ಹೇಳ್ತಾ ಇರ್ತೀರಿ. ಹೊಲಕ್ ಹೋಗ್ಬೇಕಾದ್ರೆ ಎಲ್ಲ, ಹೂ ಕೊಯ್ಬೇಕಾದ್ರೆ ಎಲ್ಲ. ಏನ್ ಹೇಳಿ? ಅದಕ್ಕೆ ನೆನಪು ಮಾಡೋಕೋಸ್ಕರ ಅಂತಾನೆ ನಿಮಗೆ ಈ ವಿಷಯ ಹೇಳಿದ್ದು. ಓಕೆ, ಮೊಮ್ಮಕ್ಳಿಗೆಲ್ಲ ಹೇಳ್ಕೊಡ್ತಾ ಇರ್ತೀರಾ ನೀವು ಹಾಡೋದೆಲ್ಲ? ಓಕೆ ಗೌರಮ್ಮ ಅವ್ರೆ, ಚೆನ್ನಾಗಿ ಹೇಳಿದ್ರಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ. ಓಕೆ, ಮುಂದಿನ ಕರೆ. ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ನಮ್ಮ ಹೆಸರು
2: ಮೃತ್ಯುಂಜಯಪ್ಪ ಅಂತ ಹೇಳಿ.
0: ಮೃತ್ಯುಂಜಯಪ್ಪ ಅವರ? ಓಕೆ, ಕಾರ್ಯಕ್ರಮದಲ್ಲಿ ನಾವು ವಿಷಯ ಗೊತ್ತಾಯ್ತಾ ತಮ್ಗೆ?
2: ವಿಷಯ ಗೊತ್ತಾಯ್ತು. ನಮ್ಮ ಕಾಲದಲ್ಲಿ ನಾವು ಬಾಲ್ಯದಲ್ಲಿ ಲಾವಣಿ ಅಂತ ಆಡ್ತಾ ಇದ್ದೇವೆ.
0: ಲಾವಣಿ ಪದನಾ?

0: ಮಾಡ್ತೀನಿ ಲಾವಣಿ ತೆಲುಗು. ಲಾವಣಿ ತೆಲುಗು ಬಹಳ ರಸೋತ್ತಾಗಿ ಬಹಳ ಇದಕ್ಕೆ ನಮ್ಗೆ ಗುರುಗಳಿದ್ರು ರಚನೆ ಆಗ್ತಾ ಇದ್ದಿತ್ತು. ಲಾವಣಿ ರಚನೆ ಮಾಡ್ಕೊಂಡ್ಬಂದು ನಾವು ಶಾಲೆಯಲ್ಲಿ ಇದ್ದ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಡ್ತಾರೆ ಅಲ್ಲಲ್ಲಿ. ಅದೊಂದು ಬಹಳ ಪ್ರಚಲಿತವಾಗಿತ್ತು. ಅಂತದೊಂದು ಲಾವಣಿ ಜ್ಞಾಪಕದಲ್ಲಿ ಒಂದು ಚೂರು ಓದಿದೆ ಹೇಳ್ತೀನಿ.
1: ಹೇಳಿ ಹೇಳಿ.
0: ಅನಾದಿ ಮೂರ್ತಿ ಶ್ರೀನಾಥ ಗುಂದಿಸಿ ವಿಧಾನ ಕೆಲವನ್ನು ಕೇಳುವೆನು. ಸನಾತನದ ನಮ್ಮ ಭಾರತ ಸಂಸ್ಕೃತಿ ವಿಚಾರ ಮಹಿಮೆಯ ಉಸಿರುವೆನು. ರಂಗಯ್ಯನ ಬಾಗಿಲು ಗಾರೆಯ ಬಾಗಿಲು ಹೇಗಿದೆ ಕೋಟೆಯ ಸಾಲುಗಳು ಮತ್ತೆ ಹೇಗಿದೆ ಕೋಟೆಯ ಚಿತ್ರಗಳು. ಒಂದೊಂದು ಬಾಗಿಲು ದಾಟುತ್ತ ಮುಂದೋಗಿ ವಿಘ್ನೇಶ ಕುಂತಿಯ ಕಾದ್ಕೊಂಡು ಸಂಪಿಗೆ ಸಿದ್ದಪ್ಪ ತಂಪಿನಲ್ಲಿರುವನು ಎಲ್ಲರಿಗೂ ನೆನಪು ಕೊಟ್ಕೊಂಡು. ಇದು ಇದು ಲಾವಣಿ.
1: ಎಷ್ಟು ಚೆನ್ನಾಗಿ ನಮ್ಮ ಚಿತ್ರದುರ್ಗದ ಕೋಟೆ ಬಗ್ಗೆ ತುಂಬಾ ಚೆನ್ನಾಗಿ ಲಾವಣಿಯನ್ನ ಹಾಡಿದ್ರಿ ಮೃತ್ಯುಂಜಯಪ್ಪ ಅವರೇ.
0: ಆಮೇಲೆ ಟಿಪ್ಪು ಸುಲ್ತಾನ್ ಬಗ್ಗೆ ಆಡ್ತಾ ಇದ್ವಿ ಲಾವಣಿಗಳು. ಟೈಗರ್ ನಿಸ್ತಾನ ಟಿಪ್ಪು ಸುಲ್ತಾನ್ ಅನ್ನ ಹೆಸರಾಯ್ತು. ಮಸಲತ್ ಮಾಡಿದ್ದ ದೇಶದ್ರೋಹಿಗೆ ಮಸಲತ್ ಮಾಡಿದ ಮೀರ್ ಸಾಧಕನಿಗೆ ದೇಶದ್ರೋಹಿ ಎಂಬ ಹೆಸರಾಯ್ತು. ಗಡಲ್ ಗಡಲ್ ಗುಂಡೊಡೆದ ರಣ್ಣ ಕೋಟೆಗೆ ಗಡಿಬಿಡಿಯು ಹತ್ತಿತ್ತು ಶ್ರೀರಂಗ ಪಟ್ಟಣದೊಳಗೆ. ಈ ತರ ಎಲ್ಲ ಆಡ್ತಾ ಇದ್ದೀವಿ. ಇಲ್ಲೇ ಇಲ್ಲ ಲಾವಣಿಗಳು.
1: ಅಂದ್ರೆ ಇವಾಗ ಏನಂತಂದ್ರೆ ಜಾಸ್ತಿ ಸಂಗೀತಮಯ ಆಗಿ ಆಗ್ಬಿಟ್ಟಿದೆ, ಸಾಹಿತ್ಯಮಯವಾಗಿ ಆಗಿಲ್ಲ ಎಲ್ಲಾ ಗೀತೆಗಳು. ಏನಂತಂದ್ರೆ ಸಾಹಿತ್ಯಮಯವಾಗಿದ್ರೆ ಪ್ರಾಸಗಳಿದ್ರೆ ಅದನ್ನ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಜನಪದರ ಬಾಳಲ್ಲಿ ಒಂದು ಜಾನಪದ ಗೀತೆಗಳು ಎಷ್ಟು ಚಂದ ಅಲ್ವಾ. ಓಕೆ ಮೃತ್ಯುಂಜಯಪ್ಪ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಓಕೆ ಸ್ನೇಹಿತರೆ, ಜನರ ಬಾಳಲ್ಲಿ ಜಾನಪದ ಗೀತೆಗಳು ಯಾವೆಲ್ಲ ಒಂದು ವಿಶೇಷತೆಗಳು ಇರುತ್ತವೆ ಅಂದರೆ, ನಮ್ಮ ಕೇಳುಗರು ಹೇಳೋ ಹಾಗೆಯೇ ಹೊಲಕ್ಕೆ ಹೋಗುವಾಗ ಅಥವಾ ಬೀಸುವಾಗ ಕೊಟ್ಟುವಾಗ ಹೇಗೆ ಆ ಒಂದು ಸಮಯ ಕಳೀತಾ ಇದ್ರು ಅಂದರೆ, ಈ ಪದಗಳನ್ನು ಜೋಡಿಸೋದ್ರ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹಿರಿಯರಿಂದ ಕಿರಿಯರಿಗೆ ಹಾಡುಗಳನ್ನು ಹೇಳೋ ಮೂಲಕ ಜನಪದ ಗೀತೆಗಳನ್ನು ಹೇಳುವ ಮೂಲಕ ಈ ಒಂದು ವಿಶೇಷತೆಗಳು ಹಲವಾರು ಅಂತಲೇ ಹೇಳ್ಬೋದು. ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ನನ್ನ ಹೆಸರು ಧನರಾಜ್ ಅಂತ, ಗಾಣದಕಟ್ಟೆಯಿಂದ ಚನ್ನಗಿರಿ ತಾಲೂಕು.
1: ಧನರಾಜ್ ಅವರು ಗಾಣದಕಟ್ಟೆಯಿಂದ ಚನ್ನಗಿರಿ ತಾಲೂಕು.
2: ಹಾ ಮೇಡಮ್.
1: ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ
2: ಹೇಳಿ ಮೇಡಮ್. ಇನ್ನ
1: ಓಕೆ, ಜನರ ಬಾಳಲ್ಲಿ ಜಾನಪದದ ವಿಶೇಷತೆ.
2: ಜನಪದ ಗೀತೆ ಈಗ ಇನ್ ಮಕ್ಳಿಗೆ ಗೊತ್ತೇ ಇಲ್ಲ ಮೇಡಮ್. ಹಂಗಂದ್ರೆ ಏನಂತ
1: ಹಂಗಂದ್ರೆ ಏನಂತ ಕೇಳ್ತಾರೆ.
2: ಒಂದೊಂದು ಇದು ಅಧ್ಯಾಯಗಳನ್ನ ಪಾಠದಲ್ಲಿ ಇಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಜನಪದ ಗೀತೆ ಅಂದ್ರೆ.
1: ಹೌದು ಹೌದು, ಹಸೆಗಳನ್ನ ಗೀತೆಗಳನ್ನ ಪಾಠದಲ್ಲಿ ಪಠ್ಯ ಪುಸ್ತಕದಲ್ಲಿ ಇಟ್ರೆ ಜನಪದ ಗೀತೆಗಳು ಹೀಗಿರುತ್ತವೆ ಅಂತ ತಿಳಿದುಕೊಳ್ತಾರೆ ನಮ್ಮ ಮಕ್ಕಳು ಅಲ್ವಾ.
2: ಹಾ ಮೇಡಮ್, ಈಗ ಕೆಲ್ಸ ಮಾಡೋರು ಯಾರು ಇಲ್ಲ ಮೇಡಮ್. ಅಂದ್ರೆ ಈ ಮಿಷಿನರಿ ಸಾಮಾನ್ ಬಂದು ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇದು ರಾಗಿ ಕೊಯ್ಯುವಾಗ ಮತ್ತೆ ಈ ಹೊಲದಲ್ಲಿ ಉಳುಮೆ ಮಾಡುವಾಗ ಒಂದೊಂದು ಆಡಳಕ್ಕಿಂತ ಗಾದೆಗಳು ಅದು ಕೇಳ್ಕಂತ ಕೆಲ್ಸ ಮಾಡ್ತಾ ಇದ್ರು. ಆಗಿಂದ ಇದೇ ಒಂಥರ ಮೇಡಮ್ ಚೆನ್ನಾಗಿ.
1: ಹೌದು ಹೌದು. ಧನರಾಜ್ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಿ
2: ಮೇಡಮ್? ಡಿಗ್ರಿ ಅರ್ಧಕ್ಕೆ ಬಿಟ್ಟಿವಿ ಮೇಡಮ್.
1: ಓಕೆ, ಏನ್ ಕೆಲಸ ಮಾಡ್ತೀರಿ?
2: ನಾವು ಬಿದ್ರು ಕೆಲಸ ಮೇಡಮ್.
1: ಓಕೆ, ಹಾಗಾದ್ರೆ ಕೆಲಸ ಮಾಡ್ತಾ ಮಾಡ್ತಾ ಹಾಡುಗಳು ಪದಗಳು ಬರ್ತಾ ಇರುತ್ತಾ?
2: ಹಾ ಮೇಡಮ್, ಆಗಿನ ಕಾಲದಲ್ಲಿ ರಾಗಿ ಸೋಕಲ್ಲೆ ರಾಯ ರಾಗಿಡೆಗಲ್ಲೆ
1: ನೋಡ್ರಿ ನೋಡ್ರಿ
2: ರಾಯ ಅಂತ ಹಾಡ್ ಹೇಳ್ಕಂತ ರಾಗಿ ಬೀಸ್ತಿದ್ರು ಮೇಡಮ್. ಈಗ ಹಾಗಲ್ಲ, ದುಡ್ಡು ಕೊಟ್ಟು ಹಾಕ್ಸಂಬರ ಮಿಷಿನಿಗೆ.
1: ಹೌದು ಹೌದು ಹೌದು. ಈಗ ಅಂದ್ರೆ ಯಾಂತ್ರಿಕ ವ್ಯವಸ್ಥೆ ಬಂದಾಗಿದ್ದಿಂದ ಈ ಪದಗಳು ಕಮ್ಮಿ ಆಗಿದ್ದಾವೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಬಾಂಧವ್ಯನು ಕಮ್ಮಿ ಆಗಿದೆ ಅಲ್ವಾ ಧನರಾಜ್ ಅವ್ರೆ?
2: ಮೇಡಮ್, ಆವಾಗ ಮದ್ವೆ ಶಾಸ್ತ್ರ ಪದಗಳು ಎಲ್ಲ ಹಾಕರು ಮೇಡಮ್. ಈಗ ಅವೆಲ್ಲ ಇಲ್ಲ, ಈಗೆಲ್ಲ ಫಿಲಂ ಸಾಂಗ್ ಗೆ ಅಡಿಕ್ಟ್ ಆಗಿದ್ದಾರೆ, ಮತ್ತೆ ಮೊಬೈಲಿಗೆ ಇದಾಗಿದ್ದಾರೆ ಮೇಡಮ್, ದಾಸರ ಇದು.
1: ನಿಜ ನಿಜ. ಅದಕ್ಕಾಗಿ ಜನಪದದ ಒಂದು ನೀವು ಹೇಳ್ದಂಗೆನೆ ಪಠ್ಯ ಪುಸ್ತಕದಲ್ಲಿ ಆ ಒಂದು ಒಂದೊಂದು ಹಾಡುಗಳು ಆದ್ರೂ ಒಂದೊಂದು ಗೀತೆಗಳಾದ್ರೂ ಮುದ್ರಣ ಆದ್ರೆ
2: ಪ್ರಸಾರ ಮಾಡ್ಬೇಕು ಮೇಡಮ್.
1: ಖಂಡಿತ ಪ್ರಸಾರ ಆಗ್ತಾ ಇರುತ್ತಲ್ವಾ, ನಮ್ಮ ನಿಲಯದಿಂದನೂ ಕೂಡ ಜನಪದ ಗೀತೆಗಳ ಕಾರ್ಯಕ್ರಮಗಳು.

0: ಯಾವಾಗ್ಲೂ ಪ್ರಸಾರ ಆಗ್ತಾ ಇರುತ್ತೆ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕೇಳ್ಬೋದು, 11 ಗಂಟೆ ಜನಪದ ಗೀತೆಗಳನ್ನು ಕೇಳ್ಬೋದು, 6 ಕಾಲಿಗೆ ಜನಪದ ಸಂಗೀತ ಅಂತಾನೆ ಇರುತ್ತೆ, ಬೀಸೋ ಕಲಿನ ಪದ, ಭಜನೆ ಪದ, ಈ ತರ ಎಲ್ಲ ಕೇಳ್ತಾ ಇರ್ಬೋದು ನೀವು. ಹಾ, ಧನ್ಯವಾದ. ನಿಮ್ಮ ಅಭಿಮಾನ ಹೀಗೆ ಇರ್ಲಿ, ಕರೆ ಮಾಡೋದಕ್ಕಾಗಿ ಧನ್ಯವಾದ ಧನರಾಜ್ ಅವರೆ. ಓಕೆ ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ, ಪ್ರತಿಭಾ ರಾಘವೇಂದ್ರ ಅವರೇ, ಕಾರ್ಯಕ್ರಮದಲ್ಲಿ ನಾವು ವಿಷಯ ಗೊತ್ತಾಗಿದೆ ಅಂತ ಅನ್ಕೊಂತೀನಿ.
1: ಜನಪದ ಒಂದು 4 ವಾಕ್ಯದಲ್ಲಿ ಹೇಳೋದಂದ್ರೆ, ಮನಸ್ಸಿಂದ ಜಾರದೇ ಇರಲಿ. ಅಂದಾಗ ನಮ್ಮದೇ ಗೀತೆಗಳು ಇವು, ಪಾಶ್ಚಿಮಾತ್ಯ ಗೀತೆಗಳೆಲ್ಲ ಬೇರೆ ಸಂಸ್ಕೃತಿಯಿಂದ ಬೇರೆ ಧರ್ಮದಿಂದ ಬಂದಿರತಕ್ಕಂತ ಪದಗಳಲ್ಲ. ಅಂದ್ರೆ ಈ ಪದಗಳಲ್ಲಿ ಸತ್ಯ ಕಥೆಗಳಿವೆ, ನಡೆದಿರ್ತಕ್ಕಂತ ಘಟನೆಗಳನ್ನ ಕಥೆಯ ರೂಪದಲ್ಲಿ ಕೇಳಿದ್ರೆ ಇವನೇನ್ ಕಥೆ ಹೇಳ್ತಾನೆ ಬೋರ್ ಅಂತ ಹೇಳಿ ಈ ಪದಗಳ ರೂಪದಲ್ಲಿ ಕಟ್ಕೊಟ್ಟಿದ್ರೆ ಜನಪದ ಮೊದಲಲ್ಲ. ಈ ಪದಗಳಲ್ಲಿ ಈ ಸತ್ಯ ಕಥೆಗಳಿವೆ, ನಡೆದಿರ್ತಕ್ಕಂತ ಕಥೆಗಳಿವೆ. ಅಂದಾಗ ದಾರಿ ತಪ್ಪುವವರಿಗೆ ಈ ಪದಗಳನ್ನು ಕೇಳ್ತಾ ಇದ್ರೆ ಸರಿ ದಾರಿ ತೋರಿಸ್ತದೆ ಕೆಲವೊಂದು ಪದಗಳಲ್ಲಿ.
0: ವಾವ್ ವಾವ್, ಎಷ್ಟ್ ಚೆನ್ನಾಗಿ ಪದ ಜೋಡಣೆಯನ್ನ ಮಾಡಿದ್ರಿ. ಜ ನ ಪದ, ಆ ಒಂದು ಪದಗಳನ್ನ ತೆಗೆದುಕೊಂಡು ನೀವು ಎಷ್ಟ್ ಚೆನ್ನಾಗಿ ಪದಗಳನ್ನ ಜೋಡಣೆಯನ್ನ ಮಾಡಿದ್ರಿ ಪ್ರತಿಭಾ ರಾಘವೇಂದ್ರ ಅವರೇ.
1: ನಾವು ಜನನ ಮತ್ತೆ ಮರಣದವರೆಗೆ ಯಾವುದೇ ಒಂದು ಸಂದರ್ಭದಲ್ಲಿ ಜನನ ಆದ್ರೂ ಕೂಡ ಒಂದು ಜನಪದ ಗೀತೆ ಉಂಟು, ಮರಣವಾದ್ರೂ ಕೂಡ ಒಂದು ಜನಪದ ಗೀತೆ ಉಂಟು. ಹಲವಾರು ಕಾರ್ಯಕ್ರಮಗಳಿಗೂ ಜನಪದ ಗೀತೆಗಳು ಮೊದಲೆಲ್ಲ ಇರ್ತಾ ಇದ್ವು. ಈಗ ನಮ್ಗೆ ಇಲ್ದಿರ್ತಕ್ಕಂಥದ್ದು ಬೇಸರದ ಸಂಗತಿ.
0: ಹೌದು ಹೌದು, ಹಾಗಾಗಿ ಎಲ್ಲೋ ಮರೆ ಆಗೋದು ಯಾಕೆ, ಅವಾಗ ಅವಾಗ ಕೇಳ್ತಾ ಇದ್ರೆ ದಿನದಲ್ಲಿ ಒಂದು ಸಲಿ ಒಂದು ಗೀತೆನಾದ್ರೂ ಅಥವಾ ನಾವೇ ಬಾಯಲ್ಲಿ ಹೇಗೋ ಪದ ಕಟ್ಕೊಂಡು ಪ್ರಾಸ ಪದಗಳನ್ನ ಹೇಳ್ತಾ ಇದ್ರೆ ಆ ಒಂದು ಜನಪದ ಗೀತೆಗಳ ಶೈಲಿಯನ್ನ ಕೂಡ ನಾವು ಅನುಭವಿಸಬಹುದು ಅಲ್ವಾ. ಧನ್ಯವಾದ ನಿಮ್ಮ ಒಂದು ಕರೆಗಾಗಿ ಪ್ರತಿಭಾ ರಾಘವೇಂದ್ರ ಅವರೇ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಓಕೆ, ನಮಸ್ತೆ. ಇನ್ನು ಕಾರ್ಯಕ್ರಮದ ಕೊನೆಯ ಕರೆ. ಓಕೆ, ಕರೆ ತುಂಡಾಗಿದೆ ಸ್ನೇಹಿತರೆ. ಇದೀಗ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನ ಕೇಳೋಣ, ನನ್ನ ಪ್ರೀತಿಯ ಹುಡುಗಿ ಚಿತ್ರದಿಂದ.

0: ಇದುವರೆಗೂ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಜನರ ಬಾಳಲ್ಲಿ ಜಾನಪದದ ವಿಶೇಷತೆ ಈ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
4: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ

0: ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಳಗರೆ ದಿನಾಂಕ 21/5/2026, ಇದೇ ಗುರುವಾರ ಬೆಳಗ್ಗೆ 10:00 to 11:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೀಲುಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ರಾಮರಾಜು ಬಿ, ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು, ರೋಗ ನಿದಾನ ಶಾಸ್ತ್ರ ವಿಭಾಗ, ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜು, ಚಿತ್ರದುರ್ಗ. ಕೇಳುಗರು

0: ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಕೀಲು ಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ರಾಮರಾಜು ಬಿ, ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು, ರೋಗ ನಿದಾನ ಶಾಸ್ತ್ರ ವಿಭಾಗ, ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜು, ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448704773 9141972772. ದೂರವಾಣಿ ಸಂಖ್ಯೆ 08194295649. ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕೇಳಲು, ಸಂದೇಶ ಕಳುಹಿಸಲು ನವನಿಲಯದ ಸಂಖ್ಯೆ 9448640273. ಈ ಕಾರ್ಯಕ್ರಮವನ್ನು ನಡೆಸುತ್ತಾರೆ ದ್ಯಾಮನಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗುವುದು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ.
2: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.
3: ನಮಾಮಿ ನಮಾಮಿ ಈಶ್ವರ ನಾಟ್ಯ.
0: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದರೆ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
4: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. India and Italy have decided to elevate their bilateral ties to a special strategic partnership and enhance cooperation in areas of trade, investment and new technologies. Prime Minister Narendra Modi made the announcement following delegation-level talks with his Italian counterpart Giorgia Meloni in Rome today. In a press statement after the talks, Prime Minister Modi said the two sides deliberated extensively on enhancing bilateral ties.
5: पिछले लगभग 3.5 वर्षों में मुझे कई बार प्राइम मिनिस्टर मेलोनी से मिलने का अवसर मिला है. यह भारत और इटली के बीच करीबी सहयोग और सामंजस्य को दर्शाता है. उनके नेतृत्व में हमारे संबंधों को नई गति, नई दिशा और नया आत्मविश्वास मिला है. मुझे खुशी है कि हम अपने संबंधों को अपग्रेड करते हुए स्पेशल स्ट्रेटेजिक पार्टनरशिप की घोषणा कर रहे हैं.
4: Mr. Modi said India-Italy Joint Strategic Action Plan 2025-2029 provides a practical and futuristic framework for bilateral ties. He said both sides are working on establishing an India-Italy Innovation Center. He added that the India-Italy Defense Industrial Roadmap has paved the way for co-development and co-production of military hardware.
5: दोनों देशों के स्टार्टअप्स, रिसर्च सेंटर्स और उद्योगों को आपस में जोड़ने के लिए हम इंडिया इटली इनोवेशन सेंटर पर काम कर रहे हैं. हमारी सेनाओं के साथ साथ दोनों देशों के रक्षा उद्योगों के बीच भी सहयोग बढ़ रहा है. मैरिटाइम पावर्स के रूप में भारत और इटली के बीच करीबी सहयोग स्वाभाविक है. हम मिलकर शिपिंग, पोर्ट्स मॉडर्नाइजेशन, लॉजिस्टिक और ब्लू इकोनॉमी पर काम करेंगे.
4: Mr. Modi also said both countries are united in viewing terrorism as a serious threat to humanity and noted that their joint efforts against terror financing have set an important global example. Speaking on the occasion, Italian Prime Minister stressed the importance of ensuring freedom of navigation in the Indo-Pacific region. Prime Minister Modi also called on Italian President Sergio Mattarella and held discussions on further expanding the bilateral partnership. Mr. Modi reached Italy yesterday on the fifth and final leg of his five-nation tour after concluding his visits to Norway, Sweden, the Netherlands and the UAE. Union Education Minister Dharmendra Pradhan has stressed the need for heightened vigilance and foolproof security arrangements to ensure a safe, secure and fair conduct of the upcoming NEET UG re-examination. Mr. Pradhan said this while chairing a high-level review meeting with Central Security and Intelligence Agencies in New Delhi today. The NEET UG re-examination for admission to undergraduate medical education will be held on

0: 21st of June. The Defence Research and Development Organisation, DRDO, has successfully completed the final developmental trials of the unmanned aerial vehicle launched precision guided missile V3, marking a significant achievement for the country's defence sector. On the occasion, Defence Minister Rajnath Singh termed it as a strategic milestone achieved towards Atmanirbharta in defence sector. The Gujarat government has extended its support to One Nation, One Election Bill. State Deputy Chief Minister Harsh Sanghvi stated this after Joint Parliamentary Committee on One Nation, One Election held discussions with a delegation of various political parties in Gandhinagar on the second day of its visit today. Defence Minister Rajnath Singh today met South Korean Minister for Defence Acquisition Program Administration Lee Yong-chul in Seoul. In a social media post, Mr. Singh said during the meeting, both sides agreed to harness the symbiotic efforts to create avenues for joint development, joint production and joint exports. Severe heat wave gripped northern and central India with temperatures breaching the 44 degree mark at several places today. The India Met Department has forecast severe heat wave conditions will continue over northwest and central India during the week. In IPL cricket, host Kolkata Knight Riders will take on Mumbai Indians at the iconic Eden Gardens this evening. The match will begin at 7:30 p.m. Yesterday, Rajasthan Royals defeated Lucknow Super Giants by 7 wickets in Jaipur, keeping their playoff hopes alive. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 6:15 ಜನಪದ ಸಂಗೀತ, ಚಳ್ಳಕೆರೆ ತಾಲೂಕು ಕುರ್ಲಕುಂಟೆ ಗ್ರಾಮದ ದುರ್ಗಮ್ಮ ಹಾಗೂ ಸಂಘಟಕರಿಂದ ಸೋಬಾನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಜಡೆಕುಂಟೆ ಗ್ರಾಮದ ಶ್ರೀಮತಿ ವಿದ್ಯಾ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8:45 ವಚನಗಳು. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ರಾಜ್ಯ ಸೀನಿಯರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ ಆಲಿಸುವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವುದು. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳು.

ನಾಳಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ, ಡಾ ಗಿರಿಜಾಪಾತಿ ಎನ್ಎಂ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ, 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆಗಳು, 6:50 ಆರೋಗ್ಯ ಬಿಂದು, ವಿಷಯ ಮಲಬದ್ಧತೆಗೆ ಕಾರಣ ಹಾಗೂ ಪರಿಹಾರಗಳು. ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ಮಹೇಶ್ ನಾವಡಗಿ. 7:15 ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳು, 9:05 ನಲ್ನುಡಿ ಡಾಕ್ಟರ್ ಎಚ್ ಪಾಂಡುರಂಗ ವಿಠಲ ಅವರಿಂದ, 9:10 ಕರ್ನಾಟಕ ಸಂಗೀತ, 9:30 ಹಿಂದಿ ಚಿತ್ರಗೀತೆಗಳು, 10:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೀಲು ಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ರಾಮರಾಜು ಬಿ, ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು, ರೋಗ ನಿದಾನ ಶಾಸ್ತ್ರ ವಿಭಾಗ, ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜು, ಚಿತ್ರದುರ್ಗ. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತ್ಯಾಮಲಾಂಬಿಕಾ ಎಂಎಸ್. 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ, ಪುಸ್ತಕಗಳ ಪರಿಚಯ ಕೇಳುವಿರಿ. ನಾಳೆ ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಸಾಹಿತಿಗಳಾದ ಡಾ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು ಸಹ್ಯಾದ್ರಿ.

ಕಾಲೇಜು ಶಿವಮೊಗ್ಗ. ಸಂದರ್ಶಕರು ಶಿಲ್ಪ ಎಚ್.ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್ಸ್, ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಈ ಕುರಿತು ಮಾತನಾಡುತ್ತಾರೆ ದೊಡ್ಡಹುಂಡಿ ರಾಜಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ, ಕರುಣಾಳು ಬಾ ಬೆಳಗ್ಗೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಆಲಿಸುವರಿ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವುದು. 4:00 ಜನರಂಜನಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸುವರಿ.

0: ಇನ್ನು ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ಕ್ವಶನ್ ಬಾಕ್ಸ್ ನೇರ ರಸಪ್ರಶ್ನೆ ಕಾರ್ಯಕ್ರಮ. 6:15 ಜನಪದ ಸಂಗೀತ. ಜಗಳೂರು ತಾಲೂಕು ನಿಬಗೂರು ಗ್ರಾಮದ ಗಂಗಪ್ಪ ಹಾಗೂ ಸಂಘಟಕರಿಂದ ಭಾಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ಶ್ರೀಮತಿ ಪದ್ಮಾವತಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಮುಂಬೈ ವಿದ್ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪಕ್ಷಿ ನೋಟ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಜನಪದ ಸಂಗೀತ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಇಂದಿನ ಜನಪದ ಸಂಗೀತದಲ್ಲಿ ಚಳ್ಳಕೆರೆ ತಾಲೂಕು ಕುರ್ಲಕುಂಟೆ ಗ್ರಾಮದ ದುರ್ಗಮ್ಮ ಹಾಗೂ ಸಂಘಟನೆಗಳಿಂದ ಸೋಬಾನೆ ಪದ ಕೇಳೋಣ.

0: ಇದುವರೆಗೆ ಜನಪದ ಸಂಗೀತದಲ್ಲಿ ಚಳ್ಳಕೆರೆ ತಾಲೂಕು ಕೂರ್ಲಕುಂಟೆ ಗ್ರಾಮದ ದುರ್ಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ ಆಲಿಸುವಿರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಇದು ಮಾವುಗಾಲ. ಮಾಲ್ಗೋ ಮಾರ್ಕೆಟ್ಗೋ ಹೋದ್ರೆ ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳು ಸಿಗ್ತವೆ. ಯಾವುದೋ ದೇಶ, ಇನ್ಯಾವುದೋ ಪ್ರದೇಶದ ಮತ್ಯಾರೋ ರೈತರು ಬೆಳೆದಿತ್ತು, ಇಲ್ಲಿ ನಮ್ಮ ಬಾಯಲ್ಲಿ ನೀರು ಸುರಿಸಲೆಂದೇ ಬುಟ್ಟಿಗಳಲ್ಲಿ ಬಂದು ಕೂತಿರುತ್ತೇನೋ. ಹಂಗೇನೆ ಗುಜರಾತ್ನ ಕೇಸರ್ ತಳಿ ಮಾವಿನ ಹಣ್ಣನ್ನ ಸುಮ್ಮನೆ ನೆನಪಿಸಿಕೊಂಡ್ರೆ ಮನಸ್ಸು ತಿನ್ಬೇಕು ಅಂತ ಚಂಡಿ ಹಿಡಿಯೋದು ಖರೆ. ಪರಿಸ್ಥಿತಿ ಹಿಂಗಿರುವಾಗ ನಮ್ಮ ಗುಜರಾತಿನ ಅಮರೇಲಿ ಜಿಲ್ಲೆಯ ದಿತಲಾ ಗ್ರಾಮದ 74 ವರ್ಷದ ಉಖಭಾಯ್ ಬಟ್ಟಿ ಮನೆಯ ಹಿತ್ತಲಿಗೆ ಹೋದ್ರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಮಾಲ್ಗಳಲ್ಲಿ ಸಿಗುವಷ್ಟು ಮಾವಿನ ಹಣ್ಣುಗಳು ಇವರ ಮರದಲ್ಲೇ ಸಿಗ್ತಿವೆ. ಅದು ಒಂದೇ ಮರದಲ್ಲಿ ಲೆಕ್ಕ ಹಾಕಿದ್ರೆ ಆಮ್ರಪಾಲಿ, ಕೇಸರ್, ದಾದ್ಮಿಯು, ಸುಂದರಿ, ಬನಾರಸಿ, ಲ್ಯಾಂಗ್ಡೋ, ಬೇಗಂ, ನೀಲೇಶಾನ್, ಕನೋಜಿಯಾ, ಅಬಬಾ ಇಂತ 14 ತಳಿ ಮಾವಿನ ಹಣ್ಣುಗಳು ಒಂದೇ ಮರದಲ್ಲಿ ಹರಡಿಕೊಂಡಿವೆ. ಇದೇ ವಿಸ್ಮಯ. ಒಂದೇ ಮರದಲ್ಲ ಇಷ್ಟೊಂದು ಹಣ್ಣು ಅಂತ ನೋಡಿದವರೆಲ್ಲ ಅನುಮಾನ ಪಡ್ತಿದ್ರೆ ಅದಕ್ಕೆ ಹೌದು, ಒಂದೇ ಮರದಲ್ಲಿ ಇಷ್ಟೊಂದು ಹಣ್ಣು ಇದೆ ಅಂತ ಉಖಬಾಯ್ ಭಟ್ಟಿ ತೋರಿಸ್ತಾರೆ. ಸುಮಾರು 6 ತಿಂಗಳ ತನಕ ಒಂದಲ್ಲ ಒಂದು ತಳಿಯ ಮಾವಿನ ಹಣ್ಣುಗಳು ಈ ಮರದಲ್ಲಿ ಸಿಗ್ತಾನೆ ಇರ್ತಾವಂತೆ. ನೋಡಿದವರೆಲ್ಲ ಇದು ಕೃಷಿ ಲೋಕದ ಪವಾಡನೆ ಅಂತಿದ್ದಾರೆ. ಇದರ ಹಿಂದೆ ಉಖಬಾಯ್ ಅವರ 8-10 ವರ್ಷಗಳ ಪರಿಶ್ರಮ ಇದೆ. ಅವರು ಒಂದೊಂದೇ ತಳಿಗಳನ್ನ ಕಸಿ ಮಾಡಿ ಕಸಿ ತಂತ್ರ ಸಿದ್ಧಿಸಿಕೊಂಡು ನಾನಾ ತಳಿ ಒಂದೇ ಮರದಲ್ಲಿ ಸಿಗೋ ತರ ಬೆಳೆಸ್ಕೊಂಡಿದ್ದಾರೆ. ಇವರ ಮರನ ಭಟ್ಟಿ ಮಾವಿನ ಜೋಳಿಗೆ ಅಂತಲೂ ಕರಿಬಹುದು. ನಮ್ಮನೆ ಹಿತ್ಲು ಕಡೆಯಲು ಇಂಥ ಮರ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಊಟ ಆದ್ಮೇಲೆ ದಿನಾಲೂ ವೆರೈಟಿ ವೆರೈಟಿ ಮಾವು ತಿನ್ನಬಹುದು ಅಂತ ಎಲ್ರಿಗೂ ಅನಿಸ್ತಿದ್ಯಂತೆ. ಆಂಧ್ರಪ್ರದೇಶದ ಪೊಟ್ಟಿ ಶ್ರೀರಾಮುಲು ನೆಲ್ಲೂರಿನಲ್ಲಿರೋ ರಾಮಸುಬ್ಬಮ್ಮನ ಓಡೋ ಉತ್ಸಾಹ ನೋಡಿದ್ರಂತೂ ಎಲ್ರೂ ನಾಚ್ಕೋಬೇಕು. ಈಕೆ ವಯಸ್ಸು 79 ವರ್ಷ. ಓಡೋಕೆ ಶುರು ಮಾಡಿದ್ರೆ 28ಕ್ಕೆ ಇಳಿಯುತ್ತೆ. ಸೀರೆಯಲ್ಲಿ ನಿಂತ್ ನಿಂತಂಗೆ ಈಕೆ ಓಡೋದನ್ನ ನೋಡೋದೇ ಚಂದ. ಓಡೋಡ್ತಾನೆ 18 ಚಿನ್ನ, 8 ಬೆಳ್ಳಿ ಪದಕ ಗಿಟ್ಟಿಸ್ಕೊಂಡಿದ್ದಾಳೆ ಈ ಅಜ್ಜಿ. 200-300 ಬಿಡಿ, 3,000 ಮೀಟರ್ ಈಕೆ ಕಾಲುಗಳಿಗೆ ಏನೇನೂ ಅಲ್ಲ. ಅಜ್ಜಿಗೆ ಓಡೋದ್ರಲ್ಲಿ ಅದೇನ್ ಖುಷಿನೋ. ಮಾಗಿದ ಈ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ದೇವ್ರು ದಿನ್ರು ಅಂತ ಬದುಕಬೇಕಾಗಿರೋ ರಾಮಸುಬ್ಬಮ್ಮ ಯಾವುದೇ ಮ್ಯಾರಥಾನ್ ಇದ್ರು ಅಲ್ಲಿ ಹಾಜರ್. ಎಷ್ಟೋ ಸಲ ಎಂಟ್ರಿ ಫೀಸ್ ಕಟ್ಟೋಕ್ಕೂ ಈಕೆ ಹತ್ರ ದುಡ್ಡಿರಲ್ಲ. ಅವರು ಇವ್ರ ಹತ್ರ ದುಡ್ಡಿಸ್ಕೊಂಡು ರಾಮಸುಬ್ಬಮ್ಮ ಓಡೋಕೆ ಶುರು ಮಾಡ್ತಾಳೆ. ಬರೀ ಓಡ್ತಾ ಓಡ್ತಾ ಇದ್ರೆ ಜೀವನ ನಿಂತಲ್ಲೇ ನಿಂತ್ಕೊಂಡ್ ಬಿಡುತ್ತೆ ಅಂತ ಈಕೆಗೆ ಬಹಳ ಚೆನ್ನಾಗ್ ಗೊತ್ತು. ಅದಕ್ಕೆ ಅಂತಲೇ ಅವರಿವ್ರ ಮನೆ ಮುಸ್ರೆ ತಿಕ್ತಾಳೆ. ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಮಾಡಿ ಹಣ ಸಂಪಾದನೆ ಕೂಡ ಮಾಡ್ತಾಳೆ. ಉಳಿಕೆ ಸಮಯದಲ್ಲಿ ಓಡೋದೇ ಈಕೆ ಕೆಲ್ಸ. ಊರ್ ಮಂದಿ ಈಕೆನ ಓಡೋ ರಾಮಕ್ಕ ಅಂತಾನೆ ಕರೀತಾರೆ. ಅದಕ್ಕೆ ಈಕೆ ಬಹಳ ಗಟ್ಟಿಮುಟ್ಟಾಗಿರೋದು. ಬಿಪಿ ಆಗ್ಲಿ ಶುಗರ್ ಆಗ್ಲಿ ಹತ್ರ ಸುಳ್ದಿಲ್ಲ, ಬಡತನ ಮಾತ್ರ ಸುತ್ತಕೊಂಡಿದೆ. ಆದ್ರೆ ಈಕೆ ಓಡೋ ಉತ್ಸಾಹದ ಮುಂದೆ ಬಡತನದ ಆಟ ಏನೂ ನಡೆಯಲ್ಲ. 79 ವರ್ಷದ ಈ ರಾಮಕ್ಕನ ನೋಡಿದ್ಮೇಲೆ ಅನ್ಸಿದ್ದು ಇಷ್ಟೇ, ಉತ್ಸಾಹಕ್ಕೆ ವಯಸ್ಸೇ ಆಗಲ್ಲ ಅಂತ. ಪ್ರಿಯ ಶ್ರೋತೃಗಳೇ, ರಷ್ಯಾದಲ್ಲಿ ಓಕುನೀವೋ

0: ಅನ್ನೋ ಹಳ್ಳಿ ಇದೆ. ಈ ಹಳ್ಳಿ ಮಧ್ಯೆ ನಿಂತು ನಿಂತು ಓಂ ನಮ ಶಿವಾಯ ಅನ್ನಿ, ಇಡೀ ಹಳ್ಳಿಗೆ ಹಳ್ಳಿನೇ ಪ್ರತಿಯಾಗಿ ಮತ್ತೆ ಓಂ ನಮ ಶಿವಾಯ ಅನ್ನದಿದ್ರೆ ಕೇಳಿ, ರಷ್ಯನ್ನರಿಗೂ ನಮ್ಮ ಶಿವನಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ಕೋಬೇಡಿ, ಇದೆ ಸಂಬಂಧ ಇದೆ. ಈ ಒಕುನೀವೋ ಹಳ್ಳಿ ಆಧ್ಯಾತ್ಮ ಕೇಂದ್ರ, ರಷ್ಯಾದ ಇತರೆ ಹಳ್ಳಿಗಳಂತಲ್ಲ ಇದು. ಇಲ್ಲಿ ಬೆಳ್ಳಂ ಬೆಳಿಗ್ಗೆಯೇ ಧ್ವನಿ ಅನ್ನೋ ಸ್ಥಳದಲ್ಲಿ ಹೋಮ ಶುರುವಾಗುತ್ತೆ. ಹಿಂದೂ ಹಬ್ಬಗಳನ್ನು ಅದರಲ್ಲೂ ಕೃಷ್ಣ ಜಯಂತಿ ಶಿವರಾತ್ರಿಗಳು ಇಲ್ಲಿ ವೈಭವಪೂರ್ಣ. ಇಲ್ಲಿನ ರಷ್ಯನರು ಕೂಡ ಹೋಮ ಹವನ ಪೂಜೆ ಪುನಸ್ಕಾರ ಮಾಡ್ತಾರೆ. ಅದು ಭಾರತೀಯರ ಟ್ರೆಡಿಷನಲ್ ಸೀರೆ ಪಂಚೆಗಳಲ್ಲಿ. ತಾಪಮಾನ -40 ಡಿಗ್ರಿಗೆ ಕುಸಿದ್ರೂ ಮಂತ್ರ ಘೋಷ ಮಾತ್ರ ನಿಲ್ಲೋಲ್ವಂತೆ. ಇಲ್ಲಿ ಓಂಕಾರ ಶಿವಧಾಮ ಆಶ್ರಮ ಓಂಕಾರ ಬೆಟ್ಟಗಳಿಗೆ ಭಾರತೀಯರು ಮಾತ್ರ ಅಲ್ಲ, ರಷ್ಯಾ ಅಮೆರಿಕ ಜಪಾನ್ಗಳಿಂದಲೂ ಬಂದು ಕೂತು ಧ್ಯಾನ ಮಾಡಿಕೊಂಡು ಹೋಗ್ತಾರಂತೆ. ಒಕುನೀವೋ ಹಳ್ಳಿ ತಳಗಡೆ ಯಾವುದೋ ಶಕ್ತಿ ಇದೆ ಅಂತ ನಂಬ್ತಾರೆ. ಇವರು ನಂಬಿಕೆಗೆ ತಕ್ಕಂಗೆ ಭೂಮಿ ಒಳಗೆ ಬಲವಾದ ಕಾಂತೀಯ ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅದೇನು ಆನಂದ ಅಂತ ಆಧ್ಯಾತ್ಮಿಕರು, ಅನ್ವೇಷಕರು, ಪ್ರವಾಸಿಗರು ಎಲ್ಲರೂ ಇಲ್ಲಿಗೆ ಓಡೋಡಿ ಬರ್ತಾರಂತೆ. ಅದಕ್ಕೆ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು, ಅದಕ್ಕೆ ಈ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು ಎಂದು ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕೆಲವರೆ ಗಮನಿಸಿ, ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಕೀಲುಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ರಾಮರಾಜು ಬಿ, ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು, ರೋಗ ನಿಧಾನ ಶಾಸ್ತ್ರ ವಿಭಾಗ, ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜು, ಚಿತ್ರದುರ್ಗ. ಕೇಳುಗರು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ದೂರವಾಣಿ ಸಂಖ್ಯೆ 0819249569. ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕೇಳಲು ಬಳಸಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗುವುದು. ಇದುವರೆಗೂ ಸೇವಾ ಮಾಹಿತಿ ಕೇಳಿದರೆ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಆಲಿಸುವಿರಿ.

0: ಒಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು

0: ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಎಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ದಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಸು ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, 30 ಆಗಸ್ಟ್ ಚುನಾವಣೆ ನಡೆಸಲು ನ್ಯಾಯ

0: ಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಶೇಕಡ 16 ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4 ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4 ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟೀಯ ಕ್ರೀಡಾಂಗಣವನ್ನು 75 ಎಕರೆ ಪ್ರದೇಶದಲ್ಲಿ

0: ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ಧಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ಧತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ಬೆಳೆಯಬೇಕೆಂಬ ಆಸೆ ನಿಮಗಿದೆಯೇ? ಹಾಗಾದರೆ ಮೊದಲು ಅವರ ಅಭಿರುಚಿಗೆ ಹೊಂದುವಂತಹ ಆಯ್ದ ಅಂದ್ರೆ ಸದಭಿರುಚಿಯ ಪುಸ್ತಕಗಳನ್ನ ಅವರಿಗೆ ಓದಲು ಕೊಡಿ. ಕ್ರಮೇಣ ಪುಸ್ತಕ ಪ್ರೀತಿ ಅವರಲ್ಲಿ ಚಿಗುರೊಡೆಯುವುದಕ್ಕೆ ಆರಂಭವಾಗುತ್ತದೆ.

ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಜಡೆಕುಂಟೆ ಗ್ರಾಮದ ಶ್ರೀಮತಿ ವಿದ್ಯಾ ಎಂ ಅವರೊಂದಿಗೆ ಸಂದರ್ಶನ ಕೇಳೋಣ.
1: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಜಡೆಕುಂಟೆ ಗ್ರಾಮದ ಶ್ರೀಮತಿ ವಿದ್ಯಾ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸ್ವ ಉದ್ಯೋಗ ಕೈಗೊಂಡಿದ್ದಾರೆ. ಸ್ವ ಉದ್ಯೋಗದಲ್ಲಿ ಮುಂದೆ ಇನ್ನೂ ಸಾಕಷ್ಟು ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ, ಸಾಕಷ್ಟು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ತಮ್ಮ ಸ್ವ ಉದ್ಯೋಗನ ಯಾಕೆ ಪ್ರಾರಂಭ ಮಾಡಿದ್ರು, ಇದರಿಂದ ಮುಂದೆ ಅವ್ರ ಜೀವನಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ವಿದ್ಯಾ ಮೇಡಮ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ.
2: ನಮಸ್ತೆ ಸರ್.
1: ವಿದ್ಯಾ ಮೇಡಮ್, ಬಾಲ್ಯ ವಿದ್ಯಾಭ್ಯಾಸ ನೀವು ಬೆಳೆದಿದ್ದೆಲ್ಲ ಎಲ್ಲಿ, ನಿಮ್ಮ ಪರಿಚಯ ಮಾಡಿಕೊಡಿ.
2: ಸರ್, ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಜಡೆಕುಂಟೆ ಗ್ರಾಮ. ನಮ್ಮ ತಂದೆ ಕೂಡ ಒಬ್ರು ರೈತರು. ನಾವು ರೈತರು ಮಕ್ಕಳಾಗಿ ಹುಟ್ಟುಬಿಟ್ಟು ನಮ್ಮದೇ ಹಳ್ಳಿನಲ್ಲೇ ನಾವು ನಮ್ಮ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣವನ್ನ ಮುಗಿಸಿದ್ವಿ. ಅದರ ನಂತರ ನಾವು ಸಿಟಿ ಕಡೆ ಎಜುಕೇಶನ್ ಅಂತ ಹೋಗ್ಬೇಕಾಗಿ ಬಂತು. ನಂದು ಪಿ ಯು ಸಿ ಡಿ ಎಡ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಒಂದು ಕರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಕೂಡ ಮಾಡ್ಕೊಂಡ್ವಿ. ಅದರ ನಂತರ ಒಂದು 3 ವರ್ಷ ನಾನು ಪ್ರೈವೇಟ್ ಅಲ್ಲಿ ಸ್ಕೂಲ್ ಟೀಚರ್ ಆಗಿ ಪ್ರೈಮರಿ ಟೀಚರ್ ಆಗಿ ವರ್ಕ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಮದ್ವೆ ಮಕ್ಕಳು ಅನ್ನೋ ಕಾರಣದಿಂದ ಮನೆ ಕಡೆ ಉಳ್ಕೊಳ್ಳೋ ಹಾಗಾಯ್ತು.
1: ಈಗ ವಿದ್ಯಾಭ್ಯಾಸ ಮಾಡಿದ್ರಿ, ಸಾಕಷ್ಟು ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಬಹುದಾಯ್ತು. ನೀವು ಈ ಒಂದು ವೃತ್ತಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಏನಾದ್ರು ಸ್ವಂತ ಉದ್ಯೋಗ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು?
2: ನಾನು ನನ್ನ ಊರಿನಲ್ಲಿ ಒಂದಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು. ಮಹಿಳೆಯರು ಕೆಲವರು ಹೊಲಕ್ಕೆ ಹೋಗಿ ಮಾಡೋ ಶಕ್ತಿ ಇದ್ದಾರೆ, ಕೆಲವರು ಹೊಲಕ್ಕೆ ಹೋಗಿ ಮಾಡೋಕ್ ಆಗದೇ ಇರೋಂಥವ್ರು ಇದಾರೆ. ಅಂತವ್ರಿಗೆ ನಮ್ಮಲ್ಲೇ ಉದ್ಯೋಗ ಸಿಗ್ಬೇಕು. ಈಗ ನಮ್ಮೂರಿಂದ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ತುಂಬಾ 20 ಕಿಲೋಮೀಟರ್ ಹೋಗ್ಬೇಕು ಚಳ್ಳಕೆರೆ ತನಕ.

0: ಅಷ್ಟು ಹೋಗೋಕೂ ಆಗಲ್ಲ. ಮತ್ತೆ ಬಡತನವನ್ನು ನೀಗಿಸ್ಕೋಬೇಕಂದ್ರೆ ನಮ್ಮಲ್ಲೇ ಒಂದು ಉದ್ಯೋಗ ಸೃಷ್ಟಿ ಆಗ್ಬೇಕಿತ್ತು. ಆ ಒಂದು ಕಾರಣಕ್ಕೋಸ್ಕರ ನನ್ನ ಹುಟ್ಟೂರಿನಲ್ಲೇ ನಾನು ಏನಾದರೂ ಮಾಡಬೇಕು ಅಂತಂದು ನಮ್ಮ ಊರಿನಲ್ಲೇ ನಾನೀಗ ಉದ್ಯೋಗವನ್ನು ಶುರು ಮಾಡಿದೆ.
1: ತಂದೆ ಕೃಷಿಕರು ಪ್ರಾರಂಭದಿಂದ ಹುಟ್ಟಿನಿಂದ ನಿಮ್ ಕೃಷಿ ಬಗ್ಗೆ ಬೆಳೆದಂತವ್ರು, ಈ ಕೃಷಿ ಕಡೆಗೆ ಆಸಕ್ತಿ ಬರಲಿಲ್ಲ ನಿಮಗೆ?
0: ಕೃಷಿ ಕಡೆಗೆ ಅಂದ್ರೆ ಸ್ವಲ್ಪ ನಾನು ಎಜುಕೇಶನ್ ಕಡೆಯಿಂದ ಹೋಗಿದ್ರಿಂದ ಕೃಷಿ ನೋಡಿದ್ದೆ ಅಷ್ಟೇ, ಅದ್ರ ಕಷ್ಟ ನಷ್ಟ ಪ್ರತಿಯೊಂದು ಗೊತ್ತಿತ್ತು. ಈಗ ಕೃಷಿಕರಿಗೂ ಕೂಡ ಒಂದು ಕೃಷಿ ಜೊತೆ ಉಪಕಸುಬುಗಳು ಬೇಕಾಗಿತ್ತು. ಇವೆಲ್ಲಾನು ಯೋಚನೆ ಮಾಡಿಕೊಂಡು ನಾನು ಈ ಉದ್ಯೋಗಕ್ಕೆ ಬಂದಿದ್ದೆ.
1: ಈಗ ಸ್ವ ಉದ್ಯೋಗ ಅಂದ್ರೆ ಏನ್ ಮಾಡ್ತೀರಾ?
0: ಸರ್, ನಮ್ಮಲ್ಲಿ ರೊಟ್ಟಿಗಳು, ಮಸಾಲ ಪೌಡರ್, ಎಲ್ಲಾ ತರದ ಮಸಾಲ ಪೌಡರ್ ಇದೆ, ಪಿಕ್ಕಲ್, ಪಾಪಡ್, ಸ್ನಾಕ್ಸ್, ಅದು ಕೂಡ ನಮ್ದೆಲ್ಲಾನು ಸಿರಿಧಾನ್ಯದ ಬೇಸ್ ಆಗಿನೇ ಇರುತ್ತೆ.
1: ಈಗ ಸಾಕಷ್ಟು ಉಪಕಸಬುಗಳಿದ್ದು, ಬೇರೆ ಬೇರೆ ಉತ್ಪತ್ತಿ ಮಾಡಬಹುದು, ಟೈಲರಿಂಗ್ ಮಾಡಬಹುದಿತ್ತು, ಸಾಕಷ್ಟು ಉಪಕಸಬುಗಳಿದ್ದು, ಈ ಒಂದು ಫೀಲ್ಡ್ ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
0: ಇದಕ್ಕೆ ಕಾರಣ ನನಗೆ ಎಜುಕೇಶನ್ ಬಿಟ್ರೆ ನೆಕ್ಸ್ಟ್ ಇದ್ದಿದ್ದು ಇಂಟ್ರೆಸ್ಟ್ ಇರೋ ಫೀಲ್ಡ್ ಅಂತಂದ್ರೆ ಕುಕ್ಕಿಂಗ್ ಆಗಿತ್ತು. ನನ್ನ ಗೊತ್ತಿರೋ ಅಂತ ಫೀಲ್ಡ್ ಅನ್ನೇ ನಾನು ಆಯ್ಕೆ ಮಾಡಿಕೊಂಡು ಇದ್ರಲ್ಲೇ ಬೆಳಿಬಹುದು, ಗೊತ್ತಿಲ್ಲದ ಇರೋದ್ರಲ್ಲಿ ಹೋಗಿ ಕೈ ಹಾಕಿ ನಾನೇನೋ ಮಾಡ್ತೀನಿ ಅನ್ನೋದಕ್ಕಿಂತ ಗೊತ್ತಿರೋದ್ರಲ್ಲೇ ಮುಂದೆ ಸಾಗೋಣ ಅನ್ನೋದು ನನ್ನ ಅಭಿಪ್ರಾಯ.
1: ಈ ಕುಕ್ಕಿಂಗ್ ಅಂದ್ರೆ ಹೋಟ್ಲ್ ಮಾಡಬಹುದಾಯ್ತು, ಬೇರೆ ಬೇರೆ ಎಲ್ಲ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದ್ವು. ಈ ತರ ಒಂದು ಪ್ರಾಡಕ್ಟ್ ಮಾಡಿ ನಾನು ಜೀವನ ಕಟ್ಟಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ?
0: ಹೋಟೆಲ್ ಅಂತಂದ್ರೆ ಅಲ್ಲಿ ಮತ್ತೆ ಕೆಲವೊಂದು ಕೆಲಸಗಾರಗಳು ಬೇಕಾಗುತ್ತೆ. ಇವತ್ತಿನ ದಿನದಲ್ಲಿ ಇನ್ನೊಬ್ರನ್ನ ನಂಬಿ ನಾವೇನಾದ್ರೂ ಮಾಡ್ತೀವಿ ಅಂದ್ರೆ ನಮ್ಮಂತ ಮುಟ್ಟಾಳ್ರಿಲ್ಲ. ನಾವು ಮೊದಲಿಗೆ ಕೆಲಸದವರಾಗಿ ನಾವು ಕೆಲಸ ಮಾಡಬೇಕು, ಅವಾಗ ಮಾತ್ರ ನಾವೇನಾದ್ರು ಸಕ್ಸಸ್ ಆಗಕ್ಕಾಗಿರುತ್ತೆ. ನಾನು ಹೋಟೆಲ್ ಉದ್ಯಮ ಮಾಡಿದ್ರೆ ನಾನು ಆ ದಿನದ ನನ್ನ ಏನು ಮಾಡಿರ್ತೀನೋ ಅದೆಲ್ಲ ಖಾಲಿ ಆದ್ರೆ ಅಂತೂ ಪರವಾಗಿಲ್ಲ, ಖಾಲಿ ಆಗದೆ ನಷ್ಟ ಆಯ್ತು ಅಂದ್ರೆ ಅದನ್ನ ತುಂಬಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಪ್ಯಾಕಿಂಗ್ ಐಟಮ್ಸ್ ಕಡೆ ಟರ್ನ್ ಆದೆ.
1: ಈಗ ಈ ತರ ಒಂದೆಲ್ಲ ರೊಟ್ಟಿ ಇವನ್ನೆಲ್ಲ ಒಂದು ಮಾಡ್ತಿರಲ್ಲ, ಯಾವುದೇ ಒಂದು ನಾವು ಉಪಕಸಬನ್ನ ಪ್ರಾರಂಭ ಮಾಡೋಕಿನ ಮುಂಚೆ ತರಬೇತಿ ಬೇಕಾಗುತ್ತೆ, ನೀವೇನಾದ್ರೂ ತರಬೇತಿ ಪಡ್ಕೊಂಡ್ರೆ?
0: ಹೌದು ಸರ್, ನನಗೆ ತರಬೇತಿ ಆಗಿದೆ. ತುಮಕೂರು ಆರ್ಸಿಟಿಯಿಂದ ನಾನು 10 ದಿನಗಳ ತರಬೇತಿಯನ್ನ ತಗೊಂಡೆ. ಅಲ್ಲಿ ನಾನು ತರಬೇತಿಗೆ ಹೋದಾಗೇನೆ ನನಗೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ತು. ನನ್ನ ಗುರುಗಳು ನನ್ನಲ್ಲಿದ್ದ ಆಸಕ್ತಿಗೆ ನೀರೆರೆದು ನನ್ನನ್ನು ಡೈರೆಕ್ಟರ್ ಸರ್ ತನಕ ಪರಿಚಯ ಮಾಡಿಸಿ ನಾವು ಸಪೋರ್ಟ್ ಮಾಡಿದ್ರೆ ಇವರು ಮುಂದೆ ಬರ್ತಾರೆ, ಇವರಿಂದ ನಮಗೂ ಒಂದು ಮಾಡಿದ್ದಕ್ಕೂ ಒಂದು ಹೆಸರು ಬರುತ್ತೆ ಅನ್ನೋ ಒಂದು ಅನಿಸಿಕೆಯಿಂದ ನಮ್ಮ ಗುರುಗಳು ಕೂಡ ತುಂಬ ಸಪೋರ್ಟ್ ಮಾಡಿದ್ರು, ಡೈರೆಕ್ಟರ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು, ಅಲ್ಲಿನ ಫ್ಯಾಕಲ್ಟಿ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಒಂದು ಮನೆ ಮಗಳ ತರ ನನ್ನನ್ನ ಇಲ್ಲಿ ಮುಂದೆ ಬರೋಕೆ ಅವರ ಸಹಕಾರ ತುಂಬಾ ತುಂಬಾ ನನಗೆ ಇತ್ತು.
1: ಈಗ 10 ದಿನಗಳ ತರಬೇತಿ ಪಡ್ಕೊಂಡೆ ಅಂತಂದ್ರೆ 10 ದಿನಗಳ ತರಬೇತಿ ಸಾಕಾಗುತ್ತಾ ನಿಮ್ಮ ಬದುಕಿಗೆ?
0: ಸಾಕಾಗೋದಿಲ್ಲ, ಇನ್ನೂ ಕಲಿಯೋದಕ್ ತುಂಬಾನೇ ವಿಷಯಗಳಿತ್ತು. ಬಟ್ ಏನಂದ್ರೆ ಅಲ್ಲಿ ಅವ್ರಿಗೆ ಒಂದು ಇಷ್ಟು ಅಂತ ಪೀರಿಯಡ್ ಇರುತ್ತೆ, ಅದ್ರೊಳಗೆ ಅವ್ರು ಆದಷ್ಟು ಆ ವಿಷಯದ ಬಗ್ಗೆ ಕವರ್ ಮಾಡಬೇಕಿರುತ್ತೆ. ಅದನ್ನ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು. ನಮ್ಮ ಇನ್ಸ್ಟಿಟ್ಯೂಟ್ ಅವರು ಪ್ರತಿಯೊಂದು ಕೂಡ ಅಲ್ಲಿ ನಮಗೆ ಏನ್ ಬೇಕೋ ಅದನ್ನ ಪ್ರೊವೈಡ್ ಮಾಡಿ 10 ದಿನದಲ್ಲಿ ಕಲಿಯೋಕೆ ಎಷ್ಟು ಅವಕಾಶವನ್ನ ಮ್ಯಾಕ್ಸಿಮಮ್ ಮಾಡಬಹುದು ಅದನ್ನ ಮಾಡಿಕೊಟ್ಟಿದ್ರು. ನನಗೆ ಇನ್ನೂ ಒಂದು 10 ದಿನ ಇದ್ರೆ ಚೆನ್ನಾಗಿತ್ತು ಅಂತ ಅನ್ಸಿತ್ತು.
1: ಈಗ 10 ದಿನ ತರಬೇತಿ ಪಡ್ಕೊಂಡಿದ್ರಲ್ಲ, ಸಾಕಾಗುತ್ತೆ ಅನ್ಸುತ್ತಾ ಇನ್ನೂ ಒಂದ್ ಸ್ವಲ್ಪ ದಿವಸ ಈ ರೂಟ್ ಶೆಡ್ ಆ ಕಡೆ ಬೇರೆ ಬೇರೆ ಕಡೆ ತರಬೇತಿ ಪಡ್ಕೊಂಡ್ರೆ ಅನುಕೂಲ ಅನ್ಸುತ್ತಾ?
0: ಸರ್, ಈಗ ನಾನು ಅದ್ರ ಜೊತೆ ನನ್ನ ಒಂದು ಏನ್ ಇಷ್ಟು ದಿನದ ಅನುಭವ ಇತ್ತು ಅದನ್ನ ಸೇರಿಸ್ಕೊಳ್ತಾ ಸ್ಟಾರ್ಟ್ ಮಾಡಿದೀನಿ. ಮುಂದೆ ಒಂದು ಅವಕಾಶ ಸಿಕ್ತು ಅಂದ್ರೆ ನನಗೆ CFTRI ಅಲ್ಲಿ ಹೋಗ್ಬೇಕು ಅನ್ನೋ ತುಂಬಾ ಆಸೆ ಇದೆ. ಅಲ್ಲಿ ಕೂಡ ನಾನು ಒಂದು ತರಬೇತಿ ತಗೊಳ್ಬೇಕನ್ನೋದು ನನ್ನ ಕನಸಾಗಿದೆ. ಆ ಅವಕಾಶ ಸಿಕ್ಕರೆ ಖಂಡಿತ ನಾನು ಹೋಗ್ತೀನಿ.
1: ಈಗ ಪ್ರಾರಂಭ ಮಾಡಿದೀವಿ ಅಂತಂದ್ರೆ ನಿಮ್ ಸ್ವಂತ ಊರಲ್ಲೇ ಪ್ರಾರಂಭ ಮಾಡಿದ್ರೆ ಅಥವಾ ಬೇರೆ ಟೌನ್ ಅಲ್ಲಿ ಒಂದು ಅಂಗಡಿ ತರ ಮಾಡಿ ಪ್ರಾರಂಭ ಮಾಡಿದ್ರೆ?
0: ಸರ್, ಈಗ ನನಗೆ ಹೊರಗಡೆ ಹೋದ್ರೆ ಮತ್ತೆ ಅಲ್ಲಿ ಬಾಡಿಗೆ ಕಟ್ಟಬೇಕಾಗಿದ್ದು ಅಂತ ಚಾಲೆಂಜ್ ಬರುತ್ತೆ. ಹಾಗಾಗಿ ನನ್ನದೇ ಊರಿನಲ್ಲಿ ಅದು ನನಗೆ ತಪ್ಪುತ್ತೆ, ಜೊತೆಗೆ ನಮ್ಮಲ್ಲೇ ಉದ್ಯೋಗ ಸೃಷ್ಟಿ ಆಗುತ್ತೆ,
1: ಸಪೋರ್ಟ್
0: ಸಿಕ್ಕುತ್ತೆ. ಹಾಗಾಗಿ ನಾನು ಎಲ್ಲ ಯೋಚನೆ ಮಾಡ್ಬಿಟ್ಟು ನಮ್ದೇ ಊರಿನಲ್ಲೇ ಸ್ಟಾರ್ಟ್ ಮಾಡ್ಬಿಡೋಣ ಅಂತಂದು ನಮ್ಮೂರಿನಲ್ಲೇ ಶುರು ಮಾಡಿದೀವಿ.
1: ಈಗ ಪ್ರಾರಂಭದಲ್ಲಿ ಸಾಕಷ್ಟು ಬಂಡವಾಳ ಬೇಕಾಗುತ್ತೆ, ನೀವೆಲ್ಲ ಸ್ವಂತ ನಿಮ್ಮ ಬಂಡವಾಳನ ಹಾಕಿರ ಅಥವಾ ಬ್ಯಾಂಕುಗಳಿಂದ ಸಾಲ ಸೌಲಭ್ಯಗಳು ಪಡ್ಕೊಂಡು?
0: ನನಗೆ ಇದನ್ನ ಹೇಳೋಕೆ ತುಂಬಾ ಖುಷಿ ಆಗುತ್ತೆ. PMFME ಲೋನ್ ಆಯ್ತು ನನಗೆ 930,000. ಜೊತೆಗೆ ಅದು ಸಾಕಾಗ್ಲಿಲ್ಲ, ನಾನು ಒಂದಷ್ಟು ಉಡುವೆಗಳ ಪ್ಲೆಡ್ಜ್ ಮಾಡಿ ಮತ್ತೆ ಹೊರಗಡೆ ಕೈ ಸಾಲ ಕೂಡ ಮಾಡಿ ನಾನು ಹಾಕ್ಬೇಕಾಗಿ ಬಂತು. ನಾನು ಏನಾದ್ರೂ ಒಂದ್ ಮಾಡ್ಬೇಕಾದ್ರೆ ಕೆಲವೊಂದು ತ್ಯಾಗಗಳನ್ನ ಮಾಡ್ಬೇಕಾಗುತ್ತೆ, ಕೆಲವೊಂದು ಚಾಲೆಂಜಸ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾನು ಹೋಗ್ಲೇಬೇಕನ್ನ ಕಾರಣಕ್ಕೆ ಇವೆಲ್ಲಗಳನ್ನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ಈಗ 9.5 ಲಕ್ಷ ಲೋನ್ ತಗೊಂಡು ನಿಮ್ಮ ಸ್ವಂತ ಬಂಡವಾಳನ ಸ್ವಲ್ಪ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ

0: ಬಂಡವಾಳ ಹೂಡಿದಿರ, ಮುಂದೆ ಯಶಸ್ವಿಯಾಗಿ ನಾನು ಇದರಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ?
1: ಇದೆ ಸರ್. ಯಾಕೆ ಅಂತಂದ್ರೆ, ಒಂದು ಉತ್ತಮವಾದ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ನಾನು ಒಳ್ಳೆ ಕಸ್ಟಮರ್ ಅನ್ನ ಬೇಸ್ ಅನ್ನ ಬಿಲ್ಡ್ ಮಾಡ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ.
0: ನಂಬಿಕೆ ಇದೆ. ಈಗ ಇದಕ್ಕೆಲ್ಲ ಒಂದು ಯಂತ್ರೋಪಕರಣಗಳು ಬೇಕಾಗುತ್ತೆ. ಈಗ ಪ್ರಾರಂಭದಲ್ಲಿ ಯಾವ್ಯಾವ ತರ ಎಲ್ಲ ಯಂತ್ರೋಪಕರಣ ತಗೊಂಡಿದ್ದೀರಾ, ಬಳಕೆ ಮಾಡ್ತಾ ಇದ್ರಿ?
1: ಹಾ ಸರ್, ಈಗ ರೊಟ್ಟಿ ಮಾಡ್ಲಿಕ್ಕೆ ಚಪಾತಿ ಮಾಡ್ಲಿಕ್ಕೆ ಅಂದ್ಬಿಟ್ಟು ಸೋಲಾರ್ದು ರೊಟ್ಟಿ ಯಂತ್ರ ತಗೊಂಡಿದ್ದೀನಿ. ಹಾಗೆ ಮಸಾಲ ಪೌಡರ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಒಂದು ರೋಸ್ಟರ್ ಹಾಕೊಂಡಿದ್ದೀನಿ. ಈಗ ರೊಟ್ಟಿ ಮಾಡ್ಲಿಕ್ಕೆ ಹಿಟ್ ಬೇಕು, ಮತ್ತೆ ಮಸಾಲ ಪೌಡರ್ ಮಾಡ್ಲಿಕ್ಕೆ ಬೇಕು, ಹಾಗಾಗಿ ಒಂದು ಪಲ್ವರೈಸರು, ಒಂದು ಮಸಾಲ ಮಷೀನು ಹಾಕೊಂಡಿದ್ದೀನಿ. ಹಾಗೆ ಮೊಳಕೆ ಕಟ್ಟಿದ ನಾನು ರಾಗಿ ಮಾಲ್ಟ್ ಮಾಡ್ತೇನೆ ಪೌಡರು, ಅದನ್ನ ಮಾಡೋಕ್ಕೋಸ್ಕರ ಒಂದು ಡ್ರೈಯರು. ಈಗ ನಮಗೇನು ಡಿ ಸ್ಟೋನರು, ಪ್ರತಿಯೊಂದು ನಮ್ಮ ಹಳ್ಳಿನಲ್ಲಿ ನಾನು ಈ ತರದ ಏನಾರು ಮಾಡ್ಬೇಕಂದ್ರೆ ಮತ್ತೆ ಇನ್ನೊಬ್ಬರ ಹತ್ರ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಏನು ಅವೈಲೇಬಲ್ ಇರಲ್ಲ ಅಂತ ಇದೆಯೋ ಮಷಿನ್ಸ್ ಅದೆಲ್ಲಾನು ನಾನು ಹಾಕೊಂಡಿದ್ದೀನಿ.
0: ಹಾಕೊಂಡಿದ್ರ ಇವೆಲ್ಲ ಆಪರೇಟ್ ಮಾಡೋದೆಲ್ಲ ನಿಮಗೆ ತರಬೇತಿ ಇದೆ?
1: ಆಗಿದೆ ಸರ್.
0: ಆಗಿದೆ
1: ಆಗಿದೆ.
0: ಯಾವುದೇ ತೊಂದರೆ ಇಲ್ಲದಂಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆ.
1: ಹೌದು ಸರ್.
0: ಈಗ ಇದಕ್ಕೆಲ್ಲ ಕಚ್ಚಾ ಮೂಲ ಉತ್ಪನ್ನಗಳು ಬೇಕಾಗುತ್ತೆ, ದವಸ ಧಾನ್ಯಗಳೆಲ್ಲ, ಅದನ್ನೆಲ್ಲ ಇಲ್ಲಿಂದ ನೀವೇ ಬೆಳ್ಕೊಳ್ತೀರಾ ಅಥವಾ ಹೊರಗಡೆಯಿಂದ ಕೊಂಡ್ಕೊಂಡ್ಬರ್ತೀರಾ?
1: ಕೆಲವೊಂದನ್ನ ನಮ್ಮಲ್ಲಿ ಬೆಳಿತೀವಿ. ನಮ್ಮಲ್ಲಿ ಇಲ್ದೇ ಇರೋ ಪದಾರ್ಥಗಳನ್ನ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಿಂದ ಅಥವಾ ತಾಲೂಕುಗಳಿಂದ ತಗೊಳ್ಳೋ ಒಂದು ಕೆಲಸವನ್ನ ಮಾಡ್ತಾ ಇದೀವಿ.
0: ಮುಖ್ಯವಾಗಿ ಏನೇನು ಬೇಕಾಗುತ್ತೆ ನಿಮ್ಗೆ? ಈಗ
1: ನಮಗೆ ಮಸಾಲೆ ಪೌಡರ್ ಮಾಡ್ಬೇಕಂದ್ರೆ ಬ್ಯಾಡಗಿ ಚಿಲ್ಲಿ ಬೇಕು, ಧನಿಯಾ ಬೇಕು, ಮಸಾಲೆ ಪದಾರ್ಥಗಳು ಬೇಕು. ಇವುಗಳನ್ನ ಈಗ ಬ್ಯಾಡಗಿ ಚಿಲ್ಲಿ ಅಂದ್ರೆ ನಾವೀಗ ಬ್ಯಾಡಗಿ ಅಥವಾ ನಮ್ಮ ಕಲ್ಯಾಣ ದುರ್ಗ ಕಡೆಯಿಂದ ತಗೊಳ್ಬೇಕಾಗುತ್ತೆ. ಆ ಧನಿಯಾ ನಮ್ಮ ಚಳ್ಳಕೆರೆಲೇ ಚೆನ್ನಾಗಿ ಬರುತ್ತೆ, ಹಾಗೆ ರಾಗಿ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ. ಈಗ ನಮ್ಮಲ್ಲಿ ಇರೋಂತದನ್ನ ನಮ್ಮಲ್ಲಿ ತಗೊಳ್ತೀವಿ, ಹೊರಗಡೆ ಬೇಕಾಗಿದ್ರೆ ಹೊರಗಡೆಯಿಂದ ತಗೊಳ್ತಾ ಇದ್ದೀನಿ.
0: ಜೋಳ ಇವನ್ನೆಲ್ಲ ಬೇರೆ
1: ಬೇರೆ ಹೌದು, ಈ ಕಡೆ ನಾವು ಉತ್ತರ ಕರ್ನಾಟಕ ಭಾಗದಿಂದ ತರಿಸ್ಕೋಬೇಕಾಗುತ್ತೆ.
0: ಈಗ ರೊಟ್ಟಿ ಬೇರೆ ಬೇರೆ ಎಲ್ಲ ಮಾಡ್ತಾ ಇದ್ರ, ಮುಖ್ಯವಾಗಿ ಈಗ ಹೆಚ್ಚು ಬೇಡಿಕೆ ಅಂದ್ರೆ ಯಾವ್ದಕ್ಕೆ ಇದೆ?
1: ಹೀಗೆ ಅಂತ ನಾನು ಒಂದು ಪ್ರಾಡಕ್ಟ್ ಬಗ್ಗೆನೆ ಹೇಳಲಿಕ್ಕಾಗಲ್ಲ ಸರ್. ಈಗ ನಮ್ಮ ಡೈಲಿ ಲೈಫ್ ಅಲ್ಲಿ ನಮ್ಗೆ ಒಂದು ಹೆಲ್ತ್ ಮಿಕ್ಸ್ ಆಗಿ ರಾಗಿ ಮಾಲ್ಟ್ ಮೂವ್ ಆಗ್ತಾ ಇದೆ, ರೊಟ್ಟಿ ಚಪಾತಿ ಈ ತರದ್ದು ಕೂಡ ಮೂವ್ ಆಗ್ತಾ ಇದೆ. ಹಾಗೆ ನಮ್ಗೆ ಡೈಲಿ ಸಾಂಬಾರ್ ಪೌಡರ್ಗಳು, ಇದು ರಸಂ ಪೌಡರ್, ಮಸಾಲಾ ಪೌಡರ್ ಏನಿದೆ ಇದೆಲ್ಲಾನು ಬೇಕೇ ಬೇಕಾಗಿರೋದ್ರಿಂದ ಪ್ರತಿಯೊಂದೂ ನಾವು ಕಾನ್ಸಂಟ್ರೇಟ್ ಮಾಡಿ ಎಲ್ಲಾ ಪ್ರಾಡಕ್ಟ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾ
0: ಇದ್ರು.
1: ಕುಕ್ಕುಗಳಿದೆ, ಪಿಕ್ಕಲ್ ಇದೆ, ಪಾಪಡಿ ಇರುತ್ತೆ. ಅವರು ನಮ್ಮ ಗ್ರಾಹಕರು ಏಕ್ ಕೇಳ್ತಾರೋ ಅವ್ರ ಆರ್ಡರ್ನ ನಾವು ಫ್ರೆಶ್ ಆಗಿ ಆಗನೆ ಮಾಡಿಬಿಟ್ಟು ಕೊಡೋ ತರ ಮಾಡಿದ್ವಿ.
0: ಈಗ ಪ್ರಾರಂಭ ಮಾಡಲು ಎಷ್ಟು ದಿವಸ ಆಯ್ತು?
1: ಫೆಬ್ರವರಿ 18 ಇನಾಗ್ರೇಷನ್ ಆಯ್ತು ನಂದು ಘಟಕದ್ದು. ಅದರ ನಂತರದಲ್ಲಿ ಸ್ವಲ್ಪ ಕೆಲಸಗಳು ಉಳಿದಿತ್ತು, ಆ ಕೆಲಸಗಳನ್ನ ಮುಗಿಸ್ಕೊಂಡು ನಾನೀಗ 1 month ಇಂದ ರನ್ ಮಾಡ್ತಾ
0: ಹೋಗ್ತಾ
1: ಇದ್ರು. ಹಿಂದೆ ಕೂಡ ನಾನ್ ಮಾಡ್ತಾ ಇದ್ದೆ, ಮನೆಯಲ್ಲೇ ಹೊರಗಡೆಯಿಂದ ಫ್ಲೋರ್ ಮಿಲ್ ಅಲ್ಲಿ ಮಾಡಿಸ್ಕೊಂಡು ಬಂದು ಮಸಾಲಾ ಪೌಡರ್ಗಳು ಆ ಒಂದು ಪ್ಲೇನ್ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಮಾಡೋ ಕೆಲಸ ಒಂದು ವರ್ಷದಿಂದ ನಡೀತಾ ಇತ್ತು. ಇದನ್ನ ನಾನೀಗ ಯೂನಿಟ್ ಸ್ಟಾರ್ಟ್ ಮಾಡ್ಕೊಂಡ ಮೇಲೆ ಈಗ ನಮ್ಮಲ್ಲೇ ಪಲ್ವರೈಸರ್ಗಳು, ಮಸಾಲಾ ಮಷೀನ್ಗಳು ಎಲ್ಲ ಹಾಕೊಂಡು ಒಳ್ಳೆ ಕ್ವಾಲಿಟಿ ಪ್ಯಾಕಿಂಗ್ ಮಟೀರಿಯಲ್ ಕೂಡ ಹಾಕೊಂಡು ಒಂದು ನಮ್ಮ ಪ್ರಾಡಕ್ಟ್ಗೆ ಒಂದು ಬ್ರಾಂಡ್ ಟ್ರೇಡ್ ಮಾರ್ಕ್ ಅನ್ನು ಕೂಡ ರಿಜಿಸ್ಟರ್ ಮಾಡಿಸ್ಕೋತಾ ಇದ್ದೀನಿ. ಆಗ್ತಾ ಇದೆ ಅದು ಕೂಡ ಪ್ರೋಸೆಸ್. ಈಗ ನನಗೆ ಈಗ ಆಲ್ರೆಡಿ TM ಅಂತ ಹಾಕೊಂಡು ನನ್ನ ಟ್ರೇಡ್ ಮಾರ್ಕ್ ಅನ್ನ ಮೂವ್ ಮಾಡಬಹುದು ಅವಕಾಶ ಇದೆ. ಅದು ಎಲ್ಲ ಮಾಡ್ಕೊಂಡು ಈಗ ಒಳ್ಳೆ ಪ್ಯಾಕಿಂಗ್ ಅಲ್ಲಿ ನನ್ನ ಪ್ರಾಡಕ್ಟ್ ನ ಹೊಸದಾಗಿನೇ ತರ್ತಾ ಇದ್ದೀನಿ.
0: ತರ್ತಾ ಇದ್ರ. ಈಗ PMFME ಯೋಜನೆಯಿಂದ ಸೌಲಭ್ಯ ಪಡ್ಕೊಂಡಿದೆ ಅಂತಂದ್ರೆ ಇದಕ್ಕೆಲ್ಲ ಅಧಿಕಾರಿಗಳು, ಇಲಾಖೆಗಳು ಎಲ್ಲ ಸಾಕಷ್ಟು ಸಹಕಾರ ಮಾಡ್ಬೇಕಾಗತ್ತೆ. ಎಲ್ಲ ನಿಮ್ಗೆಲ್ಲ ಸಹಕಾರ ಸಿಕ್ತಾ?
1: ತುಂಬಾ ಸಹಕಾರ ಸಿಕ್ತು ಸರ್. ನನಗೆ ಒಂದು ಸಲ ಅಪ್ಲಿಕೇಶನ್ ಅಲ್ಲೇನೆ ವಿತಿನ್ ಮಂತ್ ನನಗೆ ಲೋನ್ ಅಪ್ರೂವ್ ಆಗೋಯ್ತು. ಕಾರಣ ಅವರ ಕೇಳಿದ ಡಾಕ್ಯುಮೆಂಟ್ ಅನ್ನ ನಾವು ಪ್ರಾಪರ್ ಆಗಿ ಪ್ರೊವೈಡ್ ಮಾಡ್ಬೇಕು. ನಾವು ಒಂದು ಲೋನಿಗೆ ಹೋಗ್ತೀವಿ ಅಂದ್ರೆ ಹೋಗೋ ಮುಂಚೆ ಅಲ್ಲಿ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು ನಾವು ಅದಕ್ಕೆ ತಯಾರಿ ಮಾಡ್ಕೊಂಡು ಹೋಗಿದೀವಿ ಅಂದ್ರೆ ತುಂಬಾ ಈಸಿಯಾಗಿ ಲೋನ್ ಆಗುತ್ತೆ.
0: ಅದು ನಿಮಗೆ ಸಾಕಷ್ಟು ಅನುಕೂಲ ಆಯ್ತು. ಹೌದು
1: ಹೌದು. ಈಗ ನನಗೆ ಏನ್ ಬೇಕು ಡಾಕ್ಯುಮೆಂಟ್ ಅನ್ನೋದನ್ನ ನನಗೆ ತರಬೇತಿ ನಲ್ಗುತ್ತಾ ಇತ್ತು. ತರಬೇತಿ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಏನ್ ಮಾಡ್ದೆ, ಎಲ್ಲಾ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಂಕ್ ಕಡೆ ಮೂವ್ ಮಾಡಿದ್ರಿಂದ ಈಸಿಯಾಗಿ ಆಗೋಯ್ತು.
0: ಪೂರ್ತಿ ನೀವು ಅಷ್ಟು ಬಂಡವಾಳ ನೀವೇ ಹಾಕ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ.
1: ಕಷ್ಟ ಆಗ್ತಾ ಇತ್ತು ಸರ್.
0: ಸ್ವಲ್ಪ ಸಾಲ ಸೌಲಭ್ಯ ಸಿಕ್ಕಿದ್ರಿಂದ ಅನುಕೂಲ.
1: ತುಂಬಾನೇ ಅನುಕೂಲ ಆಗುತ್ತೆ. ಈಗ ನಮಗೆ 50% ಅಷ್ಟು ನಮ್ಮ ಏನು ಖರ್ಚು ಆಗಿದೆಯಲ್ಲ ಅದರಲ್ಲಿ ನನಗೆ ಲೋನ್ ಅಮೌಂಟ್ ಅಲ್ಲಿ ಆಗೋಗಿದೆ.
0: ಸಹಾಯಧನ
1: ಸಿಗುತ್ತೆ ಸರ್.
0: ಮೇಡಮ್, ಈಗ ಬೇರೆ ಬೇರೆ ಇಂದೆಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ತರಿಸಿ ಅಂತೀವಿ ಅಂತಂದ್ರೆ ಈಗೆಲ್ಲ ಸಾಕಷ್ಟು ಕಾಸ್ಟ್ಲಿ ಇದೆ ಮಸಾಲೆ ಪದಾರ್ಥ.
1: ಹೌದು ಸರ್, ಈ ವರ್ಷ ಅಂತೂ ಕೇಳೋಂಗೆ ಇಲ್ಲ ಬಾಡಿಗೆ ಮೆಣಸಿನಕಾಯಿ ರೇಟು. ನಾನು ಹಾಗಾಗಿನೇ ನಮ್ಮ ಪ್ರಾಡಕ್ಟ್ ನ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ನಮ್ಮ ಪ್ರಾಡಕ್ಟ್ಸ್ ಅದಕ್ಕೆ ತಕ್ಕನಾದ ರೇಟ್ ಇದ್ದೇ

0: ಇರುತ್ತೆ. ಈಗ ಕೆಲವರು ಕಂಪೇರ್ ಮಾಡ್ತಾರೆ, ಅವರು 200 ರುಪೀಸ್ ಪರ್ ಕೆಜಿ ಚಿಲ್ಲಿ ಪೌಡರ್ ಕೊಡ್ತಾರೆ, ನಿಮ್ದು ಯಾಕೆ ಈ ರೇಟು ಅಂತ. ನನಗೆ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೋಗಿರೋದ್ರಿಂದ ಈಗ ನಾವೇ ಯೋಚನೆ ಮಾಡೋಣ ನೋಡಿ. ಒಂದು ಗುಂಟೂರು ಮೆಣಸಿನ್ಕಾಯಿ ಅಂದ್ರೆ ಮಿನಿಮಮ್ ಅಂದ್ರೆ ಈಗ 200 ರೂಪಾಯಿ ಕೆಜಿ ಇದೆ. ಅದು ತಂದು ಕ್ಲೀನ್ ಮಾಡಿದ್ಮೇಲೆ ಅಲ್ಲೊಂದಷ್ಟು ವೆಯ್ಟ್ ಕಡಿಮೆ ವೇಸ್ಟ್ ಆಗ್ತಾ ಹೋಗುತ್ತೆ. ಅದು ಪ್ರೊಸೆಸ್ ಮಾಡೋಷ್ಟೊಳಗೆ ಮತ್ತಿನ್ನೊಂದು ಸ್ವಲ್ಪ ವೆಯ್ಟ್ ಕಳ್ಕೊಳ್ತಾ ಹೋಗುತ್ತೆ. ಇವೆಲ್ಲಾನು ಮತ್ತೆ ಪ್ಯಾಕಿಂಗ್ ಚಾರ್ಜಸ್ ಎಲ್ಲಾನು ನಾವು ಸೇರಿಸಿನೇ ಒಂದು ಕೆಜಿಗೆ ಇಂತಿಷ್ಟು ಅಂತ ಒಂದು ಪ್ರಾಡಕ್ಟ್ ಮಾಡುವಾಗ ರೆಡಿ ಮಾಡ್ಕೊಂಡಿರ್ತೀವಿ. ಅದ್ರ ಮೇಲೆ ನಾವು ಒಂದು 30-35% ಕಿಲೋ ಅಂದ್ರ ಮೇಲೆ 50% ತನಕ ಮಾರ್ಜಿನ್ ಇಟ್ಕೊಂಡು, ಯಾವುದು ನಮ್ಗೆ ಹೆವಿ ರಿಸ್ಕ್ ಇರುತ್ತೋ ಅದ್ರ ಮೇಲೆ 50% ತನಕನು ಮಾರ್ಜಿನ್ ಇಟ್ಕೊಂಡು ನಾವು ಪ್ರೈಸ್ ಫಿಕ್ಸ್ ಮಾಡ್ತೀವಿ. ಹಾಗಾಗಿ ನಾನು ಗ್ರಾಹಕರು ಕೇಳ್ಕೊಳ್ಳೋದು ಕಾಸ್ಟ್ಲಿ ಅಂತ ಅನ್ನೋದಕ್ಕಿಂತ ನೀವು ಅದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ ಒಳ್ಳೆ ಇತ್ತು ಅಂತಂದ್ರೆ ತಗೊಳ್ಳಿ ಅಂತ ಮನವಿ ಮಾಡ್ತೀನಿ.
1: ನೀವೆಲ್ಲ ಮಾಡ್ತಾ ಇರೋದು ಆಹಾರ ಉತ್ಪನ್ನಗಳಾಗಿರೋದ್ರಿಂದ ಇದಕ್ಕೆಲ್ಲ ಒಂದು ಲೈಸೆನ್ಸ್ ಅದೆಲ್ಲ ಬೇಕಾಗುತ್ತೆ?
0: ಹೌದು ಸರ್, ಲೈಸೆನ್ಸ್ ಬೇಕು. ಮೊದಲನೇದಾಗಿ ನಾವು ಈ ತರದ್ದು ಮಾಡ್ತೀವಿ ಅಂತಂದಾಗ FSSA ಲೈಸೆನ್ಸ್ ಬೇಕು. ಹಾಗೆ ನಮ್ಮ ಲೋಕಲ್ ಅಥಾರಿಟಿ

0: ವೆಯ್ಟ್ ಕಳ್ಕೊಳ್ತಾ ಹೋಗುತ್ತೆ. ಇವೆಲ್ಲಾನು ಮತ್ತೆ ಪ್ಯಾಕಿಂಗ್ ಚಾರ್ಜಸ್ ಎಲ್ಲಾನು ನಾವು ಸೇರಿಸಿನ ಒಂದು ಕೆಜಿಗೆ ಇಂತಿಷ್ಟು ಅಂತ ಒಂದು ಪ್ರಾಡಕ್ಟ್ ಮಾಡುವಾಗ ರೆಡಿ ಮಾಡ್ಕೊಂಡಿರ್ತೀವಿ. ಅದರ ಮೇಲೆ ನಾವು ಒಂದು 30-35% ಕಿಲೋ ಅಂದ್ರ ಮೇಲೆ 50% ತನಕ ಮಾರ್ಜಿನ್ ಇಟ್ಕೊಂಡು, ಯಾವುದು ನಮಗೆ ಹೆವಿ ರಿಸ್ಕ್ ಇರುತ್ತೋ ಅದ್ರ ಮೇಲೆ 50% ತನಕ ಮಾರ್ಜಿನ್ ಇಟ್ಕೊಂಡು ನಾವು ಪ್ರೈಸ್ ಫಿಕ್ಸ್ ಮಾಡ್ತೀವಿ. ಹಾಗಾಗಿ ನಾನು ಗ್ರಾಹಕರಿಗೆ ಕೇಳ್ಕೊಳ್ಳೋದು, ಕಾಸ್ಟ್ಲಿ ಅಂತ ಅನ್ನೋದಕ್ಕಿಂತ ನೀವು ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಒಳ್ಳೆ ಇತ್ತು ಅಂತಂದ್ರೆ ತಗೊಳ್ಳಿ ಅಂತ ಮನವಿ ಮಾಡ್ತೀನಿ.
1: ನೀವೆಲ್ಲ ಮಾಡ್ತಾ ಇರೋದು ಆಹಾರ ಉತ್ಪನ್ನಗಳಾಗಿರೋದ್ರಿಂದ ಇದಕ್ಕೆಲ್ಲ ಒಂದು ಲೈಸೆನ್ಸ್ ಅದೆಲ್ಲ ಬೇಕಾಗುತ್ತೆ.
0: ಹೌದು ಸರ್, ಲೈಸೆನ್ಸ್ ಬೇಕು. ಮೊದಲನೇದಾಗಿ ನಾವು ಈ ತರದ್ದು ಮಾಡ್ತೀವಿ ಅಂತಂದಾಗ FSSA ಲೈಸೆನ್ಸ್ ಬೇಕು. ಹಾಗೆ ನಮ್ಮ ಲೋಕಲ್ ಅಥಾರಿಟಿಯಿಂದ ಅಲ್ಲೂ ಕೂಡ ಲೈಸೆನ್ಸ್ ತಗೋಬೇಕಾಗುತ್ತೆ. ಇನ್ನ ಇದಕ್ಕೆಲ್ಲ ಪವರ್ ಬೇಕಾಗಿರುತ್ತೆ, ಪವರ್ ಸ್ಯಾಂಕ್ಷನ್ ತಗೋಬೇಕು. ಇದೆಲ್ಲ ಮುಗಿಸ್ಕೊಂಡ್ರೇನೆ ನಮಗೆ ಲೋನ್ ಆಗೋದು ಸರ್. ಅದ್ರಲ್ಲಿ ಯಾವುದೇ ಒಂದು ಪೆಂಡಿಂಗ್ ಆಯ್ತು ಅಂದ್ರೂ ಆಗಿರಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲೇನೋ ನಮ್ದು ಕಮ್ಮಿ ಆಗಿದೆ, ಅದಕ್ಕೆ ಆಗಿಲ್ಲ ಅಂತ.
1: ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡ್ತಾ ಇದ್ರಲ್ಲ, ಇದಕ್ಕೆಲ್ಲ ಕೆಲಸಗಾರರೆಲ್ಲ ಬೇಕಾಗುತ್ತಾ ನಿಮಗೆ?
0: ಹೌದು ಸರ್, ಕೆಲಸಗಾರ ಬೇಕಾಗುತ್ತೆ. ಈಗ ಮೊದಲನೇದಾಗಿ ನನಗೆ ಉದ್ಯೋಗ ಇರಲಿಲ್ಲ, ನನಗೆ ಒಂದು ಉದ್ಯೋಗ ಆಯ್ತು. ಅದರ ನಂತರದಲ್ಲಿ ನನ್ನ ಮನೆಯಲ್ಲಿ ಇನ್ನೂ ಇಬ್ರು ಖಾಲಿ ಇರ್ತಾ ಇದ್ರು. ಖಾಲಿ ಅಂದ್ರೆ ಕೆಲಸ ಇರೋ ಟೈಮಲ್ಲಿ ಮಾಡ್ತಾ ಇದ್ರು, ಮಿಕ್ಕಿ ಟೈಮಲ್ಲಿ ಖಾಲಿ ಉಳಿಬೇಕು ಅನ್ನೋಂಗಿತ್ತು. ಈಗ ಅವರಿಬ್ಬರಿಗೂ ಕೂಡ ಉದ್ಯೋಗ ಆಗುತ್ತೆ. ಹಾಗೆ ನಮ್ಮ ಸ್ವಸಹಾಯ ಸಂಘದ ಹೆಣ್ಮಕ್ಳಿದ್ದಾರೆ, ಅವರಿಗೂ ಕೂಡ ಅವಕಾಶ ಸಿಗುತ್ತೆ ಇದರಲ್ಲಿ. ಹಾಗೆ ಈಗ ನಮಗೆ ಹೇಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೋ ಹಾಗೆ ನಮಗೆ ಕೆಲಸಗಾರರು ಬೇಕಾಗ್ತಾ ಹೋಗುತ್ತೆ. ನಮ್ಮ ಸ್ಥಳೀಯರಿಗೆ ನಾವು ಒಂದು ಅವಕಾಶವನ್ನು ಕೊಟ್ಟು ಅದನ್ನ ಇಂಪ್ರೂವ್ ಮಾಡ್ಕೊಳ್ತೀವಿ.
1: ಈಗ ನೀವು ಇದೆಲ್ಲ ಮಾಡ್ತಾ ಇದ್ರ, ನಾವು ಮಾಡಿ ಸಾಕಷ್ಟು ಗುಣಮಟ್ಟದ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತೀರಾ, ಮಾಡಿ ನಾವು ಅಲ್ಲೇ ಇಟ್ಕೊಂಡ್ಲಿಕ್ಕೆ ಬರಲ್ಲ, ಇದಕ್ಕೊಂದು ಮಾರ್ಕೆಟ್ ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ಮಾರ್ಕೆಟ್ ಅಂದ್ರೆ ಅವ್ರ ಹತ್ರ ಈ ತರ ಎಲ್ಲ ಪ್ರಾಡಕ್ಟ್ ಸಿಗ್ತಾವ ಅಂತ ಒಂದು ಸಾಕಷ್ಟು ಜನಗಳಿಗೆ ತಲುಪಬೇಕಾಗತ್ತೆ. ಇದಕ್ಕೆಲ್ಲ ಯಾವ ರೀತಿ ಪ್ರಚಾರ ಅಂದ್ರೆ ಯಾವ ರೀತಿ ಮಾಡ್ತಾ ಇದ್ರ?
0: ಪ್ರಚಾರ ಅಂತ ಬಂದ್ರೆ ನಾನೇ ಸ್ವಂತವಾಗಿ ಓಡಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲಿ ಈಗ ಸ್ಕೂಲ್ಗಳಾಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಕೇಟ್ರಿಂಗ್ ಅವ್ರಿಗಾಗ್ಬೋದು, ಚೌಟ್ರಿ ಅವ್ರಿಗಾಗ್ಬೋದು, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೋ ಅಲ್ಲಿ ಎಲ್ಲ ನಾನು ಖುದ್ದಾಗಿ ಓಡಾಡಿಕೊಂಡು ಅವರನ್ನ ಒಂದು ಕನ್ವೈನ್ಸ್ ಮಾಡಿ, ಪ್ರಯತ್ನ ಮಾಡಿ, ನಮ್ಮ ಹತ್ರ ಈ ತರ ಪ್ರಾಡಕ್ಟ್ ಇದೆ ಟ್ರೈ ಮಾಡಿ ಅಂತ ಅವ್ರಿಗೆ ಸ್ಯಾಂಪಲ್ ಕೊಟ್ಬಿಟ್ಟು ನಮ್ಮ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ಕೋತಾ ಹೋಗ್ತಾ ಇದೀವಿ. ಹಾಗೆ ನಮ್ಮ ನೇಬರ್ಸ್, ರಿಲೇಟಿವ್ಸ್ ಈಗ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದವರು ಟೇಸ್ಟ್ ಮತ್ತೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅವರೇ ಮತ್ತೆ ಇನ್ನೊಂದಷ್ಟು ಕಸ್ಟಮರ್ ಅವ್ರ ಕಡೆಯಿಂದ ಸಿಗ್ತಾ ಇದ್ದಾರೆ. ಈಗ ನಮ್ದು ಬಾಯಿಂದ ಬಾಯಿಗೆ ಹರಡಿನೇ ನಾವು ಮಾಡ್ಕೋಬೇಕಾಗಿರೋದು. ಯಾಕಂದ್ರೆ ನಾವು ಯಾರಾದ್ರೂ ಒಬ್ರು ಇವ್ರನ್ನಿಟ್ಟು ನಾನು ಆ್ಯಡ್ ಮಾಡಿಸ್ತೀನಿ ಅಂತ ಸಿಚುಯೇಷನ್ ಏನಿಲ್ಲ ಸರ್. ನಾವು ನಮ್ಮ ಕೆಲಸವನ್ನ ನಾವೇ ನಮ್ಮ ಪ್ರಮೋಷನ್ ಮಾಡ್ಕೋಬೇಕಾಗಿದೆ.
1: ಮನೆ ಹತ್ರ ಎಲ್ಲ ಬೋರ್ಡ್ ಹಾಕಿ, ವಿಸಿಟಿಂಗ್ ಕಾರ್ಡ್ ಈ ತರ ಎಲ್ಲ,
0: ವಿಸಿಟಿಂಗ್ ಕಾರ್ಡ್ ಇದೆ, ಬೋರ್ಡ್ ಇದೆ. ಹಾಗೆ ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ಯೂಸ್ ಮಾಡ್ಕೊಳ್ತಾ ಇದೀವಿ. ಹಾಗೆ ಕೆಲವೊಂದು ಇನ್ಫ್ಲೂಯೆನ್ಸರ್ ಥ್ರೂ ಕೂಡ ನಾನು ಪ್ರಮೋಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಈಗೆಲ್ಲ ಕಾಂಪಿಟೇಷನ್ ಯುಗ.
0: ಹೌದು,
1: ವಿದ್ಯಾ ಅವ್ರ ಹತ್ರ ನನಗೆ 10 ರೂಪಾಯಿ ಅಂದ್ರೆ ನಾನು 8 ರೂಪಾಯಿ ಕೊಡ್ತೀನಿ, ಇವನ್ನೆಲ್ಲ ಯಾವ ರೀತಿ ಫೇಸ್ ಮಾಡ್ತಾರೆ?
0: ಮೊದಲನೇದಾಗಿ ನಾನು ಗ್ರಾಹಕರಿಗೆ ಮನವರಿಕೆ ಮಾಡಬೇಕು. ನಾನು ಯಾಕೆ 10 ರೂಪಾಯಿ ಮಾಡ್ತಾ ಇದ್ದೀನಿ, ಅವ್ರು ಯಾಕೆ 8 ರೂಪಾಯಿ ಮಾಡಿದ್ದಾರೆ, ಇದರ ಡಿಫ್ರೆನ್ಸ್ ಏನು, ಅದನ್ನ ನಾನು ಗ್ರಾಹಕರಿಗೆ ಮನವರಿಕೆ ಮಾಡಿ ಅದನ್ನ ಸ್ವಲ್ಪ ನಾನು ಸ್ಯಾಂಪಲ್ ಕೊಟ್ಟರೆ ಎಲ್ಲಿ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋ ಬದಲು ಧಾರಾಳವಾಗಿ ಸ್ಯಾಂಪಲ್ ಕೊಟ್ಟು ಟೇಸ್ಟ್ ಮಾಡಿ ಅಂತ ಟೇಸ್ಟ್ ಮಾಡಿಸಿದ್ರಿಂದ ನನಗೆ ಇನ್ನೊಂದಷ್ಟು ಕಸ್ಟಮರ್ಸ್ ಸಿಗ್ತಾ ಹೋಗ್ತಾರೆ.
1: ಈಗ ನೀವು ಬೇರೆ ಕ್ಯಾಟ್ರಿಂಗು ಮತ್ತೆ ಕಲ್ಯಾಣ ಮಂಟಪಗಳು ಈ ಕಡೆ ಎಲ್ಲ ಹೋಗ್ತೀವಿ ಸರ್ ಅಂತ ಹೇಳಿದ್ರಿ, ಅಲ್ಲೆಲ್ಲ ನಾವು ಹೆಚ್ಚನ್ನು ಗಮನಿಸಿದಾಗ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿಗೆ ಹೆಚ್ಚು ಆಸಕ್ತಿ ಪಡ್ತಾರೆ ಜನ, ನೀವು ಅವ್ರನ್ನೆಲ್ಲ ಮನವೊಲಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಫೇಸ್ ಮಾಡ್ತೀರಾ ಸಿಚುಯೇಷನ್?
0: ಸರ್, ತುಂಬಾ ನಾನು ನನ್ನ ಪ್ರಾಡಕ್ಟ್ ಅನ್ನ ಅವ್ರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೀನಿ. ಕೆಲವರು ನಮಗೆ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅನ್ನೋರು ನಾವು ಮನವರಿಕೆ ಮಾಡೋದೇ ಬೇಕಿಲ್ಲ, ಅವರಾಗಿ ಅವ್ರು ತಗೊಂಡ್ ಬಿಡ್ತಾರೆ. ಕೆಲವ್ರಿಗೆ ಹೇಳಿದಾದ್ಮೇಲೆ ಅರ್ಥ ಆಗುತ್ತೆ, ಇನ್ನು ಕೆಲವ್ರಿಗೆ ಆಗದಿಲ್ಲ, ಕಷ್ಟ ಹಾಗೆ ಆಗುತ್ತೆ. ಅದು ನಾನು ಎಲ್ಲಾನು ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ನನ್ನ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ, ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತೇನೆ ಕನ್ವಿನ್ಸ್ ಮಾಡಿ.
1: ನಮಗೆ ಕಡಿಮೆ ಆಗ್ಲಿ, ನಾವು ಗುಣಮಟ್ಟಕ್ಕೆ ಬೆಲೆ ಕೊಡಲ್ಲ, ಕಡಿಮೆ ರೇಟ್ ಅಂತ ಮಾಡ್ಕೊಡಿ ಅಂದ್ರೆ ಅದಕ್ಕೂ ನೀವು ತಯಾರಿದ್ರ?
0: ಅದು ಕಷ್ಟ ಸರ್,
1: ಅದು ಕಷ್ಟ.
0: ಯಾಕಂದ್ರೆ ನಾನು ಅದು ನನ್ನ ಮಗು ಅಂತ ಟ್ರೀಟ್ ಮಾಡಿದೀನಿ ನನ್ನ ಪ್ರಾಡಕ್ಟ್ಸ್ ನ. ನನ್ನ ಮಗುಗೆ ನಾನು ನನ್ನ ಮಗಳಿಗೆ ಹೇಗ್ ತಿನ್ನಿಸ್ತಾ ಇದ್ದೀನೋ ನನ್ನ ಕಸ್ಟಮರ್ಗೂ ಅದೇ ತರದೇ ಕೊಡ್ಬೇಕು ಅನ್ನೋದು ನನ್ನ ಭಾವನೆ ಇರೋದ್ರಿಂದ ಯಾವ್ದೋ ಪ್ರಾಡಕ್ಟ್ ಅಂದು ನಾನು ಕಡಿಮೆ ರೇಟಿಗೆ ಕೊಟ್ಟು ನಾನು ಲಾಭ ಮಾಡ್ಕೊಳ್ಬೇಕನ್ನೋ ಮನಸ್ಥಿತಿ ನನಗಿಲ್ಲ.
1: ಮತ್ತೆ ನಾಳೆ ನನ್ನ ಒಂದು
0: ಪರ್ಮನೆಂಟ್ ಆಗಿ ನಾನು ಫೀಲ್ಡ್ ಅಲ್ಲಿ ಉಳಿಬೇಕು ಕ್ವಾಲಿಟಿ ಪ್ರಾಡಕ್ಟ್ ಇಂದ. ಇವತ್ತು ದುಡ್ಡು ಮಾಡ್ಕೊಂಡು ಆಚೆ ಹೋಗ್ಬೇಕನ್ನೋದಲ್ಲ ನಾನು, ಇದನ್ನ ನಾನು ಫ್ಯಾಷನ್ಗೋಸ್ಕರ ಮಾಡಿಲ್ಲ, ನನ್ನ ಒಂದು

0: ಸೇವಿಂಗು, ಫ್ಯೂಚರು, ಮತ್ತೆ ಮುಂದೆ ಬರೋ ನಾಲ್ಕು ಜನಕ್ಕೆ ಮಾರ್ಗದರ್ಶನ ಆಗ್ಲಿ ಅನ್ನೋ ತರದಲ್ಲೇ ನಾನು ಮಾಡ್ತಾ ಇರೋದು. ಅದ ಹಾಗಿರೋಕೆ ಇಷ್ಟಪಡ್ತೀನಿ ಸರ್. ನಾನು
1: ಬೇರೆ ಆರೋಗ್ಯ ದೃಷ್ಟಿಯಿಂದ
0: ಹೌದು
1: ನಾವು ಒಳ್ಳೆ ಗುಣಮಟ್ಟದ,
0: ಇವತ್ತು ನಮ್ಮಲ್ಲಿ ಎಲ್ಲಾ ಇದೆ, ಆರೋಗ್ಯನೇ ಕಳ್ಕೊಂಡಿದೀವಿ ನಾವು. ಆರೋಗ್ಯ ಇತ್ತು ಅಂದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ನಾನು ಕಳಪೆ ಗುಣಮಟ್ಟಕ್ಕೆ ನಾನು ಪ್ರಿಫರ್ ಮಾಡಲ್ಲ ಸರ್.
1: ಉತ್ಪಾದನೆ ಮಾಡಬೇಕು. ಮೇಡಮ್, ಈಗ ಇತ್ತೀಚೆಗೆ ನೀವು ಪ್ರಾರಂಭ ಮಾಡಿರೋದ್ರಿಂದ ಈಗೆಲ್ಲ ಯಾವ ರೀತಿ ನಡೀತಾ ಇದೆ ಮೇಡಮ್? ಸ್ಟಾರ್ಟಿಂಗ್ ಅಲ್ಲಿ
0: ಸ್ಟಾರ್ಟಿಂಗ್ ಒನ್ ವೀಕ್ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಆಮೇಲೆ ಒಂದ್ ಒಬ್ರೊಬ್ರಾಗೆ ಬರೋಕ್ ಶುರು ಮಾಡಿದ್ರು. ಏನೋ ಮಾಡ್ತಾ ಇದಾರಲ್ಲ, ಇಲ್ಲೇನೋ ಒಂದು ಶೆಡ್ ಕಾಣಿಸ್ತಾ ಇದೆ, ಏನಿರ್ಬೋದು ಅಂತ ಕ್ಯೂರಿಯಾಸಿಟಿಗೆ ಬಂದ್ ನೋಡೋಕ್ ಶುರು ಮಾಡಿದ್ರು. ಬಂದ್ ನೋಡಿದ್ಮೇಲೆ ಅವ್ರಿಗೆ ಏನಾದ್ರು ಪರ್ಚೇಸ್ ಮಾಡೋಣ ಅನ್ನಿಸ್ತು, ಅವರು ಪರ್ಚೇಸ್ ಮಾಡಿದ್ರು. ಆಮೇಲೆ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿದ್ರು, ನೋಡಿ ಈ ತರ ಇಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದಾರೆ, ನಮ್ಮವರೇ ಮಾಡ್ತಾ ಇದಾರೆ, ಬನ್ನಿ ನಮ್ಮೂರ್ದೇನೆ ಅಂತ ಅವ್ರಿಗೆ ಬಂದಂತಹ ಗ್ರಾಹಕರೇ ಇನ್ನೊಬ್ಬರನ್ನ ಕರ್ಕೊಂಡು ಬರಕ್ ಶುರು ಮಾಡ್ತಾ ಇದ್ದಾರೆ. ಇದು ಒಂದು ಖುಷಿ ವಿಚಾರ ಸರ್. ನಮಗೆ ತುಂಬಾ ಸವಾಲುಗಳಿದೆ. ನಾವು ಈ ಒಂದು ಉದ್ಯೋಗಕ್ಕೆ ಬಂದಿದೀವಿ ಅಂದ್ಮೇಲೆ ಅವನ್ನೆಲ್ಲ ನಾವು ದಾಟ್ಕೊಂಡು ನಾವು ಮುಂದುವರಿಲೇಬೇಕಾಗಿದೆ.
1: ಈ ಸಿರಿಧಾನ್ಯಗಳನ್ನ ಉಪಯೋಗಿಸಿಕೊಂಡು ಪ್ರಾಡಕ್ಟ್ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇದೆ?
0: ಹೌದು ಸರ್, ಇದೆ. ಇವತ್ತು ನಮ್ಮಲ್ಲಿ ಮಧುಮೇಹ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಜೊತೆಗೆ ನಮ್ಮ ಈಗಿನ ಜನರೇಷನ್ ಸಿರಿಧಾನ್ಯಗಳ ಬಳಕೆನೆ ಇಲ್ಲದೆ ಆಗೋಗಿದೆ. ಇವತ್ತೆಲ್ಲ ಜಂಕ್ ಫುಡ್ಗಳು ಜಾಸ್ತಿ ಮೊರೆ ಹೋಗ್ತಾ ಇದಾರೆ. ಅದೇ ತರದ ಫುಡ್ಗಳನ್ನೇ ನಾನು ಆದಷ್ಟು ಸಿರಿಧಾನ್ಯಗಳಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವರು ಯಾವ ತರ ತಿನ್ಬೇಕಂತ ಇಷ್ಟ ಪಡ್ತಾ ಇದಾರೋ ಅದನ್ನ ಹೆಲ್ದಿಯಾಗಿ ನಮ್ ಸಿರಿಧಾನ್ಯ ಹತ್ರನೇ ಅವ್ರಿಗೆ ತಿನ್ಸ್ಬೇಕು. ಈಗ ಒಂದು ಏನು ಹೊರಗಡೆ ಅವ್ರು ಹೋಗ್ಬಿಟ್ಟು ಚಾಕ್ಲೇಟ್ ಅಂತ ತಿಂತಾರೆ, ಆ ಚಾಕ್ಲೇಟ್ಗೆ ಈಕ್ವಲೆಂಟ್ ಆಗಿ ನಾವು ರಾಗಿ ಲಡ್ಡು ಮಾಡ್ತಾ ಇದೀವಿ ಸರ್. ಅದು ಎಲ್ಲಾ ಫ್ಲೇವರ್ ಅಲ್ಲಿ ಈಗ ಕೊಕೋ ಪೌಡರ್ ಯೂಸ್ ಮಾಡಿಕೊಂಡು ಅದಕ್ಕೆ ಚಾಕ್ಲೇಟ್ ಫ್ಲೇವರ್ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಅವ್ರಿಗೆ ಚಾಕ್ಲೇಟೇ ತಿಂತಾ ಇದೀವಿ ಅನ್ನೋ ಫೀಲು ಬರುತ್ತೆ, ನಾವು ರಾಗಿ ತಿನ್ಸಿದೀವಿ ಅನ್ನೋ ಖುಷಿ ನಮಗೂ ಬರುತ್ತೆ.
1: ರಾಗಿಯಿಂದ ಏನೇನು ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ?
0: ರಾಗಿಯಿಂದ ರಾಗಿ ಮಾಲ್ಟ್ ಮಾಡ್ತಾ ಇದೀವಿ, ರಾಗಿ ಲಡ್ಡು ಮಾಡ್ತಾ ಇದೀವಿ, ರಾಗಿ ಮಿಕ್ಸ್ಚರ್ ಮಾಡ್ತಾ ಇದೀವಿ, ಹಾಗೆ ರಾಗಿಯಿಂದ ಸಿಹಿ ನಿಪ್ಪಟ್ಟು ಕೂಡ ಮಾಡ್ತಾ ಇದೀವಿ.
1: ಈಗ ರೊಟ್ಟಿ ಮಾಡ್ತಾ ಇದ್ರ? ರೊಟ್ಟಿ ಚಟ್ನಿ ಪುಡಿ ಆ ತರದ ಬೇರೆ ಬೇರೆ
0: ಚಟ್ನಿ ಪುಡಿಗಳು, ಮತ್ತೆ ವಿಧ ವಿಧವಾದ ತೊಕ್ಕುಗಳಿದೆ, ಉಪ್ಪಿನಕಾಯಿಗಳಿದೆ. ಆ ಸೀಸನ್ ಅಲ್ಲಿ ನಮ್ಗೆ ಏನೇನು ಅವೈಲಬಲ್ ಇರುತ್ತೆ ಅವುಗಳನ್ನೆಲ್ಲ ಬಳಸ್ಕೊಂಡು ನಾವು ಪ್ರೊಡಕ್ಷನ್ ಮಾಡಬಹುದು.
1: ಯಾವುದೋ ಒಂದು ಫಂಕ್ಷನ್ ಮಾಡ್ತಾರೆ, ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಆರ್ಡರ್ ಕೊಟ್ರೆ ಅವರಿಗೆ ಪೂರೈಸಕ್ಕಾಗುತ್ತಾ?
0: ಹೌದು ಸರ್, ಆಗುತ್ತೆ. ಆ ಒಂದು ಪ್ರಯತ್ನವನ್ನೇ ನಾವು ಮಾಡ್ತಾ ಇರೋದು. ನಾವು ಕೇಳ್ಕೊಳ್ಳೋದಂದ್ರೆ ಒಂದು 3-4 days ಅರ್ಲಿ ಆಗಿ ನಮ್ಗೆ ಆರ್ಡರ್
1: ಕೊಡಬೇಕು.
0: ಯಾಕಂದ್ರೆ ನಾವು ಮಾಡಿಬಿಟ್ಟು ಸ್ಟಾಕ್ ಹಾಕೊಂಡು ಮಾರ್ತಾ ಇಲ್ಲ, ಫ್ರೆಶ್ ಆಗಿ ಮಾಡಿ ವಿತೌಟ್ ಪ್ರಿಸರ್ವೇಟಿವ್ ಕಾನ್ಸೆಪ್ಟ್ ಇರೋದ್ರಿಂದ ಫ್ರೆಶ್ ಆಗಿ ಮಾಡಿ ನಾವು ಫ್ರೆಶ್ ಆಗಿ ಸೇಲ್ ಮಾಡ್ತಾ ಇದೀವಿ. ಹಾಗಾಗಿ ಯಾರಾದ್ರೂ ಈ ತರ ನಮ್ಗೆ ಬೇಕು ಅಂದ್ರೆ ಒಂದು ಅಟ್ ಲೀಸ್ಟ್ ಒಂದು 3-4 days ಆದ್ರೂ ಅರ್ಲಿ ಆಗಿ
1: ತಿಳಿಸ್ಬೇಕಾಗುತ್ತೆ. ಮೇಡಮ್, ಇತ್ತೀಚೆಗೆ ಇವು ಜಾಸ್ತಿ ದಿವಸ ಕೆಡಬಾರದು, ಬಹಳ ದಿವಸ ಇರಬೇಕು ಅನ್ನೋ ಉದ್ದೇಶಕ್ಕೆ ಹೆಚ್ಚು ಕೆಮಿಕಲ್ ಹಾಕಿ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ, ಈ ತರಕ್ಕೇನು ಹೆಚ್ಚಿನ ಅವಕಾಶ ಕೊಟ್ಟಿಲ್ಲ
0: ಸರ್? ನಮ್ಗೆ ಸ್ವಾಭಾವಿಕವಾಗಿನೇ ನಮಗೆ ಕೆಲವೊಂದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಈಗ ನಾವು ಉಪ್ಪಿನಕಾಯಿ ಅಂತ ಬಂದ್ರೆ ಉಪ್ಪು, ಅರಿಶಿನ, ಮೆಂತ್ಯ ಇವುಗಳೆಲ್ಲಾನು ಅಲ್ಲಿ ಸ್ವಾಭಾವಿಕ ಒಂದು ಪ್ರಿಸರ್ವೇಟಿವ್ ಆಗಿರುತ್ತೆ, ಹಾಗಾಗಿ ಅಲ್ಲೋ ಅವಶ್ಯಕತೆ ನನಗೆ ಬೀಳೋದಿಲ್ಲ. ಇನ್ನ ರೊಟ್ಟಿ ಅಂತ ಬಂದ್ರೆ ನಾವು ಅವಾಗೆ ಮಾಡಿ ಫ್ರೆಶ್ ಆಗಿ ಮಾಡ್ತೀವಿ, ಫ್ರೆಶ್ ಆಗಿ ಖಾಲಿ ಮಾಡ್ತೀವಿ. ಚಪಾತಿ ಆಗ್ಬೋದು, ಅದು ಹಾಗೆ ಮಾಡ್ತೀವಿ. ಇನ್ನ ಮಸಾಲಾ ಪೌಡರ್ಗಳು ಕೂಡ ನಾವು ಹೇಗಿದೆ ಅಂದ್ರೆ ಚಿಕ್ಕ ಚಿಕ್ಕ ಬ್ಯಾಚ್ಗಳಲ್ಲಿ ಹೊಸ ಹೊಸದಾಗಿ ಮಾಡಿಬಿಟ್ಟು ಖಾಲಿ ಮಾಡ್ತೀವಿ, ಮತ್ತೆ ಹೊಸ ಮಾಡ್ತಾನೆ ಇರ್ತೀವಿ ಹೊಸದಾಗಿ. ಹಾಗಾಗಿ ನಮಗೆ ಪ್ರಿಸರ್ವೇಟಿವ್ ಅವಶ್ಯಕತೆ ಬೀಳಲ್ಲ ಸರ್.
1: ಈಗ ಪ್ಯಾಕಿಂಗ್ ಎಲ್ಲ ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ರೆ? ಚಿಕ್ಕ ಕುಟುಂಬ ಇರುತ್ತೆ,
0: ಚಿಕ್ಕ ಕುಟುಂಬ ಇರುತ್ತೆ, ಹಾಗಾಗಿ ನಾನು 100 grams, 250 grams, 500 grams, 1 kg ಹೀಗೆ ನಮ್ದು ಬೇರೆ ಬೇರೆ ಸೈಜ್ ಅಲ್ಲಿ ಕೂಡ ಪ್ಯಾಕಿಂಗ್ ಅವೈಲಬಲ್ ಇದೆ.
1: ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಮೇಡಮ್, ಅದರಲ್ಲಿ ಏನು ಗುಣಮಟ್ಟದ ಪ್ರಾಡಕ್ಟ್ ತುಂಬಿರ್ತಾರ ಗೊತ್ತಿಲ್ಲ, ತುಂಬಾ ಆಕರ್ಷಣೀಯವಾಗಿ ನೋಡ್ತಾ ತಗೋಬೇಕು ಅನ್ನೋ ಮಟ್ಟಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ತಾರೆ. ಈ ಪ್ಯಾಕಿಂಗ್ ಬಗ್ಗೆ ನೀವು ಯಾವ ರೀತಿ ಗಮನ ಕೊಡ್ತಾ ಇದ್ರಿ?
0: ಸರ್, ನಾನು ಕೂಡ ಉತ್ತಮ ಗುಣಮಟ್ಟದ ಒಂದು ಪ್ಯಾಕಿಂಗ್ ಪೌಚಸ್ ಅನ್ನ ಯೂಸ್ ಮಾಡಿದ್ದೀನಿ. ಅದ್ರ ಮೇಲೆ ಈಗ ಸದ್ಯದಲ್ಲಿ ಪ್ರಿಂಟೆಡ್ ಸ್ಟಿಕ್ಕರ್ ಅನ್ನ ಸ್ಟಿಕ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ಬಟ್ ನನಗೆ ಇದನ್ನ ಮುಂದಿನ ಹಂತಕ್ಕೆ ತಗೊಂಡೋಗಿ ನಂದೇ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಪೌಚ್ ಹಾಕ್ಬೇಕನ್ನೋದು ಇದೆ ನನ್ನ ಈ ಬಿಸ್ನೆಸ್ ಅಲ್ಲಿ. ಅದು ಯಾಕಂದ್ರೆ ಇವತ್ತು ಔಟರ್ ಲುಕ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಹಾಗಾಗಿ ನಾವು ಅದನ್ನು ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು.
1: ಮೇಡಮ್, ಮುಂದಿನ ದಿನಗಳಲ್ಲಿ ಈ ಕೃಷಿ ಮೇಳಗಳಾಗಿರ್ಬೋದು, ಸಾವಯವ ಸಂತೆ, ಬೇರೆ ಬೇರೆ ದೊಡ್ಡ ದೊಡ್ಡ ಮೇಳಗಳೆಲ್ಲ ಸರ್ಕಾರ ಆಗಿರ್ಬೋದು, ಇಲಾಖೆಗಳಾಗಿರ್ಬೋದು ಆಯೋಜನೆ ಮಾಡ್ತಾ ಇರ್ತವೆ. ಶರಣ ಸಂಸ್ಕೃತಿ ಉತ್ಸವ ಆಗಿರ್ಬೋದು, ಈ ತರ ಎಲ್ಲ ಅಲ್ಲೇನೋ ಭಾಗವಹಿಸಿ ಸ್ಟಾಫ್

0: ಮಾಡಿ ಒಂದು ಪ್ರಚಾರ ಮಾಡಬೇಕು.
1: ಈಗ ನಾವು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಲ್ಲಿ ಇರೋದ್ರಿಂದ ನಮಗೆ ನಮ್ಮ NRLM ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಸಿಕ ಸಂತೆಗಳಂತ ಆಗುತ್ತೆ, ಆ ಮಾಸಿಕ ಸಂತೆಗಳಲ್ಲಿ ಭಾಗವಹಿಸ್ತೀವಿ. ಇಲ್ಲಿ ಶರಣ ಉತ್ಸವ ಅದರಲ್ಲೂ ಕೂಡ ಭಾಗವಹಿಸಿದ್ದೀವಿ. ಕೃಷಿ ಇಲಾಖೆಯಿಂದ ಪಾಕ ಸ್ಪರ್ಧೆ, ಸಿರಿಧಾನ್ಯಗಳ ಬಗ್ಗೆನೆ ಪಾಕ ಸ್ಪರ್ಧೆ ಅಂತ ಮಾಡಿದ್ರು, ಅಲ್ಲೂ ಕೂಡ ಭಾಗವಹಿಸಿದ್ವಿ. ಹೀಗೆ ನಮ್ಗೆ ಮುಂದೆ ಅವಕಾಶ ಎಲ್ಲೇ ಸಿಕ್ಕರೂ ಕೂಡ ನಾವು ಅದನ್ನ
0: ಉಪಯೋಗ ಮಾಡ್ಕೋಬೇಕನ್ನೋ ಉದ್ದೇಶ ಇದೆ. ಈಗ ಪಾಕ ಸ್ಪರ್ಧೆಯಲ್ಲೆಲ್ಲ ಭಾಗವಹಿಸಿದ್ರೆಲ್ಲ ಅಲ್ಲೆಲ್ಲ ಯಾವ ರೀತಿ ಇತ್ತು ಮೇಡಮ್?
1: ಸರ್, ಅದು ನನಗೆ ತುಂಬಾ ಇಷ್ಟ ಆದಂತ ಒಂದು ಕಾಂಪಿಟೇಷನ್ ಅಂತ ಹೇಳ್ಬಹುದು. ಯಾಕಂದ್ರೆ ಮೈನ್ ಆಗಿ ಅಲ್ಲಿ ಸಿರಿಧಾನ್ಯಗಳು ಮತ್ತೆ ಮರೆತು ಹೋದ ಖಾದ್ಯಗಳು ಅಂತ ಮಾಡಿದ್ರು. ನಾವು ಇವತ್ತು ನಮ್ಮ ಒಂದು ಸಾಂಪ್ರದಾಯಿಕ ಪದ್ಧತಿ ಅಡಿಗೆಗಳಿದೆಯೋ ಅದನ್ನೆಲ್ಲ ಬಿಟ್ಬಿಟ್ಟು ನಾವ್ ಇನ್ನೊಬ್ರನ್ನ ಫಾಲೋ ಮಾಡಕ್ ಹೋಗಿದೀವಿ. ಹಾಗಾಗಿನೇ ಇವತ್ತು ನಮ್ಮ ಹೆಲ್ತ್ ಈ ಕಂಡೀಷನ್ ಬಂದಿರೋದು. ಈ ಒಂದು ಅವಕಾಶದಿಂದನಾದ್ರೂ ಅಟ್ಲೀಸ್ಟ್ ಏನಾದ್ರೂ ಒಂದು ಹೊಸ ಹೊಸ ಪ್ರಾಡಕ್ಟ್ಸ್ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳ ಜೊತೆ ಇನ್ನೂ ನಮ್ಮಂತಾನೆ ಇಂಪ್ರೂವ್ ಮಾಡಿಕೊಂಡು ಹೊಸ ಪ್ರಾಡಕ್ಟ್ ಬರ್ತಾ ಇದೆ, ನಾವು ಸ್ವಲ್ಪ ನಮ್ಮ ಆರೋಗ್ಯವನ್ನ ನಮ್ ಕೈಯಲ್ಲೇ ಇಟ್ಕೋಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ನ ತುಂಬಾ ಇಷ್ಟ ಆಯ್ತು. ಈಗಿನ ಜನರೇಷನ್ಗೆ ಸಿರಿಧಾನ್ಯಗಳ ಪರಿಚಯ ಮಾಡಿಸಿದಾಗೂ ಆಯ್ತು. ಒಬ್ಬೊಬ್ರು ಕೂಡ ಒಂದೊಂದು ಹೊಸ ಹೊಸ ಖಾದ್ಯ ತಂದಿದ್ರು, ನಾವು ಕೂಡ ಇನ್ನೊಂದೇನೋ ಕಲಿಯೋಕೆ ಅವಕಾಶನೂ ಸಿಕ್ತು.
0: ಮೇಡಮ್, ಈಗೆಲ್ಲ ಗುಣಮಟ್ಟದ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಾ ಇದ್ರ, ಮತ್ತೆ ನೀವು ಹೇಳ್ದಂಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರಿ. ಸಾಮಾನ್ಯ ಜನರು ಬೇರೆ ಬೇರೆ ಅದಕ್ಕೆಲ್ಲ ಸಾಕಷ್ಟು ಖರ್ಚು ಮಾಡ್ತಾರೆ, ಈ ಆರೋಗ್ಯದಕ್ಕೆ ಸಂಬಂಧಪಟ್ಟಾಗ ಬಂದಾಗ ತುಂಬಾ ಯೋಚನೆ ಮಾಡ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಅದೇ ವಿಪರ್ಯಾಸ ಅನ್ನಿಸ್ತಾ ಇರೋದು ಸರ್. ಈಗ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಮ್ಮ ಹೆಣ್ಮಕ್ಳು ಇದಾರಲ್ಲ, ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಮೊದಲನೇದಾಗಿ ಒಂದು 500 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ, ಸಮಾಧಾನ ಆಗಲ್ಲ, 1,000 ಹೋಗ್ತಾರೆ, 1,500 ಹೋಗ್ತಾರೆ, 2,000 ಹಾಕ್ತಾರೆ, ಕೊನೆಗೆ ಅವ್ರು ತಗೊಳ್ಳೋದು 1,500-3,000 ಮೇಲಿಂದ ತಗೊಳ್ಳುತ್ತಾ ಇರೋದು ಈಗಿನ ದಿನಗಳಲ್ಲಿ. ಅದೇ ಫುಡ್ ಅಂತ ಬಂದಾಗ ಏನಾಗುತ್ತೆ, ರಿವರ್ಸಲ್ ಬರ್ತಾರೆ, ಎಲ್ಲಿ ಕಡಿಮೆ ರೇಟಿನ ಫುಡ್ ಸಿಗುತ್ತೆ ಅಂತ ಹುಡ್ಕೋಕ್ ಶುರು ಮಾಡ್ತಾರೆ. ನಾವು ಎಕ್ಸ್ಟರ್ನಲ್ ಆಗಿ ನಮ್ಮ ಬಾಡಿಗೆ ಎಷ್ಟೊಂದು ಕೇರ್ ಮಾಡೋರು, ನಮ್ಮ ಆಂತರಿಕವಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋ ಒಂದು ಪೋಷಕಾಂಶಗಳನ್ನ ಒದಗಿಸೋ ಅಲ್ಲಿ ನಾವ್ ಯಾವತ್ತು ವಿಫಲರಾದ್ವೋ, ಹಾಗಾಗಿನೇ ಇವತ್ತು ನಮ್ಮಲ್ಲಿ ಇಷ್ಟೊಂದು ಆರೋಗ್ಯ ಪರಿಸ್ಥಿತಿ ಹದಗೆಡ್ತಾ ಇರೋದು. ನಮ್ಮ ಜನಗಳ ಇದನ್ನ ಅವರೇ ಅರ್ಥ ಮಾಡ್ಕೋಬೇಕು. ಅಟ್ಲೀಸ್ಟ್ ಯಾರಾದ್ರೂ ಹೇಳಿದಾಗಾದ್ರೂ ಅರ್ಥ ಮಾಡ್ಕೊಂಡ್ರೆ ಅವರು ಕೂಡ ಚೆನ್ನಾಗಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ನಾವೀಗ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇರ್ ತಗೊಂಡ್ರೆ ಮುಂದೆ ಆಸ್ಪತ್ರೆ ಖರ್ಚು ಮಾಡೋ ದುಡ್ಡನ್ನ ನಾವು ಸೇವ್ ಮಾಡಬಹುದು.
1: ಹೌದು, ಇವತ್ತು ಲಕ್ಷ ಲಕ್ಷ ಹಾಸ್ಪಿಟಲ್ಗೂ ಇಡ್ತಾರೆ, ಅದೇ ಲಕ್ಷ ಲಕ್ಷ ಒಂದು ಬಟ್ಟೆಗಳ ಒಡವೆಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಅದು ತಿನ್ನೋ ಊಟದ ಬಗ್ಗೆ ಕಾಳಜಿ ಇಲ್ಲದೆ ಆಗಿದ್ದಾರೆ. ಅದ್ರ ಕಡೆ ನಮ್ಮ ಜನಗಳ ಕಾಳಜಿ ವಹಿಸಬೇಕು ಅನ್ನೋದು ನಾನು ಕೇಳ್ಕೊತೀನಿ.
0: ಮೇಡಮ್, ಮುಂದಿನ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರ?
1: ಸರ್, ಅದ ಹೇಳಿದ್ನಲ್ಲ, ಈಗ ನಾವು 3-4 ಜನದಿಂದ ಶುರು ಆಗ್ತಾ ಇದೆ ನಮ್ದು ಕೆಲ್ಸ, ಅಲ್ಲೇ ಇನ್ನೂ ಒಂದಷ್ಟು ಜನಕ್ಕೆ ಕೆಲ್ಸನೂ ಸಿಗೋ ಅಂತ ಆಗ್ಬೇಕು. ನಾನು ಬೆಳಿಬೇಕು, ನನ್ನ ಜೊತೆ ಇನ್ನೊಂದಷ್ಟು ಯಾರಿಗಾದ್ರೂ ಮೋಟಿವೇಶನ್ ಕೂಡ ಆಗ್ಬೇಕು. ಇನ್ನೊಂದು ನನ್ನಿಂದನೂ ಏನಾದ್ರೂ ಒಂದು ಸಮಾಜಕ್ಕೆ ಒಳ್ಳೆ ಕೊಡುಗೆನ ಸಿಗೋ ಅಂತ ಆಗ್ಬೇಕು ಅನ್ನೋದು ನನ್ನ ಆಸೆ.
0: ಮೇಡಮ್, ಈಗ ಯಾವ್ದೇ ಒಂದು ಸ್ವಉದ್ಯೋಗ ಮಾಡ್ಲಿ, ಯಾವ್ದೇ ಪ್ರಾಡಕ್ಟ್ ಉತ್ಪಾದನ ಮಾಡ್ಲಿ, ಈಗ ಅದ್ರಲ್ಲಿ ಲಾಭ ನಷ್ಟ ಎರಡೂ ಇರುತ್ತೆ. ನೀವು ಈಗ ಮಾಡಿದ್ಕೆ ಸ್ವಲ್ಪ ಪ್ರಮಾಣದಲ್ಲೇನಾದ್ರೂ ಲಾಭ ಬರಬೇಕಾಗುತ್ತೆ.
1: ಹೌದು ಸರ್.
0: ನೀವು ಯಾವ್ದೇ ಒಂದು ಉತ್ಪಾದನೆ ಮಾಡಿದ್ರೆ ಅದನ್ನ ಗ್ರಾಹಕರಿಗೆ ತಲುಪುವಷ್ಟೊತ್ತಿಗೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಉಳಿತಾಯ ಆಗುತ್ತೆ ಮೇಡಮ್?
1: ಸರಿ, ಈಗ ನಾನೊಂದು ಪುಳಿಯೋಗರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನದು ಪ್ರತಿಯೊಂದು ಇಂಗ್ರೀಡಿಯೆಂಟ್ ಲಿಸ್ಟ್ ಮಾಡ್ಕೋತೀನಿ, ಅದಕ್ಕೆ ಏನೇನ್ ಪ್ರೈಸ್ ಆಗುತ್ತೆ ಅಂತ ಕೋಟ್ ಮಾಡ್ಕೋತೀನಿ. ಅದ್ರ ಮೇಲೆ ನಾನು ಮತ್ತೆ ಲೇಬರು ಮತ್ತೆ ನಮ್ಮ ಮಷಿನ್ ಚಾರ್ಜಸ್, ಪವರ್ ಚಾರ್ಜಸ್ ಎಲ್ಲಾ ಸೇರಿಸಿ, ಪ್ಯಾಕಿಂಗ್ದು ಎಲ್ಲಾ ಸೇರಿಸಿ ಇಂತಿಷ್ಟು ಅಂತ ಫಿಕ್ಸ್ ಆಗುತ್ತೆ. ಅದ್ರ ಮೇಲೆ ನಾನು ಒಂದು 30-35% ಮಾರ್ಜಿನ್ ತಗೋತೀನಿ, ಮಾರ್ಜಿನ್ ತಗೊಂಡೆ ನಾನು ಮಾಡೋದು.
0: ಮೇಡಮ್, ಈಗ ನೀವು ಯಾವ್ದೋ ಒಂದು ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಿರಲ್ಲ, ಅದು ಎಷ್ಟು ದಿನದವರೆಗೂ ಗುಣಮಟ್ಟ ಕೆಡದಂಗೆ ಇಟ್ಕೋಬಹುದು?
1: ಕೆಲವೊಂದು ಪ್ರಾಡಕ್ಟ್ ಒಂದು ವಾರನೇ ಇರುತ್ತೆ, ಕೆಲವೊಂದು ಪ್ರಾಡಕ್ಟಿಗೆ 15 days, 1 month, 3 months. ಮಸಾಲಾ ಪೌಡರ್ ಆದ್ರೆ ಲಾಂಗ್ ಟೈಮ್ ಇಡ್ಬಹುದು, ಅದಕ್ಕೇನು ತೊಂದರೆ ಇಲ್ಲ. ಪಿಕಲ್ ಕೂಡ ನಾವು ಸರಿಯಾದ ಕ್ವಾಂಟಿಟಿಯಲ್ಲಿ ಉಪ್ಪು ಎಲ್ಲ ಮೆಜರ್ಮೆಂಟ್ ಇತ್ತು ಅಂದ್ರೆ ಅದು ಕೂಡ 1 year ತನಕ ಸ್ಟೋರ್ ಮಾಡಬಹುದು. ಬಟ್ ಈ ಸ್ನಾಕ್ಸ್ ಐಟಮ್ಸ್ ಇದೆಯಲ್ಲ, ಇವುಗಳೆಲ್ಲ 1 week 15 days ಅಲ್ಲೇ ಖಾಲಿ ಮಾಡ್ಬೇಕಾಗುತ್ತೆ ಸರ್. ನಾವು ಹಾಗಾಗಿ ನಾವು ಚಿಕ್ಕ ಚಿಕ್ಕ ಬ್ಯಾಚ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ನಾನು.
0: ಈಗ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಿ ಅಂತಂದ್ರೆ ಇವು ತುಂಬಾ ದಿನ ಇಡ್ಲಿಕ್ಕೆ ಬರೋದಿಲ್ಲ, ಆರ್ಡರ್ ಕೊಟ್ಟಾಗ ಮಾತ್ರ ಮಾಡ್ಕೊಡ್ತೀರಾ?
1: ಹಾ ಸರ್, ಚಪಾತಿ ನಮ್ಮ ಆರ್ಡರ್ ತಕ್ಕನಾಗ ಮಾಡ್ತೀವಿ. ಆ ರೊಟ್ಟಿ 1 or 2 days ಇಡ್ಬಹುದು, ಅಡ್ಡಿ ಇಲ್ಲ. ಹಾಗಾಗಿ ರೊಟ್ಟಿ 1 or 2 ದಿನಕ್ಕಾಗಷ್ಟು ಮಾಡಿ ಇಟ್ಕೋತೀವಿ.
0: ಮೆತ್ತನ್ ರೊಟ್ಟಿನೂ ಮಾಡ್ತಾರಾ ಕಡಕ್ ರೊಟ್ಟಿನೂ ಮಾಡ್ತಾರಾ?
1: ಮೆತ್ತನ್ ರೊಟ್ಟಿ ಅಂದ್ರೆ ಅವತ್ತೇ ಖಾಲಿ ಮಾಡ್ಬೇಕಾಗುತ್ತೆ ಅದು. ಕಡಕ್ ಮಾಡಿದ್ದು ಮಾತ್ರ ನಾವು ಒಂದರಿಂದ ಎರಡು ದಿನ ಇಡಬಹುದು. ಹಾಗಾಗಿ ಕಡಕ್ ಒಂದೊಂದು ಒಂದಿನ ಎರಡು ದಿನಕ್ಕೆ ಆಗಷ್ಟು ಇರುತ್ತೆ ನಮ್ಮ ಸ್ಟಾಕ್.
0: ನಿಮ್ಮ ಊರಲ್ಲಿ ವಿದ್ಯಾ ಅವ್ರ ಹತ್ರ ರೊಟ್ಟಿ ಸಿಗುತ್ತೆ ಅಂತ ಅಲ್ಲೇನು ಬಂದು ನೀವು ರಿಟೇಲ್ ಆಗೂ ಅಲ್ಲಿ ಮಾರಾಟ ಮಾಡ್ತೀರಾ ಬರೀ ಎಲ್ಲ ಹೋಲ್ಸೇಲ್ ಕೊಡ್ತೀರಾ?
1: ಇಲ್ಲ, ರಿಟೇಲ್ ಆಗೂ ಇದೆ ನಮ್ದು, ಬಲ್ಕ್ ಆಗಿ ಕೂಡ

0: ಕೊಡ್ತಾ ಇದೆ.
1: ಕೊಡ್ತೀರಾ? ವಿದ್ಯಾವ್ರ ಹತ್ರ ಕೈಗೆಟುಕ ಬೆಲೆಯಲ್ಲಿ ಸಿಗುತ್ತಾ?
0: ಹೌದು, ಖಂಡಿತ ಸಿಗುತ್ತೆ ಸರ್. ಇವತ್ತು ನಮ್ಮ ಜನಗಳಿಗೆ ಐಫೋನ್ಗಳು ಇವೆಲ್ಲ ಸಿಗ್ತಾ ಇದಾವೆ ಅಂದ್ರೆ ಒಂದು ಫುಡ್ ಪ್ರಾಡಕ್ಟ್ ಸಿಗಲ್ವಾ? ಖಂಡಿತ ಇದೆ, ನಮ್ಮ ಜನಗಳು ಮನ್ಸು ಮಾಡ್ಬೇಕಷ್ಟೇ.
1: ಈಗ ಮೇಡಮ್, ಸಾಕಷ್ಟು ಜನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಸಾಕಷ್ಟು ವಿದ್ಯಾಭ್ಯಾಸ ಮಾಡಿರ್ತಾರೆ, ಏನು ಕೆಲಸ ಇಲ್ದಲೇ ಇಲ್ಲ, ಯಾವ್ದೋ ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟರಿ ಅಂತೆಲ್ಲ ಹೋಗ್ತಾರೆ. ಅಲ್ಲಿ 10-12 ಸಾವಿರ ಕೊಡ್ತಾರೆ, ಬೆಳಿಗ್ಗೆ ಸಾಯಂಕಾಲ ಕಷ್ಟ ಮಾಡ್ಬೇಕು. ಈಗಿನ ಒಂದು ಕಾಸ್ಟ್ಲಿ ಲೈಫ್ ಅಲ್ಲಿ ಏನು ಉಳಿಯೋದಿಲ್ಲ. ನಿರುದ್ಯೋಗಿಗಳಾಗಿ ಸುಮ್ಮನೆ ಇರೋ ಬದಲು ಈ ತರ ಯಾವ್ದಾದ್ರು ಒಂದು ಉಪಕಸಬಗಳನ್ನ ಅಳವಡಿಸ್ಕೊಂಡ್ರೆ ಜೀವನಕ್ಕೊಂದು ದಾರಿ ಆಗುತ್ತೆ. ಈ ತರ ಯುವಕ ಯುವತಿಯರಿಗೆ ಈ ಒಂದು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು?
0: ಸರ್, ನಾವ್ ಏನಾದ್ರೂ ಮಾಡ್ಬೇಕು ಅಂತ ನಿಂತಾಗ ಬರೀ ನಾವು ಸಕ್ಸಸ್ ಅನ್ನಷ್ಟೇ ಯೋಚನೆ ಮಾಡಬಾರ್ದು, ಅಲ್ಲಿ ಬರೋ ಫೇಲ್ಯೂರ್ ಅನ್ನು ಕೂಡ ನಾವು ಸಮನಾಗಿ ಸ್ವೀಕರಿಸೋ ಅಂತ ಮನಸ್ಥಿತಿಯನ್ನು ಹೊಂದಿರಬೇಕಾಗುತ್ತೆ. ಅಥವಾ ಫೇಲ್ಯೂರ್ ಆಯ್ತು ಅಂತಂದಂತನೂ ಅಲ್ಲಿ ಕೈಕಟ್ಟಿ ಕೂರಬಾರ್ದು. ಅದರಿಂದ ಆಚೆ ಬರೋದು ಹೇಗೆ, ಯಾಕೆ ಫೇಲ್ಯೂರ್ ಆದ್ವಿ, ಇವುಗಳನ್ನ ನಾವು ಆಲೋಚಿಸಿ ಅದನ್ನ ಮುಂದೆ ಹೋಗೋ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ವಿ ಆಗ್ತೀವಿ. ಯಾರೇ ಕೂಡ ಕೈ ಹಾಕಿದ್ರೆ ನಾವು ಎಷ್ಟು ಅದಕ್ಕೆ ಶ್ರಮ ಆಗ್ತೀವೋ ಅಷ್ಟು ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ.
1: ಇವತ್ತು ನೀವು ಒಂದು ಉದ್ಯಮನ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ತುಂಬಾ ಈಸಿ ಇರೋದಿಲ್ಲ
0: ಸರ್. ಇದು ನಂದು 1.5 ವರ್ಷದ ಪ್ರಯಾಣ ಸರ್. ಹೌದು ಸರ್, ಇವತ್ತು ನಾನು ಫೆಬ್ರವರಿ 18th ಇನಾಗ್ರೇಷನ್ ಮಾಡಿದ್ದೀನಿ ಅಂದ್ರೆ ಅದ್ರ ಹಿಂದೆ 1-1.5 ವರ್ಷಗಳ ಲಾಂಗ್ ಜರ್ನಿ ಇದೆ. ಅದನ್ನೆಲ್ಲ ಮಾಡಿ ನಾವು ಪ್ರಯತ್ನ ಬಿಡದೆ ಬಂದೋಗ ಮಾತ್ರ ಏನಾದ್ರು ಮಾಡ್ತಿದ್ವಿ. ಅಲ್ಲಿ ತನಕ ಒಂದು ಸವಾಲು ಆದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಸವಾಲು, ನಾವು ಮಾರ್ಕೆಟಿಂಗ್ ಹೇಗೆ ಮಾಡ್ತೀವಿ, ನಾವು ಪ್ರೊಡಕ್ಷನ್ ಹೇಗೆ ಮಾಡ್ತೀವಿ, ನಾವು ಇದು ಜನಗಳನ್ನ ಹೇಗೆ ರೀಚ್ ಆಗ್ತೀವಿ, ಮತ್ತೆ ಈಗಿನ ಒಂದು ದಿನಗಳಲ್ಲಿ ಆಗ್ತಾ ಇರೋಂತ ದರ ವ್ಯತ್ಯಾಸಗಳಾಗಿರ್ಬಹುದು ಅಥವಾ ಕುಂದು ಕೊರತೆಗಳೀಗ ಗ್ಯಾಸ್ ಇಶ್ಯೂ ಆಗ್ಬಹುದು, ಈಗ ಪ್ಯಾಕೇಜಿಂಗ್ ಮೆಟೀರಿಯಲ್ ಆಗ್ಬಹುದು, ವಾರ್ ಎಫೆಕ್ಟ್ ಇಂದ ಪ್ಯಾಕೇಜಿಂಗ್ ಮೆಟೀರಿಯಲ್ ಕೂಡ ಎಲ್ಲ ಹೈ ಆಗಿದೆ. ಇವುಗಳನ್ನೆಲ್ಲಾನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ತೃಪ್ತಿಗಿಡದೆ ಮುಂದೆ ಹೋದ್ರೆ ಮಾತ್ರ ನಾವು ಸರ್ವೈವ್ ಆಗಕ್ಕಾಗುತ್ತೆ.
1: ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ನಿಮ್ಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ಮೇಡಮ್?
0: ಸರ್, ಮನೆಯಲ್ಲಿ ನನ್ನ ತಂದೆ ತಾಯಿ ತಮ್ಮಂದ್ರು ಎಲ್ಲರದು ಕೂಡ ಸಪೋರ್ಟ್ ಇದೆ. ಅವರುಗಳ ಸಪೋರ್ಟ್ ಇರೋದ್ರಿಂದಾನೆ ನಾನು ಮುಂದೆ ಹೋಗಕ್ ಆಗ್ತಾ ಇರೋದು. ಇಲ್ಲ ಅಂತಂದ್ರೆ ಕಷ್ಟ ಆಗ್ತಿತ್ತು, ಎಲ್ಲಾನು ಒಬ್ಬರೇ ಮಾಡ್ತೀವಿ ಅಂತಂದ್ರೆ ಕಷ್ಟನೇನೆ. ಸಪೋರ್ಟ್ ಇದೆ, ಮುಂದೆ ಬರ್ಲಿ ಅಂತ ಅವರು ಕೂಡ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಹಾಗಾಗಿನೇ ಈ ಪ್ರಯತ್ನದಲ್ಲಿ ಈಗ ಸಾಕ್ತಾ ಇದ್ದೀನಿ ಸರ್.
1: ಟೀಚರ್ ಆಗಿ ಕೆಲಸ ಮಾಡ್ತಿದ್ದಂತರು ಈ ಬದುಕಿಗೆ ಬಂದು ಈ ಜೀವನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇದರಲ್ಲೆಲ್ಲ ಸಂತೋಷ ನಿಮ್ದು ಇದೆಯಾ?
0: ಖಂಡಿತ ಇದೆ. ಅಲ್ಲಿ ನಾನು ಅವ್ರಿಗೆ ಜ್ಞಾನದ ಮೂಲಕ ಹಸಿವನ್ನ ನೀಗಿಸ್ತಾ ಇದ್ದೆ. ಇಲ್ಲಿ ಮೊದಲನೇ ಅದು ಜ್ಞಾನ ಪಡೆಯೋಕ್ಕೂ ಮುಂಚೆ ನಮ್ಗೊಂದು ಹೊಟ್ಟೆ ತುಂಬಿದ್ರೇನೆ ನಾವು ಏನಾದ್ರೂ ಕೇಳೋ ಶಕ್ತಿ ಇರುತ್ತೆ. ಅದನ್ನ ನಾನು ಮೊದಲನೇದಾಗಿ ಮಾಡ್ತಾ ಇದ್ದೀನಿ ಈಗ, ಹಾಗಾಗಿ ಅದು ಕೂಡ ನನಗೆ ಖುಷಿ ಇದೆ.
1: ಮೇಡಮ್, ಈ ಕಾರ್ಯಕ್ರಮ ಕೇಳಂತ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು?
0: ಸರ್, ನಮ್ದು ಊರು ಜಡೆಕುಂಟೆಗೆ ಬಂದ್ಬಿಟ್ಟು ಹತ್ರ ಇರೋಂಥವ್ರು ಅಲ್ಲಿ ತಗೊಳ್ಳಬಹುದು, ನೋಡ್ಲಬಹುದು. ಹಾಗೆ ನಮ್ದು ಕೊರಿಯರ್ ಒಂದು ಫೆಸಿಲಿಟಿ ಕೂಡ ಇದೆ. ಅದ್ರ ಜೊತೆಗೆ ನಾವು ಕೊರಿಯರ್ ಫೆಸಿಲಿಟಿ ಜೊತೆ ಈಗ ನೀವು ಏನಾದ್ರೂ ಆರ್ಡರ್ ಮಾಡಿದ್ರು ಅಂದ್ರೆ ನಾವೇ ಕೆಲವೊಂದ್ಸಲ ತಂದ್ಕೊಡೋ ಅವಕಾಶನೂ ಇದೆ. ಇದೆಲ್ಲಕ್ಕೂ ಮೈನ್ ಆಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಾಗುತ್ತೆ ಇದಕ್ಕೆ. 890-40-38-576 ಇನ್ನೊಂದು ನಂಬರ್ ಕೂಡ ಇರುತ್ತೆ, ಇದ್ರಲ್ಲಿ ಅವೈಲಬಲ್ ಇಲ್ಲ ಅಂದ್ರೆ ಅದರಲ್ಲಿ ಕೂಡ ಇರ್ತೀವಿ. 910-80-89-234 ಇದನ್ನ ಸಂಪರ್ಕ ಮಾಡಿದ್ರೆ ಅವ್ರಿಗೆ ತಲುಪಿಸೋ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ.
1: ಕೇಳಿದ್ರೆ ವಿದ್ಯಾ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 899-04-83-85-76. ಮತ್ತೊಂದು ಸಂಖ್ಯೆ 911-08-08-92-34. ಬಹಳ ಸಂತೋಷ ವಿದ್ಯಾ ಅವರೇ, ಇದುವರೆಗೂ ನಿಮ್ಮ ಈ ಸ್ವಉದ್ಯೋಗದಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ. ಇದೇ ರೀತಿ ಇರಲಿ, ಈ ಉದ್ಯಮದಲ್ಲಿ ನಿಮ್ಗೆ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ
0: ಸರ್, ನನ್ನನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ನಿಮ್ಮ ಸಹಕಾರ ನಮಗೆ ಇರಲಿ.
1: ಥ್ಯಾಂಕ್ ಯು ಮೇಡಮ್.
2: ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಜಡೆಕುಂಟೆ ಗ್ರಾಮದ ಶ್ರೀಮತಿ ವಿದ್ಯಾ ಎಂ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
2: ಇದೀಗ ಹವಾಮಾನ

0: ವರದಿ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಳ್ಳಾರಿ, ಬೆಂಗಳೂರು ನಗರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮೂಡುಬಿದಿರೆಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮೀಣ, ನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ರಾಮನಗರ, ಚಾಮರಾಜನಗರ, ವಿಜಯನಗರ ಹಾಗೂ ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೂ ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಮೋಡ ಕವಿದ ವಾತಾವರಣವಾಗಿ ಬದಲಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 32 ಡಿಗ್ರಿ ಸೆಲ್ಸಿಯಸ್ ಮತ್ತು 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಸಂಜೆ ಅಥವಾ ಮಧ್ಯಾಹ್ನದ ವೇಳೆಗೆ ಮೋಡ ಕವಿದ ವಾತಾವರಣವಾಗಿ ಬದಲಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ಭಾರಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರಿ.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
0: ಇದೀಗ ಮಾರುಕಟ್ಟೆ ಧಾರಣೆ. ಚನ್ನಗಿರಿ ಮಾರುಕಟ್ಟೆ ಧಾರಣೆ ಹೇಗಿದೆ? ಭತ್ತ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,600 ರೂಪಾಯಿಗಳು. ಜಗಳೂರು ಮಾರುಕಟ್ಟೆ ಧಾರಣೆ ಹೇಗಿದೆ? ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,500 ರೂಪಾಯಿಗಳು. ಅಕ್ಕಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,300 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಯಿ ಬೀಜ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 12,300 ರೂಪಾಯಿಗಳು. ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,790 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,500 ರಿಂದ 2,886 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ ಕೇಳೋಣ.
4: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಸ್ವಾತಿ ಹೆಚ್ಚಿಸಿ ಅಂತ ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ರೈತ ಬಾಂಧವರೇ, ನಿಮಗೆ ಅಡಿಕೆಯಲ್ಲಿ ಕಂಡು ಬರ್ತಕ್ಕಂತ ಬಸವನ ಹುಳು, ಅದನ್ನ ನಾವು ಹೇಗೆ, ಅದರಿಂದ ಆಗ್ತಕ್ಕಂತ ಹಾನಿಯ ಲಕ್ಷಣಗಳೇನು, ಅದನ್ನ ಹೇಗೆ ಹತೋಟಿ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಈ ಬಸವನ ಹುಳುಗಳು ಏನಾಗುತ್ತೆ ಅಂತಂದ್ರೆ, ಇದು ಎಲ್ಲಾ ಹಂತದ ಅಡಿಕೆ ಸಸಿಗಳಿಗೂ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಚಿಕ್ಕ ಸಸಿಗಳಿಗೂ ಸಹ ಉಂಟು ಮಾಡುತ್ತೆ, ಇಂಗಾರಗಳನ್ನ ತಿನ್ನುತ್ತೆ, ಮತ್ತೆ ಎಳೆ ವಯಸ್ಸಿನ ತೋಟಗಳಲ್ಲಿ ಕಾಂಡದ ಹಸಿರು ಭಾಗವನ್ನ ಕೆರೆದು ತಿನ್ನುತ್ತೆ, ಮತ್ತೆ ಇಲ್ಲಿ ಎಲೆಗಳನ್ನು ಸಹ ಕಚ್ಚಿಬಿಟ್ಟು ತಿನ್ನೋದ್ರಿಂದ ಬಸವನ ಹುಳುಗಳು ಎಲ್ಲಾ ಹಂತದ ಅಡಿಕೆ ಮರಿಗಳಿಗೂ ಸಹ ಹಾನಿಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಇದು ಚಿಕ್ಕ ವಯಸ್ಸಿನ ತೋಟಗಳಲ್ಲಿ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಸಂಪೂರ್ಣವಾಗಿ ಸಸಿಗಳನ್ನ ತಿಂದು ಹಾಕೋ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಇಂಗಾರ ಮತ್ತೆ ಎಲೆಗಳೆಲ್ಲ ಸಹ ತಿನ್ನೋದ್ರಿಂದ ಇದು ಮರಗಳಿಗೂ ಸಹ ಆದಷ್ಟು ನಷ್ಟವನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ತೋಟಗಳಲ್ಲಿ ಕಳೆಗಳನ್ನ ನಿರ್ಮೂಲನೆ ಮಾಡಬೇಕು. ಅಂದ್ರೆ ಕಳೆಗಳನ್ನ ಅಲ್ಲಲ್ಲಿ ಬಿಡದಲ್ಲಿ ಅದನ್ನ ಸಂಪೂರ್ಣವಾಗಿ ಶುಚಿಯಾಗಿಡೋದ್ರಿಂದ ಸಹ ನಾವು ಇದು ಬಸವನ ಹುಳುನ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ಅಡಗಿಕೊಳ್ಳೋಕೆ ಅವಾಗ ಜಾಗ ಸಿಗೋದಿಲ್ಲ. ಮತ್ತೆ ಕೃಷಿ ತ್ಯಾಜ್ಯಗಳನ್ನ ಅಲ್ಲಲ್ಲೇ ಗುಂಪು ಹಾಕ್ದಲೆ ಅದಕ್ಕೆ ಅಡಗಿಕೊಳ್ಳೋಕೆ ಸ್ಥಳ ಸಿಗದಂತೆ ಮಾಡಬೇಕು. ಮತ್ತೆ ಅಲ್ಲಲ್ಲಿ ನೆನೆಸಿದ ಗೋಣಿ ಚೀಲಗಳನ್ನ ಹರಡೋದ್ರಿಂದ ಅಥವಾ ಕಸವನ್ನು ಗುಂಪಾಗಿರಿಸಿ ಅದರ ಆಶ್ರಯ ಪಡೆಯಲು ಬರುವ ಹುಳುಗಳನ್ನು ಆಯ್ದು ನಾಶಪಡಿಸಬಹುದು. ಅಥವಾ 25-30 ಗ್ರಾಂ ಸುಣ್ಣದ ಪುಡಿ ಅಥವಾ ಮೈಲ್ಪುತ್ತುತ್ತದ ಮಿಶ್ರಣವನ್ನು ಸಿಂಪಡಣೆ ಮಾಡೋದ್ರಿಂದ ಸಹ ಈ ಹುಳುಗಳನ್ನ ನಾಶ ಮಾಡಬಹುದು. ಅತಿ ಹೆಚ್ಚು ಬಾಧೆ ಇರತಕ್ಕಂಥ ತೋಟಗಳಲ್ಲಿ 2.5% ಮೆಟಾಲ್ಡಿಹೈಡ್ ತುಣುಕುಗಳನ್ನ 20 ಗ್ರಾಂನಂತೆ ಅಲ್ಲಲ್ಲಿ ಸಂಜೆ 6 ಗಂಟೆಯಿಂದ 8 ಗಂಟೆ ಸುಮಾರಿಗೆ ಅಲ್ಲಲ್ಲಿ ಉದುರಿಸೋದ್ರಿಂದ

0: ಸಹ ಇದನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಈ ಬಸವನ ಹುಳುಗಳು ಹೇಗೆ ಅಂತಂದ್ರೆ ಆದಷ್ಟು ಪಪ್ಪಾಯ ಹಣ್ಣಿಗೆ ಆಕರ್ಷಿತ ಆಗುತ್ತೆ. ಅಂದ್ರೆ ಪಪ್ಪಾಯ ಹಣ್ಣುಗಳನ್ನ ಮತ್ತೆ ಪಪ್ಪಾಯ ಎಲೆಗಳಿಗೆ ಅಥವಾ ಕೊಳ್ತಿರ್ತಕ್ಕಂಥ ಪಪ್ಪಾಯ ಹಣ್ಣಿಗೆ ಆದಷ್ಟು ಬೇಗ ಆಕರ್ಷಿತ ಆಗುತ್ತೆ. ನಿಮಗೆ ತುಂಬಾ ಈ ಹುಳದ ಹಾವಳಿ ಹೆಚ್ಚಾಗಿದೆ ಅಂತಂದ್ರೆ ಆ ಕೊಳೆತ ಪಪ್ಪಾಯ ಹಣ್ಣುಗಳನ್ನ ಅಥವಾ ಅದರ ಎಲೆಗಳನ್ನ ತೋಟದ ಅಂಚಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದ ಅದು ಅತಿ ಬೇಗವಾಗಿ ಆಕರ್ಷಿತ ಆಗಿ ಅಲ್ಲಿಗೆ ಬಂದಾಗ ಅದನ್ನ ನಾವು ಹಿಡಿದ್ಬಿಟ್ಟು ಸುಣ್ಣದ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದ ಸಹ ನಾವು ಈ ಬಸವನ ಹುಳುಗಳನ್ನ ನಾವು ಆದಷ್ಟು ನಿರ್ವಹಣೆ ಮಾಡಬಹುದು. ಬಸವನ ಹುಳು ಇತ್ತು ಅಂತಂದ್ರೆ ಸ್ವಲ್ಪ ಸಾಮೂಹಿಕವಾಗಿ ಅಂದ್ರೆ ಅಕ್ಕಪಕ್ಕ ತೋಟದವರೆಲ್ಲರೂ ಸಹ ಒಂದೇ ಸಲ ಈ ಕ್ರಮಗಳನ್ನ ಅನುಸರಿಸೋದ್ರಿಂದ ಈ ಬಸವನುಗಳು ಈ ಬಸವನ ಹುಳುಗಳ ಹಾವಳಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು. ಇದನ್ನ ನಾವು ಈ ನನ್ನ ಮೇಲೆ ತಿಳಿಸಿರ್ತಕ್ಕಂತಹ ಹತೋಟಿ ಕ್ರಮಗಳನ್ನ ಅಳಿಸೋರಿಸೋದ್ರಿಂದ ಸಹ ನಾವು ಇದನ್ನ ಬಸವನ ಹುಳುಗಳ ನಿರ್ವಹಣೆ ಮಾಡಬಹುದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198789. ಧನ್ಯವಾದಗಳು.
1: ರೈತರಿಗಾಗಿ ಸಲಹೆ ಕೇಳಿದ್ರಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು, ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ಯುಎಲ್ಪಿಜಿಎಂ ವಿ3 ರ ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ ಡಿಆರ್ಡಿಒ ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಂ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್, ಇತರೆ ಡಿಆರ್ಡಿಒ ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ ಡಿಆರ್ಡಿಒ ಸಂಸ್ಥೆಯು

0: ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ ಯುಎವಿಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸು ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟ್ರಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು, ಶಿಕ್ಷಣ ಸಚಿವಾಲಯ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ

0: ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ ಕಾಮ್ 2026 ಏಳನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. ಯುಪಿಐ, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ V3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ 102.6 MHz. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕ್ರಿಶ್ ಚಿತ್ರದ ಗೀತೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ಕೇಳಿ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸಮಯ ಆಗಿದೆ 8:26. ಸ್ನೇಹಿತರೆ, ನಿಮ್ಮ ಹೆಚ್ಚಿನ ಗೀತೆನ ಕೇಳಬೇಕಾ? ಹಾಗಾದ್ರೆ ನೀವು ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ಹಾಗಾದ್ರೆ ಕಾರ್ಯಕ್ರಮದಲ್ಲಿನ ಮೊದಲ ಕರೆ, ಯಾರು ಕರೆ ಮಾಡಿದ್ದಾರೆ, ಯಾವ ಗೀತೆನ ಕೇಳೋಕೆ ಇಷ್ಟಪಡ್ತಾರೆ ನೋಡೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ.
1: ಮಂಜುನಾಥ್ ಅಂತ ಅವರೇ?
0: ಓಕೆ, ಮಂಜುನಾಥ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಎಲ್ಲಿಂದ? ಹಿರೇಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಯಾವ ಗೀತೆನ ಕೇಳ್ಬೇಕು ಅಂತ ಇಷ್ಟಪಡ್ತೀರಾ ಇವತ್ತು? ಮುಂಗಾರು ಮಳೆ ಚಿತ್ರದಿಂದ. ಅದ್ರಲ್ಲಿ ಯಾವ ಗೀತೆ? ಮಂಜುನಾಥ್ ಅವರೇ, ಯಾವ ಗೀತೆ ಕೇಳ್ಬೇಕಂತ ಇಷ್ಟಪಡ್ತೀರಾ ಮುಂಗಾರು ಮಳೆ ಚಿತ್ರದಿಂದ? ಓಕೆ, ಆ ಗೀತೆ ಪ್ರಸಾರ ಮಾಡ್ಬೇಕಾ? ಸರಿ, ಆಯ್ತು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.

0: मंगल भवन मंगलहारी प्रभु सुदर्शन।
1: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
2: ಮುಂದಿನ ಕರೆ. ಹಲೋ ಹಲೋ
3: ಹಲೋ ನಮಸ್ತೆ
2: ನಮಸ್ತೆ ನಮಸ್ತೆ. ತಮ್ಮ ಹೆಸರು?
3: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತೀನಿ ಮೇಡಮ್.
2: ಪುತ್ತೂರಿನ ತಿಮ್ಮಪ್ಪ ಅವರ?
3: ಹೌದು.
2: ಓಕೆ, ಯಾವ ಗೀತೆ ಕೇಳಕ್ಕೆ ಇಷ್ಟಪಡ್ತೀರಾ ಇವತ್ತು?
3: ನಮಗೆ ಸ್ವಸ್ತಿ ಚಿತ್ರದಿಂದ. ಸ್ವಸ್ತಿ
2: ಕೇಳಿಸ್ತಾ ಇಲ್ಲ ತಿಮ್ಮಪ್ಪ ಅವರೇ ಸರಿಯಾಗಿ.
3: ಸ್ವಸ್ತಿಕ ಚಿತ್ರದಿಂದ.
2: ಸ್ವಸ್ತಿವಿನ
3: ಸ್ವಸ್ತಿಕ ಸ್ವಸ್ತಿಕ ಇದು ಏಳೆಲು ಜನ.
2: ಓಕೆ, ಸ್ವಸ್ತಿಕ ಚಿತ್ರದಿಂದನಾ? ಓಕೆ ಓಕೆ, ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ. ಓಕೆ, ಈ ಚಿತ್ರದ ಗೀತೆ ಬೇಕಾಗಿತ್ತಾ?
3: ಹೌದು.
2: ಓಕೆ, ಖಂಡಿತ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

ಸೌಂದರ್ಯ ನೋಡ್ ನಾನಿತ್ತಿದ್ದಾನೆ. ಆ ರತಿ ತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ತಂದೆ ತೂರ್ಥೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲ

0: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ
1: ಹಲೋ,
0: ರೇಡಿಯೋದಿಂದ ಸ್ವಲ್ಪ ದೂರ ಬಂದು ಮಾತಾಡಿ.
1: ಸತೀಶ್ ಕುಮಾರ್ ಅಂತ, ಚಿತ್ರದುರ್ಗದಿಂದ.
0: ಓಕೆ ಸತೀಶ್ ಅವರೇ, ಯಾವ ಗೀತೆನ ಪ್ರಸಾರ ಮಾಡ್ಲಿ ನಿಮ್ಗಾಗಿ?
1: ಮೇಡಮ್ ಬೆಸುಗೆಯಿಂದ
0: ಎಷ್ಟು ಬೆಸುಗೆ ಅಂತ ಬರುತ್ತೆ, ಕೌಂಟ್ ಮಾಡಿದೀರಾ? ನೋಡೋಣ, ಕೇಳೋಣ, ನಮ್ಮ ಕೇಳುಗರು ಕೌಂಟ್ ಮಾಡ್ತಾರ ಈ ಹಾಡನ್ನ ಕೇಳೋ ಮೂಲಕ. ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ಬೆಸುಗೆ ಬೆಸುಗೆ ಎಷ್ಟು ಬಾರಿ ಈ ಪದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವೇನಾದ್ರೂ ಎಣಿಸಿದ್ದೀರಾ ಈ ಪದಗಳನ್ನ? ಓಕೆ, ಮುಂದಿನ ಕರೆ. ಓಕೆ ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಬೇಕಾ? ಹಾಗಾದರೆ ಕರೆ ಮಾಡಿ. ನಮ್ಮಲ್ಲಿ ಆದ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ, ನಮಸ್ತೆ. ಸ್ವಲ್ಪ ರೇಡಿಯೋದಿಂದ ದೂರ ಬಂದು ಮಾತಾಡಿ. ಬಸ್ ಸ್ಟ್ಯಾಂಡ್ ಇಂದ? ಓಕೆ, ರವಿಕುಮಾರ್ ಅವರು ಚಿತ್ರದುರ್ಗದಿಂದನಾ? ಹ್ಮ್. ಯಾವ ಗೀತೆ ಪ್ರಸಾರ ಮಾಡ್ಬೇಕಿವತ್ತು? ಕಾರಂತ ಕಾಂತಾರನ? ಕಾಂತಾರ. ಮತ್ತೆ ಕಾರ್ ಅಂತಂದ್ರೆ ಹೊಸ ಸಿನಿಮಾ ಹೆಸರಾದ? ಓಕೆ, ಏನ್ ಮಾಡ್ಕೊಂಡಿದ್ದೀರಿ? ವ್ಯವಸಾಯ ಮಾಡ್ಕೊಂಡಿದ್ದೀರಿ. ಓಕೆ, ಇವಾಗ ಮಳೆ ಬರ್ತಾ ಇದೆಯಲ್ಲ, ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಬೆಳೆ ಬಿತ್ತೋದಕ್ಕೆ? ನಿಮಗೆ ಕಾಂತಾರ ಚಿತ್ರದಿಂದ ಯಾವ ಗೀತೆ ಪ್ರಸಾರ ಮಾಡ್ಲಿ? ಯಾವ್ದಾದ್ರು ಹಾಕ್ಲಾ? ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ. ನಮಸ್ತೆ. ಓಕೆ ಸ್ನೇಹಿತರೆ, ಇದೀಗ ಕೇಳೋಣ ಕಾಂತಾರ ಚಿತ್ರದ ಈ ಹಾಡು.
2: ಹಾಡ್ಬೇಕು

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಿ ಜನರಂಜನಿ ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಮಯ ಆಗಿದೆ 8:24:03 ಮುಂದಿನ ಕರೆ ಹಲೋ
2: ಹಲೋ ಮೇಡಮ್ ನಮಸ್ಕಾರ ಮೇಡಮ್
1: ನಮಸ್ತೆ ತಮ್ಮ ಹೆಸರು
2: ಮಂಜುಳಾ ಮೇಡಮ್
1: ಮೆದೇಹಳ್ಳಿಯಿಂದ ಮಂಜುಳಾ ಅವರು ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗಾಗಿ
2: ಶುಭ ಮಂಗಳಂ ಇಂದ

0: ಬರ್ತದೆ ಅಂತ ಸಾಂಗ್ ಬೇಕಾಗಿತ್ತು ಮ್ಯಾಮ್.
1: ಹ್ಮ್ ಯಾಕೆ ಈ ಹಾಡು
0: ಚೆನ್ನಾಗಿದೆ ಮೇಡಮ್ ಅದಕ್ಕೆ.
1: ನಿಮ್ಗೆ ಇಷ್ಟನಾ ಈ ಹಾಡು?
0: ಹೌದು ಮೇಡಮ್.
1: ಓಕೆ ಮಂಜುಳ ಅವರೇ, ಖಂಡಿತ ಪ್ರಸಾರ ಮಾಡ್ತೀರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದ.
0: ಧನ್ಯವಾದ ಮ್ಯಾಮ್.

0: ಮುಂದಿನ ಕರೆಯನ್ನ ಮಾತನಾಡಿಸೋಣ. ಹಲೋ ಹಲೋ. ಓಕೆ ಸ್ನೇಹಿತರೆ, ಲೈನ್ ಸಿಗೋದಿಲ್ಲ, ಆದರೂ ಕಷ್ಟಪಟ್ಟು ಲೈನ್ ಸಿಕ್ಕಿರುತ್ತೆ. ಆದರೆ ಕರೆ ಮಾಡುವಾಗ ಸಿಗ್ನಲ್ ಇರೋ ಕಡೆ ಬಂದು ಮಾತನಾಡಬೇಕು, ಹಾಗೇನೆ ರೇಡಿಯೋದಿಂದ ಸ್ವಲ್ಪ ದೂರ ಬಂದು ಮಾತನಾಡಿದರೆ ಈ ಥರ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಓಕೆ ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ.
1: ಮಲ್ಲಿಕಾರ್ಜುನ್ ಮೇಡಮ್, ಮರಾಮನಹಳ್ಳಿಯಿಂದ.
0: ಮಲ್ಲಿಕಾರ್ಜುನ್ ಅವರು, ಓಕೆ, ಸಂದೇಶವನ್ನ ಕಳಿಸಿದೀರಾ ಅಂತ ಅನ್ಕೊಂತೀನಿ. ವಾಟ್ಸಪ್ ಅಲ್ಲಿ ನಿಮ್ಮ ಸಂದೇಶ ಬಂದಿದೆ.

0: ಇದೆ. ಓಕೆ,
1: ಹೌದು ಮೇಡಮ್.
0: ಆದ್ರೆ ಇದು ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಅಲ್ವಾ, ಕರೆ ಮಾಡ್ಬೇಕಲ್ವಾ?
1: ಹೌದು ಮೇಡಮ್.
0: ಓಕೆ, ಲೈನ್ ಸಿಕ್ಬಿಟ್ಟಿದೆ. ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತು
1: ಮೇಡಮ್? ಯಾವ್ದು ನೆನಪಾಗ್ತಿಲ್ಲ ಮೇಡಮ್.
0: ಆಹಾ, ಹಿಂಗ ಅಂದ್ಬಿಟ್ರೆ ಹೆಂಗೆ
1: ಮೇಡಮ್? ಯಾವ್ದೋ ನಂದು ಹಾಕಿ ಮೇಡಮ್. ಮೇಡಮ್
0: ಕರೆ ಸಿಕ್ಕಿರೋ ಖುಷಿಲಿ ಹಿಂಗ್ ಮಾತಾಡ್ತಿದ್ದೀರಾ?
1: ಅದೇ ಲೈನ್ ಬೇಗ ಸಿಕ್ಬಿಡ್ತಿ ಹೆಂಗ ಇವತ್ ಬೇಗನೆ ಸಿಕ್ಬಿಡ್ತು.
0: ಆಹಾ, ಯಾವ ಹೀರೋ ಇಷ್ಟ ನಿಮಗೆ? ಯಾವ ಹೀರೋಯಿನ್ ಅದು ಯಾವ ಹೀರೋ?
1: ನಮಗೆ ದರ್ಶನ್ ಅಂದ್ರೆ ಇಷ್ಟ ಮೇಡಮ್. ಅವರೇ
0: ದರ್ಶನ್ ಅಂದ್ರೆ ಇಷ್ಟ. ಹಾಗಾದ್ರೆ ಅವರ ಅವರ ನಟನೆಯ ಒಂದು ಗೀತೆನ ಪ್ರಸಾರ ಮಾಡ್ಲಾ?
1: ಸರಿ, ಯಾವ್ದನ್ನ ಹಾಕ್ರಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದಕ್ಕಾಗಿ ಧನ್ಯವಾದ. ಇದೀಗ ಕೇಳೋಣ ಅಭಯ್ ಚಿತ್ರದ ಹಾಡು.

0: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ಶಾಂತ ಕುಮಾರ್ ಅವರು, ತಾಯಕನಹಳ್ಳಿಯಿಂದ. ಓಕೆ, ಯಾವ ಗೀತೆ ಪ್ರಸಾರ ಮಾಡೋಣ? ಇನ್ನೊಮ್ಮೆ ಹೇಳ್ತೀರಾ, ಯಾವ ಚಿತ್ರ ಅಂತ ಅರ್ಥ ಆಗ್ಲಿಲ್ಲ.
1: ಕಿಟ್ಟಿ.
0: ಕಿಟ್ಟಿ, ಓಕೆ. ಕಿಟ್ಟಿ ಚಿತ್ರದಿಂದ? ಓಕೆ. ಆ ಗೀತೆ ಇಲ್ಲಾಂದ್ರೆ ಬೇರೆ ಯಾವ ಗೀತೆ ಏನಾದ್ರೂ ಕೇಳ್ಬೋದು?
1: ಮೊದಲ ಚಿತ್ರದಿಂದ ಐ ಲವ್ ಯು ಡಾರ್ಲಿಂಗ್ ಹಾಡು ಮಾಡಿ.
0: ಯಾವುದು? ಮೊಗ್ಗಿನ ಮನಸ್ಸು. ಮೊಗ್ಗಿನ ಮನಸ್ಸಾ?
1: ಮಜ್ನು. ಮಜ್ನು.
0: ಮಜ್ನು, ಓಕೆ. ಏನ್ ಮಾಡ್ಕೊಂಡಿದ್ದೀರಿ? ಓಕೆ. ನಿಮ್ಮ ಇಷ್ಟದ ಹೀರೋ ಅಥವಾ ಹೀರೋಯಿನ್ ಯಾರು? ಓ, ಹಾಗಾದ್ರೆ ಅವರಿಬ್ಬರ ನಟನೆಯ ಚಿತ್ರದ ಗೀತೆನ ಪ್ರಸಾರ ಮಾಡ್ಲಾ? ಇಲ್ಲ ಇಲ್ಲ, ಅದಕ್ಕಾಗಿ ಕೇಳಿದೆ. ಆಯ್ತು, ಕಲಾಸಿಪಾಳ್ಯ ಚಿತ್ರದ ಗೀತೆನೆ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಓಕೆ.

0: ದರ್ಶನ್ ಹಾಗೂ ರಕ್ಷಿತಾ ಅವರ ಅಭಿನಯದ ಕಲಾಸಿ ಪಾಳ್ಯ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಇನ್ನು ಕಾರ್ಯಕ್ರಮದ ಕೊನೆಯ ಕರೆ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ಮಲ್ಲಿಕಾರ್ಜುನ್ ಮೇಡಮ್.
0: ಓಕೆ, ಮುತ್ತಿಗಾರ ಹಳ್ಳಿಯಿಂದನಾ? ಓಕೆ, ಮಲ್ಲಿಕಾರ್ಜುನ್ ಅವರೇ, ಯಾವ ಗೀತೆನ ಪ್ರಸಾರ ಮಾಡ್ಲಿ ಇವತ್ತು?
1: ಚಿತ್ರ ಬಂದು ಲವಿನ್ ಮಂಡೆ ಚಿತ್ರ ಬಂದು ಹಾಡು ಬಂದು ಒಂದು ಅಪರೂಪದ ಗಾನ ಇದು ಅನುಗಾಲದ ಹಾಡು.
0: ಓಕೆ, ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು.

ಇದುವರೆಗೂ ಜನರಂಜನೆ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 8:45:35. ಇದೀಗ ವಚನಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸಿದ್ದರಾಮೇಶ್ವರ ಅವರ ವಚನ. ಹಾಡಿದ್ದಾರೆ ಸ್ವರ್ಣಲತಾ ಜ್ಯೋತಿ ಪ್ರಕಾಶ್.

ಇದುವರೆಗೂ ವಚನಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 9:15ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಮೂಡಿಬರುವುದು. 9:30ಕ್ಕೆ ಕ್ರೀಡಾ ಲೋಕ ಆಲಿಸುವರಿ. ಇನ್ನು 10 ಗಂಟೆಗೆ ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳು ಬಿತ್ತರವಾಗುವುದು.

0: way at the Eden Gardens. And that's all in the news at 9. Good night.
1: ಸಮಯ 9:15 10 ಸೆಕೆಂಡುಗಳಾಗಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರದ ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಸಿದ್ಧ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರ, ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವಂತಹ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ವ್ಯಾಪಾರ, ಸಾಂಸ್ಕೃತಿಕ ವಿನಿಮಯ ಮತ್ತು ಅರಬ್ಬಿ ಸಮುದ್ರದಾದ್ಯಂತದ ಬಲವಾದ ಸಮುದಾಯ ಸಂಬಂಧಗಳಿಂದ ರೂಪಿತವಾದ ಸುದೀರ್ಘ ಸಂಬಂಧವನ್ನು ಹಂಚಿಕೊಂಡಿವೆ. ಮುತ್ತು, ಖರ್ಜೂರ, ಮಸಾಲೆ, ಜವಳಿ ಮತ್ತು ಮೀನುಗಾರಿಕೆಯ ವ್ಯಾಪಾರವು ಶತಮಾನಗಳಿಂದ ಪಶ್ಚಿಮ ಭಾರತವನ್ನು ಕೊಲ್ಲಿ ಪ್ರದೇಶದೊಂದಿಗೆ ಸಂಪರ್ಕಿಸಿತ್ತು. 1972 ಔಪಚಾರಿಕ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಲಾಯಿತು. ನಂತರ ಅಬುಧಾಬಿ ಮತ್ತು ನವದೆಹಲಿಯಲ್ಲಿ ರಾಯಭಾರ ಕಚೇರಿಗಳನ್ನು ತೆರೆಯಲಾಯಿತು. 2015 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುಎಇಗೆ ಭೇಟಿ ನೀಡಿದ ನಂತರ ದ್ವಿಪಕ್ಷೀಯ ಸಂಬಂಧಗಳು ಹೊಸ ವೇಗ ಪಡೆದುಕೊಂಡವು. ಇದು 34 ಭಾರತೀಯ ಪ್ರಧಾನಮಂತ್ರಿಯೊಬ್ಬರ ಮೊದಲ ಭೇಟಿಯಾಗಿತ್ತು. 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 7 ಯುಎಇಗೆ ಭೇಟಿ ನೀಡಿದ್ದಾರೆ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು 5 ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಈ ಅವಧಿಯಲ್ಲಿ ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ರಕ್ಷಣೆ ಮತ್ತು ಡಿಜಿಟಲ್ ಆರ್ಥಿಕತೆಯಲ್ಲಿ ಸಹಕಾರವು ವಿಸ್ತರಿಸಿದೆ. ಯುಎಇ ಈಗ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಪ್ರಮುಖ ಇಂಧನ ಪೂರೈಕೆದಾರ ಮತ್ತು ಮೂಲಸೌಕರ್ಯ ಹಾಗೂ ನವೀಕರಿಸಬಹುದಾದಂತಹ ಇಂಧನದಲ್ಲಿ ಪ್ರಮುಖ ಹೂಡಿಕೆದಾರ ರಾಷ್ಟ್ರವಾಗಿದೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸರಕು ವ್ಯಾಪಾರವು ಮೊದಲ ಬಾರಿಗೆ 100 ಅಮೆರಿಕನ್ ಡಾಲರ್ ದಾಟಿದ್ದು ಹಣಕಾಸು ವರ್ಷ 2025-26 101.25 ಅಮೆರಿಕನ್ ಡಾಲರ್ ತಲುಪಿದೆ. ಎರಡೂ ಕಡೆಯವರು 2032 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 200 ಅಮೆರಿಕನ್ ಡಾಲರ್ಗೆ ದ್ವಿಗುಣಗೊಳಿಸಲು ಬದ್ಧವಾಗಿವೆ. ಹೂಡಿಕೆಯು ಕೂಡ ಈ ದ್ವಿಪಕ್ಷೀಯ ಸಂಬಂಧದ ಮಹತ್ವದ ಅಂಶವಾಗಿದೆ. ಎರಡೂ ರಾಷ್ಟ್ರಗಳು ಫೆಬ್ರವರಿ 2024 ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ಇದು 31 ಆಗಸ್ಟ್ 2024 ಜಾರಿಗೆ ಬಂದಿತು. ಏಪ್ರಿಲ್ 2000 ಮಾರ್ಚ್ 2025 ಯುಎಇಯಿಂದ ಭಾರತಕ್ಕೆ ಬಂದ ಒಟ್ಟು ಎಫ್ಡಿಐ 25.19 ಅಮೆರಿಕನ್ ಡಾಲರ್ ಆಗಿದ್ದು ಇದು ಯುಎಇಯನ್ನು ಭಾರತದ 7 ಅತಿದೊಡ್ಡ ಸಾಗರೋತ್ತರ ಹೂಡಿಕೆದಾರ ರಾಷ್ಟ್ರವನ್ನಾಗಿ ಮಾಡಿದೆ. ಯುಎಇಯ ಹೂಡಿಕೆಗಳು ರಿಯಲ್ ಎಸ್ಟೇಟ್, ಮೂಲಸೌಕರ್ಯ, ಇಂಧನ, ಖಾಸಗಿ ಇಕ್ವಿಟಿ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿವೆ. ಯುಎಇಯ ಸಾರ್ವಭೌಮ ಸಂಪತ್ತು ನಿಧಿಗಳು ಭಾರತದಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. ಭಾರತ ಮತ್ತು ಯುಎಇ ನಡುವೆ ಸ್ಥಳೀಯ ಕರೆನ್ಸಿ ಸೆಟ್ಲ್ಮೆಂಟ್ ವ್ಯವಸ್ಥೆಯು ಜಾರಿಯಲ್ಲಿದೆ. ಇದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹಣ ರವಾನೆಯನ್ನು ರೂಪಾಯಿ ಮತ್ತು ಅರಬ್ ಎಮಿರೇಟ್ಸ್ ದಿರ್ಹಾಮ್ ಮೂಲಕ ಇತ್ಯರ್ಥಪಡಿಸಲು ಅನುವು ಮಾಡಿಕೊಡುತ್ತದೆ. ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಮತ್ತು ವಹಿವಾಟು ವೆಚ್ಚಗಳು ಕಡಿಮೆಯಾಗುತ್ತವೆ. ಭಾರತ ಮತ್ತು ಯುಎಇ ವಿಶೇಷವಾಗಿ ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿ ನಿಕಟ ಮತ್ತು ಕ್ರಿಯಾತ್ಮಕ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ. ಹಣಕಾಸು ವರ್ಷ 2024-25 ಯುಎಇ ಕಚ್ಚಾ ತೈಲದ 4 ಅತಿದೊಡ್ಡ ಮೂಲವಾಗಿ, ಎಲ್ಎನ್ಜಿಯ 3 ಅತಿದೊಡ್ಡ ಮೂಲವಾಗಿ, ಎಲ್ಪಿಜಿಯ ಅತಿದೊಡ್ಡ ಪೂರೈಕೆದಾರರಾಗಿ ಮತ್ತು ಭಾರತದ ಸಿದ್ಧ ಪೆಟ್ರೋಲಿಯಂ ಉತ್ಪನ್ನಗಳ 2 ಅತಿದೊಡ್ಡ ರಫ್ತು ತಾಣವಾಗಿ ನಿಂತಿದೆ.

ಪ್ರಸ್ತುತ ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಏಕೈಕ ದೇಶ ಯುಎಇ ಆಗಿದೆ. ಇಂಧನ ಮತ್ತು ವ್ಯಾಪಾರದ ಹೊರತಾಗಿ ಸಂಪರ್ಕ ಮತ್ತು ಸಾರಿಗೆ ಸಹಕಾರವು ದ್ವಿಪಕ್ಷೀಯ ಪಾಲುದಾರಿಕೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮುತ್ತಿವೆ. ಎರಡೂ ದೇಶಗಳು ಕಡಲ ಸಂಪರ್ಕವನ್ನು ಬಲಪಡಿಸಲು ಕೆಲಸ ಮಾಡುತ್ತಿವೆ. ಭಾರತ ಮತ್ತು ಯುಎಇ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಸಹಕಾರವು ದ್ವಿಪಕ್ಷೀಯ ಸಂಬಂಧದ ಇತರ ಕ್ಷೇತ್ರಗಳಿಗೆ ಅನುಗುಣವಾಗಿ ಸ್ಥಿರವಾಗಿ ಬೆಳೆಯುತ್ತಿದೆ. ಜೂನ್ 2003ರಲ್ಲಿ ರಕ್ಷಣಾ ಸಹಕಾರ ಕುರಿತ ತಿಳಿವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಚಿವಾಲಯ ಮಟ್ಟದಲ್ಲಿ ಜಂಟಿ ರಕ್ಷಣಾ ಸಹಕಾರ ಸಮಿತಿಯ ಮೂಲಕ ಇದನ್ನು ಮುನ್ನಡೆಸಲಾಗುತ್ತಿದೆ. ಸೇವಾ ಕೇಂದ್ರ ಕಚೇರಿ ಮಟ್ಟದಲ್ಲಿ ಭದ್ರತೆ ಮತ್ತು ರಕ್ಷಣಾ ಸಹಕಾರದ ಮಾರ್ಗಗಳನ್ನು ಚರ್ಚಿಸಲು ವಾರ್ಷಿಕವಾಗಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಸೇನಾ ಸಿಬ್ಬಂದಿ ಮಾತುಕತೆಗಳನ್ನು ನಡೆಸಲಾಗುತ್ತದೆ. ಭಾರತೀಯರು ಯುಎಇಯಲ್ಲಿ ಅತಿದೊಡ್ಡ ವಲಸಿಗ ಗುಂಪಾಗಿದ್ದಾರೆ. ಅವರು ಯುಎಇ ಆರ್ಥಿಕತೆ ಮತ್ತು ಸಮಾಜದ ಬೆನ್ನೆಲುಬಾಗಿದ್ದಾರೆ. ಅವರ ಯೋಗಕ್ಷೇಮವು ಎರಡೂ ದೇಶಗಳಿಗೆ ಮುಖ್ಯವಾಗಿದೆ. ಜಾಗತಿಕ ಆರ್ಥಿಕತೆಗೆ ಸವಾಲುಗಳಿದ್ದರೂ ಸಹ ಅನಿವಾಸಿ ಭಾರತೀಯರು ಭಾರತಕ್ಕೆ ನಿರಂತರವಾಗಿ ಹಣ ರವಾನೆ ಮಾಡುತ್ತಿದ್ದು ವಿದೇಶಿ ವಿನಿಮಯ ಮೀಸಲು ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 15 ಮೇ 2026ರಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿ ನೀಡಿದರು ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಈ ಭೇಟಿಯು ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿನ ವೇಗವನ್ನು ಪುನರುಚ್ಚರಿಸಿದೆ. ಎರಡೂ ದೇಶಗಳು ಕಾರ್ಯತಂತ್ರ, ಆರ್ಥಿಕ, ತಾಂತ್ರಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸಲು ಬದ್ಧವಾಗಿವೆ. ಈ ಚರ್ಚೆಗಳು ಚೇತರಿಸಿಕೊಳ್ಳುವ ಪೂರೈಕೆ ಸರಪಳಿಗಳು, ದೀರ್ಘಕಾಲೀನ ಆರ್ಥಿಕ ಸಹಯೋಗ ಮತ್ತು ಪ್ರಾದೇಶಿಕ ಹಾಗೂ ಜಾಗತಿಕ ಆದ್ಯತೆಗಳ ಮೇಲೆ ಬೆಳೆಯುತ್ತಿರುವ ಒಮ್ಮತವನ್ನು ಹೇಳಿವೆ. ಪ್ರಧಾನಮಂತ್ರಿಯವರ ಈ ಭೇಟಿಯು ವಿಸ್ತರಿಸುತ್ತಿರುವ ಭಾರತ ಯುಎಇ ದ್ವಿಪಕ್ಷೀಯ ಪಾಲುದಾರಿಕೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಫಲಿತಾಂಶಗಳು ನಿರ್ಣಾಯಕ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಒಮ್ಮತವನ್ನು ಪ್ರತಿಬಿಂಬಿಸುತ್ತವೆ. ಇವು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವ, ತಾಂತ್ರಿಕ ಸಹಯೋಗ ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುತ್ತವೆ. ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರದ ಸಹಯೋಗದ ಕುರಿತಾದ ತಿಳಿವಳಿಕಾ ಒಪ್ಪಂದವು ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿನ ಆಳವಾದ ಸಹಕಾರದ ಮೂಲಕ ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ನಿರ್ಣಾಯಕ ಇಂಧನ ಸಂಪನ್ಮೂಲಗಳ ವಿಶ್ವಾಸಾರ್ಹ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಈ ಪಾಲುದಾರಿಕೆಯು ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಚೌಕಟ್ಟನ್ನು ಸಹ ಹೆಚ್ಚಿಸುತ್ತದೆ. ಇದು ಜಾಗತಿಕ ಪೂರೈಕೆ ವ್ಯತ್ಯಯಗಳು ಮತ್ತು ಇಂಧನ ಮಾರುಕಟ್ಟೆಯ ಅಸ್ಥಿರತೆಯ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ. ಈ ಒಪ್ಪಂದವು ದ್ರವೀಕೃತ ನೈಸರ್ಗಿಕ ಅನಿಲ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಶೇಖರಣಾ ಮೂಲಸೌಕರ್ಯಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಲು ಮತ್ತು ಶೇಖರಣಾ ಸಾಮರ್ಥ್ಯವನ್ನು ವಿಸ್ತರಿಸಲು ಭಾರತದ ಪ್ರಯತ್ನಗಳಿಗೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಸುರಕ್ಷಿತ ಮತ್ತು ಭವಿಷ್ಯದ ಸಿದ್ಧ ಇಂಧನ ಪರಿಸರ ವ್ಯವಸ್ಥೆಯನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಪೂರೈಕೆಯ ಕುರಿತು ಇಂಡಿಯನ್ ಆಯಿಲ್ ಲಿಮಿಟೆಡ್ ಕಂಪನಿ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರವು ಭಾರತದ ದೀರ್ಘಕಾಲೀನ ಎಲ್ಪಿಜಿ ಪೂರೈಕೆ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ದೇಶೀಯ ಬೇಡಿಕೆಗೆ ಸ್ಥಿರ ಮತ್ತು ವಿಶ್ವಾಸಾರ್ಹ ಇಂಧನ ಮೂಲವನ್ನು ಖಚಿತಪಡಿಸುತ್ತದೆ. ಈ ಉಪಕ್ರಮವು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಇಂಧನ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುತ್ತದೆ. ಇದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಇಂಧನ ಪಾಲುದಾರರಲ್ಲಿ ಒಂದಾಗಿ ಯುಎಇಯ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆಗಾಗಿ ಚೌಕಟ್ಟು ಉಭಯ ದೇಶಗಳ ನಡುವಿನ ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಬಲಪಡಿಸುತ್ತದೆ. ಇದು ಜಂಟಿ ಪಾಲುದಾರಿಕೆಗಳು, ಸಹ ಅಭಿವೃದ್ಧಿ ಮತ್ತು ಹೆಚ್ಚಿನ ಉದ್ಯಮದ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಈ ಒಪ್ಪಂದವು ಕಾರ್ಯತಂತ್ರದ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಹಂಚಿಕೆಯನ್ನು ಸಹ ಉತ್ತೇಜಿಸುತ್ತದೆ. ಇದು ಸುಧಾರಿತ ರಕ್ಷಣಾ ಉತ್ಪಾದನೆ ಮತ್ತು ಸಾಮರ್ಥ್ಯಗಳಲ್ಲಿನ ಸಹಕಾರಕ್ಕೆ ಬೆಂಬಲ ನೀಡುತ್ತದೆ. ವಿಶಾಲ ಮಟ್ಟದಲ್ಲಿ ಈ ಪಾಲುದಾರಿಕೆಯು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಭದ್ರತಾ ಸಹಕಾರವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಗುಜರಾತ್ನ ವಾಡಿನಾರ್ನಲ್ಲಿ ಹಡಗು ದುರಸ್ತಿ ಕ್ಲಸ್ಟರ್ ಸ್ಥಾಪಿಸುವ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತು ಡ್ರೈಡಾಕ್ಸ್ ವರ್ಲ್ಡ್ ನಡುವಿನ ತಿಳಿವಳಿಕಾ ಒಪ್ಪಂದ ಉಪಕ್ರಮವು ಹಡಗು ಸಾಗಣೆ, ಬಂದರು ಮತ್ತು ಕರಾವಳಿ ಮೂಲಸೌಕರ್ಯ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತದೆ. ಇದು ಬೆಳೆಯುತ್ತಿರುವ ಕಡಲ ಮತ್ತು ಸಾರಿಗೆ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಕಡಲ ಸಾರಿಗೆ ಪರಿಸರ ವ್ಯವಸ್ಥೆಯನ್ನು ಸಹ ಸುಧಾರಿಸುತ್ತದೆ. ಇದು ಹಡಗು ದುರಸ್ತಿ ಮತ್ತು ಸಂಬಂಧಿತ ಕೈಗಾರಿಕಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ದಕ್ಷ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಸಹ ಮುನ್ನಡೆಸುತ್ತದೆ. ಇದು ದೇಶೀಯ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ಥಳೀಯ ಕಡಲ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ.
ಹಡಗು ದುರಸ್ತಿ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿಯ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಡ್ರೈಡಾಕ್ಸ್ ವರ್ಲ್ಡ್ ಮತ್ತು

0: ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾರಿಟೈಮ್ ಅಂಡ್ ಶಿಪ್ ಬಿಲ್ಡಿಂಗ್ ನಡುವಿನ ತಿಳಿವಳಿಕ ಒಪ್ಪಂದ ವ್ಯವಸ್ಥೆಯು ಭಾರತೀಯ ಕಡಲ ಕಾರ್ಯಪಡೆಯ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ. ಇದು ಹಡಗು ನಿರ್ಮಾಣ ಮತ್ತು ಹಡಗು ದುರಸ್ತಿ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ, ತಾಂತ್ರಿಕ ಕೌಶಲ್ಯ ವೃದ್ಧಿ ಮತ್ತು ಸಾಮರ್ಥ್ಯ ವರ್ಧನೆಗೆ ಬೆಂಬಲ ನೀಡುತ್ತದೆ. ಈ ಉಪಕ್ರಮವು ನುರಿತ ಕಡಲ ವೃತ್ತಿಪರರ ಜಾಗತಿಕ ಹಬ್ ಆಗಿ ಭಾರತವು ಹೊರಹೊಮ್ಮಲು ಸಹಕಾರಿಯಾಗಲಿದೆ. ಇದು ಉದ್ಯಮಕ್ಕೆ ಸಿದ್ಧವಿರುವಂತಹ ಪರಿಣಿತಿಯನ್ನು ಬಲಪಡಿಸುತ್ತದೆ ಮತ್ತು ಕಡಲ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಈ ಸಹಯೋಗವು ಸ್ಕಿಲ್ ಇಂಡಿಯಾ ಮಿಷನ್ನ ಉದ್ದೇಶಗಳಿಗೆ ಅನುಗುಣವಾಗಿದೆ. ಇದು ವಿಕಸನಗೊಳ್ಳುತ್ತಿರುವ ಜಾಗತಿಕ ಕಡಲ ಉದ್ಯಮಕ್ಕಾಗಿ ಭವಿಷ್ಯದ ಸಿದ್ಧ ಕಾರ್ಯಪಡೆಯನ್ನು ರಚಿಸಲು ಸಹಾಯ ಮಾಡುತ್ತದೆ. ಭಾರತದ ಸಿಡಾಕ್ ಮತ್ತು ಯುಎಇಯ G42 ನಡುವಿನ ಪಾಲುದಾರಿಕೆಯಲ್ಲಿ 8 ಎಕ್ಸಾಫ್ಲಾಪ್ ಸೂಪರ್ ಕಂಪ್ಯೂಟಿಂಗ್ ಕ್ಲಸ್ಟರ್ ಸ್ಥಾಪಿಸಲು ನಿಯಮಾವಳಿಗಳ ಪಟ್ಟಿ ರೂಪಿಸಲಾಗಿದ್ದು, ಈ ಪಾಲುದಾರಿಕೆಯು ಭಾರತದ ಸಾರ್ವಭೌಮ ಕೃತಕ ಬುದ್ಧಿಮತ್ತೆ ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಸಾಮರ್ಥ್ಯಗಳನ್ನು ವೇಗಗೊಳಿಸುತ್ತದೆ. ಇದು ದೇಶದ ಸೂಪರ್ ಕಂಪ್ಯೂಟಿಂಗ್ ಮೂಲಸೌಕರ್ಯವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಇಂಡಿಯಾ ಎಐ ಮಿಷನ್ಗೆ ಉತ್ತೇಜನ ನೀಡುತ್ತದೆ. ಇದು ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಮುಂದಿನ ಪೀಳಿಗೆಯ ತಾಂತ್ರಿಕ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ಯುಎಇಯಿಂದ ಭಾರತಕ್ಕೆ ಹೂಡಿಕೆ ಬದ್ಧತೆಗಳು ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುತ್ತವೆ. ಅವು ಭಾರತದ ಮೂಲಸೌಕರ್ಯ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿನ ಹೂಡಿಕೆಗೆ ಉತ್ತೇಜನ ನೀಡುತ್ತವೆ. ಈ ಬದ್ಧತೆಗಳು ದೀರ್ಘಕಾಲೀನ ಬಂಡವಾಳ ಹರಿವು ಮತ್ತು ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಇವು ಭಾರತದ ಆರ್ಥಿಕ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ವಿಸ್ತರಣೆಯ ಗುರಿಗಳಿಗೆ ಬೆಂಬಲ ನೀಡುತ್ತವೆ. ಒಟ್ಟಾರೆಯಾಗಿ ಪ್ರಧಾನಮಂತ್ರಿಯವರ ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಬಾಂಧವ್ಯವು ಭವಿಷ್ಯದ ಆಧಾರಿತ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿರುವುದನ್ನು ಪ್ರತಿಬಿಂಬಿಸುತ್ತವೆ. ಈ ಸಹಕಾರವು ವಿಶ್ವಾಸ, ನಾವೀನ್ಯತೆ ಮತ್ತು ಹಂಚಿಕೆಯ ಸಮೃದ್ಧಿಯಲ್ಲಿ ಭದ್ರವಾಗಿ ನೆಲೆಗೊಂಡಿದೆ. ಈ ಒಪ್ಪಂದಗಳು ಇಂಧನ, ವ್ಯಾಪಾರ ಮತ್ತು ರಕ್ಷಣೆಯಂತಹ ಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿನ ಸಹಯೋಗವನ್ನು ಗಾಢವಾಗಿಸುತ್ತವೆ. ಅವು ಅತ್ಯಾಧುನಿಕ ತಂತ್ರಜ್ಞಾನಗಳು, ಸಾರಿಗೆ, ಡಿಜಿಟಲ್ ಮೂಲಸೌಕರ್ಯ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ತೆರೆಯುತ್ತವೆ. ಭಾರತ ಮತ್ತು ಯುಎಇ ನಡುವಿನ ಸಂಬಂಧವು ಸಾಂಪ್ರದಾಯಿಕ ವ್ಯಾಪಾರ ಕೊಂಡಿಗಳಿಂದ ವಿಶಾಲ ವ್ಯಾಪ್ತಿಯ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮಾರ್ಪಟ್ಟಿದೆ. ನಿರಂತರ ರಾಜಕೀಯ ತೊಡಗಿಸಿಕೊಳ್ಳುವಿಕೆ ಮತ್ತು ಆರ್ಥಿಕ ಸಹಕಾರವು ಈ ಬದಲಾವಣೆಗೆ ಕಾರಣವಾಗಿದೆ. ಇಂದು ಈ ಪಾಲುದಾರಿಕೆಯು ಇಂಧನ ಭದ್ರತೆ, ವ್ಯಾಪಾರ, ತಂತ್ರಜ್ಞಾನ, ಹೂಡಿಕೆ ಮತ್ತು ರಕ್ಷಣಾ ಸಹಕಾರವನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿಯವರ 2026 ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಿವೆ. ಅವು ಉದಯೋನ್ಮುಖ ತಂತ್ರಜ್ಞಾನಗಳು, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ಕಾರ್ಯತಂತ್ರದ ಕೈಗಾರಿಕೆಗಳಲ್ಲಿ ಸಹಕಾರವನ್ನು ವಿಸ್ತರಿಸುತ್ತವೆ. ಉಭಯ ದೇಶಗಳು ತಮ್ಮ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಆದ್ಯತೆಗಳನ್ನು ಸಂಯೋಜಿಸುತ್ತಿರುವುದರಿಂದ ಈ ಪಾಲುದಾರಿಕೆಯು ಮುಂದಿನ ವರ್ಷಗಳಲ್ಲಿ ಪ್ರಾದೇಶಿಕ ಸ್ಥಿರತೆ, ಆರ್ಥಿಕ ಬೆಳವಣಿಗೆ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
2: ಕಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು.
1: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯ ತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾ ಪೂರ್ವಕವಾಗಿಯೇ.
3: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ನೀರಿಲ್ಲದೆ ಜೀವನವನ್ನ ಊಹಿಸಲು ಅಸಾಧ್ಯ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಅಂತರ್ಜಲವನ್ನ ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಆತಿಥೇಯ ಬಿಎಸಿ ತಂಡವು ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಡಾಲ್ಫಿನ್ ಈಜು ಕೇಂದ್ರವು ದ್ವಿತೀಯ ಸ್ಥಾನ ಪಡೆಯಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಈಜುಕೂಟದಲ್ಲಿ ಬಿಎಸಿ ತಂಡವು ಒಟ್ಟು 545 ಅಂಕ ಕಲೆ ಹಾಕಿದರೆ ಡಾಲ್ಫಿನ್ ತಂಡಕ್ಕೆ 285 ಅಂಕಗಳು ದೊರೆತವು. ಈಜು ಸ್ಪರ್ಧೆಯಲ್ಲಿ ಅಮೋಘ ಪ್ರದರ್ಶನ ನೀಡಿ 2 ದಾಖಲೆ ನಿರ್ಮಿಸಿದ ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ ಮಹಿಳೆಯರ ವಿಭಾಗದಲ್ಲಿ ತನಿಷಿ ಅವರು ಈ ಗೌರವಕ್ಕೆ ಪಾತ್ರರಾದರು. ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ರಮ್ಯಾ ಬಿ ಅವರು ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತಾಗಿ ಮಾಹಿತಿ ನೀಡಿದರು.
2: ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಸೊ ಬೇಸಿಕಲಿ ಕರ್ನಾಟಕದಲ್ಲಿ 2 ಮೇನ್ ಸ್ಟೇಟ್ ಲೆವೆಲ್ ಆಗುತ್ತೆ, ಒಂದು ಏಜ್ ಗ್ರೂಪ್ ಸ್ಟೇಟ್ ಲೆವೆಲ್, ಒಂದು ಓಪನ್ ಸ್ಟೇಟ್ ಲೆವೆಲ್ ಅಂತ. ಸೊ ಫಸ್ಟ್ ಯೂಶುವಲ್ ಆಗಿ ಏಜ್ ಗ್ರೂಪ್ ಆಗ್ತಾ ಇತ್ತು, ಸೆಕೆಂಡ್ ಸೀನಿಯರ್ ಆಗ್ತಾ ಇತ್ತು, ಸೀನಿಯರ್ ಸಮ್ ಟೈಮ್ ಜುಲೈ ಆಗಸ್ಟ್ ಅಲ್ಲಿ. ಈ ಸಲ ಫಸ್ಟ್ ಸೀನಿಯರ್ ಮಾಡ್ತಾ ಇದೀವಿ, ಯಾಕಂದ್ರೆ ದಿಸ್ ಇಸ್ ಅ ವೆರಿ ತುಂಬಾ ಪ್ಯಾಕ್ಡ್ ಕ್ಯಾಲೆಂಡರ್ ನಮ್ಗೆ. ಸೊ ಈ ಸಲ ನಮ್ಗೆ ಏನೇನು ಕಾಂಪಿಟೇಷನ್ ಇದೆ ಅಂದ್ರೆ ಏಷ್ಯನ್ ಗೇಮ್ಸ್ ಇದೆ, ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ಅದೆರಡು ಕಾಂಪಿಟೇಷನ್ಗೆ ಸೆಲೆಕ್ಷನ್ ಅಹಮದಾಬಾದ್ ಅಲ್ಲಿ ನಡೆಯುತ್ತೆ. ದಟ್ ಇಸ್ ಪಾರ್ಟ್ ಆಫ್ 79th ಸೀನಿಯರ್ ನ್ಯಾಷನಲ್ಸ್. ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮ್ಗೆ ಸೆಲೆಕ್ಷನ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಒಳಗೆ ನಿಮ್ದ ಟೈಮ್ ಕಳ್ಸಿದ್ರೆ ಇಷ್ಟು ಜನ ಕಳಿಸ್ಬೋದು ಅಂತ. ಸೊ ಟೈಮು ಇಟ್ ಇಸ್ ನಾಟ್ ಟಾಪ್ 2 ಕಳಿಸೋದು ಆ ತರ ಅಲ್ಲ. ಅಕಸ್ಮಾತ್ ಟೈಮಿಂಗ್ ಯಾರು ಮೀಟ್ ಮಾಡ್ತಾರೋ ಅಥವಾ 6 ಜನ ಮೀಟ್ ಮಾಡಿದ್ರು 6 ಜನನು ನಾವು ನ್ಯಾಷನಲ್ಸ್ಗೆ ಕಳಿಸ್ಬೋದು. ಸೊ ದ ಮೇನ್ ಕಾಂಪಿಟೇಷನ್ ಇದು, ಒಂದು ನಮ್ಮ ಸ್ಟೇಟ್ ಅಲ್ಲಿ ರ್ಯಾಂಕಿಂಗ್, ಓಪನ್ ರ್ಯಾಂಕಿಂಗ್ ಯಾರ್ಯಾರು ಇದ್ದಾರೆ ಅಂತ. ಸೆಕೆಂಡ್, ಇಟ್ ಇಸ್ ಆಲ್ಸೋ ಅ ಸೆಲೆಕ್ಷನ್ ಟ್ರಯಲ್ ಫಾರ್ ಸೀನಿಯರ್ ನ್ಯಾಷನಲ್ಸ್, 79th ಸೀನಿಯರ್ ನ್ಯಾಷನಲ್ಸ್ ಇನ್ ಅಹಮದಾಬಾದ್, ವಿಚ್ ಇಸ್ ಹ್ಯಾಪನಿಂಗ್ ಆನ್ ಮುಂದಿನ ತಿಂಗಳು 16th to 21st ಜೂನ್ ಅಲ್ಲಿ ನಡೀತಾ ಇದೆ. ಮೀನ್ ಇದು ಎನ್ಆರ್ಜಿ ಅವರದು ಟ್ಯಾಗ್ ಲೈನ್ ಇಸ್ ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಅಂತ. ದಟ್ ಇಸ್ ಟು ಆನರ್ ಆರ್ ಲೇಟ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ವೀಲ್ಕಂಠರಾವ್ ಜಗದಾಲೆ ಅವ್ರ ಹೆಸರಲ್ಲಿ ನಾವು ಈ ಸ್ಟೇಟ್ ಲೆವೆಲ್ ಮಾಡೋದು. 3 days ಕಾಂಪಿಟೇಷನ್ ಇದೆ. ಇದು ಓಪನ್ ಅಂತಂದ್ರೆ ಮಿನಿಮಮ್ ಏಜ್ ಇದೆ, 13 ವರ್ಷದ ಮೇಲೆ, 13 ವರ್ಷದ ಕೆಳಗಡೆ ಅವ್ರು ಬರಕ್ಕಾಗಲ್ಲ. 13 to 25 ಆಗಿರ್ಬೋದು, 36 ಆರ್, ಆಸ್ ಲಾಂಗ್ ಆಸ್ ಯು ಆರ್ ಇನ್ ಕಾಂಪಿಟೇಟಿವ್ ಸ್ವಿಮ್ಮಿಂಗ್. ಸೆಲೆಕ್ಷನ್ ಟ್ರಯಲ್ಸ್ಗೆ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಯಾರು ಯಾರು ಕ್ಲೋಸ್ ಆಗಿ ಆ ಟೈಮ್ ಮಾಡ್ತಾರೋ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆಲ್ ಟುಗೆದರ್ ಈ ಕಾಂಪಿಟೇಷನ್ ಅಲ್ಲಿ ನಮ್ 226 ಸ್ವಿಮ್ಮರ್ಸ್ ಬಂದಿದ್ದಾರೆ. ದಿಸ್ ಇಯರ್ ಇಟ್ ಇಸ್ ದ ಹೈಯೆಸ್ಟ್ ಕಾಂಪಿಟೇಟರ್ಸ್ ನಮ್ಗೆ ಬಂದಿರೋದು ಸ್ವಿಮ್ಮರ್ಸ್. ದಟ್ ಮೇನ್ಲಿ ಬಿಕಾಸ್ ನಮ್ದು ಸ್ವಿಮ್ಮಿಂಗ್ ಬೇಸು ಜಾಸ್ತಿ ಆಗಿರ್ಬೋದು, ಅಥವಾ ದೇ ಆಲ್ಸೋ ವಾಂಟ್ ಟು ಟೇಕ್ ಪಾರ್ಟ್ ಇನ್ ದ ಏಷ್ಯನ್ ಗೇಮ್ಸ್ ಟ್ರಯಲ್ಸ್. ಆಮೇಲೆ ಈ ಸಲ ನಮ್ಗೆ ಇನ್ನೊಂದು ಕಾಂಪಿಟೇಷನ್ ಏನಿದೆ ಅಂದ್ರೆ 12th ಏಷ್ಯನ್ ಏಜ್ ಗ್ರೂಪ್ ಕಾಂಪಿಟೇಷನ್ ಬೇರೆ ಇದೆ, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಥೈಲ್ಯಾಂಡ್. ಸೊ ಅದೇ ಇದು ಆಕ್ಷನ್ ಪಾರ್ಟ್ ಇಯರ್ ನಮ್ಗೆ, 3 ಇಂಟರ್ನ್ಯಾಷನಲ್ ಲೆವೆಲ್ ಇವೆಂಟ್ ಇದೆ. ಸೊ ಅದು ಟ್ರಯಲ್ಸ್ ಕೊಡ್ಬೇಕಂದ್ರೆ ನಮ್ದು ಮೇ ಇಂದ ಸೀಸನ್ ಶುರು ಆಗುತ್ತೆ, ಸ್ವಿಮ್ಮಿಂಗ್ ಸೀಸನ್ ಗಳು ಶುರು ಆಗುತ್ತೆ. ಪ್ರತಿ ಕಾಂಪಿಟೇಷನ್ ಯೂಶಲ ಕ್ಯಾಲೆಂಡರ್ ಮುಂಚೆನೆ ಅಂದಾಜ್ ಡೇಟ್ ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಸೊ ನಮ್ದು ವರ್ಕೌಟ್ ಅದೇ ತರ ಶುರು ಮಾಡ್ತಾರೆ, ಯಾವ ಕಾಂಪಿಟೇಷನ್ ಮುಂಚೆ ನಾವು ಎಷ್ಟು ಸ್ವಿಮ್ ಮಾಡಿರ್ಬೇಕು. ನಾವು ಟರ್ಮಿನಾಲಜಿ ಉಪಯೋಗಿಸೋದು ಲೋಡ್ ಅಂತ ಉಪಯೋಗಿಸ್ತೀವಿ. ಅಂದ್ರೆ ಇವಾಗ ನೋಡಿ, ಪ್ರತಿಯೊಬ್ಬರು ಸ್ವಿಮ್ಮರು ವಾರಕ್ಕೆ 65 kilometers ಮಾಡ್ತಾರೆ ರೆಗ್ಯುಲರ್. ಅದೇ ಕಾಂಪಿಟೇಷನ್ ಬರ್ತಾ ಇದೆ ಅಂದಾಗ ಅದನ್ನ 40 kilometers ಮಾಡ್ತಾರೆ. ಸೊ ಇವಾಗ ಕಾಂಪಿಟೇಟರ್ ಸ್ವಿಮ್ಮರ್ಸ್ ದಿನಕ್ಕೆ 11-12 kilometers ಸ್ವಿಮ್ ಮಾಡ್ತಾರೆ. ಸೊ 9 ಸೆಷನ್ ಇರುತ್ತೆ, 8 ಸೆಷನ್ ಇರುತ್ತೆ, ಬೇಸ್ಡ್ ಆನ್ ಯಾವ ಕಾಂಪಿಟೇಷನ್ ಅಲ್ಲಿ ಕೋಚಸ್ ವಿಲ್ ಪ್ಲಾನ್ ಅಕಾರ್ಡಿಂಗ್. ಸೊ ಇವಾಗ ಮುಂದಿನ ತಿಂಗಳು ಇಟ್ ಇಸ್ ಎ ವೆರಿ ಕ್ರೂಷಿಯಲ್. ಸೊ ಎಲ್ಲರೂ ಸ್ವಲ್ಪ ಹೈ ಲೋಡ್ ಅಲ್ಲೇ ಫುಲ್ ನಾವು ಟೇಪರಿಂಗ್ ಅಂತ ಪದ ಉಪಯೋಗಿಸಿದ್ವಿ, ಅಂದ್ರೆ ಈ ಕಾಂಪಿಟೇಷನ್ಗೆ ನಾನು ಫುಲ್ ರೆಸ್ಟ್ ಆಗ್ಬಿಟ್ಟು ಬರ್ತೀನಿ ಅಂತ. ಸ್ವಲ್ಪ ಜನ ರೆಸ್ಟ್ ಆಗ್ಬಿಟ್ಟು ಬಂದಿದ್ದಾರೆ, ಸ್ವಲ್ಪ ಜನ ಹಂಗೆ ಬಂದಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ರೆಸ್ಟ್

0: ತಿಂಗಳು ಆದ್ಮೇಲೆ ಕೊಡಬೇಕು. ಯಾಕಂದ್ರೆ ದೇ ನೋ ದಟ್ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು, ಸೊ ಅವ್ರ ವರ್ಕೌಟ್ ಬೇರೆ ತರ. ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದನೇ 5 or 6 ಜನ ಟೀಮ್ ಇಂಡಿಯಾಲಿ ಇದ್ರು. ಅಂಡ್ ಶ್ರೀಹರಿ ನಟರಾಜ್ ಅವರು 50 meters ಬ್ಯಾಕ್ ಸ್ಟ್ರೋಕ್ ಮಾಡಿದ್ರು. ಹಿ ಇಸ್ ವೆರಿ ಫೋಕಸಿಂಗ್ ಆನ್ ದಟ್ ಸ್ಪೆಸಿಫಿಕ್ ಇವೆಂಟ್, ಏನಕ್ಕಂದ್ರೆ ಅವ್ರಿಗೆ ಮೆಡಲ್ ಬರೋ ಚಾನ್ಸಸ್ ಇದೆ. ಸೊ ಅವ್ರು ತುಂಬಾ ಅದನ್ನೇ ಫೋಕಸ್ ಮಾಡಿಬಿಟ್ಟು ಸ್ವಿಮ್ ಮಾಡ್ತಾ ಇದಾರೆ. ದಿನಿತಿ ಅವರು ಇದಾರೆ, ಲಾಸ್ಟ್ ಟೈಮ್ ಒಲಿಂಪಿಕ್ಸ್ ಹೋಗಿ ಅವರು ಬಂದಿದ್ದಾರೆ. ತನಿಷಾ ಗುಪ್ತಾನು ಇದಾರೆ, ನಯೇಶ್ ವಿಹಿತಾ ನಯನ ಅಂತ ಪ್ರಾಸ್ಪೆಕ್ಟಿವ್ ಏಷ್ಯನ್ ಗೇಮ್ಸ್ ಲಿಸ್ಟ್ ಅಲ್ಲೂ ಇದಾರೆ. ಒಂದ್ 25 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದು ಸ್ಟೇಟ್ ಲೆವೆಲ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಕ್ಲೋಸ್ ಟು ಅರೌಂಡ್ 50 clubs ಇದೆ. ಅದು ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಎಷ್ಟು ಕ್ಲಬ್ಸ್ ಇದೆಯೋ ಅದೆಲ್ಲ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಗೆ ರಿಜಿಸ್ಟರ್ ಆಗಿರುತ್ತೆ. ಇನ್ಕೆ ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಸಪರೇಟ್ ರಿಜಿಸ್ಟರ್ ಐಡಿ ಇದೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಸ್ವಿಮ್ಮರ್ಸ್ ಇರ್ತಾರೋ ಎಲ್ಲರ ಹತ್ರನೂ ಕರ್ನಾಟಕ, ಯೂಶ್ವಲಿ ನಮ್ಮ ಸ್ವಿಮ್ಮಿಂಗ್ ಅಸೋಸಿಯೇಷನ್ KSA ಅಂತ ಕರಿತೇವೆ. ಸೊ KSA ದ ರಿಜಿಸ್ಟರ್ ಐಡಿ ಇದೆ. ಅದಾದ್ಮೇಲೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವ್ರದ್ದು ರಿಜಿಸ್ಟ್ರೇಷನ್ ಐಡಿ ಇದೆ. ಸೊ ನೀವು ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದ್ರೆ ಅವ್ರದೇ ಒಂದು ಸ್ಪೆಸಿಫಿಕ್ ರಿಜಿಸ್ಟರ್ ಐಡಿ ಮಾಡ್ಕೊಂಡಿರ್ತಾರೆ. ಸ್ಟೇಟ್ ಲೆವೆಲ್ ಅಂದಾಗ ಎಲ್ಲಾ ಡಿಸ್ಟ್ರಿಕ್ಟ್ ಅವರು ಬರ್ತಾರೆ, ಹುಡುಗರು ಹುಡುಗರಿಗೆ ಸೇರಿ 42 ಇವೆಂಟ್ಸ್ ಇದೆ. ಅದರಲ್ಲಿ ರಿಲೇ ಕೂಡ ಇರುತ್ತೆ. ರಿಲೇ ಅಂತಂದ್ರೆ 2 ತಲ ರಿಲೇ ಇದೆ. ಒಂದು ಫ್ರೀ ಸ್ಟೈಲ್ ರಿಲೇ, 4 ಜನ ಸ್ವಿಮ್ಮರ್ಸ್ ಕೂಡ ಫ್ರೀ ಸ್ಟೈಲ್ ಮಾಡ್ತಾರೆ. ಇನ್ನೊಂದು ಮಿಡ್ಲೇ ರಿಲೇ ಅಂತ ಇದೆ, ಅದರಲ್ಲಿ ಒಬ್ಬರೊಬ್ರು ಒಂದೊಂದು ಸ್ಟ್ರೋಕ್ ಮಾಡ್ತಾರೆ. ಇನ್ನೊಂದು ಮಿಕ್ಸ್ಡ್ ರಿಲೇ ಅಂತ ಇದೆ, ಅದರಲ್ಲಿ ಇಬ್ರು ಹುಡುಗರು ಇಬ್ರು ಹುಡುಗಿಯರು ಇರ್ತಾರೆ.
1: ಬಸವನಗುಡಿ ಈಜು ಕೇಂದ್ರದ ಹೆಡ್ ಕೋಚ್ ಜಾನ್ ಕ್ರಿಸ್ಟಫರ್ ನಿರ್ಮಲ್ ಕುಮಾರ್ ಅವರು ಚಾಂಪಿಯನ್ಶಿಪ್ನಲ್ಲಿ ಈಜುಪಟುಗಳ ಆಟದ ವೈಖರಿಯ ಕುರಿತಾಗಿ ಮಾತನಾಡುತ್ತಾ,
2: ಸೀನಿಯರ್ ಸೆಗ್ಮೆಂಟ್ ಚೆನ್ನಾಗಿ ನಡೀತಾ ಇದೆ, ಕೆಲವು ರೆಕಾರ್ಡ್ಸ್ ಮಾಡಿದೆ ಮಕ್ಕಳು. ಸ್ಪೆಷಲಿ ಬಸವನಗುಡಿಯಿಂದ ಮಕ್ಕಳು ಮೇನ್ ಸೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದರು. ದರ್ಶನ್ ಅನೀಶ್ ಗೌಡ, ಡ್ಯಾನಿಯಲ್ ಪಾಲ್, ಮಣಿಕಂಠ ಎಲ್, ಶಾನ್ ಗಂಗುಡಿ ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಟ್ರೆಂಡ್ಸ್ ಚೆನ್ನಾಗಿದೆ ಈ ನಡುವೆ, ಬಟ್ ಮೋಸ್ಟ್ಲಿ ದೇರ್ ಆಲ್ ಲುಕಿಂಗ್ ಫಾರ್ ಸ್ಪೋರ್ಟ್ಸ್ ಕೂಡ ಅಡ್ಮಿಷನ್ಸ್ ಇನ್ ಪ್ರೊಫೆಷನಲ್ ಕಾಲೇಜ್. ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ ವಾಟ್ ದಿಸ್ ಸ್ಪೋರ್ಟ್ ಇಸ್ ಆಲ್ ಅಬೌಟ್, ಬಿಕಾಸ್ ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋದ್ರಿಂದ ಸ್ವಲ್ಪ ದುಬಾರಿ ಅನ್ಸ್ತಾ ಇಲ್ಲ. ಇಟ್ ಇಸ್ ಬಿಕಮ್ 50-50 ಅನಿಸ್ತಾ ಇದೆ ನನಗೆ ಈಗ ಈ ನಡುವೆ. ಫ್ರಮ್ ದ ಬಿಗಿನಿಂಗ್ ಕರ್ನಾಟಕ ಇಸ್ ವಿನ್ನಿಂಗ್ ಆಲ್ ದ ಚಾಂಪಿಯನ್ಶಿಪ್ ಫಾರ್ ದ ಪಾಸ್ಟ್ 30 years. ಜೂನಿಯರ್ ಅಥವಾ ಸೀನಿಯರ್ ಸಬ್ ಜೂನಿಯರ್ಸ್ ಆಲ್ಸೋ ವಿನ್ನಿಂಗ್ ದ ಚಾಂಪಿಯನ್ಶಿಪ್, ಅಂಡ್ ದಿಸ್ ಟ್ರೆಂಡ್ ವಿಲ್ ಕಂಟಿನ್ಯೂ ಫಾರ್ ಅನದರ್ 10-15 years ಆಗ್ಬೋದು ನನಗೊಂದು ಐಡಿಯಾ ಇದೆ. ಹೊಸಂಗಡಿ ಕೊಟ್ಟಿಸ್ ಅಂತ ಮಣಿಕಂಠ ಅಯಲ್ ಅಂತ ಒಂದು ಹುಡುಗ, ಅರವಿಂದ್ ಆದಿತ್ಯರ್ ಅವನ್ ಇಬ್ಬರು ಟ್ರೈಬಲ್ ಖೇಲೊಂಡೆ ಗೇಮ್, ಅಂಡ್ ದೇ ಹಾವ್ ಡನ್ ವೆಲ್. ಕರ್ನಾಟಕಕ್ಕೆ ತುಂಬಾ ಅವ್ರ ಮೆಡಲ್ಸ್ ವಿನ್ ಮಾಡ್ಕೊಂಡ್ ಬಂದಿದ್ದಾರೆ. ಏನಾಗಿದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗತ್ತೆ. ತಮಿಳ್ನಾಡಲ್ಲಿ ನೋಡಿದ್ರೆ ನೀವು ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ. ನಮ್ದು ಕರ್ನಾಟಕದಲ್ಲಿ ವಿ ಹಾವ್ ಲಾಟ್ ಆಫ್ ರಾ ಟ್ಯಾಲೆಂಟೆಡ್ ಹೂ ಆರ್ ನಾಟ್ ಇನ್ನು ಐಡೆಂಟಿಫೈ ಆಗಿಲ್ಲ. ದರ್ ರೀಸನ್ ಬಿಹೈಂಡ್ ಇಸ್ ಸ್ವಿಮ್ಮಿಂಗ್ ಪೂಲ್ ಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಟೂ ಮಚ್ ಇನ್ ಕರ್ನಾಟಕ. ಕೆಲವು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ, ಬಟ್ ವಿ ಗೋ ಲಿಟಲ್ ಬಿಟ್ ಡೀಪರ್ ಇಂಟೀರಿಯರ್ ಹೋದ್ರೆ ರಾ ಟ್ಯಾಲೆಂಟೆಡ್ ಲಾಟ್ ಆಫ್ ಪೀಪಲ್ ಸ್ಪೆಷಲಿ ಇನ್ ದ ಕೋಸ್ಟಲ್ ಏರಿಯಾ. ಮಂಗಳೂರಿಂದ ಸುಮಾರು ಒಳ್ಳೆ ಸ್ವಿಮ್ಮರ್ಸ್ ಬರ್ತಾರೆ, ರಾ ಟ್ಯಾಲೆಂಟ್ ಬರ್ತಾ ಇದ್ರು. ಈಗ ಮತ್ತೆ ಆ ಟ್ರೆಂಡ್ ಶುರು ಆಗ್ತಾ ಇದೆ, ಬಿಕಾಸ್ BAC ಹ್ಯಾಸ್ ಜಾಯಿಂಟ್ ಹ್ಯಾಂಡ್ ವಿತ್ MAK ಸ್ವಿಮ್ಮಿಂಗ್ ಪೂಲ್, ನಾವು ಕೊಲಾಬರೇಷನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಯೂಸ್ ಬಿ ಲಾಟ್ ಆಫ್ ಸ್ವಿಮ್ಮರ್ಸ್ ಕಮಿಂಗ್ ಫ್ರಮ್ ಬೆಲ್ಗಾಮ್ ಎಂದು ಬರ್ತಾರೆ. ಈಗ ಸ್ವಲ್ಪ ಡೌನ್ ಆಗಿದೆ, ಸ್ವಲ್ಪ ಕಡಿಮೆ ಇದೆ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ಸ್ ನಾಟ್ ಲೈಕ್ ಗೇಮ್ ಲೈಕ್ ಕ್ರಿಕೆಟ್, ಎನಿಬಡಿ ಕ್ಯಾನ್ ಪ್ಲೇ ಎನಿವೇರ್. ಒಂದು ಸ್ಮಾಲ್ ಸ್ಪೇಸ್ ಇದ್ರೆ ಪಾತು ಒಂದು ಬಾಲ್ ಮೂರ್ ಸ್ಟಿಕ್ ಒಂದು ಬ್ಯಾಟ್ ಸೆಕ್ ಮಾಡಬಹುದು, ಬಟ್ ಸ್ವಿಮ್ಮಿಂಗ್ ಪೂಲ್ ವಿ ನೀಡ್ ದ ಪೂಲ್ ಟು ಡೂ ದಟ್. ಸೊ ಇಫ್ ದ ಗವರ್ಮೆಂಟ್ ಇನಿಷಿಯೇಟ್ ಮಾಡ್ಕೊಂಡು ಅವ್ರು ಸ್ವಲ್ಪ ಒಂದು ಅಟ್ ಲೀಸ್ಟ್ ಒಂದು ಒಂದು 20 meters ಫೋರ್ ಟ್ವೆಂಟಿ ಫೈವ್ ಫೋರ್ ಏನು ಎಲ್ಲ ಹೆಡ್ ಕ್ವಾರ್ಟರ್ಸ್ ಲೈಕ್ ಪಾಪ್ಯುಲೇಷನ್ ಜಾಸ್ತಿ ಜಾಗದಲ್ಲಿ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಮೋರ್ ಟ್ಯಾಲೆಂಟ್ ಇನ್ ಅದರ್ 5-6 years ಬರಬಹುದು. ನಂದು ಒಂದು ಐಡಿಯಾ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಯು ಆರ್ ಹ್ಯಾವಿಂಗ್ ಅ ಗ್ರೇಟ್ ಎಲಿಫೆಂಟ್ ಅಟ್ ಹೋಮ್. ಎಲಿಫೆಂಟ್ ಡಸ್ ನಥಿಂಗ್ ದೆನ್ ಈಟ್ ಅಂಡ್ ಜಸ್ಟ್ ಡೂ ಸಮಥಿಂಗ್ ಲೈಕ್ ದಟ್. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಮೇಂಟೆನೆನ್ಸ್ ಮಾಡಿ ಮಾಡಬೇಕು, ಎಲೆಕ್ಟ್ರಿಸಿಟಿ ಖರ್ಚು, ಮೇಂಟೆನೆನ್ಸ್ ಖರ್ಚು, ಮತ್ತೆ ಕೆಮಿಕಲ್ಸ್ ಖರ್ಚು, ಮತ್ತೆ ಸ್ಯಾಲರೀಸ್ ಬರುವಾಗ ಇಟ್ ಕ್ವೈಟ್ ಹೈ ಅಮೌಂಟ್ ಹ್ಯಾಸ್ ಟು ಬಿ ಇನ್ವೆಸ್ಟ್ ಡೌನ್ ಟು ಅಂದ್ರೆ ಅಷ್ಟು ಸುಲಭನ ಇಲ್ಲ. ಅಲ್ಲಿ ಒಲಿಂಪಿಕ್ ಗುರಿ ಎಂದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ ಗವರ್ಮೆಂಟ್ ಆಫ್ ಕರ್ನಾಟಕ. ಅವಾಗ 75 athletes ದೇ ಐಡೆಂಟಿಫೈ ಮಾಡಿ ಅದ್ರಲ್ಲಿ ಸುಮಾರು ಸ್ವಿಮ್ಮರ್ಸ್ ಅದರಲ್ಲಿ ಇದ್ರು ಅವರು. ಸೊ ಎವ್ರಿ ಸ್ವಿಮ್ಮರ್ ಗಾಟ್ 5 lakh rupees ಫಾರ್ ಪ್ರಿಪರೇಷನ್ ಒಲಿಂಪಿಕ್ಸ್ ಅಂದ್ರು. ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ 75 ಕಟ್ ಮಾಡಿ 60 ಆಗ್ಬಿಟ್ಟು ದ ಅಮೌಂಟ್ ದೇವ್ ಎನ್ಹಾನ್ಸ್ ಟು 10 lakhs. ನಾವು 7 years ಸ್ವಿಮ್ಮರ್ಸ್ ಗಾಟ್ 10 lakh ಫಾರ್ ಪ್ರಿಪರೇಷನ್ ಫಾರ್ ದಿಂಗ್ಸ್ ಅಂತ. ಅಪಾರ್ಟ್ ಫ್ರಮ್ ದಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಗಿವಿಂಗ್ ಕ್ಯಾಶ್ ಅವಾರ್ಡ್ಸ್. ಅಪಾರ್ಟ್ ಫ್ರಮ್ ದಟ್ ಕೆಲವು ಡೇ ಸ್ಕೀಮ್ ಅಲ್ಲಿ ಅವ್ರಿಗೆ ಅಮೌಂಟ್ ಬರ್ತಾ ಇದೆ. ಇಫ್ ದಿ ಗೋಟ್ ಎನಿ ಇಂಟರ್ನ್ಯಾಷನಲ್ ಮೀಟ್ ಪಾರ್ಸಲ್ ಮಾಡಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗಿವಿಂಗ್ ಸೀಟ್ ಎಸ್ ಎಲ್ ಮುಖಾಂತರ ಸೀಟ್ಸ್ ಕೊಡ್ತಾರೆ. ಎನಿ ದ ಫ್ಯಾಕ್ಟ್ ದಟ್ ವಿ ಡೋ ಹ್ಯಾವ್ ಅ ಲಾಟ್ ಆಫ್ ಲಾಸ್ಟ್ ಟೈಮ್ ಸ್ಟಿಯರ್ ಮಿಸ್ ದ ಬ್ರಾನ್ಸ್ ಮೆಡಲ್ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ನೌ ಈಸ್ ಪ್ರಿಪೇರಿಂಗ್ ವೆಲ್. ನಾವು ಆಕಾಶ್ ಮನೀಸ್ ಪ್ರಿಪೇರಿಂಗ್ ವೆಲ್, ತನಿಷ್ ಜಾಜ್ ಮಾದಿ ಪ್ರಿಪೇರಿಂಗ್ ವೆಲ್, ಅಂಡ್ ಶಾನ್ ಗಂಗುಲಿ ಪ್ರಿಪೇರಿಂಗ್ ವೆಲ್, ಅಂಡ್ ದರ್ಶನ್ ದರ್ಶನ್ ಪ್ರಿಪೇರಿಂಗ್ ವೆಲ್, ಅಂಡ್ ಗರ್ಲ್ಸ್ ಸೆಕ್ಷನ್ ನೋಡಿ ಗೀತಾ ನಯನಾಸ್ ಇಸ್ ಪ್ರಿಪೇರಿಂಗ್, ನೈಶಾಸ್ ಪ್ರಿಪೇರಿಂಗ್ ವೆಲ್, ದಿನಿತ್ ಇಸ್ ಪ್ರಿಪೇರಿಂಗ್ ವೆಲ್, ಅಂಡ್ ಮೋರ್ ಓವರ್ ಫ್ರಮ್

0: Our center, a lot of people just preparing really well. Past two and a half decades, we're winning all the national medals and coming back. We are holding the national championship for the almost about past 30 years. I'm in the health of Ganandu. I'm also being part of the Karnataka team for the past 3 decades, and I'm very proud to say that also I'm there.
1: ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ರಕ್ಷಿತ್ ಜಗದಾಳೆ ಅವರು ಸ್ವಿಮ್ಮಿಂಗ್ ಕ್ರೀಡೆಯಲ್ಲಿ ಕರ್ನಾಟಕದ ಭವಿಷ್ಯದ ಕುರಿತಾಗಿ ಮಾತನಾಡಿದರು.
2: ಈಗಿರೋ ಟ್ಯಾಲೆಂಟ್ ನಮ್ಮ ರಾಜ್ಯದಲ್ಲಿ ಇಟ್ಸ್ ವೆರಿ ಗುಡ್, ಇಟ್ಸ್ ವೆರಿ ಎನ್ಕರೇಜಿಂಗ್. ಕರ್ನಾಟಕ ಇಸ್ ನೋನ್ ಆಸ್ ದಿ ಆಸ್ ಅ ಕಾಶಿ ಆಫ್ ಸ್ವಿಮ್ಮಿಂಗ್ ಇನ್ ಇಂಡಿಯಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಲಿಸ್ಟ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಇಟ್ಸ್ ಕಮ್ ಫ್ರಮ್ ಕರ್ನಾಟಕ ಓನ್ಲಿ. ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಅಥವಾ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ವಿ ಹವ್ ಬೀನ್ ಚಾಂಪಿಯನ್ಸ್ ಫಾರ್ ಮೋರ್ ದೆನ್ 25-30 ಇಯರ್ಸ್. ಯಾವ ರಾಜ್ಯನೂ ಈ ತರ ಒಂದು ಅಚೀವ್ಮೆಂಟ್ ಮಾಡಿಲ್ಲ. ಐ ಥಿಂಕ್ ಫ್ಯೂಚರ್ ಆಫ್ ಇಂಡಿಯನ್ ಸ್ವಿಮ್ಮಿಂಗ್ ಇಸ್ ಬ್ರೈಟ್. ಬಹಳನೇ ಪೊಟೆನ್ಷಿಯಲ್ ಇದೆ ಇಂಡಿಯನ್ ಸ್ವಿಮ್ಮರ್ಸ್. ಮೈ ಥಿಂಕ್ ಹೌ ವಿ ಆರ್ ಏಬಲ್ ಟು ನರ್ಚರ್ ದ ಟ್ಯಾಲೆಂಟ್ ಅಂಡ್ ಗ್ರೂಮ್ ದ ಟ್ಯಾಲೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಪ್ರತಿ ಒಂದು ಜಿಲ್ಲೆಯಲ್ಲಿ ಈಗ ಸ್ವಿಮ್ಮಿಂಗ್ ಪೂಲ್ ಇದೆ. ಮಿನಿಮಮ್ 25 meters, 50 meter ಪೂಲ್ಸ್ ಇದೆ. ವಿ ಆರ್ ನೌ ಹ್ಯಾವಿಂಗ್ ಅ ಶಾರ್ಟೇಜ್ ಆಫ್ ಗುಡ್ ಕೋಚಸ್. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಗುಡ್ ಟ್ಯಾಲೆಂಟೆಡ್ ಗುಡ್ ಕೋಚಸ್ ಕಮ್ಮಿ ಇದೆ. ನನ್ನ ಪ್ರಕಾರ ಐ ಥಿಂಕ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇಂದ, ಅಲ್ಲಿ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ, ಹೌ ವಿ ಕ್ಯಾನ್ ಗ್ರೂಮ್ ಕೋಚಸ್ ಇಸ್ ಇಂಪಾರ್ಟೆಂಟ್ ನೌ. ಹೇಗೆಂದ್ರೆ ಸ್ವಿಮ್ಮಿಂಗ್ ಪೂಲ್ ಕಟ್ಟದ ಕಟ್ಬೋದು, ಬಟ್ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ವಾಟರ್ ಹ್ಯಾಸ್ ಟು ಬಿ ಮೇಂಟೈನ್ ಹೈಜಿನಿಕ್ಲಿ. ವಾಟರ್ನ ನಾವು ಪ್ಲೇಗ್ರೌಂಡ್ ತರ ಹಂಗೆ ನೇಚರ್ ಗೆ ಬಿಟ್ಬಿಡಕ್ ಆಗಲ್ಲ. ವಾಟರ್ ಗೆ ಕರೆಕ್ಟ್ ಆಗಿ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು, ಕ್ಲೋರಿನ್ ಹಾಕಬೇಕು ಕರೆಕ್ಟ್ ಆಗಿ, ರಿಕ್ವೈರ್ಡ್ ಕೆಮಿಕಲ್ಸ್, ಆಲ್ಕಲಿನಿಟಿ ಅದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಸುಲಭ ಅಲ್ಲ. ಜಿಲ್ಲೆಯಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ತಗೊಂಡ್ರೆ ಅವರ ಲಾಂಗ್ ಟರ್ಮ್ ನೋಡಬೇಕು. ಮಿನಿಮಮ್ ಏನಾದ್ರು ಅಟ್ ಲೀಸ್ಟ್ 15-20 years ಲೀಸ್ ಕೊಟ್ರೆ ಅವ್ರಿಗೆ, ಅವಾಗ ಯಾರಾದ್ರೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಹಾಕೋದು. ಒಂದು 25 meter ಪೂಲ್ ಮೇಂಟೈನ್ ಮಾಡ್ಬೇಕಂದ್ರೆ ನಿಮ್ಗೆ ವಿತ್ ಕೆಮಿಕಲ್ಸ್ ಆಗ್ಲಿ, ಪವರ್ ಫಿಲ್ಟ್ರೇಷನ್ ಇವೆಲ್ಲ ಆದ್ರೆ ಮಿನಿಮಮ್ ನಿಮ್ಗೆ ಅಟ್ ಲೀಸ್ಟ್ 40-50 lakh ರುಪೀಸ್ ಆಗುತ್ತೆ ಆನ್ಯುವಲಿ. ಆಲ್ಮೋಸ್ಟ್ 4 lakh ರುಪೀಸ್ ಅ ಮಂತ್. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ಸರ್ಕಾರ ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೂಲಕ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ. ಹಾಗೆ ಈಗ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಇಸ್ ಟ್ರಿಮೆಂಡಸ್. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಟ್ಯಾಲೆಂಟ್, ನಚ್ಚೋ ದ ಟ್ಯಾಲೆಂಟ್. ಟ್ಯಾಲೆಂಟ್ ಐಡೆಂಟಿಫೈ ಆದ್ರೆ ಬೆಂಗಳೂರು ಆಗ್ಲಿ ಬೇರೆ ಕಡೆ ನಾವು ಟ್ಯಾಲೆಂಟ್ ಕರ್ಕೊಂಡ್ ಬರ್ಬೋದು, ಬಟ್ ಅಲ್ಲಿ ಅವ್ರಿಗೆ ಮಾಡಿದ್ರೆ ಇಟ್ ವಿಲ್ ಬೆನಿಫಿಟ್ ದಮ್ ಮೋರ್. ಟ್ಯಾಲೆಂಟ್ ಇದೆ ನಮ್ಮ ದೇಶದಲ್ಲಿ, ಸಾಕಷ್ಟು ನಾವು ಎಫರ್ಟ್ಸ್ ಹಾಕ್ತಾ ಇದೀವಿ. ನಾವು ಮೇನ್ ಆದ್ರೆ ರೀಸನ್ ಅಂದ್ರೆ ಜೆನೆಟಿಕ್ಸ್ ಕುಡ್ ಬಿ ಒನ್ ಆಫ್ ದ ರೀಸನ್, ಎಸ್ಪೆಷಲಿ ಯುರೋಪಿಯನ್ಸ್ ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಬಟ್ ಆದ್ರೆ ವಾಟ್ ಎವರ್ ಬೆಸ್ಟ್ ಎಫರ್ಟ್ ಏನಿದೆ ನಾವು ಮಾಡ್ತಾ ಇದೀವಿ. ಈಗ ಇಂಚ್ ಬೈ ಇಂಚ್ ವಿ ಆರ್ ಕಮಿಂಗ್ ದರ್. ಈಗ ಕೆಲವು ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದೀವಿ ನಾವು, ನೆಕ್ಸ್ಟ್ ಲೆವೆಲ್ ಇರೋದು ವರ್ಲ್ಡ್ ಚಾಂಪಿಯನ್ಶಿಪ್, ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಕ್ಕೆ. ಸೊ ಬಹುಶಃ ಅದಾಗತ್ತೆ ಅದು. ಇಟ್ಸ್ ಓನ್ಲಿ ಕ್ವೆಶನ್ ಆಫ್ ಟೈಮ್ ಐ ಗೆಸ್. ಆ ಟೈಮ್ ಬಂದಿದೆ. ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ನಾವು ಇಂಡಿಯನ್ ಸ್ವಿಮ್ಮಿಂಗ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಟ್ ಲೀಸ್ಟ್ ವಿದಿನ್ ದ ನೆಕ್ಸ್ಟ್ ಡೆಕೇಡ್ ನಮ್ಮ ದೇಶಕ್ಕೆ ಅಟ್ ಲೀಸ್ಟ್ ಒನ್ ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ ಇಲ್ಲಾಂದ್ರೆ ಒಲಿಂಪಿಕ್ ಮೆಡಲ್ ಅಂತೂ ಅಚೀವ್ಮೆಂಟ್ ಮಾಡಕ್ ಸಾಧ್ಯತೆ ಇದೆ.
1: ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳ ಅನಿಸಿಕೆಗಳು.
3: ನನ್ನ ಹೆಸರು ಅನೀಶ್ ಎಸ್ ಗೌಡ. ನಾನೊಬ್ಬ ಇಂಟರ್ನ್ಯಾಷನಲ್ ಸ್ವಿಮ್ಮರು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಗೇಮ್ಸ್ ನ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ, ಮತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ರಿಲೇಲಿ ಸಿಲ್ವರ್ ಬಂದಿದ್ವಿ ಲಾಸ್ಟ್ ಇಯರ್ ಅಹಮದಾಬಾದ್ ಅಲ್ಲಿ. ಸ್ಟೇಟ್ ಅಲ್ಲಿ 1500, 800 ಮತ್ತೆ 200 ಫ್ರೀ ಸ್ಟೈಲ್ ರೆಕಾರ್ಡ್ ಇದೆ, ಮತ್ತೆ ನ್ಯಾಷನಲ್ಸ್ ಅಲ್ಲಿ 200 meter ಇವಾಗ ಕರೆಂಟ್ ಚಾಂಪಿಯನ್. ಇವಾಗ ಸ್ಟೇಟ್ ಚಾಂಪಿಯನ್ಶಿಪ್ ನಡೀತಾ ಇದೆ ನಮ್ಮ ನ್ಯಾಷನಲ್ಸ್ ಗೆ ಕ್ವಾಲಿಫಿಕೇಶನ್. ಆ ನ್ಯಾಷನಲ್ ಕಾಂಪಿಟೇಷನ್ ಏಷ್ಯನ್ ಗೇಮ್ಸ್ ಟ್ರಯಲ್ಸ್ ಇದೆ. ಸೊ ಇದು ತುಂಬಾ ಮುಖ್ಯ. ಸೊ ಇವಾಗ ಇಲ್ಲಿ ನಾನು 100, 200 ಮತ್ತೆ 400 meter ಫ್ರೀ ಸ್ಟೈಲ್ ಮಾಡಿದ್ದೀನಿ. 100 ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಗೋಲ್ಡ್, ಮತ್ತೆ 400 ಫ್ರೀ ಸ್ಟೈಲ್ ಅಲ್ಲಿ ಬ್ರಾನ್ಸ್ ಬಂದಿದೆ, ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಸ್ಟೇಟ್ ರೆಕಾರ್ಡ್ ಆಗಿದೆ. ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು 4 ವರ್ಷ ಇದ್ದಾಗ. ನನ್ನ ಅಪ್ಪ ಅಮ್ಮ ಆಕ್ಟಿವಿಟಿ ಇರ್ಬೇಕಂತ ಬೇರೆ ಬೇರೆ ಡಿಫ್ರೆಂಟ್ ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರು, ಕೊನೆಗೆ ಸ್ವಿಮ್ಮಿಂಗ್ ಅಲ್ಲಿ ಸ್ಟಿಕ್ ಆಯ್ತು. ನನ್ನ ಸ್ವಿಮ್ಮಿಂಗ್ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದೆ. ಸೊ 2022 ಅಲ್ಲಿ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಹೋಗಿದೆ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ ಗೆ, ಅದು ಪೆರೂಲ್ ಇತ್ತು. ಆಮೇಲೆ 2023 ಅಲ್ಲಿ ಏಷ್ಯನ್ ಗೇಮ್ಸ್ ಚೈನಾ, ಮತ್ತೆ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಅದು ಚೈನಾದ ಇತ್ತು. ಈ ವರ್ಷ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ತುಂಬಾ ಮುಖ್ಯ ವರ್ಷ ಈ ವರ್ಷ. ಸೊ ನ್ಯಾಷನಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಕ್ವಾಲಿಫೈ ಆಗಬೇಕು, ಮತ್ತೆ 2028 ಒಲಿಂಪಿಕ್ಸ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಗೋಲ್ ಇದೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಿಮ್ಮಿಂಗ್ ಇರುತ್ತೆ 2-2 hours, ಮತ್ತೆ 1 week ಅಲ್ಲಿ 3 times ಜಿಮ್ಮು ಇರುತ್ತೆ, ಮಧ್ಯ 1 hour ಯಾವಾಗ ಟೈಮ್ ಇದೆ ಹೋಗ್ತೀನಿ. ಕಾಂಪಿಟೇಷನ್ ದೂರ ಇದ್ದಾಗ ಕಾಲೇಜ್ಗೂ ಹೋಗ್ಬೇಕಾಗುತ್ತೆ, ಒಂದು 3-4 hours ಹೋಗ್ತೀನಿ, 9 to 1 o'clock. ಆಮೇಲೆ ಕಾಂಪಿಟೇಷನ್ ಹತ್ರ ಬರ್ತಾ 1-3 weeks ಕಾಲೇಜ್ ಪರ್ಮಿಷನ್ ಕೊಡ್ತಾರೆ ಟ್ರೈನಿಂಗ್ ಮಾಡೋಕೆ, ಅವಾಗ ಟ್ರೈನಿಂಗ್ ಮಾಡಿ ಮನೇಲಿ ರೆಸ್ಟ್ ಮಾಡ್ಬೋದು. ಲಾಂಗ್ ಟರ್ಮ್ ಗೋಲ್ ಎಲ್ಲಾರ್ದು ಐ ಥಿಂಕ್ ಎಲ್ಲ ಅಥ್ಲೀಟ್ಸ್ ಒಲಿಂಪಿಕ್ಸ್ ಗೆ ಹೋಗ್ಬೇಕಂತ. ಸೊ ಅದೇ, ನಾವು ಈಗ ಸ್ವಲ್ಪ ಇನ್ನ ಸ್ವಿಮ್ಮಿಂಗ್ ಅಲ್ಲಿ ಡೆವಲಪಿಂಗ್ ನೇಷನ್, ಆದ್ರೆ ಎಲ್ಲ ಶಿಯರಿ ನಟ ಸಜನ್ ಪ್ರಕಾಶ್ ಎಲ್ಲ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಸೊ ಅವ್ರನ್ನ ನೋಡ್ಕೊಂಡು ನಾವು ಇಂಪ್ರೂವ್ ಮಾಡ್ಬೇಕು.
4: ನನ್ನ ಹೆಸರು ಸುವರ್ಣಾ ಸಿ ಭಾಸ್ಕರ್. ನನ್ನ ಸ್ವಿಮ್ಮಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದಂದ್ರೆ ನಮ್ ದೊಡ್ಡಜ್ಜ, ನಮ್ಮ ಅಜ್ಜಿ,

0: ನಮ್ಮ ಅಮ್ಮ ಎಲ್ರು ಕರ್ನಾಟಕ ಸ್ಟೇಟ್ ಚಾಂಪಿಯನ್ಸ್ ಆಗಿದ್ರು ಸ್ವಿಮ್ಮಿಂಗ್ ಇದ್ರೆ. ಅದಕ್ಕೆ ನಾನ್ ಕಲಿಬೇಕಂತ ನಮ್ಮ ಅಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿಸಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು 2 ಇಯರ್ಸ್ ಇರುವಾಗ, ಬಟ್ ಪ್ರಾಪರ್ಲಿ ಮಾಡಿದಂದ್ರೆ 5 ವರ್ಷ ಆಗಿತ್ತು. ಮತ್ತೆ ನಾನು 9 ವರ್ಷ ಇರುವಾಗ ನನ್ ಫಸ್ಟ್ ಸ್ಟೇಟ್ ಮೆಡಲ್ ಬಂತು. 10 ವರ್ಷ ಆಗುವಾಗ ನ್ಯಾಷನಲ್ಸ್ ಸೆಲೆಕ್ಟ್ ಆದೆ. 12 ಇಯರ್ಸ್ ಏನೋ ಇರುವಾಗ ನನ್ ಫಸ್ಟ್ ನ್ಯಾಷನಲ್ ಗೋಲ್ಡ್ ಎಲ್ಲ ಬಂದ್ಬಿಡ್ತು. ಮೇನ್ ಅಚೀವ್ಮೆಂಟ್ಸ್ ಅಂದ್ರೆ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನನ್ ಸೀನಿಯರ್ ನ್ಯಾಷನಲ್ ರೆಕಾರ್ಡ್ ಇದೆ. ಕೆಲವು ಇಂಟರ್ನ್ಯಾಷನಲ್ ಮೆಡಲ್ಸ್ ಬಂದಿದೆ, ಏಷ್ಯನ್ ಏಜ್ ಗ್ರೂಪ್, ಮಲೇಷ್ಯಾ ಓಪನ್, ಸಿಂಗಾಪುರ್ ಓಪನ್, ಥೈಲ್ಯಾಂಡ್ ಓಪನ್. ಮತ್ತೆ ನಾನ್ 5 ವರ್ಷ ಮುಂಚೆ ಆಕ್ಚುಲಿ US ಗೆ ಮೂವ್ ಆದೆ. ನನ್ ಕಾಲೇಜಿಗೆ ಅಂಡರ್ ಗ್ರಾಜುಯೇಟ್ US ಮುಗಿಸಿದೆ. ಈಗ 1 ವರ್ಷ ಮಾಸ್ಟರ್ಸ್ ಮುಗಿಸಿದೀನಿ. ಅಲ್ಲಿನು ಕೆಲವು ಚೆನ್ನಾಗಿ ಮಾಡಿದೀನಿ, ಕೆಲವು ಮೆಡಲ್ಸ್ ಬಂತು. ನಮ್ ಕಾಲೇಜ್ ರೆಕಾರ್ಡ್ಸ್ ಈಗ ನನ್ನ ಹೆಸರಲ್ಲಿದೆ. ಸೊ ಈಗ 5 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದೀನಿ ಕಾಂಪಿಟಿಷನ್ ಗೆ. ಐ ಥಿಂಕ್ ಏಷ್ಯನ್ ಏಜ್ ಗ್ರೂಪ್ 2019 ಬ್ಯಾಂಗ್ಳೂರ್ ಇಲ್ಲಿತ್ತು ಆಕ್ಚುಲಿ. ಅದ್ ನಂಗ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ನಂಗೆ ಅಲ್ಲಿ ಬಂದು ಬ್ರಾನ್ಸ್ ಮೆಡಲ್ ಬಂದಿತ್ತು. ಅಂದ್ರೆ ಸ್ಪೆಷಲ್ ಹೋಮ್ ಕಂಟ್ರಿ ಇಲ್ಲಿ ಒಂದ್ ಮೆಡಲ್ ಬಂದಿತ್ತು. ಅವಾಗ ಐ ವಾಸ್ ಮಚ್ ಯಂಗರ್, ಅದ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಮತ್ತೆ 2018 ಅಲ್ಲಿ ನಾನ್ ಮಲೇಷ್ಯಾಗ ಹೋಗಿದ್ದೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಎಲ್ಲ ನನ್ ಬೆಸ್ಟ್ ಟೈಮ್ಸ್ ಬಂತು, ಕೆಲವು ಗೋಲ್ಡ್ ಮೆಡಲ್ಸ್ ಬಂತು. ಸ್ವಿಮ್ಮಿಂಗ್ ಮಾಡುವಾಗನೇ ಇಂಜುರಿ ಆಯ್ತು. ಅದಕ್ಕೆ ಬರೀ 9 ಮಂತ್ಸ್ ಆಗಿದೆ ಸರ್ಜರಿ ಆದ್ಮೇಲೆ. ಅದಕ್ಕೆ ಸ್ವಲ್ಪ ಕಮ್ ಬ್ಯಾಕ್ ಟ್ರೈ ಮಾಡ್ತಾ ಇದೀನಿ. ಅದಕ್ಕೆ ಪರ್ಫಾರ್ಮೆನ್ಸ್ ಸಾಧಾರಣನೇ, ಬಟ್ ನೆಕ್ಸ್ಟ್ ಮಂತ್ ನ್ಯಾಷನಲ್ಸ್ ಇಲ್ಲಿ ನಾ ಬೆಟರ್ ಮಾಡ್ಬೇಕಂತ ಇದೆ. ಏಷ್ಯನ್ ಗೇಮ್ಸ್ ಗೆ ನಾನು ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಕ್ವಾಲಿಫಿಕೇಶನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ 50 ಮೀಟರ್ಸ್ ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಾನು 1 ಸೆಕೆಂಡ್ ಕಟ್ ಮಾಡಿದ್ರೆ ನಾನ್ ಸೆಲೆಕ್ಟ್ ಆಗ್ತೀನಿ. ನಾನು ಮುಂಚೆಯಿಂದ ಬ್ಯಾಕ್ ಸ್ಟ್ರೋಕೆ ಮಾಡ್ತಾ ಇದೀನಿ, ಅದೇ ನನ್ನ ಬೆಸ್ಟ್. ಬಟ್ ಈಗ ಅಂದ್ರೆ ಸರ್ಜರಿ ಎಲ್ಲ ಆದ್ಮೇಲೆ ನಾನು ಈಗ ಸ್ಪ್ರಿಂಟ್ ಅಲ್ಲಿ ಹೆಚ್ಚು ಫೋಕಸ್ ಮಾಡ್ತೀನಿ. 50 ಮೀಟರ್ಸ್ ನನ್ನ ಬೆಸ್ಟ್ ಇವೆಂಟು.
1: ನನ್ನ ಹೆಸರು ಚಿಂತನ್ ಅಂತ, ನಾ ಮಂಗಳೂರಿಂದ ಬಂದವರು. ನಾ ಈಗ ಲಕ್ಷಣ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೇನೆ. ಮುಂಚೆ 13 ಇಯರ್ಸ್ ನಾ ಮಂಗಳೂರಲ್ಲಿದ್ದೆ. ನಾ ಸ್ವಿಮ್ಮಿಂಗ್ ಸೇರಿದ್ದು ನನ್ನ ಅಪ್ಪನಿಂದ. ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ಕಬಡ್ಡಿಯಲ್ಲಿದ್ರು, ಶಶಿಧರ್ ಶೆಟ್ಟಿ ಅಂತ. ಮತ್ತೆ ನನ್ನ ಅಮ್ಮ ಥ್ರೋಬಾಲ್ ಪ್ಲೇಯರ್, ಅವ್ರ ಹೆಸರು ಹರಿನಾಕ್ಷಿ ಶೆಟ್ಟಿ ಅಂತ. ಮತ್ತೆ ನಂದು ಇಬ್ಬರು ಅಣ್ಣನವರಿದ್ದಾರೆ, ಅದರಲ್ಲಿ ದೊಡ್ಡ ಅಣ್ಣ ಇಂಟರ್ನ್ಯಾಷನಲ್ ಕರಾಟೆ ಪ್ಲೇಯರ್ ಅವ. ಅವ ಮತ್ತೆ ಕೋಚಿಂಗ್ ಸಹ ಕೊಡ್ತಿದ್ದೇನೆ. ಮತ್ತೆ ಸೆಕೆಂಡ್ ನಾವು ಸ್ವಿಮ್ಮರ್ ಆಗಿದ್ದ, ಈಗ ಕೋಚಿಂಗ್ ಅಲ್ಲಿ ಇದ್ದೇನೆ. ನಾ ಇದೊಂದು 2 ಇಂಟರ್ನ್ಯಾಷನಲ್ ಮೀಟ್ ಹೋಗಿದ್ದೇನೆ, ದುಬೈ ಓಪನ್ಸ್. ಮತ್ತೆ 2023 ಅಲ್ಲಿ ನಾನು ತಂಜಾನಿಯಾದಲ್ಲಿ ಹೋಗಿದ್ದೆ. ನನಗೆ 5 ಗೋಲ್ಡ್ಸ್ ಮತ್ತೆ 1 ಸಿಲ್ವರ್ ಮತ್ತೆ 1 ಬ್ರೌನ್ಸ್ ಆಗಿದೆ, 5 ರೆಕಾರ್ಡ್ಸ್ ಆಗಿದೆ. ದುಬೈ ಅಲ್ಲಿ ನಾನು ಬಿ ಫೈನಲ್ಸ್ ಅಲ್ಲಿ ಫಸ್ಟ್ ಬರ್ತಿದ್ದೆ. ನಾನೊಂದು 2 ಇವೆಂಟ್ ಅಲ್ಲಿ ಫಸ್ಟ್ ಬಂದಿದ್ದೇನೆ ಬಿ ಫೈನಲ್ಸ್ ಅಲ್ಲಿ. ಫನ್ ಇವೆಂಟ್ ಅಂತ ನಾ ಮುಂಚೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಮತ್ತೆ ಕೋಚ್ ಹೇಳಿದ್ರು ನೀ ಮಾಡು ಅಂತ. ಮತ್ತೆ ಅಪ್ಪಸ್ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟರು, ನನ್ನನ್ನು ಸ್ವಿಮ್ಮಿಂಗ್ ಸೇರಿಸಿದ್ರು. ನಾವೊಂದು 3 ವರ್ಷ ಇರುವಾಗ ನಾ ಸ್ವಿಮ್ಮಿಂಗ್ ಸೇರಿದೆ. ಮಂಗಲ ಸ್ವಿಮ್ಮಿಂಗ್ ಕ್ಲಬ್ ಅಲ್ಲಿದ್ದೆ ಮಂಗಳೂರಲ್ಲಿ. ಅಲ್ಲಿ ಕೋಚ್ ಮುಂಚೆ ಲೋಕರಾಜ್ ವಿಟ್ಲ್ ಅಂತ ಇದ್ರು, ಈಗ ಚೇಂಜ್ ಆಗಿ ಶಿಶಿರ್ ಎಸ್ ಗಟ್ಟಿ ಅಂತ. ಮತ್ತೆ ನನ್ನ ಅಣ್ಣನವರ್ಸ್ ಇದ್ದಾರೆ, ಕೀರ್ತನೇಶ್ ಶೆಟ್ಟಿ ಮತ್ತೆ ಚೇತನೇಶ್ ಶೆಟ್ಟಿ ಅಂತ. 13 ಇಯರ್ಸ್ ಆದ್ಮೇಲೆ ನಾ ಚೇಂಜ್ ಮಾಡಿದೆ. ಅಂದ್ರೆ ಅಲ್ಲಿ ಫೆಸಿಲಿಟೀಸ್ ಅಷ್ಟು ಇರ್ಲಿಲ್ಲ. ಅಂದ್ರೆ ನಂಗೆ ಸ್ವಿಮ್ಮಿಂಗ್ ಇಂದ SNC ಬೇರೆ ಮತ್ತೆ ಫಿಸಿಯೋ ಬೇರೆ, ಅದೇ ಆಚೆ ಈಚೆ ಎಲ್ಲ ಹೋಗಿ ಎಲ್ಲ ಕಷ್ಟ ಆಗ್ತಿತ್ತು. ಅದಕ್ಕೆ ಬ್ಯಾಂಗ್ಳೂರ್ ಶಿಫ್ಟ್ ಆದ. ನಂದು 2 ಇವೆಂಟ್ ಆಯ್ತು, 200 IM ಮತ್ತೆ 100 free. 200 IM ಅಲ್ಲಿ ನಾನು ಸೆಕೆಂಡ್ ಬಂದೆ, 210 ಹೋದೆ. ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೇನೆ. ಮತ್ತೆ 100 free ಅಲ್ಲಿ 3rd ಬಂದೆ, ನಾ ರಿಲೇ ಸೆಲೆಕ್ಟ್ ಆಗಿದ್ದೇನೆ. 100 fly ನಾ ಫಸ್ಟ್ ಬಂದೆ 56 ಹೋಗಿ. ಮುಂದಿನ ಗುರಿ ಅದೇ ಈ ವರ್ಷ ಒಂದು ಏಷ್ಯನ್ ಗೇಮ್ಸ್ ಅಲ್ಲಿ ಟ್ರೈ ಮಾಡ್ಬೇಕಿತ್ತು, ಈ ಸಲ ನ್ಯಾಷನಲ್ಸ್ ಅಲ್ಲಿ ಟ್ರೈ ಮಾಡ್ಬೇಕದು. ಈ ವರ್ಷ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು, ಮತ್ತೆ ಅದರಲ್ಲಿ ಚಂದ ಪರ್ಫಾರ್ಮೆನ್ಸ್ ಬಂದ್ರೆ ಈ ವರ್ಷ ಸೆಲೆಕ್ಟ್ ಮಾಡುವರು ಒಲಿಂಪಿಕ್ಸ್ ಗೆ. ಮತ್ತೆ ನನ್ನದೊಂದೇ ಗುರಿ, ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಇಂಡಿಯನ್ ಆಗ್ಬೇಕು, ಫೈನಲ್ಸ್ ಬರ್ಬೇಕಂತ. ಈಗ ಸ್ವಿಮ್ಮಿಂಗ್ ಗೆ 5 hours ಕೊಟ್ಟಿದ್ದೇನೆ, ಫಿಸಿಯೋ ಎಲ್ಲ ಸೇರಿಸಿ 7 hours ಇದ್ರಲ್ಲಿ ಹೋಗ್ತದೆ. ಎಕ್ಸಾಮ್ಸ್ ಎಲ್ಲ ಹೋಗ್ತೇನೆ ಮಂಗಳೂರಿಗೆ, ಬ್ಯಾಂಗ್ಳೂರ್ ಬಂದ್ರೆ ಫುಲ್ ಟೈಮ್ ಸ್ವಿಮ್ಮಿಂಗ್ ಫೆಸಿಲಿಟಿ ಕೇಳಂಡುಂಟು. ಮತ್ತೆ ನನ್ನ ಸ್ಪಾನ್ಸರ್ ಹೆಸರು ಹೆಲ್ತಿಯಮ್ ಅಂತ. ನನ್ನದು ಎಲ್ಲ ಬೇಕು, ಇಲ್ಲಾದ್ರೆ ಆಗುದೇ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ, ಕಷ್ಟ. ಗೌರ್ಮೆಂಟ್ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮವೇ ಲಾಸ್ಟ್ ಬರುದು ಮೇನ್.
2: ನನ್ನ ಹೆಸರು ತಾನ್ಯ, ನಾನು ಮೈಸೂರಿಂದ. 16 ವರ್ಷ, ಆಲ್ಮೋಸ್ಟ್ 10 ವರ್ಷದಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ. ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ 2 ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಸ್ಟೇಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಂಡಿವಿಜುವಲ್ ತಗೊಂಡಿದ್ದೆ. ಮತ್ತೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಲ್ಲಿ. ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ತುಂಬಾ ಮೆಡಲ್ಸ್ ಕೂಡ ಮಾಡಿದೀನಿ. ನಾನು ಸ್ವಿಮ್ಮಿಂಗ್ ಜಾಯಿನ್ ಆಗಿದ್ದು 7 ವರ್ಷ ಇದ್ದಾಗ. ಸೊ ಅವಾಗ ನಮ್ಮಅಪ್ಪ ಅಮ್ಮನ್ಗೆ ನಾನು ಬರೀ ಓದೋದ್ರಲ್ಲಿರ್ಬಾರ್ದು, ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಅಂತ ಇಷ್ಟ ಇತ್ತು. ಅವಾಗ ನನ್ಗೆ ತುಂಬಾ ಆಪ್ಷನ್ಸ್ ಕೊಟ್ಟಿದ್ರು, ಟೆನ್ನಿಸ್ ಅಥವಾ ಸ್ವಿಮ್ಮಿಂಗ್, ಡಾನ್ಸ್, ಏನು ಅದು ಇದು. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದಾನೇ ಏನಾದ್ರು ಟ್ರಿಪ್ಗೆ ಆಚೆ ಹೋದ್ರೆ ನೀರಿಂದ ತುಂಬಾ ಆಕರ್ಷಣೆ ಇತ್ತು. ಸಮುದ್ರಕ್ಕೂ ಏನಾದ್ರು ಹೋದ್ರೆ ಅಲ್ಲಿ ತುಂಬಾ ಹೊತ್ತು ಇರ್ತಾ ಇದ್ದೆ, ಆಟ ಆಡ್ತಾ ಇದ್ದೆ.

0: ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ನಾನು ನೀರಿದೆ ಅಂತ ಜಾಯಿನ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಡಿಸ್ಟ್ರಿಕ್ಟ್ ಲೆವೆಲ್, ಝೋನಲ್ ಲೆವೆಲ್ ಮೆಡಲ್ ಮಾಡ್ತಾ ಮಾಡ್ತಾ ಮಾಡ್ತಾ ಯಾವಾಗ ಸ್ಟೇಟ್ ಲೆವೆಲ್ ಆಯ್ತು ಅವಾಗ ಅನಿಸ್ತು ದಟ್ ಮೇ ಬಿ ಪೊಟೆನ್ಷಿಯಲ್ ಇದೆ, ವಿ ಹ್ಯಾವ್ ಟು ಕಂಟಿನ್ಯೂ ಅಂತ. ಅಂಡ್ ಮೈ ಪೇರೆಂಟ್ಸ್ ಆಲ್ಸೋ ತುಂಬಾ ಸಪೋರ್ಟಿವ್ ಇದ್ದಾರೆ, ಅಂಡ್ ಬಿಕಾಸ್ ಆಫ್ ದೆಮ್ ನಾನು ಇಷ್ಟು ದೂರ ಬಂದಿರೋ ಕಾರಣ. ಫಸ್ಟ್ ನಾನು ಹೇಳ್ಬೇಕಂದ್ರೆ ಖೇಲೋ ಇಂಡಿಯಾ 2024, ಅದರಲ್ಲಿ ನಾನು 400 IM ಮಾಡಿದ್ದೆ, ಅದರಲ್ಲಿ 510 ಹೋಗಿದ್ದೆ. ದಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸಸ್. ಅದಾದ್ಮೇಲೆ ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ನನಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು, 400 IM, ಅದಾದ್ಮೇಲೆ ತಕ್ಷಣ 200 breaststroke, ಎರಡರಲ್ಲೂ ಬ್ಯಾಕ್ ಟು ಬ್ಯಾಕ್ ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಐ ಥಿಂಕ್ ದಟ್ ವಾಸ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್. ಐ ಥಿಂಕ್ ದ ಬಿಗ್ಗೆಸ್ಟ್ ಒನ್ ವಾಸ್ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್, ಅಂಡ್ ಮತ್ತೆ ಅದರಲ್ಲಿ ಇಟ್ ವಾಸ್ ಓಪನ್ ಕ್ಯಾಟಗರಿ, ಮತ್ತೆ ನಾನ್ ಬರೀ 16 ವರ್ಷ ಇತ್ತು, ನನ್ನ ಫಸ್ಟ್ ಇವೆಂಟ್. ನಾನು ಐ ಡಿಡ್ ನಾಟ್ ಥಿಂಕ್ ಐ ವುಡ್ ಗೋ ಟು ದ ಫೈನಲ್ಸ್, ಬಟ್ ಐ ವೆಂಟ್ ಟು ದ ಫೈನಲ್ಸ್ ಆಲ್ಸೋ. ಬಟ್ ಅಲ್ಲಿ ನನಗೆ ಆಸ್ ಇಟ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಅಂಡ್ ಐ ವಾಸ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ ಅಂಡ್ ಇಟ್ ವಾಸ್ ದ ಹೋಮ್ ಗ್ರೌಂಡ್ ಆಲ್ಸೋ, ಸ್ವಲ್ಪ ಭಯ ಅದು ಇದು ಆಯ್ತು. ಐ ಡಿಂಟ್ ಡೂ ಮೈ ಬೆಸ್ಟ್ ಬಟ್ ಐ ಫೆಲ್ಟ್ ರಿಯಲಿ ಪ್ರೌಡ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ದ ಲಾಸ್ಟ್ ಪರ್ಫಾರ್ಮೆನ್ಸ್ ದಟ್ ಐ ಡಿಡ್ ವಾಸ್ ಜೂನಿಯರ್ ನ್ಯಾಷನಲ್ಸ್, ಅದಾದ್ಮೇಲೆ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ನಾನು ಆಲ್ಮೋಸ್ಟ್ 7 ತಿಂಗಳು ಐ ವಾಸ್ ಅವೇ ಫ್ರಮ್ ರೇಸಿಂಗ್. ಇನ್ ಬಿಟ್ವೀನ್ ದಟ್ ನನಗೆ ಇಂಜುರಿ ಕೂಡ ಆಗಿತ್ತು. ಐ ವಾಸ್ ಆಫ್ ಸ್ವಿಮ್ಮಿಂಗ್ ಫಾರ್ ಅ ಮಂತ್ ಇನ್ ಫೆಬ್ರವರಿ ಅಂಡ್ ಮಾರ್ಚ್. ಐ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್. ನಾನು ಸ್ವಿಮ್ಮಿಂಗ್ ಲೈಕ್ ರೇಸಿಂಗ್ ಶುರು ಮಾಡಿದಾಗ್ಲಿಂದ ಐ ಹ್ ನೆವರ್ ಬಿನ್ ಔಟ್ ಆಫ್ ಸ್ವಿಮ್ಮಿಂಗ್ ಫಾರ್ ವೀಕ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ ವಾರ ಇರ್ಬೋದು ಅಷ್ಟೇ, ಫಾರ್ ಅ ಬ್ರೇಕ್ ಆರ್ ಸಮಥಿಂಗ್. ಬಟ್ ಒಂದ್ ತಿಂಗಳು ಅಷ್ಟೊಂದು ನನಗೆ ನಡಿಯಕ್ ಆಗದೆ ಇರುವಷ್ಟು ಸೀರಿಯಸ್ ಆಗಿ ಇಂಜುರಿ ಆಗಿರ್ಲಿಲ್ಲ. ಬಟ್ ಇಟ್ ಹ್ಯಾಪನ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಅರೌಂಡ್ ಮೀ ಟು ಹೆಲ್ಪ್ ಮೀ ವಿತ್ ಇಟ್. ನಂದು 200 IM ಇತ್ತು. ಐ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್, ಆದ್ರೆ ಐ ಕೇಮ್ ಥರ್ಡ್. ಬಟ್ ಇಟ್ಸ್ ಫೈನ್, ಐ ಆಮ್ ಇನ್ ದ ನ್ಯಾಷನಲ್ಸ್, ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಟ್ ಅದಾದ್ಮೇಲೆ ನನಗೆ 400 IM ಇಸ್ ಲೈಕ್ ಮೈ ಮೇನ್ ಇವೆಂಟ್. ಐ ಹ್ಯಾಡ್ ಟು ಪ್ರೂವ್ ಎವ್ರಿವನ್ ರಾಂಗ್ ದಟ್ ತಾನಿಯ ಇಸ್ ಸ್ಟಿಲ್ ಅಲೈವ್, ಶಿ ಸ್ಟಿಲ್ ಇಸ್ ಹೂ ಶಿ ಇಸ್. ಅಂಡ್ ಐ ಹ್ಯಾಡ್ ಟು ಶೋ ಎವ್ರಿವನ್, ಐ ಹ್ಯಾಡ್ ಟು ಶೋ ಮೈ ಪೇರೆಂಟ್ಸ್, ಐ ಹ್ಯಾಡ್ ಟು ಶೋ ಮೈ ಕೋಚ್, ಐ ಹ್ಯಾಡ್ ಟು ಶೋ ಮೈ ಟೀಮ್ಮೇಟ್ಸ್ ದಟ್ ತಾನಿಯ ಕ್ಯಾನ್ ಸ್ಟಿಲ್ ಡೂ ಇಟ್. ಸೋ ಯಾ, 400 IM ಮಾಡಿದೆ. And I broke the state record, which stood in my name. ನನ್ನ ಹೆಸರಲ್ಲೇ ಇತ್ತು, 5:11 ಇತ್ತು. ಐ ಡಿಡ್ 5:8. ಶಾರ್ಟ್ ಟರ್ಮ್ ಹೇಳ್ಬೇಕಂದ್ರೆ ಈ ವರ್ಷ ತುಂಬಾ ಇವೆಂಟ್ಸ್ ಇದೆ, ಏಷ್ಯನ್ ಗೇಮ್ಸ್ ಇದೆ, ಏಷ್ಯನ್ ಏಜ್ ಇದೆ. ಮೈ ಮೇನ್ ಫೋಕಸ್ ಇಸ್ ಟು ಡೂ ಇಂಡಿಯನ್ ಬೆಸ್ಟ್, ಅಂಡ್ ಐ ವಿಲ್ ಪುಟ್ ಇನ್ ಮೈ ಎವ್ರಿಥಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಬಟ್ ಓವರ್ ಆಲ್ ಎಂಡ್ ಗೋಲ್ ವಿಲ್ ಬಿ ಒಲಿಂಪಿಕ್ಸ್.
1: ಉನ್ನತ ಸಾಮರ್ಥ್ಯ ಈಜು ತರಬೇತುದಾರರು ಹಾಗೂ ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಸುಂದರೇಶ್ ಸತ್ಯನಾರಾಯಣ ಅವರು ಚಾಂಪಿಯನ್ಶಿಪ್ನ ಫಲಿತಾಂಶದ ಕುರಿತು ಮಾತನಾಡಿದರು.
2: ಕರ್ನಾಟಕದ ಈಜು ಇತಿಹಾಸದಲ್ಲೇ ಅತ್ಯಂತ ಭವ್ಯ ಹಾಗೂ ಸ್ಪರ್ಧಾತ್ಮಕವಾಗಿ ನಡೆದ ಕರ್ನಾಟಕ ಈಜು ಸಂಸ್ಥೆಯ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 226 ಅಧಿಕ ಈಜುಗಾರರು ಭಾಗವಹಿಸಿದ್ದರು. ಈ ಬಾರಿ ನಡೆದ ಸ್ಪರ್ಧೆಗಳು ರಾಜ್ಯ ಈಜು ಕ್ರೀಡೆಗೆ ಹೊಸ ಮೈಲಿಗಲ್ಲಾಗಿ ಪರಿಣಮಿಸಿತು. ಈ ಚಾಂಪಿಯನ್ಶಿಪ್ನಲ್ಲಿ ಶ್ರೀಹರಿ ನಟರಾಜ್ ಹಾಗೂ ದಿನಿಧಿ ದೇಸಿಂಗೂ ಸೇರಿದಂತೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಈಜುಗಾರರ ಭಾಗವಹಿಸುವಿಕೆಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟದ ಕಳೆ ಮೂಡಿತು. ಟೈಮ್ಡ್ ಫೈನಲ್ಸ್ ಮಾದರಿಯಲ್ಲಿ ನಡೆದ ಪ್ರತಿಯೊಂದು ಸ್ಪರ್ಧೆಯು ಫೈನಲ್ಸ್ ಪಂದ್ಯದ ರೋಚಕತೆಯನ್ನು ಮೂಡಿಸಿತ್ತು. ಈ ರಾಜ್ಯ ಈಜು ಚಾಂಪಿಯನ್ಶಿಪ್ ಮುಂಬರುವ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ಗೆ ಆಯ್ಕೆ ಪರೀಕ್ಷೆಯಾಗಿತ್ತು. ಈ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ಅಹಮದಾಬಾದ್ನ ವೀರ ಸಾವರ್ಕರ್ ಕ್ರೀಡಾ ಸಂಕೀರ್ಣದ ಈಜು ಕೇಂದ್ರದಲ್ಲಿ June 16-21 ನಡೆಯಲಿದೆ. ಇದೇ ರಾಷ್ಟ್ರೀಯ ಸ್ಪರ್ಧೆಗಳು ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಆಯ್ಕೆ ವೇದಿಕೆಯಾಗಿರುವುದರಿಂದ ಕರ್ನಾಟಕದ ಪ್ರತಿಯೊಬ್ಬ ಈಜುಗಾರರು ತಮ್ಮ ಸ್ಪರ್ಧೆಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 17 ಹೊಸ ಕೂಟ ದಾಖಲೆಗಳು ಪ್ರಮುಖ ಆಕರ್ಷಣೆಗಳಾಗಿದ್ದವು. ಭಾರತದ ಭರವಸೆಯ ಯುವ ಈಜುಗಾರರು ತಮ್ಮ ಅದ್ಭುತ ಸಾಧನೆಗಳ ಮೂಲಕ ರಾಜ್ಯ ಈಜು ಕ್ರೀಡೆಯ ಭವಿಷ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿದರು. ಮೊದಲ ದಿನ 15 ಸ್ಪರ್ಧೆಗಳು ನಡೆದವು. ಆರಂಭಿಕ ಸ್ಪರ್ಧೆಯಾದ 400 ಮೀಟರ್ ಫ್ರೀಸ್ಟೈಲ್ನಲ್ಲೇ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ ಮತ್ತು ದಕ್ಷನ್ ಎಸ್ ಎಂಬ ಜನಪ್ರಿಯ ಅವಳಿ ಸಹೋದರರು ಹೊಸ ಸಂಚಲನ ಮೂಡಿಸಿದರು. ಒಲಿಂಪಿಯನ್ ಶ್ರೀಹರಿ ನಟರಾಜ್ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿದರೆ ಮತ್ತೋರ್ವ ಒಲಿಂಪಿಯನ್ ಡಾಲ್ಫಿನ್ ಅಕ್ವಾಟಿಕ್ಸ್ನ ದಿನಿಧಿ ದೇಸಿಂಗು ಮಹಿಳೆಯರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ 2 ನಿಮಿಷ

0: 0.20 seconds ಹೊಸ ಕೂಟ ದಾಖಲೆಯನ್ನು ನಿರ್ಮಿಸಿದರು. ಎರಡನೇ ದಿನ ನಡೆದ 13 ಸ್ಪರ್ಧೆಗಳಲ್ಲಿ 7 ಹೊಸ ಕೂಟ ದಾಖಲೆಗಳು ಸುರಿಮಳೆಯಾಯಿತು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಶೋಹನ್ ಗಂಗೂಲಿ 400 meters ಇಂಡಿವಿಜುವಲ್ ಮೆಡ್ಲಿಯಲ್ಲಿ ನೈಶಾ ಎಸ್ 200 meters ಬ್ಯಾಕ್ ಸ್ಟ್ರೋಕ್ ನಲ್ಲಿ ಹೊಸ ದಾಖಲೆಯೊಂದಿಗೆ ಮಿಂಚಿದರೆ, ಡಾಲ್ಫಿನ್ ಅಕ್ವಾಟಿಕ್ಸ್ನ ತನಿಷಿ ಗುಪ್ತಾ 100 meters ಬಟರ್ಫ್ಲೈ ಹಾಗೂ 100 meters ಬ್ಯಾಕ್ ಸ್ಟ್ರೋಕ್ ನಲ್ಲಿ 2 ಹೊಸ ದಾಖಲೆಗಳನ್ನು ನಿರ್ಮಿಸಿ ದಿನದ ತಾರೆ ಎಂದೆನಿಸಿಕೊಂಡರು. ಪುರುಷರ 200 meters ಫ್ರೀಸ್ಟೈಲ್ ನಲ್ಲಿ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಅನೀಶ್ ಗೌಡ ಹಾಗೂ 100 meters ಬ್ರೆಸ್ಟ್ ಸ್ಟ್ರೋಕ್ ನಲ್ಲಿ ಲಕ್ಷ್ಯ ಎಸ್ ಹೊಸ ದಾಖಲೆ ಬರೆದರೆ, ಜೈನ್ ಇಂಟರ್ನ್ಯಾಷನಲ್ ಶಾಲೆಯ ತಾನ್ಯಾ ಷಡಾಕ್ಷರಿ ಮಹಿಳೆಯರ 400 meters ಇಂಡಿವಿಜುವಲ್ ಮೆಡ್ಲೆಯಲ್ಲಿ ಹೊಸ ದಾಖಲೆ ನಿರ್ಮಿಸಿ ಸಂತೋಷಪಟ್ಟರು. ಮೂರನೇ ಹಾಗೂ ಅಂತಿಮ ದಿನ ಮತ್ತೆ 7 ಹೊಸ ಕೂಟ ದಾಖಲೆಗಳು ಧೂಳುಪಟವಾದವು. ಅವುಗಳಲ್ಲಿ 2 ರಿಲೇ ವಿಭಾಗದಲ್ಲಿದ್ದವು. ಲಕ್ಷ್ಯ ಎಸ್ 200 meters ಬ್ರೆಸ್ಟ್ ಸ್ಟ್ರೋಕ್ ನಲ್ಲಿ ಹೊಸ ದಾಖಲೆ ಬರೆದರು. ಇತ್ತೀಚೆಗೆ ನಡೆದ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಮಣಿಕಂಠ ಎಲ್ ಪುರುಷರ 200 meters ಬ್ರೆಸ್ಟ್ ಸ್ಟ್ರೋಕ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹೊಸ ದಾಖಲೆಯೊಂದಿಗೆ ಸಂಭ್ರಮ ಪಟ್ಟರು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 4x200 meters ಫ್ರೀಸ್ಟೈಲ್ ರಿಲೇಯಲ್ಲಿ ಹೊಸ ಕೂಟ ದಾಖಲೆ ಸೃಷ್ಟಿಸಿತು. ಡಾಲ್ಫಿನ್ ಅಕ್ವಾಟಿಕ್ಸ್ ನ ವಿದಿತ್ ಎಸ್ ಶಂಕರ್ 50 meters ಬ್ರೆಸ್ಟ್ ಸ್ಟ್ರೋಕ್ ನಲ್ಲಿ ಹೊಸ ದಾಖಲೆ ಸ್ಥಾಪಿಸಿದರು. ಸ್ಪರ್ಧೆಯ ಅತ್ಯಂತ ಭಾವನಾತ್ಮಕ ಕ್ಷಣವೆಂದರೆ ಕರ್ನಾಟಕದ ಮಾಜಿ ಒಲಿಂಪಿಯನ್ ರೇಹಾನ್ ಪೂಂಚಾ ಅವರ 17 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ಕ್ಷಣ. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ 200 meters ಬಟರ್ಫ್ಲೈನಲ್ಲಿ ನೂತನ ಅದ್ಭುತ 2:02.57 seconds ಸಮಯದ ಈಜಿನೊಂದಿಗೆ ಗುರಿ ಮುಟ್ಟಿ ನೆರೆದ ಎಲ್ಲರಲ್ಲೂ ಹೊಸ ಸಂಚಲನವನ್ನು ಮೂಡಿಸಿದರು. ಚಾಂಪಿಯನ್ಶಿಪ್ನ ಕೊನೆ ಸ್ಪರ್ಧೆಯಾದ 4x100 meters ಮೆಡ್ಲೆ ರಿಲೇಯನಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ ತಂಡ ಹೊಸ ಕೂಟ ದಾಖಲೆಯೊಂದಿಗೆ ಅದ್ದೂರಿ ಅಂತ್ಯ ಕಂಡಿತು. ಮುಂಬರುವ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಪದಕ ಭರವಸೆ ಮೂಡಿಸಿದ ಇನ್ನಿತರ ಈಜುಗಾರರ ಪೈಕಿ ಪುರುಷರ ವಿಭಾಗದಲ್ಲಿ ಆಕಾಶ್ ಮಣಿ, ಚಿಂತನ್ ಎಸ್ ಶೆಟ್ಟಿ, ಪೃಥ್ವಿ ಎಂ, ಹರಿಕಾರ್ತಿಕ್ ವೇಲು, ಶಿವಾಂಕ್ ವಿಶ್ವನಾಥ್, ಪವನ್ ಧನಂಜಯ, ಶ್ರೀವರ್ಧನ್ ರಾಜಾರಾಮ್ ಪಾಟೀಲ್, ಸೂರ್ಯ ಜೋಯಪ್ಪ ಹಾಗೂ ವೇದಾಂತ ವಿಎಂ ಗಮನ ಸೆಳೆದರು. ಮಹಿಳೆಯರ ವಿಭಾಗದಲ್ಲಿ ಸುವರ್ಣ ಸಿ ಭಾಸ್ಕರ್, ಸುಹಾಸಿನಿ ಘೋಷ್, ಶ್ರೀಚರಣಿ ತುಮು, ಆದಿತಿ ಎನ್ ಮೂಳೆ, ಲಿನಿಯೇಶಾ ಏಕೆ, ವಿಹಿತಾ ನಯನ, ನೀನಾ ವೆಂಕಟೇಶ್, ಚರಿತಾ ಪಣೀಂದ್ರನಾಥ್ ಹಾಗೂ ರುಜುಲಾ ಎಸ್ ಉತ್ತಮ ಪ್ರದರ್ಶನ ನೀಡಿದರು. ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ 43 ಅಂಕಗಳೊಂದಿಗೆ ಹಾಗೂ 2 ಹೊಸ ದಾಖಲೆಗಳ ಸಾಧನೆಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ತನಿಷಿ ಗುಪ್ತಾ 53 ಅಂಕಗಳು ಹಾಗೂ 3 ಹೊಸ ಕೂಟ ದಾಖಲೆಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ತಂಡ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ 285 ಅಂಕಗಳೊಂದಿಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡೆದುಕೊಂಡರೆ, ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 2026 ಸಮಗ್ರ ಚಾಂಪಿಯನ್ ತಂಡವಾಗಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಕರ್ನಾಟಕ ಈಜು ಕ್ರೀಡೆಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ನೀಡುವ ಮೂಲಕ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. 34 ಪುರುಷರು ಹಾಗೂ 41 ಮಹಿಳಾ ಈಜುಗಾರರನ್ನು ಒಳಗೊಂಡ ಬಲಿಷ್ಠ ಕರ್ನಾಟಕ ತಂಡ ಇದೀಗ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ನಲ್ಲಿ ಗರಿಷ್ಠ ಪದಕಗಳನ್ನು ಗೆಲ್ಲುವ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ ಗಳಿಗೆ ಅರ್ಹತೆ ಪಡೆಯುವ ಗುರಿಯೊಂದಿಗೆ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ.
1: ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 11:10. ಇದುವರೆಗೂ ಚಂದ್ರಬಳ್ಳಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು 102.6 ಮೆಗಾ ಹ್ಯಾಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ಚಂದ್ರಬಳ್ಳಿ ಪ್ರಸಾರ ಮುಗಿಸುತ್ತೇವೆ. ನಾಳಿನ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆರಂಭಿಸುತ್ತೇವೆ. ಇನ್ನು ಲತಾ ಆರ್ ಮಾಡುವ ನಮಸ್ಕಾರ, ಶುಭ ರಾತ್ರಿ, ಜೈ ಹಿಂದ್.